0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಈ ಆಧ್ಯಾತ್ಮಿಕ, ರಾಜಕೀಯ, ಶೈಕ್ಷಣಿಕ ಈ ಎಲ್ಲ ನಮ್ಮ ಪತ್ರಿಕೆಗಳು ಮಾಡುವಂತಹ ಜಾಗೃತಿ, ಸಾಹಿತ್ಯ, ಕಲೆ ಎಲ್ಲರೂ ಬೆಳೆದಂತಹ ಒಂದು ವಾತಾವರಣ, ಆ ವಾತಾವರಣದ ಹಿನ್ನೆಲೆಯಲ್ಲಿ ಗಾಂಧೀಜಿ ಹುಟ್ಟಿದ್ರು ಅಂತ. ಗಾಂಧೀಜಿ ಹುಟ್ಟಿದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಟೋಬರ್ 2, 1869 ಈ ಕಾಠೆವಾಡದ ಪೋರ್ ಬಂದರ್ ಆಫ್ ಸುಧಾಮ್ಪುರಿ ಅಂತ ಕರಿತಾ ಇದ್ರು, ಸುಧಾಮ್ಪುರಿಯಲ್ಲಿ ಗಾಂಧೀಜಿ ಹುಟ್ಟಿದ್ರು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ತಾತ ಉತ್ತಮ್ ಚಂದ್ ಗಾಂಧಿ ಅಂತ, ಅವ್ರ ತಾತ ಉತ್ತಮ್ ಚಂದ್ ಗಾಂಧಿ ಅಂತ. ಅವ್ರ ಅತ್ಯಂತ ಕೆಳಗಿನ ಮಟ್ಟದಿಂದ ಬಂದ ಮೇಲೆ ಪೋರ್ ಬಂದರ್ ದಿವಾನ್ ಆದಂಥವ್ರು, ದಿವಾನರಾಗಿದ್ದಂಥವ್ರು. ಇದು ಯಾಕೆ ಬೇಕಾಗ್ತದೆ ಅಂದ್ರೆ, ಮನೆಯಲ್ಲಿ ಬೆಳೆದಂತಹ ವಾತಾವರಣ ಮಗುವಿನ ಮನಸ್ಸನ್ನು ಹೇಗೆ ನಿರ್ಮಾಣ ಮಾಡುತ್ತದೆ ಅಂತ. ತಾತ ಹೇಗಿದ್ರು ಅಂದ್ರೆ, ಎಷ್ಟು ನಿಷ್ಠಾವಂತರಾಗಿದ್ರು, ರಾಜನಿಗೆ ಅವರದು ಕಂಪ್ಲೀಟ್ ಒಪ್ಪಿಗೆ, ಅವ್ರದು ರಾಜನಿಗೆ ಒಪ್ಕೊಂಡ್ಬಿಟ್ಟಿದ್ದಾರೆ ಸೇವೆನ. ಒಂದು ಸಲ ಯಾವುದೋ ಒಬ್ಬ ವ್ಯಾಪಾರಿ, ಕಿರಾಣಿ ವ್ಯಾಪಾರಿ ಬಂದು ಇವ್ರ ಹತ್ರ ಸಹಾಯ ಕೇಳಿದ್ದಂತೆ, ನನಗೆ ಆಶ್ರಯ ಕೊಡಬೇಕು ಅಂತ ಕೇಳಿದಂತೆ. ಆಯ್ತು, ನಿನಗೇನು ತೊಂದರೆ ಆಗದಂಗೆ ನೋಡ್ಕೋತೀನಿ ಅಂತ ಉತ್ತಮ್ ಚಂದ್ ಮಾತು ಕೊಟ್ಬಿಟ್ರು. ಈ ನಮಗೆ ಸಾಮಾನ್ಯವಾಗಿ ಈ ಪೌರಾಣಿಕ ಕಥೆಗಳಲ್ಲಿ ಸಿನಿಮಾದಲ್ಲಿ ಮಾಡ್ತಾರೆ ನೋಡಿ, ಅದು ನಿಜವಾಗಿತ್ತು ಇಲ್ಲ ಗೊತ್ತಿಲ್ಲ, ಸಿನಿಮಾ ಚೆನ್ನಾಗಿತ್ತು ಕತೆ ಅದು. ಆಂಜನೇಯನ ಕಡೆಯಿಂದ ಮಾತು ಕೊಡಿಸ್ಬಿಡೋದು, ರಾಮ ಆಂಜನೇಯ ಯುದ್ಧ ಮಾಡಿಸೋದು, ಈ ಥರ. ಅವರಿಗೆ ಮಹಾರಾಜರ ಬಗ್ಗೆ ಎಷ್ಟೊಂದು ವಿಶ್ವಾಸ, ಪೂರ್ತಿ ಸಮರ್ಪಣೆ ಇದ್ರು ಕೂಡ ಏನಾಯ್ತು, ಒಬ್ಬ ಕಿರಾಣಿ ಅಂಗಡಿಯವನು ಬಂದು ನನಗೆ ರಕ್ಷಣೆ ಕೊಡಿ ಅಂದಾಗ ಕೊಡ್ತೀನಿ ಅಂದ್ಬಿಟ್ರು. ಅವನು ಆ ಮಹಾರಾಣಿ ಮನಸ್ಸಿಗೆ ನೋವು ಮಾಡಿದಂಥವನು ಕಿರಾಣಿ ಅಂಗಡಿಯವನು, ಅವನ ಮೇಲೆ ಶಿಕ್ಷೆ ಕೊಡಬೇಕು, ಅವನು ಹಿಡ್ಕೊಂಬರ್ಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದು. ಇವ್ರು ಬಿಡಲ್ಲ ಅವನ ಅಂತ ಹೇಳಿದ್ರು, ಮಾತು ಕೊಟ್ಟಿದ್ದೀನಿ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅವ್ನಿಗೆ ಹೆಂಗೆ ಬಿಡೋದು ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವ್ರ ಮನೆ ಮೇಲೆ ಸೈನಿಕರು ಬಂದು ಗುಂಡು ಹಾರಿಸಿದ್ರಂತೆ, ಇವ್ರ ದಿವಾನರು, ಇವ್ರ ಮನೇಲಿ ಅವ್ನು ಕಿರಾಣಿ ಅಂಗಡಿಯವನಿದ್ದಾನೆ, ಅವನ ಮನೆ ಹೊರಗೆ ಕಳಿಸು ಅಂದ್ರೆ ಕಳಿಸಲ್ಲ ಅಂದಾಗ ಮನೆಗೆ ಗುಂಡು ಹಾಕಿದ್ರಂತೆ. ಇವ್ರು ಅವನ್ ಕರ್ಕೊಂಡು ಕಾಡು ಗುಡ್ಡ ಹಾರಿ ಹಾರಿ ಓಡಿ ಬಂದು ಕೊನೆಗೆ ಬಿಟ್ಟು ಇದಕ್ಕೆ ಬಂದ್ರಂತೆ, ಅವರು ಜುನಾಗಢಕ್ಕೆ ಬಂದ್ರಂತೆ. ಜುನಾಗಢಕ್ಕೆ ಬಂದರು, ಕಾಡು ಮೇಡ ಅಲ್ದು ಜುನಾಗಢಕ್ಕೆ ಬಂದು ನವಾಬರಿದ್ರೆ ಅಲ್ಲಿ ಜುನಾಗಢದಲ್ಲಿ, ಅವ್ರು ಹೋಗಿ ಕೇಳ್ಕೊಂಡ್ರಂತೆ ಹಿಂಗಾಗಿದೆ ಅಂತ. ಇವ್ರು ಏನು ಮಾಡಿದ್ರು ಅಂದರೆ, ಉತ್ತಮ್ ಚಂದ್ ಹೋಗಿ ಎಡಗೈಯಿಂದ ಸಲಾಮ್ ಕೊಟ್ರಂತೆ ನವಾಬರಿಗೆ. ಸಿಟ್ಟು ಬರಲ್ವಾ ನವಾಬರಿಗೆ, ಎಡಗೈಯಲ್ಲಿ ಸಲ್ಯೂಟ್ ಕೊಡ್ತು, ಎಡಗೈ ಯಾಕೆ ಕೊಡ್ತೀರಿ ಅಂತ ಕೇಳಿದ ಹೇಳಿದ್ರಂತೆ, ಬಲಗೈ ಪೋರ್ ಬಂದರಿಗೆ ಮೀಸಲಾಗಿದೆ ಅಂತ. ಹೇಗಿದೆ ನೋಡಿ, ಅವರಿಗೆ ಅವ್ರು ಓಡ್ ಬಂದಿದ್ದಾರೆ, ಬಿಟ್ಟಿದ್ದಾರೆ, ತೊಂದರೆ ಇದ್ರು ಕೂಡ ತಮ್ಮ ಯಜಮಾನನ ಬಿಟ್ಟು ಕೊಡೋ ಮನಸ್ಸಿಲ್ಲ ಅವರಿಗೆ. ಹೇಳ್ತಾರೆ, ಬಲಗೈ ನಂದು ಯಾವಾಗಲೂ ಪೋರ್ ಬಂದರಕ್ಕೆ ಮೀಸಲಾಗಿರೋದ್ರಿಂದ ಎಡಗೈ ಮಾತ್ರ ಸಲಾಮ್ ಮಾಡಬಲ್ಲೆ ಅಂತ. ಆ ಜುನಾಗಢ ನವಾಬ ಸಹಾಯ ಮಾಡಿದ, ಮುಂತೆ ಅದು ಅವ್ರ ತಪ್ಪು ಕಲ್ಪನೆ ಸರಿಯಾಯಿತು ಅಂತ ಹೇಳ್ತಾರೆ. ಅವ್ರ ಮಗ ಕರಮ್ಚಂದ್ ಗಾಂಧಿ ಅಂತ, ಅವ್ರನ್ನ ಶಾರ್ಟ್ ಆಗಿ ಕಬಾ ಗಾಂಧಿ ಅಂತ ಕರಿತಾ ಇದ್ರು, ಕಬಾ ಗಾಂಧಿ ಅಂತ. ಈ ಕರಮ್ಚಂದ್ ಗಾಂಧಿ ತಮ್ಮ 25ನೇ ವಯಸ್ಸಿಗೆ ತಮ್ಮ ತಂದೆ ಸ್ಥಾನಕ್ಕೆ ಬಂದರು, ಪೋರ್ ಬಂದರ್ನ ದಿವಾನರಾದ್ರು. ಅಲ್ಲಿ ಒಂದು ತಮಾಷೆ ಆಗಿದೆ ಅವರಿಗೆ, ಆ ಪೋರ್ ಬಂದರ ಅದ್ರ ಮನುಷ್ಯನ ಪರೀಕ್ಷೆ ಆಗೋದು ಅಂಥ ಕಾಲದಲ್ಲೇನೆ. ಚೆನ್ನಾಗಿದ್ದಾಗ ಏನು ಪರೀಕ್ಷೆ ಇರೋಲ್ಲ ಮನುಷ್ಯನಿಗೆ, ಕಷ್ಟ ಕಾಲದಲ್ಲೇ ಅವನ ನಿಜವಾದ ಸ್ವಭಾವ ಗೊತ್ತಾಗುವಂತಹದ್ದು. ಒಂದು ಸಲ ಏನಾಯ್ತು ಅಂದ್ರೆ, ಅವ್ರ ರಾಜಕೀಯ ಬ್ರಿಟಿಷ್ ರೀಜೆಂಟ್ಸ್ ಅಂತ ಇರ್ತಾ ಇದ್ರಲ್ಲ, ರಾಜಕೀಯ ಪ್ರತಿನಿಧಿಗಳು ಇರ್ತಾ ಇದ್ರಲ್ಲ ಆಂಗ್ಲರು, ಅಲ್ಲಿದ್ರು. ಅವ್ರ ಒಂದ್ಸಲ ಇವರು ಮಹಾರಾಜರಿಗೆ, ಠಾಕೂರ್ ಸಾಹೇಬ್ ಅನ್ನೋರು ಮಹಾರಾಜರಿಗೆ ಠಾಕೂರ್ ಸಾಹೇಬ್ ಅಂತ, ಠಾಕೂರ್ ಸಾಹೇಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂತೆ, ಇವ್ರಿಗೆ ಏನು ಗೊತ್ತಾಗಲ್ಲ, ಏನ್ ಗೊತ್ತಿದೆ ಇವರಿಗೆ ಅಂತ ಸ್ವಲ್ಪ ಹೀ ಅಳಿಸಿ ಮಾತಾಡಿದ. ಯಾರು ಆಂಗ್ಲ ಬ್ರಿಟಿಷ್ ರೆಸಿಡೆಂಟ್, ಇವ್ರು ದಿವಾನರಾಗಿ ತಡ್ಕೊಳಕ್ ಆಗ್ಲಿಲ್ಲ, ಹಾಗೆ ಮಾತಾಡಬೇಡಿ ಅಂತ ವಾದ ವಿವಾದ ಆಗಿ ಅವ್ರಿಗೆ ಜಗಳಾಡಿದ್ರು ಅವ್ರ ಹತ್ರ. ಆಗ ಜಗಳಾಡೋ ಅವಕಾಶ ಇರಲಿಲ್ಲ, ಯಾರು ಬ್ರಿಟಿಷ್ ಏಜೆಂಟ್ ಮಾತಾಡೋಂಗಿಲ್ಲ, ಮಾತಾಡಿದ ತಕ್ಷಣ ಶಿಕ್ಷೆ ಆಗ್ಬೇಕು ಅವ್ರಿಗೆ ಅಂತಾಯ್ತು. ಅವ್ರು ಬ್ರಿಟಿಷ್ ಏಜೆಂಟ್ ಹೇಳ್ದಂತೆ, ಹೋಗಿ ಮರದ ಕೆಳಗೆ ನಿಂತ್ಕೊಳ್ಳಿ, ನಿಮಗೆ ಶಿಕ್ಷೆ ಆಗ್ಬೇಕು ಅಂತ. ಇವ್ರು ಹೇಳಿದಂತೆ, ಶಿಕ್ಷೆ ಏನಾದ್ರೂ ಕೊಡು, ನಾನು ಕ್ಷಮೆ ಮಾತ್ರ ಕೇಳಲ್ಲ ನಿನಗೆ, ನನ್ನ ರಾಜರಿಗೆ ನೀ ಯಾಕೆ ಬೈದು ಹೇಳು, ನನ್ನ ರಾಜ ಬೈಯೋ ಅಧಿಕಾರ ಇಲ್ಲ ನಿಮಗೆ. ಅಭಿಮಾನ ಎಷ್ಟು ನೋಡಿ ತಮ್ಮ ರಾಜೇಂದ್ರ ಬಗ್ಗೆ, ಮಾಡಲಿಲ್ಲ, ಮರದ ಕೆಳಗೆ ನಿಂತು ನಿಗ್ರಹ ಅನುಭವಿಸಿದ್ರೆ ವಿನಃ ಕ್ಷಮಾಪಣೆ ಕೇಳಲಿಲ್ಲ ಅವರು ಅಂತ ಕರಮ್ಚಂದ್ ಗಾಂಧಿ

0: You're listening to Radio Sarang, 107.8 FM.
1: ಅದು ಗಾಂಧೀಜಿ ಬರೀತಾರೆ ತಮ್ಮ ತಂದೆ ಬಗ್ಗೆ. ನಮ್ಮ ತಂದೆಗೆ ಆ ಭೂ ವ್ಯವಹಾರ, ಭೂಮಿ ಹೇಗಿದೆ, ಜಾಮೆಟ್ರಿ ಹೇಗಿದೆ, ಇತಿಹಾಸ ಹೇಗಿದೆ, ಏನೂ ಗೊತ್ತಾಗ್ತಿದ್ದಿಲ್ಲ. ನಮ್ಮ ತಂದೆ ಓದಿದ 5ನೇ ಕ್ಲಾಸ್ ಗುಜರಾತಿ ಅಷ್ಟೇನೆ, ವಿಶೇಷ ವಿಷಯ ಗೊತ್ತಿರಲಿಲ್ಲ. ಆದರೆ ಅವರ ಪ್ರಾಮಾಣಿಕತೆ ಮತ್ತು ವ್ಯವಹಾರ ಚತುರತೆ, ಇವತ್ತು ಹೇಗೆ ನಡ್ಕೋಬೇಕು ಅನ್ನೋ ಚೆನ್ನಾಗಿ ಗೊತ್ತಿತ್ತು ನಮ್ಮ ತಂದೆಗೆ, ಅವೆರಡೇ ಗೊತ್ತಿದ್ದದ್ದು ಅಂತ. ಮುಂದೆ ಕರಮ್ಚಂದ್ ಗಾಂಧಿ ತಮ್ಮ ಕೊನೆಯ ಪತ್ನಿ ಪುತಲಾಬಾಯಿಯನ್ನು ಮದುವೆ ಆಗೋದಕ್ಕೆ, ಡಿವಿಜಿ ಬಾಯಿಯವರು ನಮ್ಮ ಗಾಂಧೀಜಿ ಚೆನ್ನಾಗಿ ಬರೀತಾರೆ ತಮ್ಮ ಆಟೋಬಯೋಗ್ರಫಿಯಲ್ಲಿ, ತಮ್ಮ ಕೊನೆಯ ಪತ್ನಿ ಪುತಲಿಬಾಯಿ ಅಂತ ಹಿಂಗೆ ಬರೀದೆಲ್ಲೂ ಕೇಳಿದ್ದಿಲ್ಲ ನಾನು. ಕೊನೆಯ ಪತ್ನಿ ಮೊದಲು ಹಿಂಗೆ ಕೊನೆಯದಂದ್ರೆ ಮೊದಲೇ ಯಾರು ಇರಬೇಕಲ್ಲ. ಅದು ನೋಡಿದೆ ನಾನು, ಹುಡುಕಿದ್ರೆ ಅವರು 3 ಸಲ ಹೆಂಡಂದನ ಕಳ್ಕೊಂಡಿದ್ದಾರೆ, ಇವ್ರು 4ನೇದವರು. ಇವರು 3 ಸಲ ಅವ್ರು ತೀರ್ಕೊಂಡು 3 ಬಾರಿ ವಿಧುರರಾಗಿದ್ದರು ಅಂತ. ಪುತಲಿಬಾಯಿಗೆ ಅವಾಗ 15 ವರ್ಷ ಅಂತ, ಇವರಿಗೆ ಕಬಾ ಗಾಂಧಿಗೆ, ಕರಮ್ಚಂದ್ ಗಾಂಧಿ ಅವರಿಗೆ 40 ವರ್ಷ, 25 ವರ್ಷ ಅಂತರ ಇದೆ ನಡುವೆ. 3 ಹೆಂಡಂದ್ರೆ ಕಳ್ಕೊಂಡಿದ್ದಾರಲ್ಲ ಆಗಲೇ, ಇವರು 40 ವರ್ಷ ಹಾಕಿ 15 ವರ್ಷ. ಮೊದಲನೇ ಮತ್ತು 2ನೇ ಹೆಂಡತಿಯಿಂದ 2 ಹೆಣ್ಮಕ್ಳು ಬೇರೆ ಇದ್ದಾರೆ ಅವರು. ಪುತಲಿಬಾಯಿ 4 ಜನ ಮಕ್ಕಳಿಗೆ ಜನ್ಮ ಕೊಟ್ರಂತೆ. ಹೆಣ್ಮಗು ಒಂದು, ರಲಿತಾ ಬೆನ್ ಅಂತ ಒಂದು ಹುಡುಗಿ, ಲಕ್ಷ್ಮೀದಾಸ್, ಕರ್ಸನ್ ದಾಸ್ ಮತ್ತು ಮೋಹನ್ ದಾಸ್, ಈ 3 ಜನ ಗಂಡು ಮಕ್ಕಳು. ಮೋಹನ್ ದಾಸ್ ಕಡೆಯವರು, ಕಡೆ ಮಗ. ತಂದೆ ತಾಯಿ ನಡುವೆ ಗಾಂಧೀಜಿಗೆ ಹೆಚ್ಚು ಪ್ರಭಾವ ಆದದ್ದು ತಾಯಿಯಿಂದ, ತುಂಬಾ ಪ್ರಭಾವ ಆದದ್ದು ತಾಯಿಯಿಂದ. ಆತ ಹೇಳ್ತಾರೆ, ನನ್ನ ಆದರ್ಶ ನನ್ನ ತಾಯಿ ಅಂತ. ಯಾಕೆ ಅಂದ್ರೆ ಇದು ನೋಡಿ ಯಾಕೆ ಮುಖ್ಯ ಆಗ್ತದೆ ಅಂದ್ರೆ, ಮುಂದೆ ಜೀವನದ ಗಾಂಧಿ ಜೀವನ ನೋಡ್ತಾ ಬಂದಾಗ ಇದ್ರ ಹೆಜ್ಜೆ ಗುರುತುಗಳು ಕಾಣಿಸ್ತವೆ. ಅವ್ರು ಹೇಳ್ತಾರೆ, ನಮ್ಮ ತಾಯಿದು ಧಾರ್ಮಿಕ ಮನೋಭಾವ ಆಗಿತ್ತು, ಅದು ದಿಟ್ಟತನದ ಸ್ವಭಾವ ಆಗಿತ್ತು, ಯಾರಿಗೂ ಹೆದರ್ತಿರ್ಲಿಲ್ಲ ನನ್ನ ತಾಯಿ. ಆದ್ರೆ ಭಗವಂತನ ಸೇವೆ ಮಾಡೋದು ತಪ್ಪತಿರ್ಲಿಲ್ಲ, ಚಾತುರ್ಮಾಸ್ಯ ಮಾಡೋಳು ತಪ್ಪದೆ, ಉಪವಾಸ ಅಂತೂ ಮೇಲೆ ಮೇಲೆ ಉಪವಾಸ, ವೃತ ತುಂಬಾ ಮಾಡೋದಂತೆ. ಒಂದು ಘಟನೆ ಬರೀತಾರೆ ಅವರು, ಈ ಚಾತುರ್ಮಾಸ ವೃತ ಮಾಡಬೇಕಾದ್ರೆ ಇವತ್ತು ಇಡೀ ದಿವಸ ಉಪವಾಸ, ಮರುದಿನ ಸೂರ್ಯನ ನೋಡಿದ ತಕ್ಷಣ ಊಟ ಮಾಡಬೇಕು ಅಂತ ಇರ್ತಿತ್ತಂತೆ. ಅದಕ್ಕೆ ತಾಯಿ ಉಪವಾಸ ಇರೋದು ನೋಡೋಕ್ಕಾಗಲ್ಲ ಮಕ್ಕಳ ಕಡೆಯಿಂದ, ಬೇಗ ಊಟ ಮಾಡೋನವ್ರಂತೆ, ಇಲ್ಲ ಸೂರ್ಯ ಬಂದಾನೆ ಊಟ ಮಾಡ್ತೀನಿ ಅಂತ ತಾಯಿ ಹೇಳೋದಂತೆ. ಅದಕ್ಕೆ ಹುಡುಗರು ಏನು ಮಾಡ್ತಿದ್ರು ಅಂದರೆ, ಹೊರಗಡೆ ನಿಂತ್ಕೊಂಬಿಡೋರಂತೆ ಬಯಲಲ್ಲಿ, ಸೂರ್ಯ ಕಾಣಿಸ್ತಾನೆ ನೋಡ್ತಾ ಇರೋದಂತೆ. ಸೂರ್ಯ ಕಾಣ ತಕ್ಷಣ ಒಳಗೆ ಓಡೋಗೋದು, ಅಮ್ಮ ಸೂರ್ಯ ಬಂದ, ಸೂರ್ಯ ಬಂದ ಅಂತ. ಆಕೆ ಇವ್ರು ಹೇಳಕ್ಕೆ ಊಟ ಮಾಡ್ತಿರ್ಲಿಲ್ಲ, ತಾನು ಬಂದು ನೋಡ್ಬೇಕಲ್ಲ. ಒಂದೊಂದ್ಸಲ ಹೆಂಗೆ ಆಗ್ತಿತ್ತು ಅಂತ ಗಾಂಧೀಜಿ ಚೆನ್ನಾಗಿ ಬರೀತಾರೆ. ನನ್ನ ತಾಯಿ ಹೊರಗೆ ಬರೋ ಹೊತ್ತಿಗೆ ಮೋಡ ಕವ್ದ್ಬಿಡೋದು, ಮತ್ತೆ ಸೂರ್ಯ ಕಾಣಿಸಲ್ಲ. ಆಕೆಗೆ ಇನ್ನೊಂದು ಚೂರು ದುಃಖ ಆಗ್ತಿದ್ದಿಲ್ಲ ಅಂತ ಬರೀತಾರೆ. ಚೂರು ದುಃಖ ಇಲ್ಲ ಆಕೆಗೆ, ಯಾಕಂದ್ರೆ ಬೇಡ ಬಿಡು, ಭಗವಂತನ ಇಚ್ಛೆಯಲ್ಲಿ ನಾವು ಊಟ ಮಾಡೋದು ಇರಲಿಕ್ಕಿಲ್ಲ, ಆದಾಗ ನೋಡೋಣ ಅಂಥೇಳಿ ಎಷ್ಟೋ ದಿವಸ ಊಟ ಬಿಟ್ಟದ್ದುಂಟು ಅಂತ. ಇದು ಯಾಕೆ ಹೇಳ್ತೀನಿ ಅಂದರೆ, ತಾಯಿ ಮಾಡುವಂಥ ಉಪವಾಸ ಗಾಂಧಿ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು ಅಂದರೆ, ಕೊನೆ ಕೊನೆಗೆ ಅವ್ರಿಗೆ ಅನಿಸಿದ್ದು ನಮ್ಮ ದೇಹ ಶುದ್ಧಿ ಮನಃಶುದ್ಧಿಗೆ ಮಾಡಬಹುದಾದಂಥ ಉಪಾಯ ಅಂದರೆ ಉಪವಾಸ ಅಂತ. ಉಪವಾಸ ಅವರ ಜೀವನದುದ್ದಕ್ಕೂ ಬಂದ್ಬಿಡ್ತು ಕೊನೆಗೆ. ಅದು ಉಪವಾಸ ಮಾಡೋದು ತಾಯಿಯಿಂದ ಕಲ್ಕೊಂಡ್ಬಿಟ್ರಂತೆ. ಉಪವಾಸ ಮಾಡೋದು ಸಂಕಟ ಅಲ್ಲ, ತೊಂದರೆ ಅಲ್ಲ ಅಂತ. ಹಿಂದಕ್ಕೊಂದ್ಸಲ ಹೇಳಿದ್ದೆ ನಾನು, ಉಪವಾಸ ಅಂತ ಒಂದು ತತ್ವ ಇದೆಯಲ್ಲ, ಅದು ನಮ್ಮಲ್ಲಿ ಬಹಳ ಒಂದು ವಿಚಿತ್ರ ಕಲ್ಪನೆ ಇದೆ. ಉಪವಾಸ ಅಂದರೆ, ಉಪವಾಸ ಅಂದರೆ ಏನು ತಿನ್ನಬಾರದು ಅಂತ ಅಲ್ವಾ. ನಮ್ಮಲ್ಲಿ ಸಾಮಾನ್ಯವಾಗಿ ಮರಾಠಿಯಲ್ಲೊಂದು ಮಾತುಂಟು, ಏಕಾದಶಿ ದುಪ್ಪಟ್ ಖಾಸಿ ಅಂತ. ಏಕಾದಶಿ ಅಂತಂದ್ರೆ ಹಿಂದಿನ ದಿವಸ ಚಿಂತೆ ಶುರು, ನಾಳೆ ಏನು ಏಕಾದಶಿಗೆ, ಅದರ ಚಿಂತೆ ಅಂದರೆ ಚೇಂಜ್ ಆಫ್ ಫುಡ್ ಅಷ್ಟೇನೆ ಅದು. ಆದರೆ ಕೆಲವರು ಉಪವಾಸ ಅಂದರೆ ಏನೂ ತಿಂದೇ ಇರೋದು ಅಂತ.

0: रेडियो सारंग 107.8 FM।
1: ಮಹಾವೀರ ಪ್ರಭು ಬಹಳ ಚೆನ್ನಾಗಿ ಹೇಳ್ತಾನೆ, ಉಪವಾಸದ ಅರ್ಥ ಚೆನ್ನಾಗಿ ಕೊಡ್ತಾನೆ. ಮಹಾವೀರ ತಿಳಿಸಿದಷ್ಟು ಚೆನ್ನಾಗಿ ಉಪವಾಸ ಬಹುಶಃ ಮೊದಲಾರು ಹೇಳಲಿಲ್ಲ ಅನ್ಸುತ್ತೆ ನನಗೆ. ಮಹಾವೀರ ಹೇಳ್ತಾನೆ, ಉಪವಾಸ ಅನ್ನೋದು ಊಟ ಮಾಡದೇ ಇರೋದಲ್ಲ, ಅದು ಉಪ ಆವಾಸ್, ಪಕ್ಕದಲ್ಲಿ ಕೂತ್ಕೊಳ್ಳೋದು. ಭಗವಂತನ ಧ್ಯಾನದಲ್ಲಿ ಮಗ್ನ ಆಗಿದ್ದಾಗ ಊಟ ಮರೆತು ಹೋಗುತ್ತೆ ಅಷ್ಟೇ. ಊಟ ಮರೆಯೋದ್ರಿಂದ ಭಗವಂತನ ಪಕ್ಕದಲ್ಲಿ ಕೂಡೋಕ್ಕಾಗಲ್ಲ, ಊಟದ್ದೇ ನೆನಪಾಗ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಊಟದ ಎಷ್ಟು ಮಗ್ನ ಆಗಿ ಹೋಗಿದ್ರು ಮಹಾವೀರರು ಅಂತಂದ್ರೆ, ಭಗವಂತನ ಧ್ಯಾನದಲ್ಲಿ ಎಷ್ಟು ಮಗ್ನವಾಗಿದ್ರು ಅಂದ್ರೆ, ಹಗಲು ಯಾವಾಗಾಯ್ತು ಗೊತ್ತಿಲ್ಲ, ರಾತ್ರಿ ಯಾವಾಗಾಯ್ತು ಗೊತ್ತಿಲ್ಲ, ಆ ಗದ್ದಲದಲ್ಲಿ ಊಟ ಮರೆತರು, ನಿದ್ದೆ ಮರೆತರು, ಬಟ್ಟೆ ಮರೆತರು, ದಿಗಂಬರರಾಗಿ ಹೋಗ್ಬಿಟ್ರು. ಆ ಊಟ ಮರೆತರಲ್ಲ ಅವರು, ಜನ ನೋಡ್ತಾ ಇದ್ರು ಸುತ್ತಮುತ್ತಲವರು, ಓಹೋ ಊಟ ಬಿಟ್ಟರು ಆರಾಮಾಗಿದ್ದಾರೆ ಇವರು, ಆದ್ರಿಂದ ಊಟ ಬಿಟ್ಟರೆ ಚೆನ್ನಾಗಿರ್ತದೆ. ಅವ್ರಿಗೆ ಉಪವಾಸ ಅಂದ್ರೆ ಊಟ ಬಿಡೋದು. ಮಹಾವೀರ್ ಬಾ ಚೆನ್ನಾಗಿ ಹೇಳ್ತಾರೆ, ಉಪವಾಸ ಮತ್ತು ಉಪಾಸನ ಎರಡು ಒಂದೇ. ಉಪ ಆಸನ, ಪಕ್ಕದಲ್ಲಿ ಆಸನ ಹಾಕೊಂಡು ಕೂತ್ಕೋ ಭಗವಂತನ ಪಕ್ಕದಲ್ಲಿ, ಅವನ ಪಕ್ಕದಲ್ಲಿ ಕೂತಾಗ ನಿನಗೆ ಊಟ ಮರ್ತು ಹೋಗುತ್ತೆ. ಉಪಾಸನ ಮತ್ತು ಉಪವಾಸ ಎರಡು ಒಂದೇ ಅಂತ. ಇಲ್ಲಿ ಗಾಂಧೀಜಿಗೆ ಉಪವಾಸದ ಬಗ್ಗೆ ತುಂಬಾ ಪ್ರೀತಿ ಕೊಟ್ಟದ್ದು ಅವ್ರ ತಾಯಿ. ಆಕೆಗೆ ಸಾಮಾನ್ಯ ಜ್ಞಾನ ತುಂಬಾ ಹೆಚ್ಚು ಅಂತ ಹೇಳ್ತಾರೆ. ವಯಸ್ಸಲ್ಲಿ ಸಣ್ಣವರು, ಗಂಡನಿಗಿಂತ ತುಂಬಾ 25 ವರ್ಷ ಸಣ್ಣವರು, ಆದ್ರೆ ಎಷ್ಟು ಜ್ಞಾನ ಇತ್ತು ಅಂದ್ರೆ, ಯಾರು ಹೇಗೆ ಬರ್ತಾರೆ ಮನೆಗೆ ಬಂದು ಅವ್ರಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು, ಪ್ರತಿಯೊಂದು ಜವಾಬ್ದಾರಿ ಪುತಲಿ ಬಾಯಿದೆ.

ಇವ್ರದ್ದು ಒಂದು ಒಳ್ಳೆ ಕ್ವಾಲಿಟಿ ಏನಪ್ಪ ಅಂದ್ರೆ ತಪ್ಪದೆ ಕರೆಕ್ಟ್ ಆಗಿ ಟೈಮಿಗೆ ಶಾಲೆಗೆ ಹೋಗೋದು, ಕರೆಕ್ಟ್ ಟೈಮ್ ಮನೆಗೆ ಬರೋದು, ಅಷ್ಟು ಮಾತ್ರ ತಪ್ಪತಿರ್ಲಿಲ್ಲ. ಪಂಕ್ಚುಯಾಲಿಟಿ ಅದು ಕೊನೆವರೆಗೂ ಗಾಂಧೀಜಿಗಿತ್ತು. ಸರಿ ಸಮಯಕ್ಕೆ ಬರುವಂತಹದ್ದು, ಕರೆಕ್ಟ್ ಟೈಮ್ ಹೋಗೋದು ಬರೋದು ಅಷ್ಟೇನೆ, ಓದು ಅಷ್ಟಿಲ್ಲ ಅತ್ಯಂತ. ಅವ್ರು ಹೇಳ್ತಾರೆ ಆಟ್ ಬೆಸ್ಟ್ ಐ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಮೀಡಿಯಾಕರ್ ಸ್ಟೂಡೆಂಟ್ ಅಂತ, ಅತ್ಯಂತ ಸಾಮಾನ್ಯ ವಿದ್ಯಾರ್ಥಿ ಅಂತ ಹೇಳ್ಕೋಬಹುದು ನಾನು. ನನಗೆ ಗಣಿತ ಬರ್ತಿರ್ಲಿಲ್ಲ, ಮಗ್ಗಿ ಬರ್ತಿರ್ಲಿಲ್ಲ, ಬಹಳ ಕಷ್ಟ ಆಗೋದು, ಮತ್ತು ಯಾರ ಜೊತೆಗೆ ಸ್ನೇಹ ಮಾಡ್ಕೋತಿರ್ಲಿಲ್ಲ, ನಾಚಿಕೆ ಸ್ವಭಾವ. ಅವ್ರು ಹೇಳ್ತಾರೆ ಶಾಲೆ ಬೆಲ್ ಆದ ತಕ್ಷಣ ಬ್ಯಾಗ್ ಹಿಡ್ಕೊಂಡು ಮನೆಗೆ ಓಡ್ಕೊಂಡು ಬರ್ತಿದ್ರಂತೆ. ಯಾಕೆ ಓಡ್ಕೊಂಡು ಬರ್ತಿದ್ರು ಅಂದರೆ ಅಲ್ಲಿ ನಿಂತರೆ ಯಾರಾದರೂ ಮಾತಾಡಿಸಿದ್ರೆ ಮಾತಾಡಿಸೋದು ಬೇಡ ಅಂತ, ಯಾರ ಹತ್ರ ಮಾತಿಲ್ಲ ಕತೆ ಎಲ್ಲ ಓಡ್ ಬರೋದು ಮನೆಗೆ ಬಂದು ಅವರು ಒಂದು ಹುಚ್ಚು ಅಂದರೆ ಸೇವೆ ಮಾಡೋದು, ತಮ್ಮ ತಂದೆ ಕಾಲು ಒತ್ತಬೇಕು ಸೇವೆ ಮಾಡಬೇಕು, ಅದೊಂದು ಹುಚ್ಚು ಅವರಿಗೆ. ಮನೆಗೆ ಯಾರು ಹುಷಾರಿಲ್ಲ ಅಂದರೆ ಇವರೇ ಸೇವೆ ಮಾಡೋದು. ಸೇವೆ ಮಾಡೋ ಹುಚ್ಚಿತ್ತು. ಎಕ್ಸಸೈಸ್ ಮಾಡಿದ್ರೆ ವಾಕಿಂಗ್ ಒಂದು ಮಾಡ್ತಾ ಹೇಳ್ತಾರೆ ಅವರು. ನನಗೆ ಉಳುಕಿ ಎಕ್ಸಸೈಸ್ ಇಂಟ್ರೆಸ್ಟಿಂಗ್ ಇರಲಿಲ್ಲ, ನಡಿಗೆ ಮಾತ್ರ ಇಚ್ಛೆ ಇತ್ತು, ತುಂಬ ನಡೀತಾ ಇದ್ದೆ ನಾನು, ವಾಕಿಂಗ್ ಮಾಡ್ತಾ ಇದ್ದೆ. ಬಹುಶಃ ಅದು ದಾಂಡಿಗೆ ಹೆಲ್ಪ್ ಆಯಿತು ಅನಿಸುತ್ತೆ. ಮುಂದೆ ನಡಿಗೆ ಯಾವಾಗಲೂ ಫಾಸ್ಟ್ ಅವ್ರದ್ದು. ತಾವು ಡಾಕ್ಯುಮೆಂಟ್ರಿ ನೋಡಿರ್ಬೇಕು, ಗಾಂಧೀಜಿ ಡಾಕ್ಯುಮೆಂಟ್ರಿ. ಆ ವಯಸ್ಸಿಗೆ ಆ ಮನುಷ್ಯ ನಡೀತಾ ಇದ್ದರೆ ಹಿಂದವ್ರು ಓಡ್ತಾ ಇದ್ದಾರಲ್ರಿ, ಆ ಉತ್ಸಾಹ. ಹಾಗೆ ನಡಿಗೆ ತುಂಬ ಇಷ್ಟ ನನಗೆ. ಹೇಳ್ತಾರೆ ನನ್ನ ಬಾಲ್ಯದಲ್ಲಿ ನಾನು ಬಹಳ ಒಳಮುಖನವನಾಗಿದ್ದೆ, ಹೆಚ್ಚು ಮಾತಾಡ್ತಿರ್ಲಿಲ್ಲ, ದಯಾಶೀಲ ಆಗಿದ್ದೆ, ಮತ್ತೊಬ್ಬರು ತೊಂದರೆ ಆದರೆ ಕಣ್ಣಲ್ಲಿ ನೀರು ಬಂದ್ಬಿಡೋದು, ಆದರೆ ಅಷ್ಟೇ ಹಠವಾದಿಯೂ ಆಗಿದ್ದೆ ಅಂತ ಬರೀತಾರೆ. ಹಠ ಬಹುಶಃ ಕಡೆ ಮಗ ಅಂತ ಪ್ರೀತಿ ಮಾಡಿದ್ರೋ ಏನೋ, ಅಥವಾ ಮಾತಿ ಬಂದದ್ದನ್ನು ಹೇಳಬೇಕು. ಒಂದು ಸ್ವಭಾವ ತಾವು ಗಮನಿಸಿರ್ಬೇಕು, ತಮ್ಮ ಮನೆಯಲ್ಲಾಗಲಿಲ್ಲ ಗಮನಿಸಿರ್ತೀರಿ, ಮನೆಯಲ್ಲಿ ಮಕ್ಕಳು ಇರ್ತಾರೆ, ಕೆಲವು ಮಕ್ಕಳು ಮಾತು ಕಮ್ಮಿ, ಇನ್ನು ಕೆಲವು ಬಡ ಬಡ ಬಡ ಮಾತಾಡ್ತಿರ್ತಾರೆ. ಬಡಬಡ ಮಾತಾಡೋ ಹುಡುಗರದ್ದು ಏನೂ ತೊಂದರೆ ಇಲ್ಲ, ಯಾಕೆ ಗೊತ್ತಾ, ಆ ಮನಸ್ಸಿಗೆ ಬಂದದನ್ನು ಹಂಚಿಕೊಂಡ್ಬಿಡ್ತಾವ ಮಕ್ಕಳು, ಅವ ಬಗ್ಗೆ ಚಿಂತೆ ಮಾಡೋ ಕಾರಣ ಇಲ್ಲ. ಈ ಮಾತು ಕಮ್ಮಿ ಆಡೋ ಹುಡುಗರಿದ್ದಾರಲ್ಲ ಸ್ವಲ್ಪ ಗಮನಿಸ್ಬೇಕು, ಯಾಕಂದ್ರೆ ಅವ್ರ ಒಳ ವಿಚಾರ ಜಾಸ್ತಿ, ಹೊರಗಡೆ ಹೇಳೋಲ್ಲ, ಒಳಗಡೆ ಏನಾಗ್ತದೆ ಗೊತ್ತೂ ಆಗಲ್ಲ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆ ಕೆಟಗರಿಗೆ ಸೇರಿದಂಥವ್ರು, ಹೊರಗೆ ಹೇಳೋಲ್ಲ, ಒಳಗಡೆ ಚಿಂತೆ ತುಂಬ ಇರುವಂಥದ್ದು, ವಿಚಾರ ಮಾಡುವಂಥದ್ದು ಇತ್ತು. ಹಠದ ಸ್ವಭಾವ, ವಿಚಾರ ಮಾಡಿ ಮಾಡಿ ಹಿಂಗೆ ಮಾಡಬೇಕು ಅಂದರೆ ಏನಾದರೂ ಬಿಡೋಲ್ಲ ಮಾಡೋ ಹಠ ಸ್ವಭಾವ ಇತ್ತು.

ಅವ್ರಿಗೆ 7 ವರ್ಷ ವಯಸ್ಸಾದಾಗ ಅವ್ರ ತಂದೆ ಕರಮ್ಚಂದ್ರು ಪೋರ್ಬಂದರ್ ರಾಜ್ಯದ ಸೇವೆಯನ್ನು ಬಿಟ್ಟು ತಮ್ಮ ಕುಟುಂಬದೊಂದಿಗೆ ರಾಜಕೋಟೆಗೆ ಬಂದರಂತೆ. ರಾಜಕೋಟೆಗೆ ಸಾಕಷ್ಟು ಸಲ ಹೋಗ್ಬಿಟ್ಟಿದ್ದೀನಿ ನಾನು. ರಾಜಕೋಟ್ಗೆ ಹೋದಾಗ ಶಾಲೆ ನೋಡ್ಕೊಂಡು ಬಂದಿದ್ದೀನಿ, ಹೋದದ್ದು ಗಾಂಧಿ ಓದಿದ್ದಂಥ ಜಾಗ ನೋಡ್ಕೊಂಬರೋದು ಒಂಥರ ಖುಷಿ ಅನಿಸುತ್ತೆ ನಮಗೆ ಜಾಗ ನೋಡಿದಾಗ. ಅಲ್ಲಿ ಅಲ್ಲಿ ಕುಟುಂಬಕ್ಕೆ ರಾಜಕೋಟೆಗೆ ಹೋದಾಗ ಅಲ್ಲೊಂದು ಪ್ರಾಥಮಿಕ ಶಾಲೆಗೆ ಸೇರಿಸಿದ್ರಂತೆ. ಸ್ವಲ್ಪ ದಿವಸ ಆದಮೇಲೆ ಇವರು ಪೋರ್ಬಂದರದಲ್ಲಿ ದಿವಾನರಾಗಿದ್ರಲ್ಲ ಅಂತ ರಾಜಕೋಟೆ ರಾಜರು ಮೆಚ್ಚಿಕೊಂಡು ಇವ್ರನ್ನ ಅಲ್ಲೂ ದಿವಾನರು ಮಾಡಿದರು, ರಾಜಕೋಟೆ ದಿವಾನರಾದರು. ಅಲ್ಲಿ ಕೂಡ ಮೋಹನ್ದಾಸನ ಬುದ್ಧಿ ಮತ್ತೆ ಅದೇ ಮಟ್ಟದ್ದೆ, ಪೋರ್ಬಂದರ್ ಮಟ್ಟದ್ದೆ, ಹೆಚ್ಚಿಗೆ ಬೆಳೀಲಿಲ್ಲ. ಯಾರೂ ನನ್ನ ಬುದ್ಧಿ ಮತ್ತೆ ಹುಡುಗ ಅಂತ ಕರೀಲಿಲ್ಲ. ನನ್ನ ಕ್ಲಾಸಲ್ಲಿ ಎದ್ದು ತೋರುವಂಥ ವಿದ್ಯಾರ್ಥಿನೂ ಅಲ್ಲ. ಇಲ್ಲೊಂದು ತಮಾಷೆ ಆಯಿತು, ಇವ್ರಿಗೆ 7 ವರ್ಷ ಸ್ವಲ್ಪ ಆಗಿರಬೇಕು, ಈ ಓದ್ತಿರ್ಬೇಕಾದ್ರೆ ಅವ್ರ ಮದುವೆ ನಿಶ್ಚಯ ಆಯ್ತಂತೆ. ಕಸ್ತೂರ್ಬಾ ಜೊತೆಗೆ ವಿವಾಹ ನಿಶ್ಚಯ ಆಯಿತು. ಆಗ ಇವರಿಗೆ 7 ವರ್ಷ ವಯಸ್ಸು, ಕಸ್ತೂರ್ಬಾಗು ಅಷ್ಟೇ ವಯಸ್ಸು ಸುಮಾರು. ಕೆಲವರು ಹೇಳೋ ಪ್ರಕಾರ ಕಸ್ತೂರ್ಬಾ ಸ್ವಲ್ಪ ಅವ್ರಕ್ಕಿಂತ ದೊಡ್ಡವರೇ ಇದ್ರು ವಯಸ್ಸಲ್ಲಿ ಅಂತ ಹೇಳ್ತಾರೆ. ಕಸ್ತೂರ್ಬಾ ತಂದೆ ಗೋಕುಲ್ದಾಸ್ ಮಾಕಂಜಿ ಅಂತ, ಗೋಕುಲ್ದಾಸ್ ಮಾಕಂಜಿ ಅನ್ನೋರು ಪೋರ್ಬಂದರದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅವರಿಗೂ ಕರಮ್ಚಂದ್ರಿಗೂ ಒಳ್ಳೆ ಸ್ನೇಹ ಇತ್ತು, ಹೀಗಾಗಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಗಿನ ಕಾಲದಲ್ಲಿ ಬಾಲ ವಿವಾಹ ತಪ್ಪು ಅಂತ ಏನು ಅನಿಸ್ತಿರ್ಲಿಲ್ಲ ಅಂತ. ಆ ವಿವಾಹ ಮಾಡೋದು ಅಂತಂದ್ರೆ ತಮ್ಮ ಅನುಕೂಲ ನೋಡ್ಕೊಂಡು ಮಾಡೋ ಹಾಗೆ. ಸಂಬಂಧಗಳು ಕೂಡ ಬಂದರೆ ಇಬ್ರು ಅವರು ಚೆನ್ನಾಗಿ ಮಂತೆಂದವರು ಇದ್ದಾರೆ ಅಂತ ಅನ್ನೋದಾದರೆ ಅದೊಂದು ವ್ಯವಸ್ಥೆ. ಅದು ಹುಡುಗರು ನೀನು ಕೇಳಬೇಕು ಅಂತಿಲ್ಲ, ಕೇಳಿದ್ರೆ ಗೊತ್ತಾಗುವ ವಯಸ್ಸು ಅಲ್ಲ ಅದು ಆಗಿದ್ದದ್ದು. ವಿಶೇಷ ಅಂದರೆ ಬಹಳ ಜನ ಗೊತ್ತಿಲ್ಲ, ನನಗಂತೂ ಗೊತ್ತಿರಲಿಲ್ಲ ಆನೆಸ್ಟ್ಲಿ. ಮೊದಲೇ ಸಲ ಓದ್ದಾಗ ಅರ್ಥ ಆದದ್ದು ನನಗೆ, ಗಾಂಧೀಜಿಯವ್ರದ್ದು ಇದು ಮೊದಲನೇ ನಿಶ್ಚಿತಾರ್ಥ ಅಲ್ಲ ಅಂತ, ಇದು 3ನೇ ನಿಶ್ಚಿತಾರ್ಥ ಅಂತ ಅವ್ರದ್ದು. ಅಂದರೆ ಇದು 3ನೇ ಸಲ ಎಂಗೇಜ್ಮೆಂಟ್ ಆದದ್ದು ಗಾಂಧೀಜಿದು. ಮೊದಲು 2 ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ ಇವರಿಗೆ, ಅವೆರಡು ಹುಡುಗಿಯರು ಸತ್ತೋಗಿದ್ದಾರೆ. ಅಂದ್ರೆ ಮೊದಲೇ ಸಲ ಹುಡುಗಿದ ಎಂಗೇಜ್ಮೆಂಟ್ ಆಯಿತು, ಆ ಹುಡುಗಿ ಸತ್ತು ಹೋದ್ಲು, ಮತ್ತೊಂದು ಎಂಗೇಜ್ಮೆಂಟ್ ಮಾಡೋದು 2ನೇದ್ದಾಯ್ತು, ಇದು 3ನೇದ್ದು ಎಂಗೇಜ್ಮೆಂಟ್ ಆದದ್ದು. ಅದಕ್ಕೆ ಹೇಳ್ತಾರೆ ಇದು ನನ್ನ 3ನೇ ನಿಶ್ಚಿತಾರ್ಥ. ಈ ಮೊದಲು ಮದುವೆ ನಿಶ್ಚಯವಾಗಿದ್ದ ಇಬ್ಬರು ಹುಡುಗಿಯರು ನಿಧನರಾದ್ದರಿಂದ 3ನೇ ನಿಶ್ಚಿತಾರ್ಥ ಬೇಗ ನಡೆಯಿತು ಅಂತ, ಬೇಗ ಮಾಡ್ಬಿಟ್ಟು ತೀರ್ಮಾನ ಮಾಡೋದು ಒಳ್ಳೇದು ಅಂತ. ಅದಕ್ಕೆ ಬಹಳ ಚೆನ್ನಾಗಿ ಬರೀತಾರೆ ಅವರು, ಈ ನಿಶ್ಚಿತಾರ್ಥದ ಬಗ್ಗೆ ನನಗೆ ಯಾರೂ ಹೇಳಲಿಲ್ಲ, ಹೇಳಬೇಕಾದ ಕಾರಣವೂ ಇರಲಿಲ್ಲ ಅಂತ. ನನಗೆ ಯಾರೂ ಹೇಳಿಲ್ಲ ನಾಳೆ ನೀನು ಮದುವೆ ಅಪ್ಪ ನಿಶ್ಚಿತಾರ್ಥ ಮಾಡ್ತೀವಿ ಅಂತ, ಯಾರು ಹೇಳಲಿಲ್ಲಂತೆ, ಹೇಳೋ ಕಾರಣನೂ ಇರಲಿಲ್ಲ ಅವಾಗ ಅಂತ. ಪ್ರಾಥಮಿಕ ಶಾಲೆ ಆದಮೇಲೆ ರಾಜಕೋಟದಲ್ಲಿ ಅಲ್ಫ್ರೆಡ್ ಹೈಸ್ಕೂಲ್ ಅಂತಿದೆ, ಅಲ್ಲಿ ದಾಖಲಾತಿ ಆಯಿತು. ಅದೊಂದೇ ಶಾಲೆ ಇದ್ದದ್ದು ಅವಾಗ, ದಯವಿಟ್ಟು ಗಮನಿಸಬೇಕು. ಅವಾಗ ಗುಜರಾತ್ ಬೆಳೆಸಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಮನಸ್ಸು ಮಾಡಿದಾಗ ರಾಜಕೋಟನ್ನು ಸೆಂಟರ್ ಮಾಡಿಕೊಂಡಿದ್ರು. ಮಾಡಿಕೊಂಡಾಗ ಹೈಸ್ಕೂಲ್ ಬಂತು. ಇವ್ರು ಬರದೇ ಹೋಗಿದ್ರೆ, ಹೈಸ್ಕೂಲ್ ಬರದೇ ಹೋಗಿದ್ರೆ ಗಾಂಧೀಜಿ ಜೀವನ ಏನಾಗ್ತಿತ್ತೋ ಗೊತ್ತಿಲ್ಲ, ಶಾಲೆ ಕಳಿಸ್ತಿರ್ಲಿಲ್ವೇನೋ. ಇವ್ರು ಅನ್ನ ಶಾಲೆ ಬಿಟ್ಟೇ ಬಿಟ್ರು, ಪೂರ್ತಿ ಕಲೀಲೇ ಇಲ್ಲ ಅವರು. ಇವ್ರು ಶಾಲೆಗೆ ಹೋದ್ರು, ಹೈಸ್ಕೂಲಿಗೆ ಹೋದ್ರು. ಹೈಸ್ಕೂಲ್ ಸೇರಿದಾಗ 12 ವರ್ಷ ಇವರಿಗೆ, ಅದೇ ವರ್ಷ ಅವ್ರ ಮದುವೆನೂ ಆಯಿತು. 12 ವರ್ಷಕ್ಕೆ ಮದುವೆ ಗಾಂಧೀಜಿಗೆ. ಅವ್ರ ಮಾತಲ್ಲಿ ಕೇಳಬೇಕು, ಮದುವೆ ಆದಾಗ ಹೇಗಿತ್ತು 12 ವರ್ಷಕ್ಕೆ ಅಂತ ಹೇಳ್ತಾರೆ. ನಮ್ಮಲ್ಲಿ ನೋಡಿ ನಿಶ್ಚಯ ಅಲ್ಲ ನಂದು, ಮದುವೆ ಆದದ್ದು 12ನೇ ವಯಸ್ಸಿಗೆ. ತುಂಬ ಸಂಕಟ ಪಡ್ತಾರೆ, ಹೇಳ್ತೀನಿ ತೋರಿಸ್ತೀನಿ ಅದನ್ನು. ಇವರ ಅಣ್ಣ ತಂದೆ ಏನು ಮಾಡಿದ್ರು, ಮೋಹನ್ದಾಸ್ ಒಬ್ಬಂದೇ ಮದುವೆ ಮಾಡೋದು ಬೇಡ, ಖರ್ಚಲ್ಲಿ ಖರ್ಚು ಅಂತೀವಲ್ಲ ನಾವು, 3 ಮದುವೆಗೆ ತುಂಬ ಖರ್ಚಾಗುತ್ತೆ, ಒಂದು 2-3 ಮದುವೆ ಕೂಡಿಸೇ ಮಾಡಿಬಿಟ್ರೆ ಖರ್ಚು ಹಂಚ್ಕೊಂಡ್ಬಿಡ್ಬೋದು ಅಂತ, ಅಥವಾ ಕಮ್ಮಿ ಮಾಡ್ಬೋದು ಅಂತ ಹೇಳಿ ಮೋಹನ್ದಾಸ್ ಅವ್ರದ್ದು, ಕರ್ಜನ್ ದಾಸ್ ಅದ್ದು, ಇನ್ನೊಂದು ಇವ್ರ ಚಿಕ್ಕಪ್ಪನ ಮಗ, 3 ಜನ ಮದುವೆ ಒಂದೇ ಸಲ ತೀರ್ಮಾನ ಆಯಿತು, ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಮುಂದೆ ಮದುವೆ ದಿವಸ ಫಿಕ್ಸ್ ಆಯಿತು, ಮದುವೆ ಮಾಡಬೇಕು ಅಂತ ಆಯಿತು. ಮದುವೆ ಪೋರ್ಬಂದರದಲ್ಲಿ ಹುಡುಗಿ ಮನೆಯಲ್ಲಿ, ಇವರಿದ್ದದ್ದು ರಾಜಕೋಟದಲ್ಲಿ. ಈಗ ಅಂತರ ಕಮ್ಮಿ ಅನಿಸುತ್ತೆ, 120 ಕಿಲೋಮೀಟರ್ ಅಷ್ಟೇನೆ, ಆಗಿನ ಕಾಲದಲ್ಲಿ ಬಹಳ ದೂರ ಅನಿಸೋದು. ಇವರೆಲ್ಲ ಮದುವೆಗೆ ಬಂದ್ಬಿಟ್ರು. ತಂದೆ ದಿವಾನ್ ಆದರೂ ಕೂಡ ನೌಕರದಾರೇ ತಾನೆ, ಮಹಾರಾಜರ ನೌಕರದಾರೇ ತಾನೆ. ಇವ್ರು ಕೇಳ್ಕೊಂಡಿರ್ತಾರೆ, ನನ್ನ ಮಗನ ಮದುವೆ ಇದೆ ಹೋಗಬೇಕು, ರಜೆ ಕೊಡಿ ಅಂತ. ಅವ್ರು ಆಗಲ್ಲಾಗಲ್ಲ, ಇರಿ ಹೊಕ್ಕೊಡ್ತೀನಿ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ಹೇಳಿ ಕೊನೆಗೆ ಪರ್ಮಿಷನ್ ಕೊಟ್ರಂತೆ, ಹೋಗು ಅಂತ ಹೇಳಿ. ಇನ್ನು ಮದುವೆ 4 ದಿವಸ ಇದೆ. ತಮಾಷೆ ನೋಡಿ, ಆಗ ಗಾಡಿಯಲ್ಲಿ ಬರೋದಂತೆ, ಕುದುರೆ ಗಾಡಿಯಲ್ಲೋ ಅಥವಾ ಎತ್ತಿನ ಗಾಡಿಯಲ್ಲೋ ಬರಬೇಕು. 5 ದಿವಸ ತಗೊಳ್ಳೋದಂತೆ, ರಾಜಕೋಟದಿಂದ ಪೋರ್ಬಂದರಕ್ಕೆ 5 ದಿವಸ ಬರಬೇಕು. ಈ ಮದುವೆ 4 ದಿವಸ ಇದೆ, ಅವ್ರು ರಜೆ ಕೊಟ್ಟಿದ್ದಾರೆ. ಕೊಟ್ಟು ಮಹಾರಾಜರ ಕೃಪೆ ಅಂತ ಹೇಳಿದ್ರಂತೆ, ಏನು ಚಿಂತೆ ಮಾಡಬೇಡ, ನಿನಗೆ ಸ್ಟೇಜ್ ಕೋಚಸ್ ಕೊಡ್ತೇನೆ. ಅಂದ್ರೆ ಏನು, ಇಲ್ಲಿಂದ ಒಂದು ಹೋಗೋದು, ಅಲ್ಲಿ ಇಳ್ಕೊಳ್ಳೋದು, ಮತ್ತೊಂದು ಬೇರೆ ಗಾಡಿ ತಗೊಳ್ಳೋದು, ಅಲ್ಲಿ ಹೋಗೋದು, ಬೇಗ ಬೇಗ ಫಾಸ್ಟ್ ಹೋಗ್ತದೆ ಅದು, ನೀನು 3 ದಿವಸದಲ್ಲಿ ಹೋಗ್ಬಿಡ್ಬೋದು, 1 ದಿವಸ ಮೊದಲೇ ಹೋಗ್ತೀಯ ಮದುವೆಗೆ ಅಂತ ಕಳಿಸಿದ್ರಂತೆ. ಇವರು ಕುದುರೆ ಗಾಡಿ ತಗೊಂಡು ಹೊರಟರು. 2 ಕೋಚ್ ಏನೋ ಚೆನ್ನಾಗಿತ್ತಂತೆ,
ಆ ಮೂರನೇ ಕೋಚ್ ಹೋಗ್ಬೇಕಾದ್ರೆ ಆ ಕೋಚ್ ಓಡಿಸೋಕೆ ಹೋದ್ರು, 5 ದಿವಸದ ಜರ್ನಿ 3 ದಿವಸದಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಜೋರಾಗಿ ಹೋಗ್ಬೇಕಲ್ಲ, ಅಯ್ಯೋ ಓಡಿಸೋಕೆ ಹಿಡಿದ್ರೆ ಗೊತ್ತಿಲ್ಲ. ಆ ಕುದುರೆ ಜಾರು ಬಿದ್ದು ಗಾಡಿ ಬಿದ್ದುಬಿಟ್ಟು ಇವ್ರಿಗೆ ಭಾರಿ ಪೆಟ್ಟಾಗ್ಬಿಡ್ತು ಕರಮಚಂದ್ರಿಗೆ, ಸೀರಿಯಸ್ ಇಂಜುರೀಸ್ ಬರೀತಾರೆ ಅವ್ರಿಗೆ, ಸೀರಿಯಸ್ ಇಂಜುರೀಸ್ ತುಂಬ ಪೆಟ್ಟಾಗ್ಬಿಡ್ತು. ಎಲ್ಲ ಬ್ಯಾಂಡೇಜ್ ಹಾಕೊಂಡು ಬಂದಿದ್ದಾರೆ, ನಾಳೆ ಮದುವೆ ಹಿಂದಿನ ದಿವಸ ಬಂದಿದ್ದಾರೆ. ಅವ್ರು ಹೇಳ್ತಾರೆ ಈ ಮದುವೆ ಇವ್ರಿಗೆ ತಂದೆ ತಾಯಿಗೆ ಬಿದ್ದಂಥ ಪೆಟ್ಟಿಂದ ಮದುವೆಯ ಸಂಭ್ರಮಕ್ಕೂ ಪೆಟ್ಟು ಬಿತ್ತು ನಮಗೆ ಅಂತ. ಆದ್ರೆ ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ, ನನಗೆ ಇಷ್ಟ ಆಗೋದು ಅಂದ್ರೆ ಹೇಳ್ತಾರೆ, ಒಂದು ಕ್ಷಣ ಗಾಬರಿ ಆಯ್ತು ತಂದೆಯನ್ನು ನೋಡಿ, ಪಾಪ ಪೆಟ್ಟಾಯ್ತಲ್ಲ ಏನೇನಾಯ್ತು ತಂದೆಗೆ ಅಂತ ಅನಿಸ್ತಂತೆ. ಆದರೆ ಮದುವೆಯ ಸಂಭ್ರಮದಲ್ಲಿ ಬಾಲಕನಾಗಿದ್ದ ನನಗೆ ತಂದೆಯ ಪೆಟ್ಟು ಮರೆತೇ ಹೋಯಿತು ಅಂತ ಬರೆದಾರೆ. ಸಂಭ್ರಮ ಇತ್ತಲ್ಲ, ಹೊಸ ಬಟ್ಟೆ ಅದು ಇದು ಏನೋ ಗದ್ದಲ ಸಂಭ್ರಮ ನಡೆದಿದೆ, ತಂದೆ ಪೆಟ್ಟು ಅದದ್ದೇ ಮರೆತು ಹೋಯಿತು ನನಗೆ ಅಂತ ಬರೀತಾರೆ.

0: रेडियो सारंग 107.8 FM।
1: ಈ ಮದುವೆ ಬಗ್ಗೆ ಗಾಂಧೀಜಿಗಿರುವಂತ ವಿಚಾರ ಹೇಗಿತ್ತು ಅಂತ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಆ ಪ್ಯಾರಾಗ್ರಾಫ್ ಇದೆ, ಮೊದಲನೇ ಪ್ಯಾರಾಗ್ರಾಫ್, ಚೈಲ್ಡ್ ಮ್ಯಾರೇಜ್ ಅಂತ ಒಂದು ಪ್ಯಾರಾಗ್ರಾಫ್ ಬರೀತಾರೆ. ಎಷ್ಟು ನೊಂದ್ಕೊಂಡು ಬರೆದಿದ್ದಾರೆ ಅಂತ, ಮಚ್ ಐ ವಿಶ್ ದಟ್ ಐ ಹ್ಯಾಡ್ ನಾಟ್ ಟು ರೈಟ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಬರೀಬಾರದು ಅನ್ನಿಸ್ತಾ ಇತ್ತು ನನಗೆ, ನಾನು ಬಟ್ಟಬೇಕಾದ್ರೆ ಬರೆದಾಗ. ಐ ನೋ ದ್ಯಾಟ್ ಐ ಶಾಲ್ ಹ್ಯಾವ್ ಟು ಸ್ವಾಲೋ ಮೆನಿ ಸಚ್ ಬಿಟರ್ ಡ್ರಾಟ್ಸ್ ಇನ್ ದ ಕೋರ್ಸ್ ಆಫ್ ದಿಸ್ ನ್ಯಾರೇಟಿವ್ ಅಂಡ್ ಐ ಕೆನಾಟ್ ಡು ಅದರ್ವೈಸ್ ಇಫ್ ಐ ಕ್ಲೇಮ್ ಟು ಬಿ ವರ್ಷಿಪರ್ ಆಫ್ ಟ್ರುತ್. ಬರೀದೇ ಹೋದರೆ ಸತ್ಯವನ್ನು ನಂಬಿದವನು ಅಂತ ಹೇಳೋಕ್ಕಾಗಲ್ಲ ನನಗೆ. ಅದು ಬರೀತಾರೆ, ಇಟ್ ಈಸ್ ಮೈ ಪೇನ್ಫುಲ್ ಡ್ಯೂಟಿ ಟು ಹ್ಯಾವ್ ಟು ರೆಕಾರ್ಡ್ ಹಿಯರ್ ಮೈ ಮ್ಯಾರೇಜ್ ಅಟ್ ದಿ ಏಜ್ ಆಫ್ 13. ಆಸ್ ಐ ಸಿ ದಿ ಯಂಗ್ಸ್ಟರ್ಸ್ ಆಫ್ ದಿ ಸೇಮ್ ಏಜ್ ಅಬೌಟ್ ಮೀ ಹೂ ಆರ್ ಅಂಡರ್ ಮೈ ಕೇರ್ ಅಂಡ್ ಥಿಂಕ್ ಆಫ್ ಮೈ ಓನ್ ಮ್ಯಾರೇಜ್, ಐ ಆಮ್ ಇನ್ಕ್ಲೈನ್ ಟು ಪಿಟಿ ಮೈ ಸೆಲ್ಫ್ ಅಂಡ್ ಟು ಕಾಂಗ್ರ್ಯಾಚುಲೇಟ್ ದೆಮ್ ಆನ್ ಹ್ಯಾವಿಂಗ್ ಎಸ್ಕೇಪ್ ಮೈ ಲಾಟ್ ಅಂತ. ನನ್ನ ಜೊತೆಗೆ ಹುಡುಗರಿದ್ದಾರಲ್ಲ 13 ವರ್ಷದವ್ರು, ಮದುವೆ ಆಗದೆ ಇದ್ದವರು ಇದ್ದಾರಲ್ಲ ದೊಡ್ಡ ದೊಡ್ಡವರು, ಅವ್ರು ನೋಡಿದ್ರೆ ಸಂತೋಷ ಆಗುತ್ತೆ, ನನ್ನ ಬಗ್ಗೆ ಕರುಣೆ ಬರುತ್ತೆ, ಅವ್ರನ್ನ ಅಭಿನಂದನೆ ಮಾಡೋಣ ಅಂತ ಅನಿಸುತ್ತೆ ಅಂತ ಹೇಳಿದ್ರು ಪಾರಾಗಿದ್ದಾರೆ ಅಂತ. ಅಂತ ಹೇಳಿ ಯಾಕೆ ಮದುವೆ ಮಾಡ್ತಿದ್ರು ಅಂತ ಬರೆದಿದ್ದಾರೆ. ಮ್ಯಾರೇಜ್ ಅಮಂಗ್ ಹಿಂದೂಸ್ ಈಸ್ ನಾಟ್ ಎ ಸಿಂಪಲ್ ಮ್ಯಾಟರ್, ತುಂಬ ಖರ್ಚಾಗೋದು. ಅದಕ್ಕಂತ ಹೇಳಿ ಅವರಿಗೆ 3 ಜನ ಸೇರಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಇಟ್ ವಾಸ್ ಓನ್ಲಿ ಥ್ರೂ ದಿಸ್ ಪ್ರಿಪರೇಷನ್ ದಟ್ ವಿ ಗಾಟ್ ವಾರ್ನಿಂಗ್ ಆಫ್ ದಿ ಕಮಿಂಗ್ ಇವೆಂಟ್. ಐ ಡೋ ನಾಟ್ ಥಿಂಕ್ ಇಟ್ ಮೆಂಟ್ ಟು ಮಿ ಎನಿಥಿಂಗ್ ಮೋರ್ ದ್ಯಾನ್ ಪ್ರಾಸ್ಪೆಕ್ಟ್ ಆಫ್ ಗುಡ್ ಕ್ಲೋತ್ಸ್ ಟು ವೇರ್, ಡ್ರಮ್ ಬೀಟಿಂಗ್, ಮ್ಯಾರೇಜ್ ಪ್ರೊಸೆಷನ್ಸ್, ರಿಚ್ ಡಿನ್ನರ್ಸ್ ಅಂಡ್ ಎ ಸ್ಟ್ರೇಂಜ್ ಗರ್ಲ್ ಟು ಪ್ಲೇ ವಿತ್. ಆಟಕ್ಕೊಂದು ಹೊಸ ಹುಡುಗಿ, ಆಟ ಊಟ ಭರ್ಜರಿ ಬಟ್ಟೆ ಎಲ್ಲ, ಇದೊಂದು ಬಿಟ್ಟರೆ ನನಗೇನು ಕಲ್ಪನೆ ಇರಲಿಲ್ಲ. ದ ಕಾರ್ನಲ್ ಡಿಸೈರ್ ಕೇಮ್ ಮಚ್ ಲೇಟರ್. ಐ ಪ್ರಪೋಸ್ ಟು ಡ್ರಾ ದ ಕರ್ಟನ್ ಓವರ್ ಮೈ ಶೇಮ್ ಎಕ್ಸೆಪ್ಟ್ ಫಾರ್ ಫ್ಯೂ ಡೀಟೇಲ್ಸ್ ವರ್ತ್ ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ನನಗೆ ಯಾಕೆ ಹಿಂಗಾಯ್ತು ಅಂತಂದ್ರೆ ನನಗೆ ಬಹಳ ನಾಚಿಕೆ ಆಗುತ್ತೆ, ಮದುವೆ ಎಷ್ಟು ಬೇಗ ಆಗ್ಬಿಟ್ಟೆ ಅಂತ ಹೇಳಿ. ಆದ್ರೆ ಹೇಳ್ತಾರೆ, ಐ ಆಮ್ ಸಾರಿ, ಐ ಆಮ್ ಕ್ರಿಟಿಸೈಸಿಂಗ್ ಮೈ ಫಾದರ್ ನೌ, ಬಟ್ ದಟ್ ವಾಸ್ ದ ರೂಲ್ ಆಫ್ ದ ಲ್ಯಾಂಡ್ ಎಟ್ ದಟ್ ಟೈಮ್. ಹಾಗೆ ಇತ್ತು ಸಮಾಜ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗನ್ 107.8 FM ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:01. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಪೌರ ಕಾರ್ಮಿಕರ ಭತ್ತೆ ಏರಿಕೆ, ಉಪಹಾರ ಭತ್ತೆಯನ್ನು 35-70 ರೂಪಾಯಿಗೆ ಏರಿಕೆ ಮಾಡಿ ಶೀಘ್ರದಲ್ಲೇ ಆದೇಶ ಹೊರಡಿಸುವುದರ ಜತೆಗೆ ಪೌರ ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಸಂಪುಟ ಉಪಸಮಿತಿ ರಚಿಸಿ ಆರ್ಥಿಕ ಇಲಾಖೆ ಸಮ್ಮತಿ ಪಡೆದು ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಶುಕ್ರವಾರ ನಗರದ ಅರಮನೆ ಮೈದಾನದಲ್ಲಿ ನಗರಾಭಿವೃದ್ಧಿ ಇಲಾಖೆ ಹಾಗೂ ಪೌರಾಡಳಿತ ನಿರ್ದೇಶನಾಲಯದ ವತಿಯಿಂದ ಸ್ವಚ್ಛತಾ ಯೋಧರಿಗೆ ನಲ್ಮೆಯ ನಮನ ಶೀರ್ಷಿಕೆಯಡಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ 2026 ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಮಸ್ಯೆಯನ್ನು ಬಗೆಹರಿಸಬೇಕೆಂಬ ಕಾರಣಕ್ಕೆ ನಾವು ಪ್ರಜಾಸೇವೆ ಇಲಾಖೆ ಆರಂಭಿಸಿದ್ದೇವೆ ಎಂದರು. ಯಾವ ಸಂಘಟನೆಯ ಮಧ್ಯವರ್ತಿಗಳು ಅಗತ್ಯವಿಲ್ಲ, ಪೌರಕಾರ್ಮಿಕರ ಸಮಸ್ಯೆಯನ್ನು ಸಚಿವರಿಗೆ ತಿಳಿಸಿ, ಜತೆಗೆ ನಿಮ್ಮ ಮಂಡಳಿ ಯೋಗಕ್ಷೇಮ ಕಲ್ಯಾಣ ನಿಧಿ ವಿಚಾರದಲ್ಲಿ ನಾನು ಗಮನ ಹರಿಸಬೇಕಾಗಿದ್ದು, ಇದಕ್ಕಾಗಿ ಸಮಾಜ ಕಲ್ಯಾಣ ನಗರಾಭಿವೃದ್ಧಿ ಇಲಾಖೆ ಸೇರಿದಂತೆ ಸಚಿವ ಬಸವಂತಪ್ಪರನ್ನು ಒಳಗೊಂಡಂತೆ ಸಂಪುಟ ಉಪಸಮಿತಿ ರಚಿಸಿ ಆರ್ಥಿಕ ಇಲಾಖೆ ವಿಶ್ವಾಸ ಪಡೆದು ತೀರ್ಮಾನ ಮಾಡಲಾಗುವುದು ಎಂದು ಹೇಳಿದರು. ಇನ್ನು ಪೌರ ಕಾರ್ಮಿಕರ ಮಹಿಳೆಯ ಮಗಳು ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದು ಆಕೆಯನ್ನು ಶಾಲೆಗೆ ಬಿಡಲು ಹೋದಾಗ ಅಲ್ಲಿನ ಶಾಲಾ ಸಹಪಾಠಿಗಳು ನಿಮ್ಮ ತಾಯಿ ಪಾಲಿಕೆ ಸಮವಸ್ತ್ರ ಧರಿಸಿ ಬಂದಿದ್ದು ಇದರಲ್ಲಿ ವಾಸನೆಯಿದೆ, ದೂರ ಇರು ಎಂದು ನಿಂದಿಸಿದ್ರು. ಈ ಸಂಬಂಧ ಪೌರ ಕಾರ್ಮಿಕರೊಬ್ಬರು ಅಳಲು ತೋಡಿಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿತ್ತು. ಇನ್ನು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಶಿಕ್ಷಕರನ್ನು ನಿಯೋಜಿಸಿರುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗುತ್ತಿದೆ. ಈ ಕಾರ್ಯ ವಿಳಂಬವಾಗುತ್ತಲೇ ಇದ್ದು ಶಾಲೆಯಲ್ಲಿ ಸರಿಯಾಗಿ ಪಾಠ ಕೂಡ ನಡೆಯುತ್ತಾ ಇಲ್ಲ. ಹೀಗಾಗಿ ಶಿಕ್ಷಕರನ್ನು ಎಸ್ಐಆರ್ ಸೇರಿದಂತೆ ಇತರ ಸರ್ವೆ ಕಾರ್ಯದಿಂದ ಹೊರಗಿಡಬೇಕು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಒತ್ತಾಯಿಸಿದ್ದಾರೆ. ಶುಕ್ರವಾರ ನಗರದಲ್ಲಿನ ತಮ್ಮ ನಿವಾಸದ ಬಳಿ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು, ನಮ್ಮ ಶಿಕ್ಷಕರನ್ನು ಎಸ್ಐಆರ್ ಪ್ರಕ್ರಿಯೆಯಿಂದ ಹೊರಗಿಡಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಎಂದು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರು. ಯಾವುದೇ ಸ್ಪಂದನೆ ದೊರೆತಿಲ್ಲ. ಆಯೋಗ ಮಾನವೀಯತೆ ಇಲ್ಲದಂತೆ ವರ್ತಿಸ್ತಾ ಇದೆ ಎಂದು ದೂರಿದ್ರು. ಎಸ್ಐಆರ್ ಕಾರ್ಯದ ಹೊರೆಯಿಂದಾಗಿ ಶಿಕ್ಷಕರು ಬಳಲಿದ್ದಾರೆ. ಈ ಕಾರ್ಯ ವಿಳಂಬವಾಗುತ್ತಲೇ ಇದ್ದು ಶಾಲೆಯಲ್ಲಿ ಸರಿಯಾಗಿ ಶೈಕ್ಷಣಿಕ ಚಟುವಟಿಕೆಗಳು ನಡೆಯದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಇನ್ನು ಹಾಲು ಉತ್ಪಾದನೆ ಹಾಗೂ ನಿರ್ವಹಣಾ ವೆಚ್ಚ ಏರಿಕೆ ಹಿನ್ನೆಲೆಯಲ್ಲಿ ಹಾಲಿನ ದರವನ್ನು ಲೀಟರ್ಗೆ ಕನಿಷ್ಠ 10 ರೂಪಾಯಿಗಳಷ್ಟು ಏರಿಕೆ ಮಾಡುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ನಾಳೆ ಅಂದರೆ ಸೆಪ್ಟೆಂಬರ್ 26, ಅಂದರೆ ಇವತ್ತು ಬೆಳಿಗ್ಗೆ 11 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರು ತಿಳಿಸಿದ್ದಾರೆ. ಶುಕ್ರವಾರ ನಗರದಲ್ಲಿ ನಡೆದ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿಯ 2025-26 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೀಟರ್ ಹಾಲಿಗೆ ಕನಿಷ್ಠ 10 ರೂಪಾಯಿ ದರ ಏರಿಕೆ ಮಾಡಬೇಕು ಎಂದು ಒತ್ತಾಯಿಸಿ ಇತ್ತೀಚೆಗೆ ರೈತರು ಹೋರಾಟ ಮಾಡಿದ್ದರು. ಆ ವಿಚಾರವಾಗಿ ಚರ್ಚಿಸಲು ಹಾಲು ಒಕ್ಕೂಟದ ಎಲ್ಲ ಅಧ್ಯಕ್ಷರು ಸೇರಿ ಸಿಎಂ ಭೇಟಿ ಮಾಡಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು. ಹಾಲು ಒಕ್ಕೂಟದಲ್ಲಿರುವ ಸಮಸ್ಯೆಗಳು, ಆಡಳಿತಾತ್ಮಕ ವೆಚ್ಚ, ಉತ್ಪಾದನಾ ವೆಚ್ಚ, ಸಾಗಣೆ ವೆಚ್ಚದ ಕುರಿತು ಸರ್ಕಾರದ ಗಮನವನ್ನು ಸೆಳೆಯಬೇಕು. ನಮ್ಮ ಹಾಲಿನ ದರಕ್ಕೂ ಬೇರೆ ಕಂಪನಿಯ ಹಾಲಿನ ದರಕ್ಕೂ 10 ರೂಪಾಯಿ ವ್ಯತ್ಯಾಸವಿದೆ. ಬೇರೆ ರಾಜ್ಯದ ಹಾಲು ಉತ್ಪಾದಕರಿಗೆ ಸಿಗುತ್ತಿರುವ ದರಕ್ಕೂ ನಮ್ಮ ರಾಜ್ಯದಲ್ಲಿನ ಹಾಲು ಉತ್ಪಾದಕರಿಗೆ ಸಿಗುತ್ತಿರುವ ದರಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ, ಅದನ್ನು ಸರಿಪಡಿಸಬೇಕು ಎಂದು ಅವರು ಕೋರಿದರು. ಇನ್ನು ಸೌಜನ್ಯ ಅತ್ಯಾಚಾರ ಹತ್ಯೆ ಪ್ರಕರಣದ ಮರು ತನಿಖೆಗೆ ಆದೇಶಿಸಿರುವ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸೌಜನ್ಯಾಳ ತಾಯಿ ಕುಸುಮಾವತಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಆದರೆ ಪ್ರಕರಣದ ಮರು ತನಿಖೆಗಾಗಿ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ದಳ ಅಂದರೆ ಎಸ್ಐಟಿಯ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಬಿಡುಗಡೆ ಮಾಡಿರುವ ಮಾಧ್ಯಮ ಪ್ರಕಟಣೆಯಲ್ಲಿ ಕುಸುಮಾವತಿ, ನನ್ನ ಮಗಳು ಸೌಜನ್ಯಲಿಗೆ ಆದ ದುರಂತದ ಮರು ತನಿಖೆಗೆ ಆದೇಶಿಸಿರುವ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಎಂದಿಗೂ ಅಭಾರಿಯಾಗಿರುತ್ತೇವೆ. ಆದರೆ ಮರು ತನಿಖೆಗಾಗಿ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ದಳದ ಬಗ್ಗೆ ನಮಗೆ ಅಸಮಾಧಾನವಿದೆ ಎಂದು ಹೇಳಿದ್ದಾರೆ. ತನಿಖೆಗೆ ಮೇಲ್ದರ್ಜೆಯ ಹಾಗೂ ಡಿಎನ್ಎ ಪರಿಣತಿ ಇರುವ ಅಧಿಕಾರಿಯ ಅಗತ್ಯವಿದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಲ್ಲಿ ಈ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದರು. ಆ ಪ್ರಕಾರ ತನಿಖಾ ತಂಡದ ಮುಖ್ಯಸ್ಥರ ನೇಮಕಾತಿ ಆಗಿಲ್ಲ ಎಂದವರು ಪ್ರಕಟಣೆಯಲ್ಲಿ ಆಕ್ಷೇಪಿಸಿದ್ದಾರೆ. ಇನ್ನು ಬಿಖಾತ ಹೊಂದಿರುವ ಅರ್ಹ ನಿವೇಶನಕ್ಕೆ ಏಕನಿವೇಶನ ವಿನ್ಯಾಸ ಅನುಮೋದನೆ ಪಡೆಯಲು ರಾಜ್ಯ ಸರ್ಕಾರ ಅವಕಾಶ ಕಲ್ಪಿಸಿದೆ. ಗರಿಷ್ಠ 1,000 ಚದರ ಮೀಟರ್ ವಿಸ್ತೀರ್ಣದ ನಿವೇಶನಗಳಿಗೆ ನಿಯಮಾವಳಿ ಅಡಿಯಲ್ಲಿ ಅನುಮೋದನೆ ಪಡೆಯಬಹುದು. ನಿಯಮಾವಳಿ ಜಾರಿಗೆ ಬರುವ ಮುನ್ನವೇ ಬಿಖಾತ ಹೊಂದಿದ್ದು ಪ್ರತ್ಯೇಕ ನಿವೇಶನಕ್ಕಾಗಿ ಗುರುತಿಸಲ್ಪಟ್ಟಿರುವ ಜಮೀನುಗಳಿಗೆ ಇದು ಅನ್ವಯವಾಗಲಿದೆ. ದೊಡ್ಡ ಜಮೀನಿನಿಂದ ವಿಭಜನೆಯಾಗಿದ್ದರೆ ನಿಯಮಾವಳಿ ಜಾರಿಗೆ ಮುನ್ನವೇ ನೋಂದಾಯಿತ ದಾಖಲೆ ವ್ಯವಹಾರ ನಡೆದಿರಬೇಕು. ನಿವೇಶನಕ್ಕೆ ಸಾರ್ವಜನಿಕ ರಸ್ತೆಯ ಸಂಪರ್ಕವೂ ಕಡ್ಡಾಯ. ಭೂ ಪರಿವರ್ತನೆ ಆಗದ ಜಮೀನಿಗೆ ಕರ್ನಾಟಕ ಭೂ ಕಾಯ್ದೆಯ ಸೆಕ್ಷನ್ 95 ಅಡಿಯಲ್ಲಿ ನಿಗದಿತ ಶುಲ್ಕ ಪಾವತಿಸಬೇಕು. ಇನ್ನು ಸರ್ಕಾರಿ ಶಾಲೆಯಲ್ಲಿ ಅಕ್ಟೋಬರ್ 3-21 ಒಟ್ಟು 19 ದಿನಗಳ ದಸರಾ ರಜೆಯನ್ನು ಘೋಷಿಸಲಾಗಿದೆ. ಅಕ್ಟೋಬರ್ 2 ಗಾಂಧಿ ಜಯಂತಿ ಆಚರಣೆ ಕಡ್ಡಾಯವಾಗಿದೆ. ಅವತ್ತು ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಆಚರಣೆಯನ್ನು ಆಯೋಜಿಸಬೇಕು. ಈ ಆಚರಣೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಇನ್ನು ಬಾಯಾರು ಕುಟುಂಬ ಆರೋಗ್ಯ ಕೇಂದ್ರದಿಂದ ಓರ್ವ ಬಾಲಕನಿಗೆ ಅವಧಿ ಮೀರಿದ ಆಂಟಿಬಯೋಟಿಕ್ ಮಾತ್ರೆ ನೀಡಲಾಗಿದೆ ಎಂದು ಸಂತ್ರಸ್ತ ಬಾಲಕನ ಕುಟುಂಬದ ಸದಸ್ಯರು ಜಿಲ್ಲಾ ವೈದ್ಯಾಧಿಕಾರಿಗೆ ದೂರು ನೀಡಿದ್ದಾರೆ. ವೈದ್ಯರ ಸೂಚನೆಯಂತೆ ಫಾರ್ಮಸಿಯಿಂದ ಪಡೆದ ಔಷಧಿಯನ್ನು 15 ಬಾಲಕ 4 ಸೇವಿಸಿದ್ದಾನೆ. ಬಳಿಕ ಅಸ್ವಸ್ಥತೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮತ್ತೊಂದು ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಬೇಕಾಯಿತು ಎಂದು ಬಾಯಾರ್ ನಿವಾಸಿ ಅಹಮದ್ ಇರ್ಫಾಜ್, ಆತನ ತಾಯಿ ಖತೀಜಾಬಾನು ತಿಳಿಸಿದ್ದಾರೆ. ಕಾಲಿನ ಗಾಯ ಮತ್ತು ಜ್ವರಕ್ಕೆ ಚಿಕಿತ್ಸೆ ಪಡೆಯಲು ಅಹಮದ್ ಇರ್ಫಾಜ್ ಬಾಯಾರು ಕುಟುಂಬ ಆರೋಗ್ಯ ಕೇಂದ್ರಕ್ಕೆ ತೆರಳಿದ್ದರು. ಫಾರ್ಮಸಿಯಿಂದ ಪಡೆದ ಔಷಧವನ್ನು ಮನೆಗೆ ಬಂದು ಬಳಿಕ ಬಾಲಕ ಸೇವಿಸಿದ್ದ. 4 ಸತತವಾಗಿ ಬಾಲಕ ಮಾತ್ರೆ ಸೇವಿಸಿದ ಬಳಿಕ ತಲೆತಿರುಗುವುದು ಸಹಿತ ಅಸ್ವಸ್ಥತೆ ಕಾಣಿಸಿಕೊಂಡಿತ್ತು. ಈ ನಡುವೆ ಇರ್ಫಾಜ್ನ ಸಹೋದರಿ ಔಷಧವನ್ನು ಪರಿಶೀಲಿಸಿದಾಗ ಜುಲೈ ತಿಂಗಳಲ್ಲೇ ಅದರ ಅವಧಿ ಮುಗಿದಿರುವುದು ಪತ್ತೆಯಾಯಿತು. ಬಳಿಕ ಕುಟುಂಬ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿದರೂ ಸ್ಪಷ್ಟವಾದ ಉತ್ತರ ದೊರೆಯಲಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಾಲಕನಿಗೆ ಸಂಭವಿಸಿದ ಗಂಭೀರ ನಿರ್ಲಕ್ಷ್ಯವನ್ನು ಉಲ್ಲೇಖಿಸಿ ಕುಟುಂಬಸ್ಥರು ಜಿಲ್ಲಾ ವೈದ್ಯಾಧಿಕಾರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ಮಂಗಳೂರಿನ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಸಾಮರ್ಥ್ಯವನ್ನು 400 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಸೆಪ್ಟೆಂಬರ್ 18 ಮಂಗಳೂರಿನಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯ ನಿರ್ಣಯದ ಅನ್ವಯ ಈ ಆದೇಶ ಹೊರಡಿಸಲಾಗಿದೆ. ವೆನ್ಲಾಕ್ ಆಸ್ಪತ್ರೆ ಸದ್ಯ 905 ಹಾಸಿಗೆಗಳ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ಆಸ್ಪತ್ರೆಯಲ್ಲಿ ವಿವಿಧ ಸೇವೆಯನ್ನು ನೀಡಲಾಗುತ್ತಿದೆ. ಹೊರ ಜಿಲ್ಲೆಯಿಂದ ದಾಖಲಾಗುವ ರೋಗಿಗಳ ಸಂಖ್ಯೆ ಹೆಚ್ಚಾಗಿದ್ದು ಐಸಿಯು ಸಾಮಾನ್ಯ ಹಾಸಿಗೆಯ ಕೊರತೆ ಕೂಡ ಕಂಡುಬರುತ್ತಿದೆ. ಈ ನಿಟ್ಟಿನಲ್ಲಿ ವೆನ್ಲಾಕ್ ಆಸ್ಪತ್ರೆಯನ್ನು 905 ಹಾಸಿಗೆಗಳಿಂದ ಹೆಚ್ಚುವರಿ 400 ಹಾಸಿಗೆಗೆ ಹೆಚ್ಚಿಸಿ ಮೇಲ್ದರ್ಜೆಗೇರಿಸುವ ಅವಶ್ಯಕತೆ ಇದೆ. ಒಟ್ಟಾರೆ ಈ ಪ್ರಕ್ರಿಯೆಗೆ 59 ರೂಪಾಯಿ ಮೊತ್ತವನ್ನು ರಾಜ್ಯ ಸರ್ಕಾರದಿಂದ ಭರಿಸಿ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರು ಪ್ರಸ್ತಾವಿಸಿದ್ದಾರೆ. ಈ ನಿಟ್ಟಿನಲ್ಲಿ 400 ಹಾಸಿಗೆ ಸಾಮರ್ಥ್ಯವನ್ನು ಹಂತ ಹಂತವಾಗಿ ಹೆಚ್ಚಿಸಲು, ಪ್ರಥಮ ಹಂತದಲ್ಲಿ 200 ಹಾಸಿಗೆ ಸಾಮರ್ಥ್ಯವನ್ನು ಹೆಚ್ಚಿಸಲು, ಇದಕ್ಕೆ ಬೇಕಾದ ಪೀಠೋಪಕರಣ, ಮೂಲಸೌಕರ್ಯ, ಆಸ್ಪತ್ರೆ ಸಲಕರಣೆ ಮುಂತಾದವುಗಳಿಗೆ ಬಂಡವಾಳ ವೆಚ್ಚದಡಿ ಬಿಡುಗಡೆ ಮಾಡಿರುವ ಅನುದಾನದಿಂದ ಭರಿಸಲು, 200 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ಅಗತ್ಯವಿರುವ ಮಾನವ ಸಂಪನ್ಮೂಲಕ್ಕೆ ಪ್ರತ್ಯೇಕ ಪ್ರಸ್ತಾವನೆಯನ್ನು ಸಲ್ಲಿಸಲು ಆರ್ಥಿಕ ಇಲಾಖೆ ತಾತ್ವಿಕವಾಗಿ ಸಹಮತಿ ನೀಡಿದೆ. ಇನ್ನು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜಲ್ಲಿಗುಡ್ಡೆ ಸದರ್ನ್ ಎಸ್ಟೇಟ್ ಬಳಿ ಚಿರತೆಯೊಂದು ನಾಯಿ ಮೇಲೆ ಶುಕ್ರವಾರ ದಾಳಿ ಮಾಡ್ತಾ ಇದೆ. ಶುಕ್ರವಾರ ರಾತ್ರಿ ಸುಮಾರು 8 ಶರತ್ ಎಂಬವರ ಮನೆಯ ಮುಂಭಾಗದಲ್ಲಿದ್ದ ನಾಯಿಯನ್ನ ಚಿರತೆ ಹೊತ್ತೊಯ್ದು ಮರದ ಮೇಲೇರಿದೆ. ಇದನ್ನು ಕಂಡ ಸ್ಥಳೀಯರು ಬೊಬ್ಬೆ ಹಾಕಿದ್ದು ಕೂಡಲೇ ಚಿರತೆ ನಾಯಿಯನ್ನ ಮರದಿಂದ ಕೆಳಗಡೆ ಹಾಕಿ ಪರಾರಿಯಾಗಿದೆ. ಹಾಗಾಗಿ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜಲ್ಲಿಗುಡ್ಡೆ ಈ ಭಾಗದಲ್ಲಿ ಇರುವಂತಹ ಜನರು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಂಬುದು ಕೇವಲ ಭೌಗೋಳಿಕ ಹೆಸರಲ್ಲ, ಅದು ದೀರ್ಘ ಪೂರ್ವೇತಿ ಇತಿಹಾಸ, ಜನಸ್ಮೃತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಬಹುತ್ವದ ಬದುಕನ್ನು ಒಳಗೊಂಡಿರುವ ಪ್ರಾದೇಶಿಕ ಅಸ್ಮಿತೆ. ಸ್ಥಳನಾಮಗಳು ಕೇವಲ ಗುರುತಿಸುವ ಸಂಕೇತಗಳಲ್ಲ, ಅವು ಕಾಲ, ಸಂಸ್ಕೃತಿ ಮತ್ತು ಜನಜೀವನದ ನೆನಪುಗಳನ್ನು ಹೊತ್ತ ಸಾಮಾಜಿಕ ದಾಖಲೆಗಳು ಕೂಡ ಹೌದು. ದಕ್ಷಿಣ ಕನ್ನಡ ಎಂಬ ಹೆಸರು ಮಂಗಳೂರು ಸೇರಿದಂತೆ ಅನೇಕ ಊರುಗಳು, ಸಮುದಾಯಗಳು, ಭಾಷೆಗಳು, ಆಚರಣೆಗಳು, ಕಲೆಗಳು ಮತ್ತು ಜೀವನ ಕ್ರಮವನ್ನು ತನ್ನೊಳಗೆ ಒಳಗೊಂಡ ವಿಶಾಲ ಸಾಂಸ್ಕೃತಿಕ ಭೂಗೋಳವನ್ನು ಪ್ರತಿನಿಧಿಸುತ್ತೆ. ತುಳು, ಕನ್ನಡ, ಕೊಂಕಣಿ, ಬ್ಯಾರಿ ಮೊದಲಾದ ಭಾಷಾ ಸಾಂಸ್ಕೃತಿಕ ವೈವಿಧ್ಯವು ಅದರ ಜೀವಂತಿಕೆಯ ಭಾಗ. ಮಂಗಳೂರು ಈ ಪ್ರದೇಶದ ಪ್ರಮುಖ ನಗರ ಕೇಂದ್ರವಾದರೂ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಒಂದೇ ಅರ್ಥದ ಹೆಸರುಗಳಲ್ಲ. ನಗರವೊಂದರ ಹೆಸರಿನಲ್ಲಿ ವಿಶಾಲ ಪ್ರದೇಶದ ಬಹುಪತರದ ಚರಿತ್ರೆ ಮತ್ತು ಜನಸ್ಮೃತಿಯನ್ನು ಸೀಮಿತಗೊಳಿಸುವ ಅಗತ್ಯ ಕೂಡ ಇಲ್ಲ. ಹೆಸರಿನ ಬದಲಾವಣೆಗಿಂತ ಅದರ ಹಿಂದಿನ ಇತಿಹಾಸ ಗೌರವಿಸುವುದು ಮುಖ್ಯ. ದಕ್ಷಿಣ ಕನ್ನಡದ ನಿಜವಾದ ಚಂದ ಅದರ ಬಹುತ್ವದಲ್ಲಿದೆ, ಅದೇ ಅದರ ಅಸ್ಮಿತೆಯೂ ಕೂಡ ಹೌದು. ಆದ್ದರಿಂದ ದಕ್ಷಿಣ ಕನ್ನಡ ಎಂಬ ಜಿಲ್ಲೆಯ ಹೆಸರನ್ನು ಮಂಗಳೂರಾಗಿ ಬದಲಿಸುವುದು ಸಾಧುವೂ ಅಲ್ಲ, ಅಗತ್ಯವೂ ಅಲ್ಲ ಎನ್ನುವುದನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಧನಂಜಯ್ ಕುಂಬ್ಳೆ ಅವರು ವಿಶ್ಲೇಷಿಸಿದರು. ಇನ್ನು ಕೇರಳದ ಎಲ್ಲ ಕರಾವಳಿ ಜಿಲ್ಲೆಯಲ್ಲಿ ಕಳ್ಳ ಕಡಲು, ದಿಢೀರ್ ಬೃಹತ್ ಅಲೆಗಳು ಏಳುವ ಸ್ಥಿತಿ ಉಂಟಾಗಲಿದ್ದು ಬಲವಾದ ಅಲೆಯ ಸಾಧ್ಯತೆಯ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸಮುದ್ರ ಸ್ಥಿತಿ ಅಧ್ಯಯನ ಸಂಶೋಧನಾ ಕೇಂದ್ರ ಅಂದರೆ INCOIS ರೆಡ್ ಅಲರ್ಟ್ ಘೋಷಿಸಿದೆ. September 26 ಅಂದರೆ ಇವತ್ತು ಬೆಳಿಗ್ಗೆ 2:30 September 28 ಮುಂಜಾನೆ 2:30 ಕೇರಳ ಕರಾವಳಿಯಲ್ಲಿ 1-1.5 meters ಎತ್ತರದ ಅಲೆಗಳು ಉಂಟಾಗುವ ಸಾಧ್ಯತೆ ಇದೆ. ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗುವ ಸಮುದ್ರದ ಅಬ್ಬರದ ಸಾಧ್ಯತೆಯೂ ಕೂಡ ಇದೆ. ಕಾಸರಗೋಡಿನಲ್ಲಿ ಕುಂಜತ್ತೂರಿನಿಂದ ಕೋಟೆಕೊಣ್ಣುವರೆಗೆ ವಿಶೇಷ ಜಾಗ್ರತೆ ವಹಿಸುವಂತೆ ಸೂಚಿಸಲಾಗಿದೆ. ಮೀನುಗಾರರು, ಕರಾವಳಿ ನಿವಾಸಿಗಳು ಅತ್ಯಂತ ಜಾಗರೂಕರಾಗಿರಬೇಕು. ಅಪಾಯ ಪ್ರದೇಶದಲ್ಲಿರುವವರು ಅಧಿಕಾರಿಗಳ ಸೂಚನೆಯಂತೆ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಸಣ್ಣ ದೋಣಿಗಳು, ಬೋಟುಗಳನ್ನು ಸಮುದ್ರಕ್ಕೆ ಇಳಿಸುವುದನ್ನು ತಪ್ಪಿಸಬೇಕು. ತಮಿಳುನಾಡಿನ ಕನ್ಯಾಕುಮಾರಿ, ರಾಮನಾಥಪುರಂ, ತಿರುವನ್ವೇಲಿ ಕರಾವಳಿ ಪ್ರದೇಶದಲ್ಲೂ ಲಕ್ಷದ್ವೀಪದಲ್ಲೂ ಎತ್ತರದ ಅಲೆಗಳು ಮತ್ತು ಕಳ್ಳಕಡಲು ಕುರಿತು ಎಚ್ಚರಿಕೆ ನೀಡಲಾಗಿದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಡೆಯಲ್ಲಿ ಶುಕ್ರವಾರ ಉತ್ತಮ ಮಳೆಯಾಗಿದೆ. ಮಂಗಳೂರು ನಗರದಲ್ಲಿ ಬೆಳಿಗ್ಗೆ ಉತ್ತಮ ಮಳೆಯಾಗಿದ್ದು ಬಳಿಕ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇತ್ತು. ಪುತ್ತೂರು, ಮುಲ್ಕಿ, ಮೂಡಬಿದ್ದರೆ, ಬಂಟ್ವಾಳ ಸುತ್ತಮುತ್ತಲೂ ಮಳೆ ಸುರಿದಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ September 29 ಮಳೆ ಬಿರುಸು ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೇಳುಗರೆ, ಇದು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ RJ ಸೈಫ್ ಕುತ್ತಾರ್.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ನಮ್ಮ ಸಂವಿಧಾನ ಕಾರ್ಯಕ್ರಮ ಮೂಡಿಬರುತ್ತೆ 8:30 ಕೊಂಕಣಿ ಕಾರ್ಯಕ್ರಮ ಮಿಕ್ ಮ್ಯಾಕ್ಸ್ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. 9:00 ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರ. 10:00 ಈ ವಾರದಲ್ಲಿ ಪ್ರಸಾರಗೊಂಡ ಒಂದಿಷ್ಟು ಕಾರ್ಯಕ್ರಮಗಳ ಕುರಿತ ನೇರ ಪ್ರಸಾರ ಸಾರಂಗ್ ಸಂಗಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. 10:30 ಬಹುಭಾಷಾ ಹಾಡುಗಳು ಪ್ರಸಾರವಾಗುತ್ತೆ. 11:00 ಯಕ್ಷಗಾನ ತ್ಯಾಗದ ತಿರ್ಲ ಭಾಗ 4 ಪ್ರಸಾರ. 11:30 ತುಳು ಕಾರ್ಯಕ್ರಮದಲ್ಲಿ ನಾಟಕ ಗಗ್ಗರ ಭಾಗ 1 ಪ್ರಸಾರ. 12:00 ತುಳು ಹಾಡುಗಳು ಪ್ರಸಾರ. 12:30 ಬಾವಲಹರಿ ಪ್ರಸಾರ. 1:00 ಜನಪದ ಹಾಡುಗಳು ಪ್ರಸಾರ. 3:00 ವೃತ್ತಿ ಸಂತೃಪ್ತಿ. 4:00 ಊರುಕೇರಿ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ. 8:00 ಯಕ್ಷಗಾನ ಮರುಪ್ರಸಾರ. 8:30 ಎಂದು ಮರೆಯದ ಹಾಡುಗಳು ಪ್ರಸಾರ. ಕೇಳುಗರೆ, ಇದು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಎಲ್ಲ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳುತ್ತಾ ಎಲ್ರಿಗೂ ಈ ದಿನ ಶುಭವಾಗಲಿ, ಸಮೃದ್ಧಿ ತರಲಿ, ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಸಮೃದ್ಧಿಯನ್ನು ಕೊಡಲಿ ಅನ್ನುವುದನ್ನು ಕೂಡ ತಿಳಿಸಿದ. ಇದು ಕೇಳುಗರೆ ಇವತ್ತಿನ ಕಾರ್ಯಕ್ರಮದ ಒಂದಿಷ್ಟು ವಿವರ. ಕೇಳ್ತಾನೆ ಇರಿ, ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಆತ್ಮೀಯ ಕೇಳುಗರಿಗೆ, ಸಂವಿಧಾನ ಸರಣಿ ಕಾರ್ಯಕ್ರಮಕ್ಕೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಿಂದ ಸ್ವಾಗತ. ಇಂದು ನಾವು ನಾಗರಿಕತ್ವ ಅಥವಾ ಪೌರತ್ವ ಬಗ್ಗೆ, ಪೌರತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಾನು ರೋಸ್ವೀರ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ. ನಿಮ್ಮಲ್ಲಿ ಪೌರತ್ವದ ಬಗ್ಗೆ ಚರ್ಚಿಸಲು ಸಂತೋಷ ಪಡುತ್ತೇನೆ. ಪೌರತ್ವ ಅಥವಾ ನಾಗರಿಕತ್ವ ಎಂದರೇನು? ಸಿಟಿಸನ್ಶಿಪ್ ಅಂತ ನಾವು ಹೇಳ್ತೀವಿ. ಪೌರತ್ವ ಎಂಬ ಪದ ವಿವಿಧ ಕಾಲಕಾಲಕ್ಕೆ ಹೊಸ ಅರ್ಥಗಳನ್ನು ಹುಡುಕುತ್ತಾ ವಿಶಾಲವಾಗಿ ಬೆಳೆದು ಬಂದಿದೆ. ಗ್ರೀಕರ ಕಾಲದಲ್ಲಿ ಈ ಪದದ ಅರ್ಥ ಬಹು ಸಂಕುಚಿತವಾಗಿತ್ತು ಎಂದು ಹೇಳಬಹುದು. ಯಾಕೆಂದರೆ ಆಗ ಗ್ರೀಕ್ ನಗರ ರಾಜ್ಯದಲ್ಲಿ ವಾಸ ಮಾಡುವ ನಿವಾಸಿಗಳನ್ನು, ಸಿಟಿ ಸ್ಟೇಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವರನ್ನು ಮಾತ್ರ ಈ ಪೌರತ್ವದ ಒಳಗಡೆಗೆ ಸೇರ್ಪಡಿಸಲಾಗಿತ್ತು. ಅದರಲ್ಲೂ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸಿದವರಿಗೆ ಮಾತ್ರ ಪೌರರು ಎಂದು ಪರಿಗಣಿಸುತ್ತಿತ್ತು. ಅಂದರೆ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಮುಂತಾದವರನ್ನು ಪೌರರ ಪರಿಕಲ್ಪನೆಯ ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಪ್ರಸ್ತುತ ಕಾಲದಲ್ಲಿ ಪೌರತ್ವದ ಪರಿಕಲ್ಪನೆ ವಿಶಾಲಾರ್ಥವನ್ನು ಅನುಸರಿಸಿದೆ. ನಾಗರಿಕ ಸಮಾಜದ ಸದಸ್ಯವಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವುದೇ ಪೌರತ್ವ. ನಮ್ಮಿ ಸಂವಿಧಾನದ ಭಾಗ 2 ಅನುಚ್ಛೇದ 5-11 ಭಾರತೀಯ ಪೌರತ್ವದ ಬಗ್ಗೆ ನಮಗೆ ಸೂಚನೆ ಸಿಗುತ್ತದೆ. ಈ ಮೊದಲೇ ಹೇಳಿದಂತೆ ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗಿರುತ್ತಾನೆ. ನಾವೆಲ್ಲ ದೇಶದ ನಾಗರಿಕರಾಗಿ ಜೀವಿಸುತ್ತಿದ್ದೇವೆ. ಅಂತೆಯೇ ನಮ್ಮ ದೇಶದ ಬಗ್ಗೆ ನಮಗಿದ್ದ ಕಳಕಳಿ, ದೇಶಪ್ರೇಮ, ನಮಗಿದ್ದ ನಮ್ಮ ಹಕ್ಕುಗಳ ರಕ್ಷಣಾ ಕರ್ತವ್ಯ, ನಮ್ಮಿ ದೇಶದ ಬಗ್ಗೆ ನಮಗಿರುವ ನಾಗರಿಕತಾ ಲಕ್ಷಣಗಳನ್ನು ಹೇಳುತ್ತವೆ. ಅನುಚ್ಛೇದ 5 ಭಾರತ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯು ನಮ್ಮ ದೇಶದಲ್ಲಿ ಪೌರತ್ವದ ಹಕ್ಕನ್ನು ಹೊಂದಬೇಕಾದರೆ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕು. ಎ, ಸಂವಿಧಾನ ರಚಿಸುವ ವೇಳೆಯಲ್ಲಿ ಅವನು ಭಾರತ ಪ್ರಾಂತ್ಯದಲ್ಲಿ ತನ್ನ ವಾಸಸ್ಥಾನ ಹೊಂದಿರಬೇಕು. ಬಿ, ಅಂತ ವ್ಯಕ್ತಿಯು ಈ 3 ನಿಯಮಗಳಲ್ಲಿ ಯಾವುದಾದರೂ ಒಂದು ನಿಯಮದ ಅಡಿಯಲ್ಲಿ ಒಳಪಟ್ಟಿರಬೇಕು. ಈ 3 ನಿಯಮಗಳು ಈಗಿವೆ: ಅವನು ಭಾರತದಲ್ಲಿ ಹುಟ್ಟಿರಬೇಕು, ಇಲ್ಲವೇ ಅವನ ಪೋಷಕರು ಭಾರತದಲ್ಲಿ ಹುಟ್ಟಿರಬೇಕು. 3, ಸಂವಿಧಾನ ರಚಿಸುವುದಕ್ಕಿಂತ 5 ಕಡಿಮೆ ಇಲ್ಲದಂತೆ ಅವನು ಭಾರತದ ಸಾಮಾನ್ಯ ಪ್ರಜೆಯಾಗಿರಲೇಬೇಕು. ಸಾಮಾನ್ಯವಾಗಿ ನಾವೆಲ್ಲ ಭಾರತದ ಪೌರರು, ಏಕೆಂದರೆ ಒಂದೇ ನಮ್ಮ ಪೋಷಕರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಥವಾ ನಾವು ಇಲ್ಲಿ ಹುಟ್ಟಿದ್ದೇವೆ. ಪೌರತ್ವ ಕಾಯ್ದೆ ಸಂವಿಧಾನ ಅನುಚ್ಛೇದ 11 ನೀಡಿರುವ ಅಧಿಕಾರದನ್ವಯ 1955 ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಇದರ ಪ್ರಕಾರ ನಮ್ಮ ದೇಶದ ಪೌರತ್ವವನ್ನು 5 ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪಡೆದುಕೊಳ್ಳಬಹುದು. ಈ 5 ಸಂದರ್ಭವು ಈಗಿವೆ: 1, ಹುಟ್ಟಿನಿಂದ, ಬೈ ಬರ್ತ್ ಅಂತ ಹೇಳ್ತೀವಿ ನಾವು; 2, ಅನುವಂಶಿಕ ನಾಗರಿಕತ್ವ, ಡಿಸೆಂಟ್ ಅಂತ ಹೇಳ್ತೀವಿ; 3, ನೋಂದಣಿ ಅಥವಾ ರಿಜಿಸ್ಟ್ರೇಷನ್; 4, ಸಹಜೀಕೃತ ಅಂದರೆ ವಿದೇಶರಿಗೆ ಪೌರತ್ವ ಲಭಿಸುವುದನ್ನು ನ್ಯಾಚುರಲೈಸೇಷನ್ ಅಂತ ಹೇಳ್ತೀವಿ ನಾವು; 5, ಪ್ರಾಂತ್ಯಗಳ ಸೇರ್ಪಡೆ ಹಾಗೂ ಸಂಯೋಜನೆ. ಈ ಎಲ್ಲ 5 ವಿಧಾನಗಳನ್ನು ಅರಿತುಕೊಳ್ಳೋಣ. 1, ಹುಟ್ಟಿನಿಂದ ಅಂದರೆ ಜನ್ಮದತ್ತ ಪೌರತ್ವ, ಬೈ ಬರ್ತ್. ಇದರ ಪ್ರಕಾರ ಭಾರತದಲ್ಲಿ 26 ಜನವರಿ 1950 ಜನ್ಮ ಪಡೆದಿರುವ, ನಿಮಗೆ ಈಗಾಗಲೇ ತಿಳಿದಿರುವಂತೆ 26 ಜನವರಿ 1950 ನಾವು ಗಣರಾಜ್ಯವಾದ ದಿನ. ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಆಡಳಿತಕ್ಕೆ ಬಂದ ದಿನ. ಭಾರತದಲ್ಲಿ ಜನ್ಮದತ್ತ ಪೌರತ್ವ 26 ಜನವರಿ 1950 ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದತ್ತವಾಗಿ ಭಾರತೀಯ ಪೌರನಾಗಿ

ವ್ಯಕ್ತಿಯು ಭಾರತದ ಪೌರತ್ವವನ್ನು ಪಡೆಯುತ್ತಾನೆ. ಮೂರನೇದಾಗಿ ನೋಂದಣಿ ಅಥವಾ ರಿಜಿಸ್ಟ್ರೇಷನ್. ಯಾವುದೇ ವ್ಯಕ್ತಿಯು ಮೇಲೆ ಹೇಳಿದ ರೀತಿಯಲ್ಲಿ ಪೌರನಾಗಿರದಿದ್ದರೆ ಅವನು ಕೆಲವು ನಿಯಮಗಳಂತೆ ನೋಂದಣಿ ಹಾಕಿ ಭಾರತದ ಪೌರತ್ವವನ್ನು ಪಡೆಯಬಹುದು. ನಾಲ್ಕನೆಯದಾಗಿ ಸಹಜೀಕೃತ ಪೌರತ್ವ ಅಥವಾ ವಿದೇಶರಿಗೆ ನೀಡಲಾಗುವ ಪೌರತ್ವ ಬೈ ನ್ಯಾಚುರಲೈಸೇಷನ್. ಇವರಿಗೆ ಈ ಕೆಳಗಿನ ನಿಯಮಗಳು ಅನ್ವಯವಾಗುತ್ತವೆ. ಒಂದನೆಯದಾಗಿ ಭಾರತೀಯರಿಗೆ ಯಾವ ದೇಶದಲ್ಲಿ ಪ್ರಜೆಗಳಾಗುವುದಕ್ಕೆ ಸಾಧ್ಯವಿಲ್ಲವೋ ಅಂಥ ದೇಶದಿಂದ ಈ ವ್ಯಕ್ತಿಯು ಬಂದಿರಬಾರದು. ಎರಡನೇದಾಗಿ ಅವರು ಇತರ ದೇಶದ ಪೌರತ್ವವನ್ನು ಪರಿತ್ಯಾಗ ಮಾಡಿರಬೇಕು. ಮೂರನೇದಾಗಿ ಆತನು ಅರ್ಜಿ ಹಾಕುವ 12 ತಿಂಗಳ ಮುಂಚೆ ಭಾರತದಲ್ಲಿ ವಾಸಿಸುತ್ತಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು ಅಥವಾ ಅರ್ಜಿ ಹಾಕುವ ಮುಂದಿನ 7 ವರ್ಷಗಳಲ್ಲಿ ಕನಿಷ್ಠ 4 ವರ್ಷವಾದರೂ ಭಾರತದಲ್ಲಿ ವಾಸವಾಗಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು. ನಾಲ್ಕನೆಯದಾಗಿ ಈ ವ್ಯಕ್ತಿಯು ಭಾರತ ದೇಶಕ್ಕೆ ವಿಧೇಯನಾಗಿದ್ದೇನೆಂದು ಪ್ರಮಾಣ ಮಾಡಬೇಕು. ಐದನೆಯದಾಗಿ ಉತ್ತಮ ಪೌರರ ಲಕ್ಷಣವಾದ ಉತ್ತಮ ನಡತೆ ಉಳ್ಳವಾಗಿರಬೇಕು. ಆರನೆಯದಾಗಿ ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಯ ಮೇಲೆ ಸಾಕಷ್ಟು ಜ್ಞಾನ ಹೊಂದಿರಬೇಕು. ಭಾರತದಲ್ಲಿ ವಾಸಿಸುವ ಉದ್ದೇಶ ಹೊಂದಿರಬೇಕು ಅಥವಾ ಭಾರತದ ಸರ್ಕಾರದಡಿಯಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸಿರಬೇಕು. ಐದನೇ ವಿಧಾನ ನೂತನ ಭೂಪ್ರದೇಶ ಸೇರ್ಪಡೆಯ ಪೌರತ್ವ, ಪ್ರಾಂತ್ಯಗಳ ಸಂಯೋಜನೆ ಸೇರ್ಪಡೆ ಅಂತ ಹೇಳ್ತೀವಿ ನಾವು, ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಯಾವುದೇ ಹೊಸ ಪ್ರಾಂತ್ಯವು ಭಾರತದ ಭಾಗವಾದರೆ ಭಾರತ ಸರ್ಕಾರವು ಆ ಪ್ರಾಂತ್ಯದಲ್ಲಿ ನೆಲೆಸಿರುವ ಪ್ರತಿ ಭಾರತದ ಪೌರನೆಂದು ಸ್ಪಷ್ಟಪಡಿಸುತ್ತದೆ. ಈ ಎಲ್ಲ ವಿಧಾನಗಳಿಂದ ನಾವು ಪೌರತ್ವ ಪಡೆಯುವುದಂತಾದರೆ ಪೌರತ್ವವನ್ನು ಕಳೆದುಕೊಳ್ಳುವ ನಿಯಮಗಳೇನು? 1950 ಪೌರತ್ವ ಕಾನೂನಿನ ಮೂಲಕ ಪೌರತ್ವವನ್ನು ಕಳೆದುಕೊಳ್ಳುವ ಈ ಪ್ರಮುಖ ಕಾರಣವನ್ನು ನಾವು ಈಗ ನೋಡಿಕೊಳ್ಳೋಣ. ಒಂದನೆಯದು ಪೌರತ್ವ ಪರಿತ್ಯಾಗ, ರಿನನ್ಸಿಯೇಷನ್. ಯಾವುದೇ ಪ್ರಾಪ್ತ ವಯಸ್ಕ ಭಾರತೀಯ ನಿಗದಿತ ರೀತಿಯಲ್ಲಿ ಘೋಷಣೆ ಮಾಡುವುದರ ಮೂಲಕ ಪೌರತ್ವವನ್ನು ಪರಿತ್ಯಾಗ ಮಾಡಬಹುದು. ಎರಡನೇದಾಗಿ ಪೌರತ್ವ ರದ್ದಾಗುವಿಕೆ, ಟರ್ಮಿನೇಷನ್ ಅಂತ ಹೇಳ್ತೀವಿ ನಾವು. ಭಾರತದ ಪೌರನು ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸಿದರೆ ಆಗ ಭಾರತೀಯ ಪೌರತ್ವ ರದ್ದಾಗುತ್ತದೆ. ಮೂರನೆಯದು ಪೌರತ್ವ ನಿರಾಕರಣೆ. ಈ ಕೆಳಗಿನ ಕಾರಣಕ್ಕಾಗಿ ಪೌರತ್ವವನ್ನು ದೇಶ ಕಸಿದುಕೊಳ್ಳಬಹುದು. ಒಂದು, ಮೋಸ ಸುಳ್ಳು ವಂಚನೆಗಳ ಮೂಲಕ ನೋಂದಣಿ ಪಡೆದಿದ್ದರೆ ಅಥವಾ ಪರಕೀಯರ ಪೌರತ್ವವನ್ನು ಪಡೆದಿದ್ದರೆ. ವ್ಯಕ್ತಿಯು ತನ್ನ ನಡತೆಯಿಂದ ಭಾರತ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿಸಿದರೆ ಅಥವಾ ಭಾರತ ಯುದ್ಧದಲ್ಲಿ ತೊಡಗಿದ ಸಮಯದಲ್ಲಿ ಈ ವ್ಯಕ್ತಿಯು ಕಾನೂನಿಗೆ ವಿರುದ್ಧವಾಗಿ ಶತ್ರುಗಳೊಂದಿಗೆ ವ್ಯವಹರಿಸಿದರೆ ಅಥವಾ ಯಾವುದೇ ವ್ಯಕ್ತಿ ನೋಂದಣಿಯಾದ 5 ವರ್ಷಗಳ ಒಳಗೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಿ ಸೆರೆಮನೆ ವಾಸ ಹೊಂದಿದರೆ ಅಥವಾ ಅವನು ಭಾರತದ ಹೊರಗೆ ನಿರಂತರವಾಗಿ 7 ವರ್ಷಗಳ ಕಾಲ ಆದರೆ ಇದನ್ನು ನಾವು ಗಮನದಲ್ಲಿಡಬೇಕು. ವ್ಯಕ್ತಿಯು ಭಾರತದ ಹೊರಗೆ ನಿರಂತರವಾಗಿ 7 ವರ್ಷಗಳ ಕಾಲ ಸಾಮಾನ್ಯ ವಾಸಸ್ಥಾನ ಹೊಂದಿದರೆ, ಆತನು ವಿದೇಶದಲ್ಲಿ ವಿದ್ಯಾರ್ಥಿಯಾಗಿದ್ದರೆ ಅಥವಾ ಭಾರತ ಸರ್ಕಾರದ ಸೇವೆಯಲ್ಲಿದ್ದಾಗ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತದ ಸದಸ್ಯನಾಗಿದ್ದಾಗ ಅಥವಾ ರಾಯಭಾರ ಕಚೇರಿಯಲ್ಲಿ ನೋಂದಣಿ ಹೊಂದಿ ಭಾರತೀಯ ಪೌರತ್ವವನ್ನು ಮರಳಿ ಪಡೆಯುವ ಉದ್ದೇಶ ಹೊಂದಿದರೆ ಇದು ನಿಯಮಗಳು ಅವರಿಗೆ ಅನ್ವಯವಾಗುವುದಿಲ್ಲ. ನಮ್ಮ ದೇಶದಲ್ಲಿ ನಮಗೆ ಇರುವ ಪ್ರಧಾನ ಪೌರತ್ವ ವ್ಯವಸ್ಥೆ ಅಂತ ಹೇಳಿದರೆ ಏಕಪೌರತ್ವ. ಆದರೆ ಭಾರತೀಯ ಮೂಲದವರಿಗೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ದ್ವಿಪೌರತ್ವ ಅಥವಾ ಸಾಗರೋತ್ತರ ನಾಗರಿಕತ್ವದ ಸೌಲಭ್ಯವನ್ನು ನಮ್ಮ ದೇಶ ನೀಡಿದೆ. ಭಾರತ ಸರ್ಕಾರವು ಭಾರತೀಯ ಮೂಲದ ಜನರಿಗೆ, ಅಂದರೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಅಂತ ನಾವು ಹೇಳ್ತೀವಿ, ಅವರಿಗೆ ದ್ವಿಪೌರತ್ವ ಕಲ್ಪನೆಯನ್ನು ಜಾರಿ ಮಾಡಿದೆ. 2003 ಪೌರತ್ವ ತಿದ್ದುಪಡಿ ಮಸೂದೆ 16 ದೇಶಗಳಲ್ಲಿ ಈಗಾಗಲೇ ನೆಲೆಸಿದ ಅಲ್ಲಿನ ಪೌರತ್ವ ಹೊಂದಿದ ಭಾರತದ ಮೂಲ ವ್ಯಕ್ತಿಗಳಿಗೆ ಈ ಕಡಲಾಚೆಗಿನ ಪೌರತ್ವ ಸೌಲಭ್ಯ ಕಳಿಸಿದೆ. ಈ 16 ದೇಶಗಳಲ್ಲಿ ಅಮೆರಿಕಾ, ಬ್ರಿಟನ್, ಕೆನಡಾ, ನೆದರ್ಲ್ಯಾಂಡ್, ಇಟಲಿ, ಐರ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್,

0: ಫ್ರಾನ್ಸ್, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಇತ್ಯಾದಿ ದೇಶಗಳು ಒಳಗೊಂಡಿವೆ. ಈ ಮಸೂದೆ ಬೇರೆ ದೇಶದ ಪೌರತ್ವ ಹೊಂದಲು ಆಸಕ್ತಿ ಇರುವ ಭಾರತೀಯರಿಗೆ ಕಡಲಾಚಿನ ಪೌರತ್ವವನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ವಿಶ್ವಾದ್ಯಂತ ನೆಲೆಸಿರುವ ಭಾರತ ಮೂಲದ ಜನರಿಗೆ ಎಲ್ಎಂ ಸಿಂಘ್ವಿ ಆಯೋಗವು ಮಾಡಿದ ಶಿಫಾರಸು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು, ಇದನ್ನು ಗಮನದಲ್ಲಿಡಬೇಕು, ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು ಮತದಾನ ಮಾಡುವ ಹಾಗಿಲ್ಲ ಹಾಗೂ ಶಾಸಕಾಂಗಕ್ಕೆ ಆಯ್ಕೆ ಆಗುವಾಗೂ ಇಲ್ಲ. ಸರ್ಕಾರಿ ಹಾಗೂ ಭಾರತೀಯ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದುವ ಹಾಗಿಲ್ಲ. ಹಾಗಾದರೆ ಈ ಮಸೂದೆಯ ಅಥವಾ ದ್ವಿಪೌರತ್ವದ ಉಪಯೋಗವೇನು? ಇದು ವಿದೇಶದಲ್ಲಿ ನೆಲೆಸಿದ ಭಾರತೀಯರಿಗೆ ಭಾರತೀಯ ಕಂಪನಿಗಳನ್ನು ಹೊಂದಲು, ಭಾರತದಲ್ಲಿ ಕೆಲಸ ಮಾಡಲು ಹಾಗೂ ಭಾರತದಲ್ಲಿ ಆಸ್ತಿ ಅವಕಾಶವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ. ಪ್ರಿಯ ಕೇಳುಗರೆ, ನಾವೆಲ್ಲ ಭಾರತೀಯ ಪೌರರು. ನಮ್ಮ ಈ ದೇಶದಲ್ಲಿ ಜೀವಿಸುವಾಗ ಹಕ್ಕು ಮತ್ತು ಕರ್ತವ್ಯಗಳೆರಡನ್ನೂ ಒಂದೇ ನಾಣ್ಯದ ಎರಡು ಮುಖಗಳಂತೆ ಗ್ರಹಿಸಿ ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ ಕೆಲಸ ಮಾಡುವುದು ನಮ್ಮ ಕರ್ತವ್ಯ. ಅಂತೆಯೇ ನಮ್ಮ ಸರ್ಕಾರದ ಗುಣಮಟ್ಟವು ನಮ್ಮ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವು ಮನಗಾಣಬೇಕು. ನಮ್ಮಲ್ಲಿರುವ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜ್ಞೆಯನ್ನು ಜಾಗೃತವಾಗಿಡುವುದು ನಮ್ಮೆಲ್ಲ ಕರ್ತವ್ಯ. ನಮ್ಮ ಅಂದರೆ ನಮ್ಮೆಲ್ಲ ಪೌರರ ಹಾಗೂ ಸರ್ಕಾರದ ನಡುವೆ ರಚನಾತ್ಮಕ ಸೌಹಾರ್ದಯುತ ಸಂಬಂಧವನ್ನು ಬೆಳೆಸಲು ನಮ್ಮ ಪೌರ ಪ್ರಜ್ಞೆ ನಮ್ಮನ್ನು ಯಾವತ್ತೂ ಪ್ರೇರೇಪಿಸಲಿ ಎಂದು ಆಶಿಸುತ್ತಾ ಇಂದಿನ ಭಾರತೀಯ ಪೌರರ ಬಗ್ಗೆನ ನನ್ನ ಮಾತುಕತೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
1: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.

0: ಬಿಡಿ ಶ್ರೀನಿವಾಸನ್ ಮಳ್ಳಿ ಏಕು ತಾರಸ ಅನಿ ದೇವ ತಾರ ಶಾಸಾಗಿ ಸೈತ್ಯ ಬಸಾಸ ಹಾವೇ ಗಾಯಿಲೆ ಪಣ ಜೆದ ನಾ ಕೊಂಗ ನೇ ತವೇ ಗಾಯಿಲೆ ಯಾ ಬಶಿನಂತ ಹಾವೇ ಜಲ್ ಮಾಜೆ ಅಸಲ್ಲೆ ಮುಳ್ಳು ಏಕ ವಿಚಾರ ತನ ಮುಳ್ಳು ಕೈ ಮುಕ್ತ ಜೊ ಕಿತ್ಲು ಆಶೆಲ್ಲೊ ಎಂ ಪಾದ ಗೈಲು ಲೋಪ್ರ ಅಶ ಮುಂಡನ ಕೊಂಗಿ ಮೈ ಚಿಂದ್ರಗಿ ಅನಿ ನಿಜೈ ಕಿ ಬಗೆ ಕಿತ್ಯಾಕ ಯಾ ಬಶಿನ ಅಮ್ಕಾ ಸಗಳೆ ದಿಲಾ ತಂತು ಉಸ್ವಾಸಂ ಕಮಳ್ಳ ಅನಿ ಹಮಿ ಹೆರಾಂಕ ಉಸ್ವಾಸಲ ಮುಂತಸ್ತನ ತೀನ್ ಸಂಸ್ಥೆಯಂಚ ಸಂಗತ್ ಪುನನ ಮುಗಶಲು ಐಚ ಕಾರ್ಯ ಮೊಗಾನ್ ಅನಿ ಗೌರವಾನ್ ಉಬೇಸಲ ತದಿಗೋಲು ಅಮ್ಕಾ ಸಂತೋಸ್ ಮುಗ್ಲು ವಿಶ್ವವಿದ್ಯಾಲಯ ಕೊಮ್ನಿ ಅಧ್ಯಯನ್ ಪೀತ್ ಅನಿ ಸಾ ಲುವಿಸ್ ಪರಿಗಣಿತ ವಿಶ್ವವಿದ್ಯಾಲಯ ಅಶ ಮುಂತಸ್ತನ ಸಂತೋಸ್ ಸಚಿ ಅನಿ ಸಂಭ್ರಮ ಚಿ ಕುಬಾರ ಅಮ್ಕಾ ಸುಬೈಸ್ತಾ ತರ ಅಮಿ ತುಮಿ ಸುಮೀಸ್ತ ಹಂಗಸ್ ಜಮಲ್ಯ ವಕ್ತ ಮೊಗಾಚ ಉತ್ತರಾನಿ ಅನಿ ತೆ ಉತ್ತರಾಂಕ ಕುಡ್ಸಿಲ್ಯಾ ಕಳ್ಯಾನಿ ಯಾ ಕಳ್ಯಾ ಪರ್ಮೋಳಾನ್ ಸ್ವಾಗತ್ ಕೋರೋಂಕ ಮುಖಾರ ಯತಾ ಡೋಕ್ಟರ್ ಪ್ರೀತಿ ಕೀರ್ತಿ ಡಿಸೋಜ ಸಂಯೋಜ ಕೊಂಕಣಿ ಅಧ್ಯಯನ ಪೀಠ
1: ಮೊಗಚನು ತುಮಕಾನ್ ಸಮೀಸ್ತಾಂಕ್ ಯಾ ಸೊಬಿತ್ ದಿಸಾಚೆ ಶುಭಾಶಯ ಅವ್ ಪಟೈತಾ ಸಗಳ ದಿಸಾ ಸಬಾರ್ ಉತ್ತರ ಉಲೈತಾತ್ ಉತ್ತರ ಜಿನಿ ಬದಲೂಂಗ್ ಸಕ್ತಾ ಉತ್ತರ ಹರ್ಯಕ್ಲ್ಯಾಂಗ್ ಬರ್ವೋಸೋ ದಿತಾ ಅನಿ ಉತ್ತರ ಸಗಳೆ ಜೀನಿ ನಂದನ್ ಕರ್ತಾ ಥೊಡೆ ಪುಟಿ ಉತ್ತರ ಜೀವಿತ ವಿಬಾಡೋಂಕಿ ಸಕ್ತ ಇತ್ಲೆ ಆಸ್ತಾ ಉತ್ತರ ಉಲ ಇಲ್ಲಿಂತಿ ಥೊಡೆ ಪುಟಿ ಎನೆ ತೆನೆ ಅಶಾರ್ ಪಶಾರ್ ಜಾತಾತ್ ಪುನ್ ಬರ ಇಲ್ಲಿ ಉತ್ತರ ಅಮರ್ ಉರ್ತಾತ್ ತರ್ ಮೊಗಾಚನು ಆಸ್ ಆಸಾ ಸಗಳ ದಿಸಾಚೆ ಎಕ್ ಬೋ ಸೊಬಿತ್ ಕಾರ್ಯಗ್ರಹ ಅನಿ ತೇನ್ ಸಾವನ್ ಆಸಾ ಲಿಖ್ನಿ ಕಶಿ ಆಸ್ಚಿ ಅನಿ ಆತಾ ಆಧುನಿಕ ಕಾಳ ಆಸ್ತಾನಾ ಕೈ ಆಸಾತ್ ತೀಂ ಬುರ್ಗಿ ಕೈ ಆಸಾತ್ ತೀಂ ಬೊರೋಪಿ ಅನಿ ಕಾಲ ಜಾವನ್ ಆಸಾ ಮುಖಾರ ಫುಡಾರ ಕೊಂಗ್ನೆಸೋ ಮುಳ್ಳೊ ಏಕ್ ಲಾನ್ಸೋ ಸಂವಾದಿ ಅಮ್ಚ ಮೊದೆ ಅಮಿ ಕೊರೋವೆತ್ ಸಗಳ ದಿಸಾಚೆ ಹೆ ಕಾರ್ಯ ಮಂಗಳೂರ್ ವಿಶ್ವವಿದ್ಯಾನಿಲಯ ಕೊಂಕ್ನಿ ಅಧ್ಯಯನ್ ಪೀಠ ಅನಿ ತಶೆನ್ಸ್ ಸಾ ಲೂಯಿಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಅಂತೂ ಕೊಂಗ್ನಿ ವಿಭಾಗ ಅನಿ ಕೊಂಗ್ನಿ ಸೋ ಸಂಘ ಮಾಂಡೋನ್ ಹಾಡ್ತಾ ಯಾ ಸಗಳ ಏಕಾ ದಿಸಾಚೆ ಅಂತಾರಾಷ್ಟ್ರೀಯ ಮಟ್ಟಾಚೆ ಸೃಜನಶೀಲ ಬರ್ಪೆ ಕಾರ್ಯಗ್ರಹ ಅನಿ ಹಂಗಸರ್ ತುಂಬಿ ಪಳೆಯಲಿ ಆಸಾತ್ ಕೊಂಗ್ನೆಚಿ ತಾರ ಪರ್ಜಳಿತ್ ನೆಕೇತ್ರ ತರ್ ಮೊಗಾನ್ ಸಮೇಸ್ತಾಂಗ್ ಸ್ವಾಗತ್ ಮುಂತಸ್ತಾನ ಕಂಚೆ ಕಾರ್ಯ ಕರೀಜ ಜಲ್ಯಾರ ತಿತ್ಲ ಸುಲಾಭ್ನ ಚಿಂತಿಜೆ ಹರ್ಯಕ್ಲ್ಯಾಂಕ್ ಅಪೈಜೆ ಸಗಳಿ ಮಾಂಡ ಒಳ್ಗಲಿಜೆ ಸಕಾಳಿ ಸಂಜೆರ್ ಲಾನಾಂಕ ಒಡಾಂಕ ಹರ್ಯಕ್ಲ್ಯಾಂಕ್ ತುಮೆ ಕಮ್ಯುನಿಕೇಟ್ ಕರ್ನ ತ್ಯಾ ತ್ಯಾ ಎಕ ಸ್ಲಾಟ್ ಅಂತ ಹರ್ಯಕ್ಲ್ಯಾಂಕ್ ಅವಕಾಶ ದಿಜೆ ಬೋ ಖುಷಿ ಜತಾ ಕಿತ್ಯಾಕ ಅಮಿ ಉಲೈತಸ್ತನ ಕೊಂಗ್ನಿ ಕಾಲೆಂಗಿ ಎಕ್ ಸಂತೋಷ ಅನಿ ಹರ್ಯಕ್ಲ್ಯಾಂಕ್ ಲಗ್ಗಿ ಆಡ್ಚಿ ಎಕ್ ಬೋ ಸೊಬಿತ್ ಆಮ್ಚಿ ಬಸ್ ಅನಿ ಯಾ ಭಾಷೆಕ್ ವಾವರ್ತೆಲೆ ಸುಮಾರು ಜನ ಆಸಾತ್ ಮಲ್ಗಣಿ ಆಸಾತ್ ತುಮಕ ಹರ್ಯಕ್ಲ್ಯಾಂಕ್ ಕೊನ್ನಾಯ್ಚ ನಾವು ಕನ್ನಸ್ತಾನ ಪುನ್ ಕೊನ್ನೈಕಿ ಸೊನ್ನಸ್ತಾನ ಮೊಗಾನ್ ಮಾನಾನ್ ಮಾನಾಸೋ ಯೋಕಾರ್ ಮಕ್ತ ಯಾ ಕಾರ್ಯಕ್ಕೆ ತುಮಕ ಸ್ವಾಗತ್ ಮುಂತ ಮೊಗಚನು ಬುರ್ಗ್ಯಾಂಕ್ ಲಗ್ಗಿ ಆಡ್ಚೆ ಸಗಳ ಎಕ್ಕ ದಿಸಾಕ್ ಬೊಸೋ ಉಂಚೆ ತಂಚ ಕಡೆ ಉಲೋ ಉಂಚೆ ಅನಿ ತಂಕ ಬೋರೋ ಕರ್ಚೆ ಎಕ್ ಬೋ ವರ್ತೆಂ ಕಾಮ್ ಅನಿ ಯಾ ಕಾಮಾಕ್ ಭಾಗಿದಾರ್ ಜಾವ್ನ ತುಮಿ ಸಬಾರ್ ಕಾಲೇಜಿಚಿ ಹಂಗಸರ್ ಆಯ್ಲ್ಯಾಂತ್ ತುಮಿ ಕೊಂಗ್ನೆಚಿ ಸ್ಟೂಡೆಂಟ್ಸ್ ನೇ ಪುನ್ ತುಮಿ ಕೊಂಗ್ನಿ ತುಮ್ಚಿ ಮಾಯಂಬಸ್ ತೋಡಿ ಆಸಾತ್ ಕೊಂಗ್ನೆಚಿ ಸ್ಟೂಡೆಂಟ್ಸ್ ಹಂಗಸರ್ ಆಸಾತ್ ಗೋಯಾಂತ ಅವ್ನ ಆಸಾತ್ ಮುನಾವೆ ಆಯ್ಕಲೆ ಬಹು ಖುಷಿ ಸಗಳ ಕರ್ನಾಟಕಚಿ ವೈಗಿ ದೋನ್ ಸ್ಟೇಟ್ ಟೂ ಸ್ಟೇಟ್ಸ್ ಹಂಗಸರ್ ಆಸಾತ್ ಕೊನಿ ತೀಸರ ಸ್ಟೇಟ್ ಆಚಿ ಕೊನಿ ಮನೆ ಆಸಾದ್ ಗಿ ಕರ್ನಾಟಕಚಿ ಜಲಿ ಗೋಯಾಂಚಿ ಜಲಿ ದುಸರ ಕಂಚಾಯ್ ಸ್ಟೇಟ್ ಆಚಿ ಆಸಾದ್ ಗಿ ಓಕೆ ಕೇರಳಾಚಿ ಮನಿ ಏನೇ ತಾನೆ ಅಳೆ ಓತೆ ಆಸಾ ಆಸಾತ್ ಆಮ್ಚ ಕಡೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ತೀನ್ ಸ್ಟೇಟ್ ಆಚಿ ಬುರ್ಗಿ ಇಂಟರ್ನ್ಯಾಷನಲ್ ಇನಾಗರೇಟರ್ ಅನಿ ಹರಿಯಕ್ಲಿ ಸಂಗತ ಆಸ್ತಾನ ಸಗಳ ದಿಸ ಎಚ್ಚ ಪೈಲೆ ಮೊಗಚನು ಏಕಮೇಕ ಕಡೆ ಉಲೈಯ ಓಳೋಕ್ ಕರ್ಯಾ ಅನಿ ಓಳೋಕ್ ಮುಖಾರ್ ಒರ್ಯಾ ತುಮ್ಕನ್ ಸಮೇಸ್ತಾಂಕ್ ಸಾನ್ ಲೂವಿಸ್ ಕಾಲೇಜಿ ತರ್ಫೇನ್ ತಶೆನ್ಸ್ ಮಂಗಳೂರು ವಿಶ್ವವಿದ್ಯಾಲಯ ತರ್ಫೇನ್ ಮಾನಾಸೋ ಮೊಗಾಸೋ ಸ್ವಾಗತ್ ಯು ಆರ್ ಎಕ್ಸ್ಟ್ರೀಮ್ಲಿ ಪ್ರೆಷಸ್ ಅಂಡ್ ವಾಂಟೆಡ್ ಹಿಯರ್ ಕಿತ್ಯಾಕ್ ಇಂಗ್ಲಿಷ್ ಅಂತ ಉಲೈತಾ ಮಳ್ಯಾರ ತೋಡ್ಯಾಂಕ ಮಸ್ತ್ ಖುಷಿ ಜಾತಾ ಐಕತಾನ ಇಲ್ಲೆ ಸರ್ಡ್ ನಟ್ವಾತಾ ಅನಿ ತಶೆ ತುಮಕ ಮೊಗಾಚನು ಹರ್ಯಕ್ಲ್ಯಾಂಕ್ ಮಾನಾಸೋ ಮೊಗಾಸೋ ಸ್ವಾಗತ್ ಮೊಗಚನು ಕೊಂಗ್ನಿ ಅಮ್ಚಿ ಮಾಯ್ ಬಾಸ್ ಅಮ್ಕ ಬೋ ಮೊಗಾಚಿ पयली आमी उलोवंक शिकल्ली भास. येणे तेणे इल्लेशें उलयतना थोड्यांक समजता, थोड्यांक समजना, कित्याक म्हळ्यार डायलेक्ट कशें येणे तेणे आसल्यारी आमी कोंकणी प्रजा अशें आसता. तांतू मुखार बरयता कोण, हे चड सांगता कोण, हाचे एक फुडार कशें बांदचें, ह्या सगळ्या योजना धरन हे आयचे सगळ्या दिसाचे कार्य मांडून हाडलां. हांव ल्हान आसतना एक चिंता पाळलें, खंयचेय बूक बरयल्यार कोणाचे बूक आसतात गो ते, कोण मरतात पळय तांचे उपरांत तांचे बूक बरोवचे म्हणून. हे एक म्हजे चिंता हांव ल्हान आसतना हर एक पटी द रायटर इज नो मोर म्हणलें म्हजे एक चिंता. हर एक पटी आमकां क्लासीन सांगतना डेट ऑफ बर्थ आनी डेट ऑफ डेथ दितात आनी ताच्या उपरांत ते एका बुकाचे विस्तारण दितात. अशें आसता हांव केदाळे चिंताली कोणायचे बूक येतात तर ती मनशां हांगासर नांत म्हणून, पूण ती सूख आनी मनशांक आसात आनी फ्युचर मुखलें जनंग मुखलें बरोवपी हांगासर खंडीत तिसऱ्या चवथ्या बांकांत खंडीत आसात, कित्याक पयल्या बांकांत पुरो बरोवपीच आसात. तर मोगाच्या न्हू कोंकणीक एक बरें अमर फ्युचर आसा, फुडार आसा. इतलें आसतना तुमची समेस्तांची मुखां मळां पळयत आसतना हो सगळो दीस बरो जावं दी, प्रोडक्टीव जावं दी, हर एकल्यांक तांतू इनवॉल्व जावन तांतू मेतेर जावन तांतू तावन आल्ली बरी बरी आमकां जाय आसले पुरा लेसन्स बरे पुरा एस्पेक्ट्स आमी तें तावन काडया. कारण हे सगळे दिसाचे वर्कशॉप म्हणटात ते रियली वर्क आनी शॉप दोनी जावं दी, साबार कामां आमी करया, एकामेका कडेन संवाद करया आनी पाटी सांजेर येता आसतना तृप्तीक आणून हांवें हो सगळो दीस बऱ्या तरान यूज केलो, बऱ्या तरान वापरलो म्हणलें एक सगळें खानून आमी सांजेर हांगा तर पाटी येता आसतना एकामेकाचो सांगात चड कन्न कोंकणी भास उलोवन कोंकणीक सदां आमी अमर दवरया. हांवें दोनी कामां केलीं, हर एकल्यांक स्वागती केलो, तशेंच मंगळूर विश्वविद्यालयांत हांव आसली एक दोन कोंकणी अध्ययन पिठाचे विशयन ती इल्लें इल्लें सांगलें. म्हाका अवकाश कन्न दिल्ल्याक आनी हे सगळें बरें कन्न मांडून हाडल्याक सान लुईस कॉलेजीक हांव देव बरें करूंक म्हणटा आसतना मोगाच्या न्हू अशीं प्रोग्रामां अशीं कार्यक्रम आमी केदाळे करनच रावया आनी कोंकणीचो वो मोग आनी वो हुस्को सगळ्यांनी पासार या म्हण सांगून म्हजी उतरां आखेर करता. देव बरें करूं.
0: देव बरें करूं. आपल्या नांवांत गीत प्रिती म्हळ्यार मोगान, किर्ती म्हळ्यार किर्ती वंत्रतीन हे उकार मागल्या दोतोर प्रिती किर्ती डिसोजा.

0: तुम्ही ऐकून असत रेडिओ सारंग 107.8 FM रंगरंगाळचिनी. आईच्या कोंकणी प्रसारात तुमका समेस्तांक मोगाचं स्वागत.
1: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂಗಮ ಸಂಗಮ ಅನುರಾಗ ಸಂಗಮ.
3: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ರೋಷನ್ ಕುಲಶೇಖರ. ಸ್ನೇಹಿತರೆ, ಬದುಕೆಂಬುದು ಒಂದು ಪುಸ್ತಕದ ಹಾಗೆ, ಅದರಲ್ಲಿರುವ ಪ್ರತಿಯೊಂದು ಅಧ್ಯಾಯಕ್ಕೂ ಅದರದೇ ಆದ ಮಹತ್ವವಿದೆ ಎಂಬಂತಹ ಕವಿವಾಣಿಯು ನನ್ನನ್ನು ಈ ದಿನ ಬಡಿದೆಬ್ಬಿಸಿತು. ಆ ಸಂದರ್ಭದಲ್ಲಿ ಬದುಕನ್ನು ರೂಪಿಸಿದ ಹತ್ತು ಹಲವು ಪುಸ್ತಕಗಳು ನನ್ನ ಕಣ್ಣ ಮುಂದೆ ಸಾಲಾಗಿ ನಿಂತಿರುವುದನ್ನು ಗಮನಿಸಿದೆ. ಪ್ರತಿಯೊಂದು ಪುಸ್ತಕದಲ್ಲಿ ಏನೋ ವಿಶೇಷತೆ ಇದ್ದುದನ್ನು ಕಂಡುಕೊಂಡೆ. ಹೀಗೆ ನನ್ನ ದೃಷ್ಟಿಯು ಆ ಸಾಲಾಗಿ ನಿಂತ ಒಂದು ಹಳೆಯ ಪುಸ್ತಕದ ಮೇಲೆ ನೆಟ್ಟಿತು. ಈ ಪುಸ್ತಕಕ್ಕೆ ಈಗ 90 ಹರೆಯ. ನನ್ನ ತಾತನ ಕಾಲದ ಈ ಪುಸ್ತಕ ಅತ್ಯಮೂಲ್ಯವಾದುದು ಎಂದು ನನ್ನ ಗಮನಕ್ಕೆ ಬಂತು. ಉಳಿದೆಲ್ಲ ಯೌವನ ತುಂಬಿದ ಪುಸ್ತಕಗಳ ನಡುವೆ ಈ ಮುದಿ ಹೊತ್ತಗೆಯು ಬಲಿಷ್ಠ ಆದ ಆಲದ ಮರದಂತೆ ನಿಂತದ್ದು ಕಂಡು ನಾನು ನಿಬ್ಬೆರಗಾದೆ. ಇನ್ನು ಮುಂದೆ ಇದನ್ನು ಇದೇ ಅವಸ್ಥೆಯಲ್ಲಿ ನನ್ನಿಂದ ನೋಡಲು ಸಾಧ್ಯ ಇಲ್ಲ. ಇದಕ್ಕೆ ಯೌವನ ತುಂಬಬೇಕು. ಇದು ಕೂಡ ಜ್ಞಾನಾರ್ಜನೆಯ ಭಂಡಾರ. ಅದಕ್ಕೂ ಹೊಸತನವನ್ನು ನೀಡಲೇಬೇಕು ಎಂದು ನಾನು ಅಂದುಕೊಂಡೆ. ಈ ಮೂಲಕ ಈ ಪುಸ್ತಕವನ್ನು ನನ್ನ ನಂತರದವರು ಕೂಡ ಓದಲೇಬೇಕು. ಈ ಆಶಯದೊಂದಿಗೆ ನಾನು ಮತ್ತು ನನ್ನ ಗೆಳೆಯ ಪಂಪ್ವೆಲ್ನ ಪ್ರಿಂಟರ್ಸಿಗೆ ಹೋದೆವು. ಅಲ್ಲಿನ ಮಾಲಕರು ನಮ್ಮನ್ನು ಮಾತಾಡಿಸಿ, ನೋಡಿ ಸ್ವಾಮಿ, ನಮ್ಮದು ಪ್ರಿಂಟಿಂಗ್ ಪ್ರೆಸ್. ಇಲ್ಲಿ ಆಮಂತ್ರಣ ಸಾವು ನೋವಿನ ಪತ್ರಿಕೆಗಳು ಮಾತ್ರ ತಯಾರಾಗುತ್ತವೆ. ನೀವು ಹೊತ್ತು ತಂದ ಹೊತ್ತಗೆ ತುಂಬಾ ಹಳೆಯದು, ಆದರೂ ಮೌಲ್ಯಯುತವಾದದ್ದು. ಇದನ್ನು ಬುಕ್ ಬೈಂಡಿಂಗ್ ಮಾಡಬೇಕಾಗಿ ಅದಕ್ಕಾಗಿಯೇ ಮಿಲಾಗ್ರಿಸ್ ಅಡೋರೇಷನ್ ಮೊನೆಸ್ಟ್ರಿಯ ರಸ್ತೆಯಲ್ಲಿ ಒಂದು ಬುಕ್ ಬೈಂಡಿಂಗ್ ಶಾಪ್ ಇದೆ. ಅಲ್ಲಿ ಒಬ್ಬರು ಇದ್ದಾರೆ. ಅವರು ನಯ ನಾಜುಕಾದ ರೀತಿಯಲ್ಲಿ ಈ ಪುಸ್ತಕಕ್ಕೆ ಹೊಸ ರೂಪ, ಹೊಸ ಆಯಾಮವನ್ನು ಕೊಡಬಲ್ಲರು ಎಂದಾಗ ನಾನು ಮತ್ತು ನನ್ನ ಗೆಳೆಯ ಮಿಲಾಗ್ರಿಸ್ ಕಡೆಗೆ ಹೊರಟೆವು. ಅವರು ಹೇಳಿದ ಸ್ಥಳಕ್ಕೂ ಬಂದೆವು. ಅಲ್ಲಿ ಬೀಗ ಜಡಿದಿತ್ತು. ಬಾಗಿಲಿನ ಮೇಲೆ ಒಂದು ಮೊಬೈಲ್ ಸಂಖ್ಯೆ ನಮೂದಿಸಲಾಗಿತ್ತು. ಅದಕ್ಕೆ ಕರೆ ಮಾಡಿದಾಗ ಓರ್ವ ಮಹಿಳೆ ನಮ್ಮಲ್ಲಿ ವಿನಯದಿಂದ ಮಾತನಾಡಿದರು. ನಮ್ಮ ಯಜಮಾನರ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ಸದ್ಯಕ್ಕೆ ನಾವು ನಮ್ಮ ಮನೆಯಲ್ಲೇ ನಂದಿಗುಡ್ಡದಲ್ಲಿ ಬುಕ್ ಬೈಂಡಿಂಗ್ ಕೆಲಸ ಮಾಡ್ತಾ ಇದ್ದೇವೆ. ನಿಮಗೆ ಸಮಯ ಇದ್ದರೆ ನಿಮ್ಮ ಪುಸ್ತಕದೊಂದಿಗೆ ನಮ್ಮ ಮನೆಗೆ ಬನ್ನಿ. ಹಾಗೆ ನಾವು ಅತ್ತವರದ ಮೂಲಕ ಅವರ ಮನೆ ತಲುಪಿದೆವು. ಸತಿಪತಿಗಳು ನಮ್ಮನ್ನು ಬರಮಾಡಿಕೊಂಡರು. ಅವರೊಂದಿಗೆ ಮಾತಿನ ಲಹರಿ ಆರಂಭವಾದಾಗಲೇ ತಿಳಿದಿತ್ತು ಪುಸ್ತಕ ಬೈಂಡಿಂಗ್ ಅಥವಾ ಬುಕ್ ಬೈಂಡಿಂಗ್ ಎಂಬುದು ಎಷ್ಟು ಮಹತ್ವದೆಂದು. ಹಳತಾದ ಪುಸ್ತಕಗಳನ್ನು ಹೊಸದಾಗಿ ಹಲವಾರು ವರ್ಷಗಳವರೆಗೆ ಹೇಗೆ ಕಾಪಾಡಬಹುದು ಎಂದು ಅವರು ಎಳೆ ಎಳೆಯಾಗಿ ವಿವರಿಸಿದರು. ನಾವು ಈ ಬುಕ್ ಬೈಂಡಿಂಗ್ನ ಕಾಯಕದಲ್ಲಿ ತೊಡಗಿದ್ದ ಇಬ್ಬರನ್ನು ಮಾತಾಡಿಸಿದೆವು. ಕಳೆದ 4 ಅಧಿಕ ಸಮಯದಿಂದ ಈ ಕೆಲಸದಲ್ಲಿ ತಲ್ಲೀನರಾಗಿರುವ ಐವನ್ ಲಾರೆನ್ಸ್ ಡಿಸೋಜರವರು ತಮ್ಮ ಜೀವನವು ಯಾವ ರೀತಿಯಲ್ಲಿ ಈ ಬುಕ್ ಬೈಂಡಿಂಗ್ ಕ್ಷೇತ್ರಕ್ಕೆ ಒಗ್ಗಿಕೊಂಡಿತ್ತು ಎಂಬ ಅನುಭವವನ್ನು ನಮ್ಮ ಜೊತೆಗೆ ಈ ರೀತಿಯಲ್ಲಿ ಹಂಚಿಕೊಂಡರು.
1: ನನ್ನ ಹೆಸರು ಐವನ್ ಲಾರೆನ್ಸ್ ಡಿಸೋಜ. ನಾನು ಸುಮಾರು 42 ವರ್ಷದಿಂದ ಬುಕ್ ಬೈಂಡಿಂಗ್ ಕೆಲಸ ಮಾಡ್ತಾ ಇದ್ದೇನೆ. ಬುಕ್ ಬೈಂಡಿಂಗ್ ಎಂದರೆ ಯಾವ ರೀತಿಯಲ್ಲಿ ಇದ್ದರೆ ಕೂಡ ಓಲ್ಡ್ ಬುಕ್ಸ್ ಎಂತ ಇದ್ದರೆ ಸಹ ನಾನು ಸರಿ ಮಾಡಿ ಕೊಡ್ತೇವೆ, ಹೊಸತ್ತು ಬುಕ್ ಆಗಿ ಮಾಡಿಕೊಡ್ತೇವೆ. ಸುಮಾರು ವರ್ಷದಿಂದ ನಾನು ಮತ್ತು ತಂದೆ ಒಟ್ಟಿಗೆ ಕೆಲಸ ಮಾಡಿಕೊಂಡು ಇದ್ದೇವೆ. 18 ವರ್ಷ ಆಯಿತು ತೀರಿಯೋಗಿ. ಅದರ ನಂತರ ನಾನೇ ಮುಂಚೆಯಿಂದ ತಂದೆ ಇರುವಾಗಲೇ ನಾನು ಆ ಕೆಲಸ ಮುಂದುವರಿಸುತ್ತಾ ಇದ್ದೇನೆ. ಈಗ ನನಗೆ 42 ವರ್ಷ ಸರ್ವಿಸ್ ಆಯಿತು ಬುಕ್ ಬೈಂಡಿಂಗ್ ಕೆಲಸದಲ್ಲಿ. ಮತ್ತು ಬುಕ್ ಬೈಂಡಿಂಗ್ ನಮಗೆ ಇಲ್ಲಿ ಇಡೀ ಮಂಗಳೂರಿನಲ್ಲಿ ಸೆಕ್ಷನ್ ಬೈಂಡಿಂಗ್ ಎಲ್ಲ ಯಾರು ಸಹ ಮಾಡೋದಿಲ್ಲ, ಅದೆಲ್ಲ ನಾವೇ ಮಾಡೋದು. ಇಡೀ ಬೈಬಲ್ ಅದೆಲ್ಲ ಅಂಥ ಬುಕ್ಕೆಲ್ಲ ಓಲ್ಡ್ ಬುಕ್ಕೆಲ್ಲ ನಾವೇ ರಿಪೇರಿ ಮಾಡೋದು. ಯಾವ ಪ್ರೆಸ್ಸಿನಲ್ಲಿ ಓದರ್ಸ ಅದು ನಮಗೆ ಕಳಿಸ್ತಾರೆ. ನಾವು ಸೇಂಟ್ ಎಲಿಷಸ್ ಕಾಲೇಜ್ ಅವರದೆಲ್ಲ ಕೆಲಸ ನಾವೇ ಮಾಡೋದು. ಮತ್ತು ರೋಷನ್ ನಿಲಯದು ಕೆಲಸ, ಮತ್ತು ಮಿಲಾಗ್ರಿ ಶಾಲೆದು ಕೆಲಸ, ಮತ್ತು ಸ್ಯಾಂಟ್ ಆಗ್ನಿಸ್ ಶಾಲೆದು ಪ್ರಾಜೆಕ್ಟ್ ಎಲ್ಲ ನಾವೇ ಮಾಡೋದು. ಬುಕ್ ಬೈಂಡಿಂಗ್, ಬುಕ್ ಬೈಂಡಿಂಗ್ ಎಂದರೆ ನಾವು ಯಾವ ರೀತಿಯ ಬುಕ್ಕನ್ನು ಓಡಿದ್ದ ಬುಕ್ಕನ್ನು ಹೊಸತ್ತು ಮಾಡಿ ಕೊಡುತ್ತೇವೆ. ನಾವು ತುಂಬ ಎಷ್ಟು ಓಡಿದ್ದರೆ ಗೆದ್ದಲ್ಲಿ ಇದ್ದದ್ದು ಬುಕ್ಕಾಗಲಿ ಯಾವ ಬುಕ್ಕಾಗಲಿ ನಾವು ಕರೆಕ್ಟ್ ಮಾಡಿ ಕೊಡುತ್ತೇವೆ, ಹೊಸ ಬುಕ್ಕಾಗಿ ಮಾಡಿ ಕೊಡುತ್ತೇವೆ. ಬುಕ್ ಬೈಂಡಿಂಗಲ್ಲಿ 4-5 ಕ್ವಾಲಿಟಿನ ನಮೂನೆದು ಬುಕ್ ನಾವು ಬೈಂಡ್ ಮಾಡಿ ಕೊಡುತ್ತೇವೆ. ಅದರಲ್ಲಿ ಫುಲ್ ರ್ಯಾಗ್ಜಿನ್ ಬೈಂಡಿಂಗ್, ಪ್ರಾಜೆಕ್ಟ್ ಬೈಂಡಿಂಗ್, ಕ್ವಾರ್ಟರ್ ಕ್ಯಾಲಿಕೋ ಬೈಂಡಿಂಗ್, ಹಾಫ್ ಕ್ಯಾಲಿಕೋ ಬೈಂಡಿಂಗ್, ಸ್ಪೈಲರ್ ಬೈಂಡಿಂಗ್ ಹಾಗೂ ಎಮ್ ಎಸ್ ಬೈಂಡಿಂಗ್ ಮತ್ತೆ ನಾವು ಫೈಲ್ ಸಹ ಮಾಡಿ ಕೊಡ್ತೇವೆ. ಈ ಕೆಲಸ ತೊಂದರೆ ಇಲ್ಲ, ಮಾಡ್ಬೋದು. ಇದು ಮತ್ತೆ ಸೆಕ್ಷನ್ ಬೈಂಡಿಂಗ್ ಮಾತ್ರ ಅದೊಂದು ಕಲೀಲಿಕ್ಕೆ ಸ್ವಲ್ಪ ಟಫ್ ಉಂಟು. ಹಾಗೆ ನಾನು ನನ್ನ ಮಿಸ್ಸಸ್ ಸಹ ಅವರಿಗೆ ಕಲಿಸಿದ್ದೇನೆ, ಅವರು ಸಹ ಅದು ಸ್ಟಿಚ್ ಎಲ್ಲ ಮಾಡ್ತಾರೆ. ಹಾಗೆ ನಾನು ಮತ್ತು ನನ್ನ ಮಿಸ್ಸಸ್ ಇಬ್ಬರು ಕೂಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮದು ಆಫೀಸು ಇಲ್ಲಿ ಮಿಲಾಗ್ರೀಸ್ ಹಾಲ್ ಆಪೋಸಿಟ್ನಲ್ಲಿದೆ. ಮೊದಲು ತುಂಬ ಸಮಯ ಇದು ಬುಕ್ ಬೈಂಡಿಂಗೆಲ್ಲ ಬರ್ತಿತ್ತು. ಈಗ ಮಕ್ಕಳಿಗೆ ಇದೆಲ್ಲ ಕಲಿಯುವ ಇಂಟ್ರೆಸ್ಟ್ ಇಲ್ಲ ಬುಕ್ ಬೈಂಡಿಂಗ್ ಕೆಲಸ. ಈಗ ಯಾರು ಸಹ ಮ್ಯಾಂಗ್ಳೂರಿನಲ್ಲಿ ಈಗ ಹೊಸತು ಯಾರು ಸಹ ಕಲಿದಿಲ್ಲ ಈ ಕೆಲಸ. ಈಗ ಎಲ್ಲ ಮೊಬೈಲಲ್ಲಿ ಇದೆಲ್ಲ ಮಾಡಿ ಈಗ ಎಲ್ಲ ಕಂಪ್ಯೂಟರ್ ಬಂದು ಈಗ ಎಲ್ಲ ಈ ಬುಕ್ ಬೈಂಡಿಂಗ್ ಯಾರು ಸಹ ಮಕ್ಕಳಿಗೆ ಈಗ ಇಂಟ್ರೆಸ್ಟ್ ಇಲ್ಲ ಈ ಕೆಲಸ ಇದು ಮಾಡಲಿಕ್ಕೆ. ಹಾಗೆ ನಮಗೆ ಕೆಲಸ ಉಂಟು, ತೊಂದರೆ ಇಲ್ಲ, ತುಂಬ ಕೆಲಸ ಬರ್ತಾ ಉಂಟು. ಹಾಗೆ ಓಲ್ಡ್ ಬುಕ್ಸ್ ಎಲ್ಲ ಇಡೀ ಮ್ಯಾಂಗ್ಳೂರಿನಲ್ಲಿ ಯಾರು ಸಹ ಮಾಡಿದೆ ಅದೆಲ್ಲ ನಮಗೆ ತಂದು ಕೊಡ್ತಾರೆ. ಬುಕ್ ಬೈಂಡಿಂಗ್ ಅಂದರೆ ನಾವು ಕೈಯಲ್ಲಿ ಮಾಡುವ ಕೆಲಸ. ಈಗ ಹೊಸತು ಈಗ ಮಿಷಿನ್ ಎಲ್ಲ ಬಂದಿದೆ, ಇಷ್ಟು ಮಿಷಿನ್ನಲ್ಲಿ ಎಲ್ಲ ಇದು ಸ್ಟಿಚ್ ಮಾಡೋದು, ಆದರೆ ಅದು ಅಷ್ಟು ಗಟ್ಟಿ ಬರುವುದಿಲ್ಲ. ನಾವು ಕೈಯಲ್ಲಿ ಸ್ಟಿಚ್ ಮಾಡಿದದು ಪರ್ಮನೆಂಟ್ ಬರ್ತದೆ, ಗಟ್ಟಿ ಬರ್ತದೆ. ಮತ್ತೆ ಫುಲ್ ರೆಗ್ಸಿನ್ ಎಲ್ಲ ಬೈಂಡಿಂಗ್ ಎಲ್ಲ ಮಾಡಿದ್ರೆ ಒಂದು 20-25 ವರ್ಷ ಹಾಳಾಗುದಿಲ್ಲ, ಅಷ್ಟು ನಾವು ಗಟ್ಟಿ ಮಾಡಿ ಕೊಡ್ತೇವೆ. ನಮಗೆ ಈ ಬುಕ್ ಬೈಂಡಿಂಗ್ ಕೆಲಸ ಖುಷಿ ಕೊಟ್ಟಿದೆ, ತೊಂದರೆ ಇಲ್ಲ, ನಮ್ದು ಜೀವನ ಇದರಲ್ಲೇ ಸಾಕ್ತದೆ. ಆರೋಗ್ಯದ ಮೇಲೆ ಸಮಸ್ಯೆ ಏನಿಲ್ಲ, ಒಂದೊಂದ್ಸಲ ಮಾತ್ರ ಇದು ಗಮ್ಮೆಲ್ಲ ಸ್ವಲ್ಪ ಕೆಮಿಕಲ್ ಜಾಸ್ತಿ ಆದ್ರೆ ಸ್ವಲ್ಪ ಕೈ ಎಲ್ಲ ಸ್ವಲ್ಪ ಇದಾಗ್ತದೆ ಅಷ್ಟೇ, ಬೇರೆ ಏನು ತೊಂದರೆ ಇಲ್ಲ. ಶರೀರಕ್ಕೇನು ಒತ್ತಡ ಹಾಗೇನಿಲ್ಲ. ಕಟ್ಟಿಂಗ್ ಅದೆಲ್ಲ ನಮ್ದು ಹ್ಯಾಂಡ್ಲ್ ಇದು ಮಿಷಿನ್ ಕರೆಂಟ್ ಇದ್ದಲ್ಲ, ಹಾಗೆ ಅದೆಲ್ಲ ನಮ್ಗೆ ತುಂಬಾ ಕಟ್ಟಿಂಗ್ ಇದ್ರೆ ಮಾತ್ರ ತುಂಬಾ ಹಾರ್ಡ್ ವರ್ಕ್ ಆಗ್ತದೆ. ನಮ್ಮ ಹತ್ರ ಕಟ್ಟಿಂಗ್ ಮಿಷಿನ್, ಎರಡು ಪ್ರೆಸ್ಸಿಂಗ್ ಮಿಷಿನ್, ಎಲ್ಲ ಹೋಲ್ಸ್ ಮಾಡೋ ಮಿಷಿನ್ ಎಲ್ಲ ಉಂಟು ನಮ್ಮ ಹತ್ರ. ಮತ್ತು ಸೆಕ್ಷನ್ ಬೈಂಡಿಂಗ್ ಸ್ಟಿಚ್ ಮಾಡೋದೆಲ್ಲ ಉಂಟು. ಒಟ್ಟಾರೆ ನಮಗೆ ಕೆಲಸ ಇದ್ದು ನಮಗೆ ತೃಪ್ತಿ ಕೊಡ್ತದೆ. ನಾವೆಲ್ಲ ತುಂಬ ನಮ್ಮನೆದೆಲ್ಲ ಕೆಲಸ ಎಲ್ಲ ನಮಗೆ ದೂರ ದೂರ ಉಡುಪಿಯಿಂದ ಬರ್ತಾರೆ, ಕುಂದಾಪುರದಿಂದ ಎಲ್ಲ ಬೈಂಡಿಂಗ್ ಅಲ್ಲಿಂದೆಲ್ಲ ನಮಗೆ ಇಲ್ಲೇ ತಂದು ಕೊಡ್ತಾರೆ ಓಲ್ಡ್ ಬುಕ್ಕು. ಮತ್ತು ಹೆಚ್ಚು ನಮಗೆ ಫಾದರ್ನವ್ರದ್ದು ಎಲ್ಲ ಚರ್ಚಿದೆಲ್ಲ ಕೆಲಸ ನಾವೇ ಮಾಡೋದು. ಬುಕ್ ಬೈಂಡಿಂಗ್ ಎಲ್ಲ ಸೆಕ್ಷನ್ ಬೈಂಡಿಂಗ್ ದೇವರದು ಇದು ಬೈಬಲ್ ಎಲ್ಲ ನಾವೇ ಎಲ್ಲ ಮಾಡ್ತಾ ಇದ್ದೇವೆ. ಮಹಾಭಾರತ ಆಗಲಿ ಮುಸ್ಲಿಮ್ ಕುರಾನ್ ಎಲ್ಲ ನಮಗೆ ತುಂಬ ಬರ್ತದೆ ಬೈಂಡಿಂಗ್ಗೆ. ಎಲ್ಲ ನಾವು ಅದನ್ನು ಓಡಿದ್ದದೆಲ್ಲ ಕುರಾನ್ ಎಲ್ಲ ಸರಿ ಮಾಡಿ ಕೊಡ್ತೇವೆ, ಹೊಸತ್ತಾಗಿ ಮಾಡಿ ಕೊಡ್ತೇವೆ. ಹಾಗೆ ನಮಗೆ ಒಂದ್ಸಲ ಬಂದ ಕಸ್ಟಮರ್ ಮತ್ತೆ ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ, ನಮ್ಮ ಶಾಪಿಗೆ ಬರ್ತಾರೆ. ಬುಕ್ ಬೈಂಡಿಂಗ್ ಒಂದು ವೃತ್ತಿ, ಅದು ನಮ್ದು ಹ್ಯಾಂಡ್ ವರ್ಕ್ ಕೆಲಸ, ಅದನ್ನು ಉಳಿಸೋದೇ ನಮ್ಮ ಕರ್ತವ್ಯ. ಓಲ್ಡ್ ಎಲ್ಲ ಬುಕ್ ಎಲ್ಲ ಸರಿ ಮಾಡಿ ನಾವು ಇನ್ನು ಸಹ ಎಲ್ಲರ ಮಕ್ಕಳಿಗೆ ಎಲ್ಲ ಅದು ಓದುವ ಹಾಗೆ ನಾವು ಮಾಡಿ ಕೊಡ್ತೇವೆ. ಹೌದು, ಈಗ ನಮಗೆ ಹಳೆಯದನ್ನೆಲ್ಲ ಎಲ್ಲ ಸರಿ ಮಾಡಿ ನಾವು ಕೊಡ್ತೇವೆ ಅಂತ ಎಲ್ಲರೂ ಸಹ ನಮಗೆ ಹೇಳ್ತಾರೆ. ಹಾಗೆ ನಮಗೆ ಭಾರಿ ಸಂತೋಷವಾಗುತ್ತದೆ. ನೀವು ನಮ್ಮಲ್ಲಿ ಇಲ್ಲಿ ಬಂದು ನಮ್ಮನ್ನು ಮಾತಾಡಿಸಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳ್ತೇನೆ. ನಮಸ್ಕಾರಗಳು.
0: ಶ್ರೀ ಐವನ್ ಲಾರೆನ್ಸ್ ಡಿಸೋಜಾ ಇವರು ಬುಕ್ ಬೈಂಡಿಂಗ್ ಕ್ಷೇತ್ರದಲ್ಲಿ ಸಾಧಿಸಿದ್ದು ಅಪಾರ. ಹಳತನ್ನು, ಮಹತ್ವಪೂರ್ಣ ದಾಖಲೆಗಳನ್ನು, ಧಾರ್ಮಿಕ ಗ್ರಂಥಗಳನ್ನು ನವೀನ ರೀತಿಯಲ್ಲಿ ಉಳಿಸಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಪತಿಯ ಕಾಯಕದಲ್ಲಿ ಕೈಜೋಡಿಸುವ ಪತ್ನಿಯರು ಅಪರೂಪಕ್ಕೆ ಸಿಗುತ್ತಾರೆ. ಶ್ರೀ ಐವನ್ ರವರ ಮಡದಿ ಅನಿತರವರು ಅನುಭವಸ್ಥರು, ಬುಕ್ ಬೈಂಡಿಂಗ್ ಬಗ್ಗೆ ಅಪಾರ ಅನುಭವ ಉಳ್ಳವರು. ಅವರು ಈ ವೃತ್ತಿಯಲ್ಲಿರುವ ಪ್ರತಿಯೊಂದು ವಿಚಾರಗಳನ್ನು ಪುಸ್ತಕದ ಪುಟಗಳನ್ನು ತೆರೆದಂತೆ ನಮ್ಮೊಂದಿಗೆ ಈಗ ಹಂಚಿಕೊಳ್ಳುತ್ತಾರೆ.
2: ನನ್ನ ಹೆಸರು ಅನಿತಾ ಡಿಸೋಜಾ, ನಾನು ಐವನ್ ರವರ ಪತ್ನಿ. ನಮಗೆ ಮದುವೆಯಾಗಿ 25 ವರ್ಷಗಳು ಆದವು. ನಾನು ಇದು ಕೆಲಸವನ್ನು ಆರಂಭ ಮಾಡಿದ್ದು ನನ್ನ ಮಾವನ ನಿರ್ದೇಶನದಲ್ಲಿ. ಅವರಿಗೆ ಬಹಳ ಆಸೆ ಇತ್ತು ನನ್ನ ಸೊಸೆ ಸಹ ಇದು ಕೆಲಸವನ್ನು ಕಲಿಯಬೇಕೆಂಬುದು. ಹಾಗೆ ನಾನು ಕಲಿತೆ. ಈಗ ನಾನು ಒಂದು 15 ವರ್ಷದಿಂದ ನಾನು ನನ್ನ ಪತಿಯೊಂದಿಗೆ ಈ ಕೆಲಸದಲ್ಲಿ ತೊಡಗಿದ್ದೇನೆ. ಅದಕ್ಕೆ ನಮಗೆ ಈ ಕೆಲಸದಲ್ಲಿ ಒಂದು ಯಾವಾದರೂ ಬುಕ್ ಬರುವಾಗ ಒಂದು ನಾವು ನೋಡ್ತೇವೆ, ಇದನ್ನು ಸಿಂಪಲ್ ರೀತಿಯಲ್ಲಿ ಮಾಡಬಹುದಾ ಅಥವಾ ಒಳ್ಳೆ ರೀತಿಯಿಂದ ಮಾಡಬಹುದಾ. ಕೆಲವು ಸಲ ಮಕ್ಕಳಿಗೆ ಒಂದೇ ವರ್ಷಕ್ಕಾಗುವುದಾದರೆ ಅದು ಹೇಗೆ ಮಾಡಬಹುದು ಅಂತ ಅವರಿಗೆ ಹೇಳ್ತೇವೆ. ಕಡಿಮೆ ಕ್ರಯದಲ್ಲಿ ಆಗ್ತದ ಅಥವಾ ನಿಮಗೆ ತುಂಬ ಲೈಫ್ ಲಾಂಗ್ ಬರಬೇಕಾದ್ರೆ ಅದನ್ನು ಯಾವ ಮಟ್ಟದಲ್ಲಿ ಮಾಡಬಹುದು, ಅದೆಲ್ಲ ನಾನೀಗ ಕಲ್ತಿದ್ದೇನೆ. ಹೆಚ್ಚಾಗಿ ಕಲ್ತದ್ದು ನಾನು ಬೂಕು ಒಲಿಯುವುದನ್ನು ಕಲ್ತದ್ದು. ಅದು ತುಂಬ ಕಷ್ಟಕರ ಕೆಲಸ, ಯಾಕೆಂದರೆ ಅದು ಮಿಷಿನಲ್ಲಿ ನಾವು ಮಾಡುವುದಲ್ಲ, ನಮ್ಮ ಕೈಯಲ್ಲಿ ಅದನ್ನು ಮಾಡುವುದರಿಂದ ಅದಕ್ಕೆ ತುಂಬ ದಿವಸಗಳನ್ನು ಸಹ ನಾವು ತೆಗೆದುಕೊಳ್ತೇವೆ. ವಿಶೇಷವಾಗಿ ಈಗ ಹಿಂದೂವರದ್ದು ರಾಮಾಯಣ ಮಹಾಭಾರತ, ಮುಸ್ಲಿಮ್ನವರದ್ದು ಕುರಾನ್, ನಮ್ಮದು ಪವಿತ್ರ ಬೈಬಲ್, ಅದನ್ನೆಲ್ಲ ಒಲಿಲಿಕ್ಕೆ ನಾವು ಕೆಲವು ಸಮಯವನ್ನು ತೆಗೆದುಕೊಳ್ತೇವೆ. ಕೆಲವು ಸಲ ವೇಟಿಂಗ್ ಲಿಸ್ಟಲ್ಲಿ ಕೆಲವರು ಇರ್ತಾರೆ. ಈಗ ನಾವು ಹೇಳ್ತೇವೆ ನಮಗೆ ಈಗ ಬರುವುದು ಬೇಡ, ಆಗಸ್ಟ್ ಸೆಪ್ಟೆಂಬರ್ ನಂತರ ತಂದು ಕೊಡಿ ಹೇಳ್ತೇವೆ. ಹಾಗೆ ನಮ್ಮ ಕೆಲಸ ತುಂಬ ಉತ್ತಮ ಕೆಲಸ. ನನಗೆ ನಿಜವಾಗಿ ಗೊತ್ತಿರಲಿಲ್ಲ, ನಾನೊಂದು ಬುಕ್ ಬೈಂಡರ್ನ ಮಿಸ್ಸಸ್ ಆಗಿ ಹೀಗೆ ಒಂದು ಹೊಸತನ್ನು ನಾನು ಸಹ ಕಲಿತೇನೆ ಎಂಬುದನ್ನು ನನಗೆ ತಿಳಿದಿರಲಿಲ್ಲ. ಈಗ ಅದರದ್ದು ವಿಷಯ ಅಂತ ಎಲ್ಲ ನನಗೆ ಅನುಭವ ಆಗಿದೆ. ಮತ್ತು ಒಬ್ಬರು ಈಗ ಬುಕ್ ತಂದು ಬರ್ತಾರೆ. ಹೆಚ್ಚಾಗಿ ನಮಗೆ ಕೆಲಸ ಇರುವುದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ತುಂಬ ಕೆಲಸ ಇರ್ತದೆ. ಮತ್ತು ಜುಲೈಯಲ್ಲಿ ನಮ್ಮದು ಪುಸ್ತಕ ಒಣಗುವುದಿಲ್ಲ ಅಂತ ನಾವು ಅದನ್ನು ಪೆಂಡಿಂಗ್ ಇಡ್ತೇವೆ. ಮತ್ತು ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ ಮಾಡ್ತೇವೆ. ಹಾಗೆ ನಮಗೆ ಕೆಲಸ ಇಲ್ಲ ಎಂಬುದು ಇಲ್ಲ. ನಮ್ಮ ಅಂಗಡಿಗೆ ಹೋಗಿ ನಾವು ಖಾಲಿ ಕೂತ್ಕೊಂಡಿದ್ದಂತೆ ಇವತ್ತು ತನಕ ಇಲ್ಲ. ನನ್ನ ಒಂದು 15 ವರ್ಷದ ಅನುಭವದಲ್ಲಿ ನನಗೆ ಇವತ್ತು ತನಕ ಸಹ ಗೊತ್ತಿಲ್ಲ. ಈವನ್ ಇದು ಕೊರೋನಾ ಬಂದ ಸಂದರ್ಭದಲ್ಲಿ ಆದರೂ ಸಹ ಬಂದಿದ್ದರೆ ಸಹ ನಾವು ಕೆಲಸ ಮಾಡಿದ್ದೇವೆ. ನಮಗೆ ದೇವರು ಅನುದಿನದ ಕೆಲಸವನ್ನು ನಾವು ಮಾಡಿ

ಗಮ್ ಮಾಡಿ ಒಂದು ಬೂಕಿನಾಗೆ, ಮತ್ತು ಅದನ್ನು ಹಿಂದುಗಡೆ ಬ್ಯಾಕ್ ಕಟ್ಟಿಂಗ್ ಅಂತ ಉಂಟು, ಅದನ್ನು ಮಾಡಿ ನಾವು ಒಂದೊಂದೇ ಸೆಕ್ಷನ್ ಅನ್ನು ಕೈಯಲ್ಲಿ ಒಲಿಯುತ್ತಾ ಹೋಗಬೇಕು. ಒಲಿದಾದ ನಂತರ ಪುನಃ ಅದರ ಹಿಂದೆ ಮುಂದೆ ಪುನಃ ಒಲಿದು ಅದಕ್ಕೆ ನಿಮಗೆ ಕೆಲವು ಸಲ ಫುಲ್ ರ್ಯಾಗ್ಸಿನ್ ಅಂತ ಹೇಳ್ತಾರೆ, ಅದು ಫುಲ್ ರ್ಯಾಗ್ಸಿನ್ ಮಾಡಬೇಕಾಗುತ್ತೆ. ಕೆಲವರಿಗೆ ಆಫ್ ರ್ಯಾಗ್ಸಿನ್, ಆಫ್ ರ್ಯಾಗ್ಸಿನ್ ಎಂದರೆ ಒಂದು ಕಾರ್ಡ್ಬೋರ್ಡಿಗೆ ಮಧ್ಯದಲ್ಲಿ ಮಾತ್ರ ಮಾರ್ಬಲ್ ಹಾಕ್ಲಿಕ್ಕೆ, ಸೈಡಲ್ಲಿ ರ್ಯಾಗ್ಸಿನ್ ಹಾಕ್ಲಿಕ್ಕೆ, ಮತ್ತು ಎಂಡಿಂಗ್ಗೆ ಬ್ಯಾಕ್ ಸೈಡ್ಗೆ ರ್ಯಾಗ್ಸಿನ್ ಹಾಕ್ಲಿಕ್ಕೆ ಉಂಟು. ಹಾಗೆ ನಮೂನೆ ನಮೂನೆದು ಬೈಂಡಿಂಗ್ಗಳು ಉಂಟು ನಿಮಗೆ. ಮತ್ತು ಕೆಲವು ಸಲ ಖಾಲಿ ಉಳಿದು ಕೊಡೋದು MS ಮಾಡಲಿಕ್ಕೆ ಉಂಟು, ಅದು ಸಿಂಪಲ್ ಬೈಂಡಿಂಗ್. ಅದು ಬೇಕಾದರೆ ಬೆಳಿಗ್ಗೆ ಕೊಟ್ಟರೆ ಸಂಜೆ ಸಹ ನಾವು ಮಾಡಿ ಕೊಡ್ತೇವೆ, ಒಂದು 10-15 ಬೂಕು, ಈವನ್ 20 ಬೂಕ್ ಆದರೆ ಸಹ ನಾವು ಮಾಡಿ ಕೊಡ್ತೇವೆ. ಒಂದು MS ಬೈಂಡಿಂಗ್ ಅಂತ ಹೇಳುದು, ಅದು ಪೇಪರ್ ಬೈಂಡಿಂಗ್. ಅದಂದ್ರೆ ಕೆಲವು ಸಲ ತೆಳು ಪೇಪರ್ ಅಲ್ಲಿ ಮಾಡಬಹುದು, ಕಲರ್ ಪೇಪರ್. ಈಗ ನಿಮಗೆ ಬ್ಲೂ ಬೇಕಂತ ಹೇಳ್ತೀರಿ, ಆಗ ಬ್ಲೂ ಕಲರ್ ಅಲ್ಲಿ ಮಾಡುದು, ಪಿಂಕ್ ಬೇಕಾಗ್ತದೆ ಎಲ್ಲೋ, ಹಾಗೆ ಪೇಪರ್ಗಳು ಸಿಗ್ತವೆ, ಆ ಪೇಪರ್ನ ಮೂಲಕ ನಾವು ಮಾಡುದು. ಆ ಪೇಪರ್ಗಳಲ್ಲಿ ಸಹ ಕೆಲವು ದಪ್ಪ ಪೇಪರ್ ಬರ್ತದೆ, ಅದು ಡ್ರಾಯಿಂಗ್ ಮಾಡುದು ಪೇಪರ್ ಉಂಟಲ್ಲ ಅಂಥದ್ದು ಪೇಪರ್, ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ, ಒಂದು 40 ರೂಪಾಯಿ ಹಾಗೆಲ್ಲ ಇರ್ತದೆ. ಮತ್ತು ತೆಳು ಪೇಪರಿಗೆ ಒಂದು 20-30 ರೂಪಾಯಿ ಸಹ ಆಗ್ತದೆ. ಕೆಲವು ಸಲ ಕಸ್ಟಮರ್ ಹೇಳ್ತಾರೆ, ನಿಮ್ಮದೆಂತ ಇಷ್ಟು ಕಮ್ಮಿ ಕ್ರಯ ಅಂತ ಬೂಕಿಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳುದು, ನಮಗೆ ಎಷ್ಟಾಗ್ತದೆ ಅಷ್ಟು ನಾವು ಮಾಡೋದು, ತುಂಬ ತೆಗೆದುಕೊಂಡು ಏನು ಪ್ರಯೋಜನ ಇಲ್ಲ ಅಲ್ಲ, ಹಾಗೆ ಹೇಳುದು. ಮತ್ತು MS ಬೈಂಡಿಂಗ್ ಅಂದ್ರೆ ಸ್ಟಿಪ್ ಬೈಂಡಿಂಗ್ ಹೇಳ್ತಾರೆ, ಸ್ಟಿಪ್ ಬೈಂಡಿಂಗ್ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ, 50 ರೂಪಾಯಿ ಆಗ್ತದೆ. ಅದರಲ್ಲಿ ಸಹ 40 ರೂಪಾಯಿ ಮಾಡಬಹುದು, ಕಾಲಲ್ಲಿ ಸ್ಟಿಚ್ ಮಾಡಿ ಕಾರ್ಡ್ಬೋರ್ಡ್ ಹಾಕಿ ಕ್ಯಾಲಿಕೋ ಹಾಕುದು, ಅದಕ್ಕೆ ರ್ಯಾಗ್ಸಿನ್ ಹಾಕ್ಲಿಕ್ಕಿಲ್ಲ, ಅದು ಸಹ ಸ್ವಲ್ಪ ಕಮ್ಮಿಯಲ್ಲಿ ಮಾಡುದು, ಅದು ಕ್ಯಾಲಿಕೋ ಹೇಳ್ತಾರೆ. ರ್ಯಾಗ್ಸಿನ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ, ಆ ಟೈಪ್ ಅಲ್ಲಿ ಮಾಡ್ತೇವೆ. ಮತ್ತು ಕ್ವಾರ್ಟರ್ ಕ್ಯಾಲಿಕೋ, ಕ್ವಾರ್ಟರ್ ಕ್ಯಾಲಿಕೋ ಅಂದರೆ ಖಾಲಿ ಬದಿಗೆ, ಅದು ಓಪನ್ ಬೈಂಡಿಂಗ್ ಮಾಡಲಿಕ್ಕೆ ಸಹ ಆಗ್ತದೆ, ಸ್ಟಿಪ್ ಬೈಂಡಿಂಗ್ ಸಹ ಮಾಡಲಿಕ್ಕೆ ಆಗ್ತದೆ. ಆಗ ಇದು ಓಪನ್ ಬೈಂಡಿಂಗ್ ಮಾಡಿದ್ರೆ ಸ್ವಲ್ಪ ಕ್ರಯ ಜಾಸ್ತಿ ಆಗ್ತದೆ, ಸ್ಟಿಪ್ ಬೈಂಡಿಂಗ್ ಮಾಡಿದರೆ ಸ್ವಲ್ಪ ಕ್ರಯ ಕಮ್ಮಿ ಆಗ್ತದೆ, 60 ರೂಪಾಯಿ, 80 ರೂಪಾಯಿ, 100 ರೂಪಾಯಿ. ಮತ್ತು ಓಪನ್ ಬೈಂಡಿಂಗಿಗೆ 150 ರೂಪಾಯಿ, 200 ರೂಪಾಯಿ ಆ ಟೈಪಲ್ಲಿ. ಅದರಲ್ಲಿ ಸಹ ಕೆಲವರು ಸ್ಟಿಚ್ ಮಾಡಿ ಸಹ ಮಾಡಿಸ್ತಾರೆ, ಫುಲ್ ರ್ಯಾಗ್ಸಿನ್ ಹಾಗೆ ಮಾಡಿಸ್ತಾರೆ. ನಮ್ಮ ಹತ್ರ ಅಂದರೆ ನಾವು ಸೇಲ್ ಮಾಡೋದಿಲ್ಲ ಅಲ್ಲ, ಯಾರಾದರೂ ಕೊಟ್ಟ ಬೂಕನ್ನು ಮಾಡಿ ಅವರು ಕೂಡಲೇ ಕೊಂಡೋಗ್ತಾರೆ, ಅದು ಟೈಪಲ್ಲಿ ನಾವು ಮಾಡ್ತೇವೆ. ಮತ್ತು ಗ್ಲಾಸ್ ಪೇಪರ್ ಅಂತಂದರೆ ಮಕ್ಕಳದು ಬೂಕ್ ಉಂಟಲ್ಲ, ಬ್ರೌನ್ ಪೇಪರ್ ಬೈಂಡಿಂಗ್ ಮಾಡ್ತಾರಲ್ಲ, ಅದು ಸಹ ನಾವು ಮಾಡ್ತೇವೆ. ಯಾವಾಗ ಮಕ್ಕಳು ಶಾಲೆ ಅವರಾಗ ಮಕ್ಕಳು ಅವರದ್ದು ಪ್ಲಾಸ್ಟಿಕ್ ಕವರ್ ಮಾಡಲಿಕ್ಕೆ ಹೇಳ್ತಾರೆ, ಅದು ಸಹ ಮಾಡಿ, ಅದು ಒಂದು ಬೂಕಿಗೆ ನಾವು 10 ರೂಪಾಯಿ ತೆಗೆದುಕೊಳ್ತೇವೆ. ತುಂಬ ಓಲ್ಡ್ ಬುಕ್ ಬರ್ತದೆ, ಅದನ್ನು ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಅಂದರೆ ತುಂಬ ದಿವಸ ತೆಗೆದುಕೊಳ್ತೇವೆ. ಹೊಸತ್ತು ಬುಕ್ ಬಂದರೆ ಈಗ ನಮಗೆ ಗಮ್ ಬೇಕಾಗ್ತದೆ, ಅದಕ್ಕೆ ನೂಲು ಬೇಕಾಗ್ತದೆ. ಆಗ ಕೆಲವು ನೂಲುಗಳು, ಈಗ ನೋಡಿ ಆರ್ಡಿನರಿ ನೂಲುಗಳು, ಅದರಲ್ಲಿ ಸುತ್ತ 2 ನಂಬರ್, 8 ನಂಬರ್, 10 ನಂಬರ್ ಹಾಗೆಲ್ಲ ಉಂಟು. ಅದು ನಮಗೆ ಯಾವುದು ನಮಗೆ ಗೊತ್ತಾಗ್ತದೆ, ಅದು ಬೂಕ್ ನೋಡುವಾಗ ಯಾವ ನಮೂನೆಯದು ನೂಲನ್ನು ಯೂಸ್ ಮಾಡಬೇಕಂತ ಅದೇ ರೀತಿಯಲ್ಲಿ ನಾವು ಯೂಸ್ ಮಾಡ್ತೇವೆ. ಈಗ ಆರ್ಡಿನರಿ ಬುಕ್ ಆದರೆ ಆರ್ಡಿನರಿ ನೂಲು ಯೂಸ್ ಮಾಡ್ತೇವೆ, ಸ್ವಲ್ಪ ಗಟ್ಟಿ ಬರಬೇಕಾದ್ರೆ ಸ್ವಲ್ಪ 2 ನಂಬರ್ದು, 10 ನಂಬರ್ದು ಹಾಗೆ ಯೂಸ್ ಮಾಡ್ತೇವೆ, ಆ ಟೈಪಲ್ಲಿ ನಾವು ಮಾಡ್ತೇವೆ. ಅದು ಬೂಕ್ ಮಾಡಲಿಕ್ಕೆ ಪೇಸ್ಟ್ ತಯಾರಿಕೆ ಮಾಡಲಿಕ್ಕೆ ಉಂಟು. ಆ ಪೇಸ್ಟನ್ನು ನಾವು ತಯಾರಿಸೋದು ಹೇಗೆಂದರೆ, ಮೈಲು ತುತ್ತು ಮತ್ತು ಮೈದಾ ಹಾಕಿ ಮನೆಯಲ್ಲೇ ತಯಾರು ಮಾಡ್ತಿದ್ದೆವು. ಮೊದಲು ನನ್ನ ಅತ್ತೆ ಇರುವಾಗ ಅವರು ಮನೆಯಲ್ಲೇ ಮಾಡ್ತಿದ್ರು, ನಾನು ಸಹ ಮನೆಯಲ್ಲೇ ಮಾಡ್ತಿರುವಾಗ ನನ್ನ ಮನಸ್ಸಿಗೆ ಆಯಿತು ಮನೆಯಲ್ಲಿ ಮಾಡಿದರೆ ಅದು ತುಂಬ ಹಾಳಾಗ್ತದೆ, ಅದಕ್ಕಿಂತ ರೆಡಿಮೇಡ್ ತಂದರೆ ಬೇಕಾದರೆ ಫ್ರಿಡ್ಜಲ್ಲಿ ಸೇಡ್ಬೋದು, ಈಗ ಫ್ರಿಡ್ಜ್ ಎಲ್ಲ ಉಂಟಲ್ಲ ಹಾಗೆ ನಾವೀಗ ಮಾರ್ಕೆಟಿಂದವೇ ರೆಡಿಮೇಡ್ ಪೇಸ್ಟನ್ನು ತರಿಸ್ತೇವೆ. ಅದರಲ್ಲಿ ಸಹ ವಿಧಾನ ಉಂಟು, ಫೆವಿಕಾಲ್ ಅಂತ ಉಂಟು. ಫೆವಿಕಾಲ್ಗಳಲ್ಲಿ 2 ಥರದ ಫೆವಿಕಾಲ್ ಉಂಟು, ಕೆಲವು ತುಂಬ ಹಣ ಕೊಡ್ತಾರೆ ಕೆಲವರು, ಅವರದ್ದು ಒಳ್ಳೆ ಮಾಡಬೇಕಂತ ಒಳ್ಳೆ ಫೆವಿಕಾಲ್ ಹಾಕ್ತೇವೆ, ಕೆಲವರಿಗೆ ಸ್ವಲ್ಪ ನರಗ್ತಾರೆ ಕೊಡುವಾಗ, ಆಗ ಅವರಿಗೆ ಸ್ವಲ್ಪ ಕಮ್ಮಿ ಬೆಳೆದು ಬೇರೆ ಟೈಪಿದು ಫೆವಿಕಾಲ್ ಹಾಕ್ತೇವೆ ಹಾಗೆ. ಮತ್ತು ಪೇಸ್ಟ್ ಸಹ ಹಾಗೆ, ಅದರಲ್ಲಿ ಸಹ 2 ರೀತಿದು ಉಂಟು, ಅದು ಮಾತ್ರ 2 ಸಹ ಒಂದೇ ಲಾಗ ಕಾಸ್ಟ್ಲಿ ಇದೆ, ಅದು ಹಾಕ್ಬೇಕು, ಇಲ್ಲಾದ್ರೆ ಗಟ್ಟಿ ಬರುವುದಿಲ್ಲ ಅಲ್ಲ ಬೂಕ್ಗಳು ಹಾಗೆ. ಹಾಗೆ ಪೇಸ್ಟ್ ಮೊದಲು ನಾವು ಮನೆಯಲ್ಲಿ ತಯಾರು ಮಾಡೋದು, ಈಗ ನಾವು ರೆಡಿಮೇಡ್ ತಯಾರಿದ್ದು, ಈಗ ಹಾಳಾಗುವುದಿಲ್ಲ ಅಷ್ಟೇ ಅಂತ. ಮೊದಲು ತುಂಬ ಹಾಳಾಗ್ತಿತ್ತು. ಒಂದು ಬೂಕನ್ನು ಬೈಂಡ್ ಮಾಡಲಿಕ್ಕೆ ಅದೇ ಹೇಳಿದೆಲ್ಲ, ನಿಮಗೆ ಖಾಲಿ ಸ್ಟಿಚ್ ಮಾಡಿಕೊಡೋದಾದರೆ ನನ್ನ ಯಜಮಾನರು ಬೆಳಿಗ್ಗೆ ಕೊಟ್ಟರೆ ಸಂಜೆ ಒಳಗೆ ಸಹ ಮಾಡಿಕೊಡ್ತಾರೆ. ಅದೇ ಸೆಕ್ಷನ್ ಬೂಕು ಅಥವಾ ನೀವು ಕೊಡುವಾಗ ಒಂದು 20 ಬೂಕು ಕೊಟ್ಟರೆ ಹೇಳುವ, ಅದು ನಮಗೆ ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಬುಕ್ ಆದರೆ ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡಲಿಕ್ಕೆ ಸಹ ತಯಾರುಂಟು. ಮತ್ತು ಇದು ಶಾಲೆಗಳದ್ದು ಸರ್ವಿಸ್ ಬುಕ್ ಅಂತ ಬರ್ತದೆ, ಅದಕ್ಕೆ ಮತ್ತು ಬೈಬಲ್ಗಳಿಗೆಲ್ಲ, ಕುರಾನ್ಗೆ ಮತ್ತು ಮಹಾಭಾರತ, ಅದಕ್ಕೆಲ್ಲ ಆ ಬುಕ್ಗೆಲ್ಲ ನಾವು ಕಮ್ಮಿ ಎಂದರೆ ಒಂದು 10 ದಿವಸ ತೆಗೆದುಕೊಳ್ತೇವೆ. ಅಷ್ಟು ಕೆಲವರಿಗೆ ಅರ್ಜೆಂಟ್ ಉಂಟು, ನಮಗೆ ಬೇಗ ಹೋಗ್ಲಿಕ್ಕುಂಟು, ನಮಗೆ ಮಾಡಿಕೊಡಿ ಅಂದರೆ ಒಂದು 7 ದಿವಸದಲ್ಲಿ ಮಾಡಿಕೊಡ್ತೇವೆ.
ನಮ್ಮ ಅದೊಂದು ವಿಶೇಷತೆ ಎಂದರೆ ಎಲ್ಲರೂ ಮನೆಯಲ್ಲಿ ಒಣಗಿಸ್ತಾರೆ. ನಾವು ಹಾಗೆ ಅಲ್ಲ, ನಾವು ಬಿಸಿಲಿಗೆ ಇಟ್ಟು ಆ ಬಿಸಿಲಿನ ತಾಪಕ್ಕೆ ಇಷ್ಟೇ ಅಂತ ಒಣಗಿಸಲಿಕ್ಕೆ ಉಂಟು, ಒಂದು ಮುಂದಿನ ಸೈಡ್, ಹಿಂದಿನ ಸೈಡ್, ಒಳಗಿನ ಸೈಡ್ ಅಂತ. ಅದುವೇ ನಮ್ಮದು ಈ ಬುಕ್ಕಿದು ಗುಟ್ಟು. ನಾವು ಬಿಸಿಲಿಗೆ ಒಣಗಿಸ್ತೇವೆ, ಅದು ಬಿಸಿಲಿಗೆ

ಒಣಗಿದ ಬೂಕು ಸಾಧಾರಣ ನಿಮಗೆ ಸುಮಾರು ವರ್ಷ ತನಕ ಹಾಳಾಗುವುದಿಲ್ಲ. ಇಲ್ಲದ್ರೆ ಎಂತ ಆಗ್ತದೆ ಗೊತ್ತುಂಟ, ನಾವೀಗ ಅರ್ಜೆಂಟಿಗೆ ಮನೆ ಒಳಗೆ ಅಥವಾ ಫ್ಯಾನಿದ್ದು ಗಾಳಿಗೆ ಇಟ್ಟೇವಂತ ಎನಿಸಿ ಅದು ಹೆಚ್ಚೆಂದರೆ ಒಂದು 2-3 ವರ್ಷ ಆಗುವ ಒಳಗಿನಿಂದ ಫಂಗಸ್ ಬರ್ತದೆ. ನಮ್ಮದು ಎಷ್ಟು ವರ್ಷ ಆದ್ರೆ ಒಂದು ಫಂಗಸ್ ಬರುವುದಿಲ್ಲ ಬೂಕಿಗೆ, ಅಂತ ಪೇಸ್ಟ್ ನಾವು ಹಾಕುದು ಅದು. ಮತ್ತು ಬಿಸಿಲಿಗೆ ಒಣಗಿಸೋದು, ಅದಕ್ಕೆ ನಮಗೆ ಬಿಸಿಲಿಂದು ಅಗತ್ಯ ಉಂಟು. ಕಹಿ ನೆನಪು ಕೆಲವು ಸಲ ಇರ್ತದೆ, ಯಾವಾಗಲೂ ಸುಖ ಇದ್ದಲ್ಲಿ ಕಷ್ಟ ಇದ್ದೇ ಇರ್ತದಲ್ಲ. ಕಹಿ ನೆನಪು ಅಂದ್ರೆ ಕೆಲವು ಸಲ ನಮ್ಮದು ಬೂಕು ಕೊಡುವಾಗ ಹಿಂದೆ ಕೊಡ್ಲಿಕ್ಕೆ ಬೇಗಕ್ಕೆ ಆಗುದಿಲ್ಲ, ಆಗ ನಮಗೆ ಕೆಲವರು ಒಂದು ಅಲ್ಲಿ ಬೂಕು ಕೊಟ್ರೆ ಅಂತ ಬೇಗ ಹಿಂದೆ ಕೊಡುದಿಲ್ಲ ಅಂತದೊಂದು ಕಹಿ ನೆನಪುಗಳು ನಮಗೆ ಕೆಲವು ಸಲ ಬರ್ತವೆ. ಅದು ನಮ್ಮದು ಸಹ ತಪ್ಪು ಸಹ ಇರ್ತದೆ, ಹಾಗೆ ಅದೊಂದು ಕೆಲವು ಕಹಿ ನೆನಪುಗಳು. ಮತ್ತು ಅದೇ ಬೂಕು ಕೊಡುವಾಗ ನಾವು ಟೈಮಿಗೆ ಕೊಡದಿದ್ದರೆ ಅದೊಂದು ನಮ್ಮದು, ಅದರಲ್ಲಿ ಕೆಲವರದು ಬೂಕು ಇಲ್ಲ ಅಂತ ಹೇಳುದು ಕೆಲವರು ಇರ್ತಾರೆ. ನಾನಿಲ್ಲಿ ಬೂಕು ಕೊಟ್ಟಿದ್ದೇನೆ, ಬೂಕು ಇಲ್ಲ ಹೇಳಿದು ಕೆಲವರು ಇದೆ, ಅದು ನಮಗೆ ತುಂಬ ಬೇಜಾರು. ಯಾಕಂದರೆ ಅವರು ನಮಗೆ ಕೊಡೋದಿರಲಿಲ್ಲ, ಬೇರೆಯವರಿಗೆ ಕೊಟ್ಟಿರ್ತಾರೆ ಬೇರೆ ಆ ಶಾಪಿಗೆ, ಅವ್ರಿಗೆ ನೆನಪಿದ್ದಿಲ್ಲ ಇಲ್ಲೇ ಕೊಟ್ಟದಂತ ಹಾಗೆ ಆಗ್ತದೆ. ಅದು ಕೆಲವು ಸಲ ಆಗ್ತದೆ, ಕೊಟ್ಟು ನಮ್ಮ ಹತ್ರ ಇಲ್ಲ ಅಂತ ವಾದಿಸುವವರು ಇರ್ತಾರೆ ಕೆಲವರು. ಕೆಲವು ಸಲ ಹಳೇ ಬೂಕುಗಳು ನಮಗೆ ಬರ್ತವೆ, ಅದನ್ನು ಚಂದ ಮಾಡಿ ನನ್ನ ಯಜಮಾನರು ಕೊಡುವಾಗ ಅವರಿಗೆ ಇದು ನನ್ನದೇ ಬುಕ್ ಅಲ್ಲ ಎಂಬಷ್ಟು ಖುಷಿ ಆಗ್ತದೆ. ಇದು ನಿಮ್ಮದೇ ಬುಕ್ ಹೇಳಿದ್ರೆ ಸಹ ಅವರು ನಂಬುದಿಲ್ಲ ಒಂದು. ಮತ್ತು ಕೆಲವರು ಎಂತ ಮಾಡ್ತಾರೆ, ಮನೆಯಲ್ಲಿ ಅವರಿಗೆ ಬಾರ್ ಆಗ್ತದೆ ಅಂತ ತಂದು ನಮ್ಮ ಅಂಗಡಿಗೆ ಹಾಕ್ತಾರೆ, ಮಾಡಿದ್ರೆ ಸಹ ಅವರು ಕೊಂಡೋಗುದಿಲ್ಲ, ಆಗ ನಮಗೆ ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ಅದು ಅಷ್ಟು ಹಳತು ಬುಕ್ ಮಾಡಿ ಸಹ ಅವರು ಕೊಂಡೋಗ್ಲಿಲ್ಲ ಎಂಬ ಒಂದು ಅದು ಬೇಜಾರು ಸಹ ಇರ್ತದೆ. ಮತ್ತೊಂದು ಹಳೆ ಬುಕ್ ಮನೆಯಲ್ಲಿ ಬಾರ್ ಅಂತ ನಮ್ಮ ತಂದು ಹಾಕ್ತಾರೆ, ಈಗ ಹಾಗೆ ಆಗುದಿಲ್ಲ. ಈಗ ಅಂದ್ರೆ ಫೋನ್ಗಳಿವೆ, ಆಗ ನಾವು ಫೋನ್ ಮಾಡಿದ್ರೆ ಕೆಲವರಿಗೆ ನೆನಪಿರ್ತದೆ. ಕೆಲವು ಸಲ ಬೂಕು ಕೊಟ್ಟು ಹಳೆ ಬುಕ್ ಅಲ್ಲ, ನಾವು ಕೆಲವು ಸಲ ವಾಯಿದೆ ಕೇಳ್ತೇವಲ್ಲ 2-3 ತಿಂಗಳು, ಆಗ ಅವರಿಗೆ ನೆನಪಿಲ್ಲ ಸಹ ಆಗಿರ್ಬೋದು. ಈಗ ಹಾಗೆ ಆಗುದಿಲ್ಲ ಹೆಚ್ಚಾಗಿ, ಈಗ ಹೆಚ್ಚಾಗಿ ನಾವು ಫೋನ್ ಮಾಡುವಾಗ ಬಂದುಕೊಂಡು. ಆದ್ರೆ ಸಹ ಹಾಗೆ ತುಂಬಾ ಮಂದಿ ಮಾಡಿದ್ದು ಉಂಟು, ಬೂಕು ಅವರ ಮನೆಗೆ ಬಾರ ಆಗ್ತದೆ ತಂದು ನಮ್ಮ ಹತ್ರ ಕೊಟ್ಟು ಹಿಂದೆ ಕೊಂಡೋಗದ್ದು ಬೂಕು ಕೆಲವು ಉಂಟು. ಕೆಲವು ಸಲ ನಮಗೆ ಅವರು ಹುಡಿ ಹುಡಿ ಬೂಕು ಅದು ಪೇಪರ್ ಕಟ್ ಆದದ್ದು ಸಹ ತಂದು ಕೊಡ್ತಾರೆ, ಯಾಕೆಂದ್ರೆ ಅದು ಅವರಿಗೆ ಅಗತ್ಯ. ಹಾಗೆ ಬೂಕು ಬಂದದ್ದುಂಟು, ತುಂಬ ಬೂಕು ನಮಗೆ ಬಂದದ್ದುಂಟು, ಅದು ಮಾತ್ರ ನಾವು ತುಂಬ ಟೈಮ್ ಕೇಳ್ತೇವೆ, ಅದು ಕೊಂಡೋಗಿದ್ದಾರೆ. ಯಾರು ನೋಡಿ ತುಂಬ ಓಲ್ಡ್ ಬೂಕು, ಇದು ನಮಗೆ ಬೇಕೇ ಅಂತ ಮಾಡಿ ಕೊಟ್ಟವರುಂಟು. ನಮಗೆ ಒಂದು ಸಲ ನಮ್ಮ ಚರ್ಚಿದು ಒಂದು 150 ಹಿಂದಿನದು ಒಂದು ಬೂಕು, ಅಂದರೆ ಅದು ಅವರಿಗೆ ರಿಜಿಸ್ಟ್ರೇಷನ್ ನಮ್ಮ ಚರ್ಚಲ್ಲಿ ಗೊತ್ತುಂಟಲ್ಲ ಇಡ್ಲಿಕ್ಕೆ ಉಂಟಲ್ಲ ಎಷ್ಟೇ ವರ್ಷ ಆದರೆ ಸಹ, ಹಾಗೆ ಬಂದದ್ದು ಫಾದರ್ ವಾಲ್ಟರ್ ಡಿ ಮೇಲೆ ಇರುವಾಗ ಅವರು ನಮಗೆ ಕೊಟ್ಟಿದ್ದರು. ಅದಂದರೆ 150 ವರ್ಷದ ಮೊದಲಿದು ಬೂಕು. ಅದನ್ನು ನಾವು ಹಾಗೆ ಪೇಪರ್ಗಳನ್ನು ನಾನಲ್ಲ ಮಾಡಿದ್ದು, ಅದು ಕೆಲಸ ನನ್ನ ಯಜಮಾನರೇ ಮಾಡಿದ್ದು. ಅಂದರೆ ಅದು ಅಷ್ಟು ಎಂಥ ಕಾನ್ಫಿಡೆಂಟ್ ಗೌಪ್ಯವಾಗಿ ಇಡುವುದು ಬೂಕ್ ಅಲ್ಲ ಅದು, ಅದು ಹಾಗೆ ಇರ್ತದೆ. ಅದು ಮಾತ್ರ ನಾವು ಮಾಡಿದ್ದೇವೆ. ಸರ್ಕಾರಿ ಕಚೇರಿಗಳಿಂದ ನಮಗೆ ಬೂಕ್ ಬರ್ತವೆ. ಹೆಚ್ಚಾಗಿ ಮೊದಲು ನಮಗೆ DC ಆಫೀಸ್ ಇದೆಲ್ಲ ಬರ್ತಿತ್ತು, ಈಗ ಎಲ್ಲ ಇಂಟರ್ನೆಟ್ ಬಂದು ಅದು ಎಲ್ಲ ಅವರು ಎಲ್ಲ ಅದರಲ್ಲಿ ರೆಕಾರ್ಡ್ ಮಾಡಿ ಇಡ್ತಾರೆ. ಈಗ ಮೊದಲು ಅವರು ನಮ್ಮದು DC ಆಫೀಸಿದು ಬರ್ತಿತ್ತು, ಈವನ್ KB ಅವರದ್ದು ಬರ್ತಿತ್ತು ಓಲ್ಡ್ ಬೂಕು. ನಾವು ಮಾತ್ರ ಮಾಡಿದ್ದು ಬೂಕಿಗೆಲ್ಲ ಸೀಲ್ ಇರ್ತದೆ ನಮ್ಮದು FDSOS ಅಂತ, ಈಗ ILDSOS ಅಂತ. ಆದರೆ ಇದು ಒಳ್ಳೆ ಮಾಡುವುದು ನನ್ನ ಮಾವ, ಅವರು ಸಣ್ಣ ಪ್ರಾಯದಿಂದ ಅಂದರೆ ಅವರು 5ನೇ ಕ್ಲಾಸಿನಲ್ಲಿ ಇರುವಾಗ ಒಬ್ಬರು ಅವರಿಗೆ ಆಗ ಬಡತನ ಇತ್ತಲ್ಲ, ಆ ಬಡತನದಲ್ಲಿ ಅವರಿಗೆ ಕಲೀಲಿಕ್ಕೆ ಆಗದೆ ಅವರು ಬೇರೆ ಕಡೆ ಹೋಗಿ ಎಲೋಶಿಯಸ್ ಯಾರೊಬ್ಬರಿಂದ ಕಲ್ತದ್ದು ಇದು ಬುಕ್ ಬೈಂಡನ್ನು. ಅದನ್ನೇ ಅವರು ವೃತ್ತಿಯಾಗಿ ಮಾಡಿ ಅವರಿಗೆ 4 ಮಕ್ಕಳು ಅದರಲ್ಲಿ ಅವರು ವಿದ್ಯಾಭ್ಯಾಸ ಅವರಿಗೆ ಕೊಟ್ಟಿದ್ದಾರೆ. ಅವರು ಒಳ್ಳೆ ಮಾಡಿ ಕಲಿತು ಈಗ ಒಳ್ಳೆ ಒಳ್ಳೆ ಅವರವರ ಗಂಡನವರ ಮನೆಯಲ್ಲಿ ಇದ್ದಾರೆ, ಒಬ್ಬರೇ ಮಗ. ನಾವು ಅದನ್ನು ಮುಂದುವರಿತಾ ಇದ್ದೇವೆ. ನನಗೆ ತುಂಬ ಖುಷಿ ಕೊಟ್ಟಿದೆ ಇದು ಕೆಲಸ. ಯಾಕೆಂದ್ರೆ ಇಷ್ಟು ಬಿಸಿ ಇರ್ತೇವೆ ಅಂದರೆ ಒಂದೊಂದು ಸಲ ನಮಗೆ ಯಾವಾಗ ಬೆಳಿಗ್ಗೆ ಆಯಿತು ಸಂಜೆ ಯಾವಾಗ ಆಯಿತು ಅಂತ ಗೊತ್ತಾಗಲಿಲ್ಲ, ಅಷ್ಟು ನಾವು ಖುಷಿ. ಕೆಲಸ ಇಲ್ಲದಾಗ ನಾವು ನಮ್ಮ ನೆಂಟರ ಮನೆಗೆಲ್ಲ ಹೋಗಿ ಸಂತೋಷದಂದು ಇಲ್ಲಿ ಇದ್ದೇವೆ. ಹಾಗೆ ನಮಗೆ ಕೆಲವು ಸಲ ಕೇಳಿಕೊಂಡು ಬರ್ತಾರೆ, ನಮಗೆ ಇದು ವೃತ್ತಿಯನ್ನು ಕಳಿಸ್ತೀರಾ, ಇದು ಬುಕ್ ಬ್ಯಾನರ್. ಹಾಗೆ ಕಲಿತು ನಮ್ಮದು ಮೊದಲು ನನ್ನ ಮಾವ ಇರುವಾಗ ಅಲ್ಲಿ ಶಾಲೆ ಇತ್ತು,

ಸಿಂಗರ್ಸ್ನವರಾಗಿರಲಿ, ಅವರದ್ದು ಬೂಕ್ ಎಲ್ಲ ಇದೆ, ವಿಲ್ಫಿರಿ ಬೆಮ್ಮಸ್ದ ಅವರದ್ದು ಸಹ ಕೆಲವು ಬೂಕ್ಗಳನ್ನು ನಾವು ಮಾಡಿದ್ದೇವೆ. ಇಲ್ಲಂತಿಲ್ಲ, ಅವರಿಗೆ ಕೊಟ್ಟದನ್ನು ನಮಗೆ ತಂದು ಕೊಡಿ. ಅವರಿಗೆ ಸಹ ಮೊದಲು ಪ್ರೆಸ್ ಇತ್ತು. ಪ್ರೆಸ್ ಮತ್ತು ಬೈಂಡಿಂಗ್ಗೆ ವ್ಯತ್ಯಾಸ ಉಂಟು. ಪ್ರೆಸ್ ಅಂದರೆ ಎಲ್ಲ ಮಿಷಿನ್ಗಳಲ್ಲಿ ಆಗೋದು. ಈಗ ನಾವು ಕೊಟ್ಟ ಒಂದು ನಾವು ಎಂತಾದರೂ ಹೇಳಿದ್ದನ್ನು ಅವರು ಟೈಪ್ ಮಾಡಿ ಕಂಪೋಸ್ ಮಾಡಿ ಅವರು ಮಿಷಿನಲ್ಲಿ ಹಾಕ್ತಾರೆ. ನಮ್ಮದು ಬೈಂಡಿಂಗ್ ಆಗಲ್ಲ, ಬೈಂಡಿಂಗ್ ಕೈಯಲ್ಲಿ ಮಾಡೋದು ಕೆಲಸ ಎಲ್ಲವನ್ನು. ಈಗ ನಾವು ಒಂದು ಬೀಡಿ ಕಟ್ಟುವಾಗ ಹೇಗೆ ಎಲೆ ತರ್ತೇವೆ, ಅದನ್ನು ಕಟ್ ಮಾಡ್ತೇವೆ, ಬೀಡಿ ಕಟ್ತೇವೆ, ಹಾಗೆ ಇದು ಸಹ ಬೂಕ್ ತಂದದನ್ನು ಓಪನ್ ಮಾಡ್ತೇವೆ, ಅದನ್ನು ಪ್ರೆಸ್ಸಿಗೆ ಹಾಕ್ತೇವೆ, ಒಣಗಿಸ್ಲಿಕ್ಕೆ ಹಾಕ್ತೇವೆ, ಸ್ಟಿಚ್ ಮಾಡ್ತೇವೆ, ಪುನಃ ಗಮ್ಮಾಗಿ ಒಣಗಿಸ್ತೇವೆ. ಅದೆಲ್ಲದು ನಮ್ಮದು ಅದಕ್ಕೆ ಪ್ರಿಂಟಿಂಗ್ಗೆ ಮತ್ತು ಇದಕ್ಕೆ ಇರುವ ವ್ಯತ್ಯಾಸ ಉಂಟು. ತುಂಬ ವ್ಯತ್ಯಾಸ ಉಂಟು ಪ್ರಿಂಟಿಂಗ್ಗೆ ಮತ್ತು ನಮ್ಮದು ಇದಕ್ಕೆ, ಯಾವುದಕ್ಕೆ, ಕೈ ಕೆಲಸಕ್ಕೆ. ಈಗ ಹೇಳುವುದಾದರೆ ಒಂದು ನಾವು ಯೋಚಿಸುವ ಒಂದು ನಮಗೆ ಬೂಕ್ ಬರ್ತದೆ, ಅದು ತುಂಬ ಹಳತ್ತಿರ್ತದೆ, ಅದರದ್ದು ಹೊಗೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದರೆ ಸ್ವಲ್ಪ ಕಲ್ಮಶ ಇರ್ತದೆ ಅಲ್ಲ ಒಂದು ಬೂಕ್ಗಳೇ, ನಮ್ಮ ಬೂಕ್ ಕೈಗಳಿಗೆ ಅದು ಅಂಟುತ್ತದೆ ಎಲ್ಲ ಆಗ್ತದೆ. ಅದರಲ್ಲಿ ರೋಗಕ್ಕೆ ಧೂಳು ಬರ್ತದೆ, ಪೊಲ್ಯೂಷನ್ ಸಹ ಇರ್ತದಲ್ಲ, ಅದು ಬೂಕಲ್ಲಿ ಇದು ಇರ್ತದಲ್ಲ, ಧೂಳು ಇರ್ತದಲ್ಲ. ಆದರೆ ಸಹ ಇಷ್ಟು ತನಕ ನಮಗೆ ಅಂದರೆ ನಾವು ಇಲ್ಲದೆ ಸಹ ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಮೊದಲು ಸಹ ಇತ್ತೆ, ಅದು ಹೇಳುದಕ್ಕೆ ಹೇಳಿಕ್ ಆಗುದಿಲ್ಲ, ರೋಗದೇ ಹೇಳುದಿಲ್ಲ. ಆದರೆ ನನ್ನ ಯಜಮಾನರು ಈಗ ಒಂದು ಸಾಧಾರಣ ಒಂದು ವರ್ಷದಿಂದ ಅವರದ್ದು ಕಿಡ್ನಿದು ಟ್ಯೂಮರ್ ಆಗಿತ್ತು, ನಮಗೆ ಸಹ ಗೊತ್ತಿರಲಿಲ್ಲ. ಅವಾಗ ಯೂರಿನಲ್ಲಿ ಬ್ಲಡ್ ಹೋಗ್ತೈತೆ ಅಂತ ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹೇಳಿದರು ಟ್ಯೂಮರ್ ಆಗಿ ಅದು ಒಳಗಿವೆ ಸತ್ತಿದೆ, ಹಾಗೆ ಅದು ರೈಟ್ ಸೈಡಿದ ಅವ್ರದ್ದು ಕಿಡ್ನಿ ತೆಗಿಲಿಕ್ಕೆ ಆಯಿತು. ಹಾಗೆ ನಮಗೆ ಈಗ ಕಷ್ಟಗಳು ಆರಂಭ ಆದವು. ಹಾಗೆ ಅದನ್ನೀಗ ಅವರಿಗೆ ರೈಟ್ಸ್ ಇದು ಕಿಡ್ನಿ ಅವರದ್ದು ವರ್ಕ್ ಆಗೋದಿಲ್ಲ, ಫುಲ್ಲು ತೆಗೆದು ಇದು ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಆದರೆ ಈಗ ನಾವು ಮದ್ದಲ್ಲಿ ಇದ್ದೇವೆ. ಅದು ಬೂಕಂದ ಬಂದದಂತ ಹೇಳಿಕೆ ಆಗ್ದಿಲ್ಲ. ನಾವು ಮೊದಲು ಇದ್ದ ನಮ್ಮ ಶಾಪಲ್ಲಿ ಜನ್ರೇಟರ್ ಇತ್ತು ಅವರದ್ದು, ನಮ್ಮ ಓನರ್ ಅವರದ್ದು, ಅದು ಹೊಗೆ ಅವರ ಇದಕ್ಕೆ ಹೋಗಿದೆ ಅಂತ ಡಾಕ್ಟರ್ ಅವರು ಹೇಳ್ತಾರೆ ಅಷ್ಟೇ. ಹೊಗೆ ಹೋಗಿ ಅದು ಆಗಿದೆ ಅಂತ, ಹೊಗೆ ಹೋಗ್ಲಿಕ್ಕೆ ಕಾರಣ ನಮ್ಮದಿದ್ದು ಅಂಗಡಿ ಇದ್ರೆ ಅಲ್ಲಿ ಅವರು ಸಹ ಅವರದ್ದು ಜನರೇಟರ್ ಇಟ್ಟಿದ್ರು. ಹೇಳಿದರೆ ಅವರಿಗೆ ಅವರು ಅಂದರೆ ಕೆಲವು ಮನುಷ್ಯರಿಗೆ ಮನುಷ್ಯತ್ವ ಇರುವುದಿಲ್ಲ, ಅದು ಹೇಳಿಕೆ ಆಗುದಿಲ್ಲ. ಅವರದ್ದು ತಪ್ಪಂತಲ್ಲ, ನಮ್ಮದು ಸಹ ನಮಗೆ ಸಹ ಕೆಲಸ ಬೇಕಂತ ನಾವು ಅಲ್ಲಿ ಕೂತ್ಕೊಂಡು ಮಾಡ್ತಿದ್ದೆವು, ಒಬ್ಬರನ್ನು ಮನನೋಯಿಸೋದಲ್ಲ. ಆದರೆ ಅವರದ್ದು ಜನರೇಟರ್ ಪ್ರಾಬ್ಲಮ್ಗೆ ಆಗವೇ ನಮಗೆ ಬೈಂಡಿಂಗ್ ಕೊಡಲಿಕ್ಕೆ ಬಂದ ಡಾಕ್ಟರ್ ಹೇಳಿದ್ದಾರೆ, ಈಗ ನೀನು ಯಂಗಿದ್ದೀಯ ಐವನ್ ರವರು, ಈಗ ನಿಮಗೆ ಗೊತ್ತಾಗೋದಿಲ್ಲ ಅದರದ್ದು ಮತ್ತು ಕೇಳ. ಅದೇ ಈಗ ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಅವರಿಗೆ ಆಗಿದೆ. ಅದು ಡಾಕ್ಟರ್ ಅವರು 100% ಹೇಳಿದ್ದಾರೆ ಹೋಗಿ ಹೋಗಿ, ಯಾಕಂದರೆ ಅವರು ಬೀಡಿ ಸಿಗರೇಟ್ ಹಿಡಿಯುವುದಿಲ್ಲ, ಡ್ರಿಂಕ್ಸ್ ಮಾಡೋದಿಲ್ಲ. ಹಾಗಾದರೆ ಎಲ್ಲಿಂದ ಬಂತು ಟ್ಯೂಮರ್? ಅದು ಅವರಿಗೆ ಹೊಗೆಯಿಂದ ಬಂದಿದೆ ಅಂತ ನಮಗೆ ಡಾಕ್ಟರ್ ಅವರು ಹೇಳಿದ್ದಾರೆ. ಅದು ಬುಕ್ ಬೈಂಡಿಂಗಿಂದವೇ ಬಂದಿದೆ ಅಂತ ಅಲ್ಲ, ಅದರಲ್ಲಿ ಅಲ್ಲವೆಲ್ಲ, ಯಾಕಂದರೆ ಬರುವುದಾದರೆ ಅದು ಅವರಿಗೆ ಮೊದಲೇ ಬರಬೇಕಿತ್ತು, ಯಾಕಂದರೆ ಅವರು ಸಣ್ಣ ಪ್ರಾಯದಿಂದ ಕೆಲಸ ಮಾಡ್ತಾರೆ ಅದನ್ನು. ಬುಕ್ ಬೈಂಡಿಂಗ್ ನನಗೆ ಮೊದಲು ಖುಷಿ ಕೊಡಲಿಲ್ಲ, ಮದುವೆ ದಿವಸದರಲ್ಲಿ ಇವರು ಎಷ್ಟು ಕಷ್ಟಪಡ್ತಾರೆ ಅಂತ ಆಗ್ತಿತ್ತು. ಆದರೆ ಕ್ರಮೇಣ ಎಂಥ ಕೈ ಕೆಸರಾದರೆ ಬಾಯಿ ಮೊಸರು ಎಂದಾಗೆ ತಿಳಿತ ಹೋದಂತೆ ಇದರದ್ದು ಅನುಭವ ಖುಷಿಯಾಗಿ, ಈ ಕೆಲಸದಲ್ಲಿ ನಾನು ನಿಜವಾಗಿ ಹೇಳ್ತೇನೆ ಒಂದು ಆತ್ಮತೃಪ್ತಿಯೇ ಉಂಟು, ನಮಗೆ ಒಂದು ಖುಷಿ ಕೊಡ್ತದೆ. ನನಗೆ ನಾನು ಎಣಿಸೋದು ಕೆಲವು ಸಲ ಎಲ್ಲರೂ ಕೆಲಸ ಇಲ್ಲ ಹೇಳಿದರೆ ನಮಗೆ ಯಾವಾಗ ಕೆಲಸ ಇಲ್ಲ ಅಂತ, ನನ್ನ ಮದುವೆಯ ಜೀವನದಲ್ಲಿ ನನಗೆ ಆಗಲಿಲ್ಲ ಯಾವತ್ತು ಅವರು ಕೆಲಸ ಇಲ್ಲ, ಅಂಗಡಿಗೆ ಇವತ್ತು ಎಂಥ ಸಹ ಕೆಲಸ ಇಲ್ಲ ಅಂತ ನಮಗೆ ಇವತ್ತು ನನಗೆ ಆ ಅನುಭವ ಆಗಲಿಲ್ಲ ಇವತ್ತು ತನಕ. ಕೆಲವು ಸಲ ಕೆಲಸ ಇದ್ದರೆ ಭಾಳ ಶ ಇಷ್ಟು ಕೆಲಸ ಉಂಟು, ಈಗ ನಮಗೆ ಇದು ಕೆಲಸ ನೋಡುವಾಗ ಗೊತ್ತಾಗ್ತದೆ ಇಷ್ಟು ಉಂಟು, ಹೀಗೆ ಮಾಡಿ ಕೊಡೋದು ಅಂತ ಸಹ ಆಗಿದ್ದು ಸಹ ಉಂಟು. ಹಾಗೆ ಇದು ಕೆಲಸದಲ್ಲಿ ನಮಗೆ ತೃಪ್ತಿ ಸಿಕ್ಕಿದೆ, ಬೇಜಾರು ಅಂತ ಆಗಲಿಲ್ಲ. ಬೇಜಾರದ ಪೇಸ್ಟ್ ಹಾಕ್ಲಿಕ್ಕೆ ಉಂಟು, ಅದು ಕೆಲಸ ಎನಿಸುವಾಗ ಒಂಥರ ಕಷ್ಟಕರದು, ಆದರೆ ಸಹ ನಮಗೆ ಕೆಲಸ ಮಾಡಿ ಹಣ ಸಿಕ್ಕುವಾಗ ತೃಪ್ತಿಕರ ಆಗ್ತದಲ್ಲ, ಅದರದ್ದು ನಮ್ಮದು ಯಶಸ್ಸು ಬಂದಿದೆ ಅಂತ ಆಗ್ತದಲ್ಲ. ಬೂಕ್ ನಿಮಗೆ ಈಗ ನೀವು ನನಗೆ ಒಂದು ಒಳ್ಳೆ ಬೂಕ್ ಮಾಡಿ ಕೊಡುವಾಗ ಇದು ಇಂದು ಇಷ್ಟು ಒಳ್ಳೆಯದಾಗಿದೆ ಬೂಕ್ ಅಂತ ನಿಮಗೆ ಸಹ ಖುಷಿ. ನಮಗೆ ಕೆಲವರು ಜಾಸ್ತಿ ಹಣ ಕೊಟ್ಟೇ ಹೋಗ್ತಾರೆ. ನಾವು ನಮ್ಮ ಬೂಕ್ಗಳಿಗೆ ಯೂಸ್ ಮಾಡೋದು ಒಂದು ಬೊಟ್, ನನಗೆ ಕನ್ನಡದಲ್ಲಿ ಹೇಳಿಕೆ ಗೊತ್ತಾಗ್ತಿಲ್ಲ, ಅದು ಸುತ್ತೆ ಅಂತ ಹೇಳ್ತಾರಲ್ಲ ಅದು, ಮತ್ತದು ಹೋಲ್ಸ್ ಮಾಡಲಿಕ್ಕೆ ಒಂದು ಸ್ಟೀಲಿದು ಇದು ಸಣ್ಣ ಸೂಜಿ ಹಾಗೆ, ಮತ್ತು ಒಲಿಲಿಕ್ಕೆ ಸೂಜಿ, ಮತ್ತು ಬೂಕು ಇದು ಮಾಡಲಿಕ್ಕೆ ಅಂತ ಗೊತ್ತುಂಟ ಹೋಲ್ ಮಾಡುವಂಥ ಒಂದು ಮಿಷಿನ್ ಥರ, ಮಿಷಿನ್ ಅಲ್ಲ ಅಂದರೆ ಕರೆಂಟಲ್ಲಿ ಅಲ್ಲ ಅದು, ಕೈಯಲ್ಲೇ ಹೋಲ್ಸ್ ಮಾಡೋದು ಅದರಲ್ಲಿ, ಅದಕ್ಕೆ ಒಂದು ಪಿನ್ ಹಾಕ್ಲಿಕ್ಕೆ ಉಂಟು, ಆ ಟೈಪಿದೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡ್ತೇವೆ. ಕತ್ತರಿ ಮತ್ತು ಅದು ಸ್ಕೇಲ್ ಕಟ್ಟಿಂಗ್ ಪ್ಲೇಯರ್ ಕೆಲವು ಸಲ ಬೇಕಾಗ್ತದೆ, ಮತ್ತದು ಗರಗಸ ಅಂತ ಹೇಳ್ತಾರಲ್ಲ, ಮತ್ತು ಎಕ್ಸೋ ಬ್ಲೇಡ್ ಅದೇ ಅದು ಅಂಥದ್ದೆಲ್ಲ ಯೂಸ್ ಮಾಡ್ತೇವೆ ನಾವು. ಅದಕ್ಕೆ ತುಂಬ ಇದು ಬೇಕಂತಾರೆ, ಪ್ರೆಸ್ ಮಿಷಿನ್, ಅದು ಪ್ರೆಸ್ ಮಿಷಿನ್ ಮತ್ತು ಕಟ್ಟಿಂಗ್ ಮಿಷಿನ್ ಅದೆಲ್ಲ ನಾವು ಯೂಸ್ ಮಾಡ್ತೇವೆ. ಪೇಪರ್ ರೆಡ್ಸ್ ಎಲ್ಲ ನಾವು ನಮ್ದಂದ್ರೆ ಪ್ರೈವೇಟ್ ಕೆಲಸ ಅಲ್ಲ, ದೊಡ್ಡ ದೊಡ್ಡ ಶಾಪಿಂದ ನಮಗೆ ತರ್ಲಿಕ್ಕೆ ಆಗುದಿಲ್ಲ, ನಮ್ದೊಂದು ಯಾವ್ದಾದ್ರು ರೆಗ್ಯುಲರ್ ಶಾಪಿಗೆ ಹೋಗಿ ನಾವು ಸಾಮಾನು ತರೋದು. ಅಂದ್ರೆ ನಮ್ಗೆ ಲಾಟ್ ಲಾಟ್ ತರ್ಲಿಕ್ಕೆ ಇಲ್ಲ, ಲಾಟ್ ಲಾಟ್ ತಂದ್ರೆ ಸ್ವಲ್ಪ

0: ಕಮ್ಮಿಯಲ್ಲಿ ಆಗ್ತದೆ. ಇದು ನಾವು ನಮಗೆ ಕೆಲಸ ಬರುವಷ್ಟೇ ಮಾಡುವುದರಿಂದ ಅವರು ನಮಗೆ ಸ್ವಲ್ಪ ಕಮ್ಮಿಗೆ, ನಾವು ಅವರ ಶಾಪಿಗೆ ಹೋಗಿ ತರ್ತೇವೆ ಅಂತ ನಮಗೆ ಸ್ವಲ್ಪ ಕನ್ಸೆಷನ್ ಮಾಡಿ ಕೊಡ್ತಾರೆ ಅಷ್ಟೇ. ನಮಗೆ ಆದಾಯ ಅಂತ ಇಲ್ಲ, ತಿಂಗಳಿಗೆ ಇಷ್ಟೇ ಅಂತ ಆದಾಯ ಇಲ್ಲ. ಆದರೆ ಕೆಲವು ಸಲ ಇವತ್ತೊಂದು 50 ರೂಪಾಯಿ ನಾವು ದುಡಿದೀವಿ ಅಂತ ಎಣಿಸುವ, ನಾಳೆ 150, ಅದೇ ಕೆಲವು ಸಲ ನಾವು ದಿವಸಕ್ಕೆ 1,000 ದುಡಿದ ಸಹ ಉಂಟು. ಅದೇ ಒಂದೇ ಲೆಕ್ಕ ಅಲ್ಲ, ಬ್ಯಾಲೆನ್ಸ್ ಒಂದು ಇವತ್ತು ಕೆಲವು ಸಲ ಇಲ್ಲದ ಸಹ, ಇವತ್ತು ಈಗ ಕೆಲಸ ಮಾಡಿ ಸಹ ಕೆಲವರು ಕೊಂಡೋಗದ ದಿವಸ ಸಹ ಇರ್ತದೆ, ಕೆಲವು ಸಲ 3-4 ದಿವಸ ಯಾರ್ದು ಸಹ ಹಣ ಬರದ ದಿವಸ ಸಹ ಇರ್ತದೆ. ಆಗ ನಾವು ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ. ಅದು ಹೇಳಿದೆಲ್ಲ ನಾನು, ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಎಲ್ಲ ಇದ್ದದನ್ನು ನಾವು ಆಗ ದುಡಿದನ್ನು ಜುಲೈ ಆಗಸ್ಟ್ ತನಕ ನಾವು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತೇವೆ. ನಮಗೆ ಗೊತ್ತುಂಟಲ್ಲ ಆ ತಿಂಗಳಲ್ಲಿ ನಮಗೆ ಕೆಲಸ ಇಲ್ಲ ಅಂತ ಗೊತ್ತಾಗ್ತದಲ್ಲ. ಹೆಚ್ಚಾಗಿ ಜೂನ್ ತನಕ ನಮ್ಗೆ ಇರ್ತದೆ. ಅದೇ ಹೇಳಿದೆ ನಾನು, ಒಂದು ದಿವಸಕ್ಕೆ 50 ರೂಪಾಯಿ 150 ರೂಪಾಯಿ ಕೆಲಸಲ್ಲ. ಹಾಗೆಲ್ಲ ಹೈಫೈ ಜೀವನ ನಮ್ಮದಲ್ಲ. ದೇವರದಲ್ಲಿ ಒಂದು ನಿಲ್ಲಕ್ಕೆ ನಮಗೆ ಒಂದು ಮನೆ ಮತ್ತೊಂದು ಕೆಲಸಕ್ಕೆ ಒಂದು ಕೆಲಸ ಉಂಟು. ಕೊನೆಯದಾಗಿ ಹೇಳುವುದಾದರೆ, ಈ ನಮ್ಮ ವೃತ್ತಿ ನಮಗೆ ತೃಪ್ತಿ ತಂದಿದೆ ಆದರೆ ನಾವು ಮಾಡಿಕೊಟ್ಟ ಬೂಕುಗಳನ್ನು ಯಾರ ಮನೆಯಲ್ಲಿ ಇರ್ತವ ಅವರಿಗೆ ಅದು ಬೂಕು ನೋಡುವಾಗ ನಮ್ಮದೊಂದು ನೆನಪು ಇರಬಹುದಂತ ಒಂದು ನಮಗೆ ತೃಪ್ತಿಕರ ಜೀವನವಿದೆ. ಇದು ಒಂದು ನೀವು ನಮ್ಮೊಂದಿಗೆ ಬಂದು ನಮಗೆ ಒಂದು ಸಂದರ್ಶನ ಮಾಡಿ ನಮ್ಮ ಒಡನೆ ಕೆಲವು ಸಮಯ ನಿಮ್ಮ ಅಮೂಲ್ಯವಾದ ವೇಳೆಯನ್ನು ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೂ ನನಗೆ ನನ್ನ ಪತಿಯಿಂದ ಇದೊಂದು ವಿದ್ಯೆ ನಾನು ಸಹ ಕಲಿತಕ್ಕೆ ನಾನು ನನ್ನ ಮಾವನಿಗೆ, ಹೆಚ್ಚಾಗಿ ನನಗೆ ನನ್ನ ಮಾವನ ಮೇಲೆ ತುಂಬ ಅಭಿಮಾನ, ನನಗೆ ಒಂದು ಸಂತೋಷ ಕೊಡ್ತದೆ. ಯಾಕೆಂದರೆ ಅವರು ಅವರ ಮಗನಿಗೆ ಇದು ವೃತ್ತಿಯನ್ನು ಕಲಿಸಿದ್ದಕ್ಕೋಸ್ಕರ ಇವತ್ತು ನಾವು ಇದ್ದೇವೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಬಂದು ನಮ್ಮದು ಸಂದರ್ಶನ ತೆಗೆದುಕೊಂಡಕ್ಕೆ ನನ್ನ ಯಜಮಾನರ ಕಡೆಯಿಂದ ನಾನು ನಿಮಗೆ ಧನ್ಯವಾದ ಸಲ್ಲಿಸುತ್ತಾ ನನ್ನೊಂದಿದು 2 ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವರು ಒಳ್ಳೆಯದು ಮಾಡಲಿ.
1: ಕೇಳುಗರೆ, ನಿಜವಾಗಿಯೂ ಬುಕ್ ಬೈಂಡಿಂಗ್ ವೃತ್ತಿಯು ಪ್ರಿಂಟಿಂಗ್ ಪ್ರೆಸ್ ವೃತ್ತಿಗಿಂತ ವಿಭಿನ್ನ ಮತ್ತು ತ್ರಾಸದಾಯಕವಾದುದು. ಇದು ಇಂತಿಷ್ಟೇ ನಿರ್ದಿಷ್ಟ ಆದಾಯವನ್ನು ಒಳಗೊಂಡಿರುವುದಿಲ್ಲ, ಆದರೂ ಆತ್ಮತೃಪ್ತಿಗೆ ಮೂಲ ಕಾರಣವಾಗುತ್ತದೆ. ಇದನ್ನು ಶ್ರೀಮತಿ ಅನಿತರವರು ವಿವರಿಸಿದಾಗ, ಅವರ ಈ ಕೆಲಸಕ್ಕೆ ನಾನು ಜೈ ಎಂದೆ. ಕಾಯಕವನ್ನು ಕೈಲಾಸವೆಂದೇ ನಂಬಿದ ಈ ದಂಪತಿಗೆ ನಮ್ಮ ಸಾರಂಗ್ ಪರವಾಗಿ ಅಭಿವಂದನೆಗಳು. ಇದು ಇವತ್ತಿನ ವಿಶೇಷ. ಬದುಕೆಂಬ ಪುಸ್ತಕವು ಗೆದ್ದಲಿಗೆ ಬಲಿಯಾಗುವುದರ ಮೊದಲು ಈ ಪುಸ್ತಕದ ಸುತ್ತಲೂ ಇರುವ ಪ್ರಪಂಚದ ಹಲವಾರು ಅನುಭವಗಳನ್ನು ಈ ಜೀವನದ ಖಾಲಿ ಹಾಳೆಗಳಲ್ಲಿ ತುಂಬೋಣ, ರಕ್ಷಿಸೋಣ ಎನ್ನುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳುತ್ತಿದ್ದೇನೆ. ಇದು ಈ ದಿನದ ಸುತ್ತಮುತ್ತ ವಿಶೇಷ. ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಂಬ ವಿಶ್ವಾಸದೊಂದಿಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: रेडियो सारंग 107.8 FM
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ
2: ಸಂಗಮ ಸಂಗಮ ಅನುರಾಗ ಸಂಗಮ
3: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಸಾರಂಗ್ ಸಂಗಮ ಕಾರ್ಯಕ್ರಮ. ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ವಿಂದ್ಯಾಕುಲಾಲ್ ಮಾತಾಡ್ತಿರುವಂಥದ್ದು. ಸಾರಂಗ್ ಸಂಗಮ ಕಾರ್ಯಕ್ರಮ ಅಂದಾಗ ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವಂತಹ ಕಾರ್ಯಕ್ರಮ. 4 ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಅದು ನೇರ ಪ್ರಸಾರದ ಕಾರ್ಯಕ್ರಮಗಳಾಗಿರಬಹುದು, ಧ್ವನಿಮುದ್ರಿತ ಪ್ರಸಾರಗಳಾಗಿರಬಹುದು, ಹೀಗೆ ನಿರಂತರವಾಗಿ ಮೊನ್ನೆಯ ಶನಿವಾರದಿಂದ ಇವತ್ತಿನ ಶನಿವಾರದವರೆಗೆ ಕಾರ್ಯಕ್ರಮಗಳು ಪ್ರಸಾರಗೊಂಡಿರುವಂಥದ್ದು. ಆ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳು ನಿಮ್ಮಲ್ಲಿ ಖಂಡಿತ ಇರಬಹುದು. ಕರೆ ಮಾಡಿ ಮಾತಾಡಬಹುದು ಅಥವಾ ಸಂದೇಶವನ್ನು ಕೂಡ ನೀವು ಕಳಿಸಬಹುದು. ಸಂದೇಶವನ್ನು ಅಥವಾ ಕರೆಯನ್ನು ಮಾಡುವಂಥ ಸಂಖ್ಯೆ ಗೊತ್ತೇ ಇದೆ ನಿಮಗೆ, 6-3-6-4-2-0-4-9-4-9. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ಅಂದರೆ ಹಲವಾರು ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ, ಆ ಕಾರ್ಯಕ್ರಮದಲ್ಲಿರುವಂತಹ ತಪ್ಪು ಒಪ್ಪುಗಳನ್ನು ತಿಳಿಸಬಹುದು. ಯಾಕಂದರೆ ಸಾರಂಗ್ ಸಂಗಮ ಕಾರ್ಯಕ್ರಮ ಇರುವಂಥದ್ದೇ ನಿಮ್ಮ ತಪ್ಪು ಒಪ್ಪುಗಳನ್ನು ತಿಳಿಸೋದಕ್ಕೆ. ಅದೇ ರೀತಿ ಏನು ಕಾರ್ಯಕ್ರಮಗಳ ಒಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಳೆದ ಈ ಒಂದು ವಾರಗಳಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ ಅನ್ನೋದರ ಬಗೆಗಿನ ಒಂದಿಷ್ಟು ಮೆಲುಕು ನೋಟವನ್ನು ಹರಿಸೋಣ. ಅದೇ ರೀತಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಕಳೆದ ಶನಿವಾರದ ಸಾರಂಗ್ ಸಂಗಮದ ನಂತರ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಅದೇ ರೀತಿ ಏನು ಕನ್ನಡ ಕಾರ್ಯಕ್ರಮ ಆಗಿರ್ಬೋದು, ತುಳು ಕಾರ್ಯಕ್ರಮ ಆಗಿರ್ಬೋದು, ಬ್ಯಾರಿ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ನಾವು ಆದಿತ್ಯವಾರದ ಕಾರ್ಯಕ್ರಮವನ್ನು ನೋಡುದಿದ್ರೆ ಆದಿತ್ಯವಾರ ಬೆಳಗ್ಗಿನ ಭಕ್ತಿ ಸಾರಂಗ್ನಿಂದ ಹಿಡಿದು ರಾತ್ರಿಯ ಏನು ಬೈಲ ಕಾರ್ಯಕ್ರಮದವರೆಗೆ ಒಂದಿಷ್ಟು ಹೇಳೋದಿದ್ರೆ, ಭಕ್ತಿ ಸಾರಂಗ್ ಮಾರ್ನಿಂಗ್ ಮಂತದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರ ಮಾತುಗಳು ಪ್ರಸಾರ ಆಗಿದ್ರೆ, ಸಪ್ತಸ್ವರದಲ್ಲಿ ಕೃಷ್ಣ ಹೀಲಿಂಗ್ ಫ್ಯೂಟ್ ಅನ್ನುವಂಥದ್ದು ಅಂದರೆ ಸಪ್ತಸ್ವರದಲ್ಲಿ ಮ್ಯೂಸಿಕ್ ಪ್ರಸಾರ ಆಗಿದೆ. ಇನ್ನು ಕೊಂಕಣಿ ಕಾರ್ಯಕ್ರಮದಲ್ಲಿ ಫಾದರ್ ಕ್ಲಿಫರ್ಡ್ ಅವರ ಸಂದೇಶ ಕೂಡ ಪ್ರಸಾರ ಆಗಿರುವಂಥದ್ದು. ಇನ್ನು 9-10 ಗಂಟೆವರೆಗೆ ವಿಸ್ತಾರ ಅನ್ನುವಂಥ ಕಾರ್ಯಕ್ರಮ ಪ್ರಸಾರ ಆಗಿದೆ. ಆಳ್ವಸ್ ನುಡಿಸಿರಿ ಕಾರ್ಯಕ್ರಮ, ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರ ಮಾತುಗಳು ಕೂಡ 10-11 ಗಂಟೆವರೆಗೆ ಪ್ರಸಾರ ಆಗಿದೆ. ಇನ್ನು 11 ಗಂಟೆಯ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭೃಗು ಶಾಪ ಅನ್ನುವಂಥ ಕಾರ್ಯಕ್ರಮ ಕೂಡ ಪ್ರಸಾರ ಆಗಿರುವಂಥದ್ದು, ಯಕ್ಷಗಾನ ಪ್ರಸಾರ ಆಗಿರುವಂಥದ್ದು. ತುಳು ಕಾರ್ಯಕ್ರಮದಲ್ಲಿ ನಾಟಕ ಕೂಡ ಪ್ರಸಾರಗೊಂಡಿದೆ, ತ್ಯಾಂಪಣ್ಣನ ಪಚ್ಚೀತಿ ಅನ್ನುವಂಥ ನಾಟಕ. ಅದೇ ರೀತಿ ಮಕ್ಕಳೆಡೆಗೆ ಸಾರಂಗಲ್ಲಿ ಅಂಗನವಾಡಿ ಮಕ್ಕಳ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿರುವಂಥದ್ದು. ಹರಿಕಥೆಯಲ್ಲಿ ಭಕ್ತ ಜಯದೇವ ಅನ್ನುವಂಥ ಹರಿಕಥೆ ಪ್ರಸಾರಗೊಂಡಿದೆ. ಅದೇ ರೀತಿ ಕೊಂಕಣಿ ಕಾರ್ಯಕ್ರಮ ಬಹುಭಾಷಾ ಹಾಡುಗಳು, ಮೈಕಲ್ ತಫಲಕದಲ್ಲಿ ಕನೀಜಾ ಅವರ ಒಂದು ಜೊತೆ ನಡೆಸಿದಂಥ ಸಂದರ್ಶನ ಕೂಡ ಪ್ರಸಾರಗೊಂಡಿದೆ. ಇನ್ನು ತಾಳಮಾಳದಲ್ಲಿ ಜೇಸನ್ ಪಿರೇರಾ ಅವರು ಶಿರ್ತಾಡಿ ಅವರ ಜೊತೆ ನಡೆಸಿದಂಥ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿರುವಂಥದ್ದು. ಹೃದಯರಾಗದಲ್ಲಿ ಕೃಷ್ಣಪ್ಪ ಸೊಪ್ಪಿನಾರ್ ಅವರ ಜೊತೆ ನಡೆಸಿದಂಥ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಇದು ಆ ದಿನ ಪ್ರಸಾರಗೊಂಡ ಕೆಲವೊಂದು ಕಾರ್ಯಕ್ರಮಗಳು. ಇನ್ನು ನಾವು ಸೋಮವಾರದ ಕಾರ್ಯಕ್ರಮವನ್ನು ನೋಡುತ್ತಿದ್ರೆ, ಬೆಳಗ್ಗಿನ ಭಕ್ತಿ ಸಾರಂಗ್ ಮಾರ್ನಿಂಗ್ ಮಂದಿರ, ಮಾಧ್ಯಮ ಸುದ್ದಿ, ಆರೋಗ್ಯ ಸಾರಂಗಲ್ಲಿ ಡಾಕ್ಟರ್ ಭಾವನಾ ಅವರ ಮಾತುಗಳು ಕೂಡ ಪ್ರಸಾರ ಆಗಿತ್ತು. ಇನ್ನು ಕೊಂಕಣಿ ಕಾರ್ಯಕ್ರಮದಲ್ಲಿ ಪಾರಗ್ ಅನ್ನುವಂತಹ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಬ್ಯಾರಿ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರಗೊಂಡಿದ್ರೆ, ಕನ್ನಡ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಲತಾ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿತ್ತು. ಇನ್ನು ಜನಧನಿ ನೇರ ಪ್ರಸಾರಗೊಂಡಿರುವಂತಹ ಕಾರ್ಯಕ್ರಮ ಯಕ್ಷಗಾನ ಭೃಗುಶಾಪ ಭಾಗ 6 ಪ್ರಸಾರಗೊಂಡಿದೆ. ತುಳು ಕಾರ್ಯಕ್ರಮದಲ್ಲಿ ಬೆನ್ನಿದ ಪನಿದೊಂಪ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಕೇತನ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿದೆ. ಇನ್ನು ಭಾವಲಹರಿ ಜನಪದ ಹಾಡುಗಳು ಪ್ರಸಾರಗೊಂಡಿರುವಂಥದ್ದು, ಪ್ರಾದೇಶಿಕ ವಾರ್ತೆ ಕೂಡ ಪ್ರಸಾರಗೊಳ್ತಾ ಇದೆ, ಒಲವಿನ ಹಾಡು, SMS ಆಧಾರಿತ ಒಲವಿನ ಹಾಡು, ಇನ್ನು ವಾಯ್ಸ್ ಆಫ್ ಮಂಜುಳ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ, ರೇಡಿಯೋ ಸಂಜೆ, ಇದೆಲ್ಲವೂ ಆ ದಿನ ಪ್ರಸಾರಗೊಂಡ ಕಾರ್ಯಕ್ರಮಗಳು ಅಂತ ಹೇಳ್ಬೋದು. ಇನ್ನು ನಾವು ಮಂಗಳವಾರದ ಕಾರ್ಯಕ್ರಮವನ್ನು ನೋಡೋದಿದ್ರೆ, ಬೆಳಗ್ಗಿನ ಭಕ್ತಿ ಸಾರಂಗ್ ಮಾರ್ನಿಂಗ್ ಮಂತ್ರದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗೆ ಅವರ ಮಾತುಗಳು ಈಗ ಪ್ರಸಾರಗೊಳ್ತಾ ಇರುವಂಥದ್ದು, ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಳ್ತಾ ಇದೆ. ಅದರ ಜೊತೆಗೆ ಆರೋಗ್ಯ ಸಾರಂಗಲ್ಲಿ ಡಾಕ್ಟರ್ ವೆಂಕಟೇಶ್ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿತ್ತು, ಆರೋಗ್ಯದ ಸಲಹೆಗಳು. ಕೊಂಕಣಿ ಕಾರ್ಯಕ್ರಮದಲ್ಲಿ ಉಂಚೈ ಅನ್ನುವಂಥ ಒಂದು ಕತೆ ಕೂಡ ಪ್ರಸಾರಗೊಂಡಿದೆ. ಬ್ಯಾರಿ ಕಾರ್ಯಕ್ರಮದಲ್ಲಿ ಒಪ್ಪನ ಪಾಠನ ನೀವು ಕೇಳಿರಬಹುದು. ತಾಳಮಾಳದಲ್ಲಿ ಡಾಕ್ಟರ್ ಆಸ್ಟಿನ್ ಪ್ರಭು ಅವರ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಯಕ್ಷಗಾನ ಭೃಗುಶಾಪ ಭಾಗ 7 ಪ್ರಸಾರಗೊಂಡಿದ್ರೆ, ತುಳು ಕಾರ್ಯಕ್ರಮದಲ್ಲಿ ಬೆನ್ನಿದ ಪನಿದೊಂಪ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿದೆ. ಇನ್ನು ಕೊಂಕಣಿ ಕಾರ್ಯಕ್ರಮ, ಪ್ರಾದೇಶಿಕ ವಾರ್ತೆಗಳು, ಆರೋಗ್ಯ ಸಾರಂಗ್, ಒಲವಿನ ಹಾಡು ನೇರ ಪ್ರಸಾರ, ಅದೇ ರೀತಿ ರೇಡಿಯೋ ಸಂಜೆ, ಇದೆಲ್ಲವೂ ಪ್ರಸಾರಗೊಂಡ ಕಾರ್ಯಕ್ರಮಗಳು. ಬುಧವಾರದ ಕಾರ್ಯಕ್ರಮವನ್ನು ನೋಡುತ್ತಿದ್ರೆ, ಬೆಳಗ್ಗಿನ ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿತ್ತು, ಆರೋಗ್ಯ ಸಾರಂಗಲ್ಲಿ ಡಾಕ್ಟರ್ ಶ್ವೇತಾ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿದೆ. ಕೊಂಕಣಿ ಕಾರ್ಯಕ್ರಮದಲ್ಲಿ ಮಿಕ್ಮ್ಯಾಕ್ಸ್ ಲೈಫ್ ಅನ್ನುವಂತಹ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಅದೇ ರೀತಿ ಬ್ಯಾರಿ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರಗೊಂಡಿದ್ರೆ ಕನ್ನಡ ಕಾರ್ಯಕ್ರಮದಲ್ಲಿ ಶಾರದಾ ಆಯುರ್ವೇದ ದಿನಚರಿ ಅನ್ನುವಂತಹ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಮೈಕಲ್ ತಪಲ್ಕ ಯಕ್ಷಗಾನ ತ್ಯಾಗದ ತಿರ್ಲು ಅನ್ನುವಂತಹ ಕಾರ್ಯಕ್ರಮ ಒಂದು ಮೊದಲ ಭಾಗ ಪ್ರಸಾರಗೊಂಡಿತ್ತು. ಇನ್ನು ತುಳು ಕಾರ್ಯಕ್ರಮದಲ್ಲಿ ತುಳುವ ಮಹಾಸಭೆ ರಾಜೇಶ್ ಆಳ್ವ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿದೆ. ಎಂದಿನಂತೆ ಜನಪದ ಹಾಡು ಬಾವಲಹರಿ ಕೊಂಕಣಿ ಕಾರ್ಯಕ್ರಮ ಬ್ಯಾರಿಕ್ರಮ ಕಾರ್ಯಕ್ರಮ ಎಲ್ಲ ಮರು ಪ್ರಸಾರಗೊಂಡಿರುವಂಥದ್ದು. ಒಲವಿನ ಹಾಡು ನೇರ ಪ್ರಸಾರಗೊಂಡಿತ್ತು. ಇನ್ನು ಹೃದಯ ರಾಗದಲ್ಲಿ ಸಂಧ್ಯಾ ನೆಲ್ಲಿಕಾರು ಅವರು ಭಾಗವಹಿಸಿದ್ರು. ವಿಶೇಷ ಶಾಲೆಯ ಶಿಕ್ಷಕರಿವರು. ಆ ಒಂದು ಕಾರ್ಯಕ್ರಮವನ್ನು ಕೂಡ ನೀವು ಕೇಳಿರ್ಬೋದು. ಅದು ನೇರ ಪ್ರಸಾರದ ಕಾರ್ಯಕ್ರಮ. ಇನ್ನು ರೇಡಿಯೋ ಸಂಜೆ ಎಲ್ಲವೂ ಆ ದಿನ ಪ್ರಸಾರಗೊಂಡ ಬುಧವಾರದ ದಿನ ಪ್ರಸಾರಗೊಂಡ ಕಾರ್ಯಕ್ರಮ. ಇನ್ನು ಗುರುವಾರದತ್ತ ನೋಡಿದ್ರೆ ನಾವು ಮಾರ್ನಿಂಗ್ ಮಂತ್ರದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರ ಮಾತುಗಳು ಪ್ರಸಾರಗೊಂಡಿದ್ರೆ ಮಾಧ್ಯಮ ಸುದ್ದಿ ಆ ದಿನ ನೇರ ಪ್ರಸಾರಗೊಂಡಿದೆ. ಆರೋಗ್ಯ ಸಾರಂಗಲ್ಲಿ ಆಹಾರ ವಿಧಿವಿಧಾನ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಮಾಹಿತಿ ಕೂಡ ನಿಮ್ಗೆ ಸಿಕ್ಕಿರಬಹುದು. ಇನ್ನು ಕೊಂಕಣಿ ಕಾರ್ಯಕ್ರಮದಲ್ಲಿ ಮಿಕ್ ಮ್ಯಾಕ್ಸ್ ಅನ್ನುವಂಥ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಬ್ಯಾರಿ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರಗೊಂಡಿದೆ. ಕನ್ನಡ ಕಾರ್ಯಕ್ರಮದಲ್ಲಿ ಕಾಸರಗೋಡು ಸಮ್ಮೇಳನ, ಇದರಲ್ಲಿ ರಮಾನಂದ ಬನಾರಿ ಅವರ ಮಾತುಗಳನ್ನು ಕೂಡ ನೀವು ಕೇಳಿರ್ಬೋದು. ಇನ್ನು ತುಳುಚಾವಡಿಯಲ್ಲಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರ, ಅದೇ ರೀತಿ ಚಂದ್ರಹಾಸ್ ಕಣಂತೂರು ಅವರು ಭಾಗವಹಿಸಿದರು. ಅದೇ ರೀತಿ ಡಾಕ್ಟರ್ ಮೋಹನ್ ಆಳ್ವ ಅವರು ಕೂಡ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತುಳು ಭಾಷೆಗೆ ರಾಜ್ಯದ ಮಾನಾದಿಗೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟು. ಇನ್ನು ಯಕ್ಷಗಾನದಲ್ಲಿ ತ್ಯಾಗದ ತಿರ್ಲು ಭಾಗ ಎರಡು ಪ್ರಸಾರಗೊಂಡಿತ್ತು. ತುಳು ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕೂಡ ಪ್ರಸಾರಗೊಂಡಿದೆ. ತುಳು ಹಾಡುಗಳು, ಅದೇ ರೀತಿ ತುಳು ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಸಾಧಕರ ಒಂದು ಸಂಸ್ಮರಣೆ ಅನ್ನುವಂತಹ ಒಂದು ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಇನ್ನು ತುಳು ಹಾಡುಗಳು, ಬಾವಲಹರಿ ಜನಪದ ಹಾಡುಗಳು, ಪ್ರಾದೇಶಿಕ ವಾರ್ತೆಗಳು, ಅಡುಗೆ ಮನೆ ಅನ್ನುವಂಥ ಕಾರ್ಯಕ್ರಮ, ಅದೇ ಸಮಾಜಮುಖಿ ಕಾರ್ಯಕ್ರಮ, ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ, ಇದೆಲ್ಲವೂ ನಾವು ಗುರುವಾರದ ದಿನದ ಪ್ರಸಾರಗೊಂಡ ಕಾರ್ಯಕ್ರಮಗಳು ಅಂತಲೂ ಹೇಳ್ಬೋದು. ಇನ್ನು ನೋಡಿದ್ರೆ ನಾವು ಫ್ರೈಡೇ ಅಥವಾ ಶುಕ್ರವಾರದ ದಿನ, ನಿನ್ನೆ ದಿನ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ ಅಂತ ನೋಡಿದ್ರೆ, ಶುಕ್ರವಾರದ ದಿನ ಮಾರ್ನಿಂಗ್ ಮಂತ್ರ ಡಾಕ್ಟರ್ ಗುರುರಾಜ್ ಕರ್ಜಗೆ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿದೆ. ಕಾರ್ಯಕ್ರಮದ ಬಗ್ಗೆ ಹೇಳ್ತೇನೆ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ ನಮಸ್ತೆ
1: ನಮಸ್ತೆ. ನಾನು ಎಚ್ ಮೊಹಮ್ಮದ್ ಏನವರು ಮಾತಾಡ್ತಾ ಇದ್ದೇನೆ.
0: ಓಕೆ ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಏನಿಲ್ಲ, ನಿಮ್ಮ ಕಾರ್ಯಕ್ರಮದ ವಿವರ ಕೇಳಿದೆ. ನಾನು ಕೆಲವು ಕಾರ್ಯಕ್ರಮವನ್ನು ಈ ಸಲ ಆಲಿಸಿದೆ. ಅದು ನಿಮ್ಮ ಇದರಲ್ಲಿ ನಾನು ಮೆಚ್ಚಿದ್ದು ತುಳು ಚಾವಡಿಯಲ್ಲಿ ಸಂಕಮಾರ್ ಹಾಗೂ ನಮ್ಮ ಮೋಹನ್ ಆಳ್ವರ್ ಅವರ ಮಾತುಗಳು ಬಹಳ ಉತ್ತಮವಾಗಿ ಮೂಡಿಬಂತು. ಇದು ಉತ್ತಮ ಕಾರ್ಯಕ್ರಮ ಅಂತ ಹೇಳ್ಬಹುದು. ಮತ್ತು ಬ್ಯಾರಿ ಕಾರ್ಯಕ್ರಮ ಕೇಳಿದೆ, ಮೈಕಾಲ್ತ ಫಲಕ, ಅದು ಉತ್ತಮವಾಗಿತ್ತು. ಮತ್ತು ಮತ್ತೇನಂದ್ರೆ ನನ್ನೊಂದು ಬಹಳ ಬೇಸರ ಇದೆ ಮೇಡಮ್ ಈ ವಾರ.
0: ಓಕೆ ಹೇಳಿ ಸರ್.
1: ಹೇಗೆ ಅಂದ್ರೆ ನಿಮ್ಮ ವಾರ್ಷಿಕೋತ್ಸವ ಈ ವಾರ ನಡೆಯಿತು ಅಂತದಲ್ಲ.
0: ಹೌದು ಹೌದು.
1: ಆದ್ಮೇಲೆ ಅದರ ಕಾರ್ಯಕ್ರಮದ ವಿವರ, ಯಾವ ಯಾವ ಕಾರ್ಯಕ್ರಮ ಆ ದಿನ ಇರಬಹುದು ಅಂತ ನಾನು ಬೆಳಿಗ್ಗೆ ಕಿವಿಗೊಟ್ಟೆ. ಆಗ ಅದರಲ್ಲಿ ಏನು ವಿಶೇಷ ಇರಲಿಲ್ಲ, ವಿಶೇಷ ಕಾರ್ಯಕ್ರಮ. ಆದ್ರೆ ಕೆಲವು ವರ್ಷದ ಹಿಂದೆ ತಾವೊಂದು ಒಂದು ಗಂಟೆ ಅರ್ಧ ಗಂಟೆ ಒಂದು ಒಳ್ಳೆಯ ಕಾರ್ಯಕ್ರಮ ಸೋತೃಗಳನ್ನು ಸೇರಿಸಿ ಮಾಡ್ತಿದ್ದೀರಿ.
0: ಹೌದು ಹೌದು.
1: ಅದನ್ನ ಅಂತಹ ಕಾರ್ಯಕ್ರಮ ಬಹಳಷ್ಟು ಪ್ರಚಾರ ಆಗಿತ್ತು. ಮತ್ತೆ ಅದಕ್ಕೆ ನೂರಾರು ಜನ ಪತ್ರ ಬರೆದಿದ್ರು. ಹೇಗೆ ಅಂದ್ರೆ ಅದನ್ನು ಅರ್ಧ ಗಂಟೆಯಿಂದ ಒಂದು ಗಂಟೆಗೆ ವಿಸ್ತರಿಸಬೇಕು ಅಂತ. ಆಗ ಕಾರಣ ಅದಾಗಿ ಅದನ್ನ ಅಂತಹ ಕಾರ್ಯಕ್ರಮಗಳಿಗೆ ತಾವು ಹೆಚ್ಚು ಪ್ರೋತ್ಸಾಹ ಕೊಡಬೇಕಿತ್ತು. ನಿಮ್ಮ ವಾರ್ಷಿಕೋತ್ಸವದಲ್ಲಿ ನಮ್ಮಂತಹ ಶ್ರೋತೃಗಳು ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ.
0: ಓಕೆ ಓಕೆ ಖಂಡಿತ ಸರ್.
1: ಅದೇ ತಮ್ಮ ನಿರ್ದೇಶಕರಿಗೆ ಅದನ್ನು ಮನವಾಸ ಮಾಡಿಕೊಡಿ. ಅದು ಬಹಳ ಏನಂದ್ರೆ ನಿಮ್ಮೊಂದು ಹುಟ್ಟು ಹಬ್ಬ ಅಂತ ನಮ್ಗೂ ನಮ್ಮನ್ನ ಹುಟ್ಟು ಹಬ್ಬದ ಹಾಗೆ ಇದೆ. ಅದು ನಮ್ಮ ತುಂಬಾ ಶ್ರೋತೃಗಳಿದ್ದಾರೆ, ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಅವರು ಸಹ ಮಾತನಾಡಿ ಅದಕ್ಕೆ ಶುಭ ಹಾರೈಸಿ ಅದರಲ್ಲಿ ಮಾತ್ರ. ಆದ್ರೆ ಇದು ಈ ವಾರ ಹೆಚ್ಚು ಮರುಪ್ರಸಾರ ಆದ ಕಾರ್ಯಕ್ರಮವೇ ಕೇಳಿದ್ದೇವೆ. ಆಗ ಬೇಸರವಾಯ್ತು. ಮತ್ತೆ ಕೆಲವು ಕಾರ್ಯಕ್ರಮಗಳು ನಿಮ್ಮ ನೇರ ಪ್ರಸಾರವನ್ನು ಕೇಳುವಾಗ ಆಪ್ ನಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಅಂತ ನನ್ನ ಅಭಿಪ್ರಾಯ.
0: ಓಕೆ ಸರ್, ಅಭಿಪ್ರಾಯಗಳನ್ನು ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ಇದು ಮೊಹಮ್ಮದ್ ಅವರು ವೇಣೂರಿಂದ ಕರೆಯನ್ನ ಮಾಡಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ್ರು. ಆ್ಯಪಲ್ಲಿ ಸ್ವಲ್ಪ ಸಮಸ್ಯೆಗಳು ಇರಬಹುದು. ನೆಟ್ವರ್ಕ್ ಸಮಸ್ಯೆ ಅಂತ ಬಂದಾಗ ಸಾಕಷ್ಟು ನೆಟ್ವರ್ಕ್ಗಳು ಕೈ ಕೊಡುವಂಥ ಸಾಧ್ಯತೆಗಳಿರುವಂಥದ್ದು. ಅದೇ ರೀತಿ ರೇಡಿಯೋದಲ್ಲೂ ಕೂಡ ಕೆಲವರಿಗೆ ಡಿಸ್ಟರ್ಬ್ ಆಗ್ಬೋದು ಕೇಳುವಾಗ. ಇನ್ನು ಮುಂದಿನ ದಿನದಲ್ಲಿ ಆದಷ್ಟು ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ, ಹೌದು, ಸೆಪ್ಟೆಂಬರ್ 23ರಂದು ನಮ್ಮ ರೇಡಿಯೋ ಸಾರಂಗ್ ಪ್ರಾರಂಭ ಆಗಿ 17 ವರ್ಷಗಳು ತುಂಬಿ 17ನೇ ವರ್ಷದ ಒಂದು ಹುಟ್ಟು ಹಬ್ಬವನ್ನು ಕೂಡ ಆಚರಿಸುವಂತಹ ಸಂದರ್ಭ ಅದು. ಆದರೆ ಕಳೆದ ವರ್ಷಗಳಲ್ಲಿ ಏನಾಗಿತ್ತು ಅಂದರೆ, ನಿರಂತರ ನಾವು ಜನಧನಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ವಿ. ಆ ದಿನಗಳಲ್ಲಿ ಅದನ್ನು ಆ ದಿನ ಬಂದಾಗ ಅವತ್ತು ವಿಶೇಷವಾಗಿ 1 ಗಂಟೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ವಿ. ಆದರೆ ಈಗ ಏನಾಗಿದೆ ಅಂದರೆ, ಜನಧನಿ ಕಾರ್ಯಕ್ರಮ ಅನ್ನುವಂಥದ್ದು ಸೋಮವಾರ ದಿನ ಮಾತ್ರ ಇದೆ. ಉಳಿದಂತೆ ಈ ಸಲ ನೋಡಬೇಕು ಅಂತಿದ್ರೆ ಬುಧವಾರ ಬಂದಿರುವಂಥದ್ದು. ಬುಧವಾರ ಬೇರೆ ನೇರ ಪ್ರಸಾರ ಕಾರ್ಯಕ್ರಮಗಳು ಆ ಹೊತ್ತಲ್ಲಿರುತ್ತೆ, 10 ಗಂಟೆ ಹೊತ್ತಲ್ಲಿ ಬೇರೆ ಏನು ಬ್ಯಾರಿ ಭಾಷೆಯ ಕಾರ್ಯಕ್ರಮಗಳಿರುತ್ತೆ. ಹಾಗಿರುವಾಗ ಆ ದಿನ ಅದನ್ನು ಏನು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ. ಆದರೂ ಕೂಡ ಆ ದಿನ ಬೆಳಗಿನ ಏನು ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಅಥವಾ ಒಲವಿನ ಹಾಡಿನಲ್ಲಿ ಆಗಿರ್ಬೋದು ತಿಳಿಸುವಂತಹ ಪ್ರಯತ್ನವನ್ನು, ಅಥವಾ ನೀವು ಕೂಡ ಶುಭಾಶಯವನ್ನು ಕೋರಿದ್ದೀರಾ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನೋಡೋಣ, ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಆ ದಿನಗಳಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ, ಆ ಬಗ್ಗೆ ನಿರ್ದೇಶಕರಲ್ಲೂ ಕೂಡ ತಿಳಿಸ್ತೇವೆ ಅಂತ ಹೇಳ್ತಾ, ಧನ್ಯವಾದಗಳು ಮೊಹಮ್ಮದ್ ಅವರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ. ಕೇಳುಗರೆ, ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 6364420499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ಅದೇ ರೀತಿ ಹೇಳ್ತಾ ಇದ್ದೆ ನಾನು ಶುಕ್ರವಾರದ ದಿನ ಪ್ರಸಾರಗೊಂಡ ಕಾರ್ಯಕ್ರಮದ ಬಗ್ಗೆ. ಶುಕ್ರವಾರ ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿದೆ. ಅಡುಗೆ ಮನೆಯಲ್ಲಿ ನಟ್ಸ್ ಹಾಗೂ ಓಟ್ಸ್ ಇದರ ಬಗ್ಗೆಗಿನ ಒಂದಿಷ್ಟು ಏನು ಅಡುಗೆಯ ಒಂದಿಷ್ಟು ರೆಸಿಪಿಗಳಾಗಿರ್ಬೋದು ಇದೆಲ್ಲವೂ ಮೂಡಿ ಬಂದಿತ್ತು, ಹೇಗೆ ಅದನ್ನು ತಯಾರಿಸಬಹುದು ಅಂತ ಹೇಳಿ. ಇನ್ನು ಕೊಂಕಣಿ ಕಾರ್ಯಕ್ರಮದಲ್ಲಿ ಮಿಕ್ ಮ್ಯಾಕ್ಸ್ ನೈಟ್ ಅನ್ನುವಂಥ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಗಜಲ್ ಹಾಡುಗಳು ನಿನ್ನೆಯ ದಿನ ಪ್ರಸಾರಗೊಂಡಿದ್ರೆ, ಕನ್ನಡ ಕಾರ್ಯಕ್ರಮದಲ್ಲಿ ಕಾಸರಗೋಡು ಸಮ್ಮೇಳನದಲ್ಲಿ ಮೋಹನ್ ಕುಂಟಾರು ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಹಲೋ ಡಾಕ್ಟರ್ ಅನ್ನುವಂತಹ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿ ಬಂದಿರುವಂತಹ ಕಾರ್ಯಕ್ರಮ, ಹೃದ್ರೋಗದ ಬಗೆಗಿನ ಒಂದಿಷ್ಟು ಏನು ಸಲಹೆಗಳನ್ನು, ಆರೋಗ್ಯ ಸಲಹೆಗಳನ್ನು ಡಾಕ್ಟರ್ ನರಸಿಂಹಪ್ಪಯ್ಯ ಅವರು ನೀಡಿದ್ದಾರೆ. ಇನ್ನು ಯಕ್ಷಗಾನದಲ್ಲಿ ತ್ಯಾಗದ ತಿರ್ಲು ಭಾಗ 3 ಪ್ರಸಾರಗೊಂಡಿದ್ರೆ, ತುಳು ಕಾರ್ಯಕ್ರಮದಲ್ಲಿ ಯಕ್ಷಗಾನ ಸಾಧಕರ ಸಂಸ್ಮರಣೆ ಅನ್ನುವಂತಹ ಈ ಕಾರ್ಯಕ್ರಮದಲ್ಲಿ ಕೆಪಿ ರಾವ್ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿದೆ. ಇನ್ನು ತುಳು ಹಾಡುಗಳು, ಜನಪದ ಹಾಡುಗಳು, ಭಾವಲಹರಿ, ಪ್ರಾದೇಶಿಕ ವಾರ್ತೆಗಳು, ಅಡುಗೆ ಮನೆ ಅನ್ನುವಂಥ ಕಾರ್ಯಕ್ರಮ, ಒಲವಿನ ಹಾಡು ನೇರ ಪ್ರಸಾರ, ಮಾರ್ಗದರ್ಶಿ ಅನ್ನುವಂಥ ಕಾರ್ಯಕ್ರಮ, ರೇಡಿಯೋ ಸಂಜೆ ಇದೆಲ್ಲವೂ ಶುಕ್ರವಾರದ ದಿನ ಪ್ರಸಾರಗೊಂಡಿದ್ರೆ, ಇನ್ನು ಶನಿವಾರ ಅಂದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ಪ್ರಸಾರಗೊಂಡಿದೆ. ಆದರೆ ನೀವು ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 6364420499 ಸಂಖ್ಯೆಗೆ ಅದೇ ರೀತಿ ಸಂದೇಶವನ್ನು ಕೂಡ ನಮಗೆ ಕಳಿಸಬಹುದು. ನಮ್ಮಲ್ಲೂ ಸಂದೇಶ ಒಂದು ನಮಗೆ ತಲುಪಿದೆ, ಆ ಸಂದೇಶವನ್ನು ಕೂಡ ಸ್ವಲ್ಪ ಹೊತ್ತಲ್ಲೇ ಓದ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ರೆ ಕರೆ ಮಾಡಿ ಮಾತಾಡಿ 6364420499 ಈ ಒಂದು ಸಂಖ್ಯೆಗೆ. ಇವತ್ತು ಪ್ರಸಾರಗೊಂಡಂತಹ ಬೆಳಗಿನ ಭಕ್ತಿ ಸಾರಂಗ್ ಆಗಿರ್ಬೋದು, ಮಾರ್ನಿಂಗ್ ಮಂತ್ರ ಆಗಿರ್ಬೋದು, ಅಥವಾ ಮಾಧ್ಯಮ ಸುದ್ದಿ ನೇರ ಪ್ರಸಾರ, ನಮ್ಮ ಸಂವಿಧಾನ ಅನ್ನುವಂತಹ ಕಾರ್ಯಕ್ರಮ, ಕೊಂಕಣಿ ಕಾರ್ಯಕ್ರಮ, ಮಿಕ್ಸ್ ಮ್ಯಾಚ್ ಅನ್ನುವಂತಹ ಕಾರ್ಯಕ್ರಮ, ಇನ್ನು ಸುತ್ತಮುತ್ತ ಸಾರಂಗ್ ಸಂಗಮ ಈ ಕಾರ್ಯಕ್ರಮದಲ್ಲಿ ನಾವೀಗ ಇದ್ದೇವೆ. ಅದೇ ರೀತಿ ಏನು ಕೆಲವರಲ್ಲಿ ಪ್ರಶ್ನೆ ಇರ್ಬೋದು, ಏನಂದ್ರೆ ಈಗ ನಮ್ಮಲ್ಲಿ ಹಲೋ ಡಾಕ್ಟರ್ ಅನ್ನುವಂಥ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ, ಹೆಚ್ಚಿನವರಿಗೆ ತಿಳಿದಿದೆ ಅದರ ಮರುಪ್ರಸಾರ ಯಾವಾಗ ಆಗುತ್ತೆ ಅಂತ ಹೇಳಿ. ಆದರೆ ಹಲೋ ಡಾಕ್ಟರ್ ಅನ್ನುವಂತಹ ಈ ಕಾರ್ಯಕ್ರಮ ಏನಿದೆ ಅದರ ಮರುಪ್ರಸಾರ ನಾವು ಭಾನುವಾರ, ಪ್ರತಿ ಭಾನುವಾರ 5 ಗಂಟೆಗೆ ಪ್ರಸಾರ ಮಾಡ್ತೇವೆ. ಯಾರಿಗಾದರೂ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಮಿಸ್ ಆಗಿದ್ದರೆ ಅಥವಾ ತಪ್ಪಿ ಹೋಗಿದ್ದರೆ ಕೇಳಬೇಕು ಅಂತ, ಅದರ ಬಗ್ಗಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ, ನೀವು ಪ್ರತಿ ಭಾನುವಾರ 5 ಗಂಟೆಗೆ ಆ ಕಾರ್ಯಕ್ರಮವನ್ನು ಕೇಳ್ಬೋದು. ಈ ಮಾತುಗಳನ್ನು ಹೇಳ್ತಾ ನಮ್ಮ ಪತ್ರ ಏನು ಸಂದೇಶವನ್ನು ಓದೋಣ. ಈ ಸಂದೇಶವನ್ನು ಬರೆದವರು ನಮಗೆ ಪೂರ್ಣಿಮಾ ಅವರು ಸಾಲೆತ್ತೂರಿನಿಂದ ಸಂದೇಶವನ್ನು ಈ ಸಲ ಬರೆದಿದ್ದಾರೆ, ಪತ್ರ ಬರೆದಿಲ್ಲ. ಆದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಕ್ಷಗಾನ ಉತ್ತಮವಾಗಿರುತ್ತದೆ. ಕರಾವಳಿ ಮತ್ತು ಮಲೆನಾಡಿನ ಹೆಮ್ಮೆಯ ಕಲೆಯಾದ ಯಕ್ಷಗಾನವನ್ನು ಕೇವಲ ಧ್ವನಿಯ ಮೂಲಕ ಆಸ್ವಾದಿಸುವುದು ಒಂದು ಅಪೂರ್ವ ಅನುಭವ. ಕಲಾವಿದರ ಶಕ್ತಿಶಾಲಿ ಸಂಭಾಷಣೆ, ಭಾಗವತರ ಗಾನ ವೈಭವ ಮತ್ತು ಚೆಂಡೆಮದ್ದಳೆಯ ನಾದವು ಕೇಳುಗರ ಕಣ್ಣ ಮುಂದೆ ರಂಗಸ್ಥಳವನ್ನೇ ಸೃಷ್ಟಿಸುತ್ತದೆ. ದೃಶ್ಯ ಮಾಧ್ಯಮಗಳ ಅಬ್ಬರದ ನಡುವೆಯೂ ಯಕ್ಷಗಾನದ ಸಾಹಿತ್ಯಿಕ ಮೌಲ್ಯ ಮತ್ತು ಕಥಾಪ್ರಸಂಗಗಳನ್ನು ಶುದ್ಧ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಉಳಿಸುವಲ್ಲಿ ಇದು ದೊಡ್ಡ ಕೊಡುಗೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಪೂರ್ಣಿಮಾ ಸಾಲತ್ತೂರವರೇ. ನಾವು ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ 11:30 ತನಕ, ಅದೇ ರೀತಿ ರಾತ್ರಿ 8ರಿಂದ 8:30 ತನಕ ಪ್ರತಿದಿನ ಅರ್ಧ ಗಂಟೆಗಳ ಕಾಲ ನಾವು ಯಕ್ಷಗಾನವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ದಿನದ ಏನು ವರ್ಷದ 365 ದಿನ ಕೂಡ ನಮ್ಮಲ್ಲಿ ಯಕ್ಷಗಾನ ಪ್ರಸಾರ ಆಗುತ್ತೆ. ಯಕ್ಷಗಾನ ಕೇಳುವಂತಹ ಕೇಳುಗ ವರ್ಗ ಅಪಾರ ಸಂಖ್ಯೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರುವಂಥ ವಿಚಾರ. ಹಾಗಿರುವಾಗ ಪ್ರತಿದಿನ ಯಕ್ಷಗಾನವನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿ ನಮ್ಮಲ್ಲಿ ಎಡ್ವರ್ಡ್ ಲೋಬೊ ಅವರು ಏನು ಎಲ್ಲೆಲ್ಲಿ ಯಕ್ಷಗಾನಗಳಾಗುತ್ತೆ ಅಲ್ಲಿಗೆ ಹೋಗಿ ಯಕ್ಷಗಾನವನ್ನು ನಮಗೆ ಧ್ವನಿ ಮುದ್ರಣ ಮಾಡಿ ತಲುಪಿಸ್ತಾರೆ, ನಂತರ ಅದನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಹಾಗಿರುವಾಗ ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ದರೆ ಕರೆಯನ್ನು ಮಾಡಬಹುದು, ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಅದರ ಜೊತೆಗೆ ಕೇಳುಗರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮಲ್ಲಿ ಬಂದು ನಿಮ್ಮಲ್ಲಿರುವಂತಹ ಪ್ರತಿಭೆಗಳಿಗೆ ಖಂಡಿತ ಅವಕಾಶ ಇದೆ. ನಿಮ್ಮಲ್ಲಿ ಏನಾದರೂ ಪ್ರತಿಭೆಗಳು ಇದೆ ಅಂತ ಇದ್ದರೆ ನೀವು ಕತೆ, ಕವನ, ಸಾಹಿತ್ಯ ಹೀಗೆ ಬೇರೆ ಬೇರೆ ರೀತಿಯ ನಿಮ್ಮಲ್ಲಿ ಪ್ರತಿಭೆಗಳು ಇರಬಹುದು, ಸಾಂಸ್ಕೃತಿಕವಾಗಿ ಪ್ರತಿಭೆಗೆ ಖಂಡಿತ ಅವಕಾಶ ಇದೆ. ನೀವು ನಮ್ಮನ್ನು ಕೂಡ ಸಂಪರ್ಕಿಸ್ಬೋದು, ಇಲ್ಲಿ ಬರ್ಬೋದು. ನಿಮ್ಮ ಏನು ನಿಮ್ಮಲ್ಲಿರುವಂಥ ಪ್ರತಿಭೆಗೆ ನಾವು ಖಂಡಿತ ಅವಕಾಶವನ್ನು ನೀಡ್ತೇವೆ ಅಂತ ಹೇಳ್ತಾ ಕರೆ ಮಾಡಿ 6364204949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡುವ ಮೂಲಕ ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ನಮ್ಮ ಸಾರಂಗ್ ಅನ್ನುವಂತಹ ಈ ಸಾರಂಗಲ್ಲಿ ಮೂಡಿ ಬರುವಂತಹ ಕಾರ್ಯಕ್ರಮವನ್ನು ಕೇವಲ ರೇಡಿಯೋದಲ್ಲಿ ಮಾತ್ರ ಅಲ್ಲ, ಆ್ಯಪ್ ಮೂಲಕ ಕೂಡ ಕೇಳಲಿಕ್ಕಾಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ರೇಡಿಯೋ ಸಾರಂಗನ ಈಗ ಕೇಳ್ಬೋದು. ಆದರೆ ಒಂದಿಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗ್ಬೋದು ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೆಚ್ಚಿನವರಿಗೆ ಸ್ಪಷ್ಟವಾಗಿ ಕೇಳಿಸೋದಿಲ್ಲ, ಆ್ಯಪಲ್ಲಿ ಕೇಳುವಾಗ ಸರಿಯಾಗಿ ಕೇಳಿಸೋದಿಲ್ಲ, ರೇಡಿಯೋದಲ್ಲಿ ಸರಿಯಾಗಿ ಕೇಳಿಸೋದಿಲ್ಲ ಅನ್ನುವಂತಹ ದೂರುಗಳು ಇದೆ. ಆದರೂ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನೆಟ್ವರ್ಕ್ ಸಮಸ್ಯೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಂತೂ ನೆಟ್ವರ್ಕ್ ಸಮಸ್ಯೆ ಕೈಕೊಡ್ತಾ ಇರ್ತದೆ. ಹಾಗಾಗಿ ಕೇಳೋದಕ್ಕೆ ಸ್ವಲ್ಪ ವ್ಯತ್ಯಯ ಕೂಡ ನಿಮಗೆ ಆಗ್ಬೋದು. ಕರೆ ಮಾಡಿ ಕೇಳುಗರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು 6364204949 ಈ ಒಂದು ಸಂಖ್ಯೆಗೆ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಎಸ್, ಮಾತಾಡ್ತಿರ್ಬೇಕಾದ್ರೆ ಒಬ್ರು ಕಾಲರ್ ಇದಾರೆ, ಅವ್ರು ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ಕಾರ, ನಾನು ಸದಾನಂದ ನಾಯ್ಕ್, ಮಂಟಪದಿಂದ.
0: ಸದಾನಂದ ನಾಯ್ಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
0: ನಾವು ಕೂಡ ಆರಾಮ
1: ಮೇಡಮ್. ಇದು ಒಲವಿನ ಹಾಡು ನಾನು ದಿನಾಲು ಕೇಳ್ತೇನೆ, ಬೆಳೆ ಇದು ಸೋಮವಾರದಿಂದ ಶುಕ್ರವಾರದವರೆಗೆ ಎಲ್ಲ ಕೇಳ್ತೇನೆ, ಕೆಲವೊಂದರಲ್ಲಿ ಭಾಗವಹಿಸ್ತೇನೆ. ನನಗೆ ಮಂಗಳವಾರ ಮಧ್ಯಾಹ್ನ 4 ಗಂಟೆಗೆ ಅದು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ನವರು ಮಕ್ಕಳು ನಡೆಸಿಕೊಟ್ಟಿದ್ರಲ್ಲ ಕಾರ್ಯಕ್ರಮ, 4 ಗಂಟೆಗೆ ಅದು ಚೆನ್ನಾಗಿತ್ತು. ಬುಧವಾರ ಬೆಳಿಗ್ಗೆ 9:00 ಒಂದು ಅದೇ ಕಾಲೇಜಿನ ಮಕ್ಕಳು ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು, ಅದು ಸಹ ಚೆನ್ನಾಗಿತ್ತು. ಕೇಳಿದ್ರೆ ನಾನು ಒಂದಷ್ಟು ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟಿದ್ರು ಅವರು ಆಯುರ್ವೇದಿ ವಿದ್ಯಾರ್ಥಿಗಳು.
0: ಹೌದು,
1: ಬುಧವಾರ ಮಧ್ಯಾಹ್ನ 4 ಗಂಟೆಗೆ ಮೇಡಮ್ ಒಬ್ಬರು ಬಂದಿದ್ರು ಕಾರ್ಕಳದವರು, ಅವರು ಸಹ ಒಂದು ತುಂಬಾ ಒಳ್ಳೆಯ ಕಾರ್ಯಕ್ರಮ ಅದು, ಅಂದ್ರೆ ಈ ವಿಶೇಷ ಇದು ಮಕ್ಕಳದ್ದು ಒಂದು ಮಕ್ಕಳ ಟೀಚರ್ ಅವರು ತುಂಬಾ ತುಂಬಾ ಚೆನ್ನಾಗಿ, ಅಂದ್ರೆ ನನ್ ಖುಷಿ ಆಯ್ತು ಅದು, ಅಂದ್ರೆ ಅವರ ಮಾತುಗಳು ಒಂದಷ್ಟು, ಅವರ ಟ್ಯಾಲೆಂಟ್ ಒಂದಷ್ಟು, ಹಾಡು ಹೇಳಿದ್ರು, ಯಕ್ಷಗಾನದ ಒಂದು ಇದು ಡೈಲಾಗ್ ಎಲ್ಲ ಹೇಳ್ತು ತುಂಬಾ ಚೆನ್ನಾಗಿತ್ತು. ಇಷ್ಟು ಕಾರ್ಯಕ್ರಮಗಳನ್ನು ಕೇಳಿದ್ದೇನೆ. ನಿನ್ನೆ ಕಾರ್ಯಕ್ರಮ ಕೇಳೋಣ ಅಂತ ಇದ್ದೆ ಬೆಳಿಗ್ಗೆ, ಅದು ನನ್ನ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಬೆಳಿಗ್ಗೆ 6ರಿಂದ 11ರವರೆಗೆ, ಅದು ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳಲಿಕ್ಕೆ ಆಗ್ಲಿಲ್ಲ. ಮೊಬೈಲ್ ರೇಡಿಯೋ ಅಲ್ಲಿ ಸಿಗುದಿಲ್ಲ, ನಿಮ್ದು ಮೊಬೈಲ್ ಅಲ್ಲಿ ನಮ್ ನೆಟ್ವರ್ಕ್ ಕೆಲವೊಮ್ಮೆ ಕೈ ಕೊಡ್ತದೆ.
0: ಓಕೆ ಸರ್,
1: ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ರಿ. ಈಗ ಕಾರ್ಯಕ್ರಮ ವೈವಿಧ್ಯ ಇದ್ದೆ, ಈಗ ಮೆಸೇಜ್ ಹಾಕಿದ್ರೆ ನಮ್ಗೆ ಮೆಸೇಜ್ ಬರ್ತಾ ಇರ್ತದೆ, ಮೆಸೇಜ್ ಹಾಕಿದ್ರೆ ನಾವು ಕೆಲವೊಂದು ಕಾರ್ಯಕ್ರಮ ಕೇಳ್ತೇವೆ.
0: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಇದು ಸದಾನಂದ ನಾಯ್ಕ್ ಅವರು ಉಡುಪಿ ಬಂಟಕಲ್ಲಿನಿಂದ ಕರೆಯನ್ನು ಮಾಡಿ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಹೌದು, ನಮ್ಮ ರೇಡಿಯೋ ಸಾರಂಗಲಿ ಪ್ರಸಾರವಾಗುವಂಥ ಕಾರ್ಯಕ್ರಮದ ಏನು ವಿಷಯಗಳಿರುತ್ತೆ, ಒಂದು ನಾವು ನಮ್ಮ ಬೆಳಗಿನ ಮಾಧ್ಯಮ ಸುದ್ದಿಯಲ್ಲಿ ಹೇಳ್ತೇವೆ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ಅಂತ. ಇನ್ನೊಂದು ಏನಂದರೆ ಯಾರಲ್ಲೆಲ್ಲೇ ವಾಟ್ಸಪ್ ಇದೆಯೋ ಅವರಿಗೆ ನಾವು ವಾಟ್ಸಪ್ ಮೂಲಕ ಕೂಡ ಸಂದೇಶವನ್ನು ಕಳಿಸ್ತೇವೆ, ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ಅನ್ನುವಂತಹ ಬಗೆಗಿನ ಪೋಸ್ಟರ್ಗಳು ಕೂಡ ನಿಮ್ಮಲ್ಲಿ ನಿಮಗೆ ಬಂದು ತಲುಪುತ್ತೆ. ಹಾಗಾಗಿ ಇದು ಇನ್ನಷ್ಟು ಸುಲಭ ಆಗುತ್ತೆ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಅಂತ ಹೇಳ್ತಾ ಕರೆ ಮಾಡಿ ಮಾತಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ಬೋದು. ಅದೇ ರೀತಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಮ್ಮಲ್ಲಿ ಪ್ರಸಾರ ಆಗುತ್ತೆ. ವಿದ್ಯಾರ್ಥಿಗಳು ಬಂದು ಕೊಡುವಂತಹ ಕಾರ್ಯಕ್ರಮಗಳು ಕೂಡ ಇದೆ, ಏನು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಈಗ ಇತ್ತೀಚಿನ ಈ ವಾರಗಳಲ್ಲಿ ಆಯುರ್ವೇದ ಕಾಲೇಜಿನ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಮಕ್ಕಳು ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಬಂದು ಇಲ್ಲಿ ಕಾರ್ಯಕ್ರಮವನ್ನು ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ
0: ಹಲೋ, ನಮಸ್ತೆ. ಯಾರು
2: ಮಾತಾಡ್ತಾ?
0: ಅಮ್ಮಣಿ ಕಾರ್ಕಳ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ.
2: ಧನ್ಯವಾದಗಳು. ನಾನು ಮೊನ್ನೆ ಬುಧವಾರ ಹೃದಯ ರಾಗ ಕೇಳಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಒಳ್ಳೆಯ ಅತಿಥಿಯವರು ಬಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಎಡ್ವರ್ಡ್ ಸರ್ ಅವರಿಗೆ ಮತ್ತು ಸಾರಂಗಕ್ಕೆ ಧನ್ಯವಾದಗಳು. ಮತ್ತೆ ಶುಕ್ರವಾರ ನಾನು ನಿಮ್ಮ ತುಳು ಚಾವಡಿ ಕೇಳಿದೆ.
0: ಶುಕ್ರವಾರ
2: ಬಹಳಷ್ಟು ತುಳು. ಹೌದು, ತುಳು ಚಾವಡಿ
0: ಗುರುವಾರ.
2: ಹೌದೌದು, ಅತಿಥಿಗಳು ತುಂಬಾ ಇವರು ಏನಂದ್ರೆ ತುಳುವಿನ ಬಗ್ಗೆ ಅದೆಷ್ಟೋ ಮಾಹಿತಿ ನಮ್ಗೆ ಸಿಕ್ಕಿತ್ತು, ಮತ್ತೆ ತುಂಬಾ ವಿಸ್ತಾರವಾಗಿ ತಿಳಿಸಿಕೊಟ್ಟ ಕಾರ್ಯಕ್ರಮ. ಧನ್ಯವಾದಗಳು. ಮತ್ತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಮೂಡಿ ಬರ್ತದೆ. ನನಗೆ ಒಂದು ಬೇಜಾರಾಗಿದೆ ಅಂದ್ರೆ ಈ ವರ್ಷ ಅದೇ 23ಕ್ಕೆ ಹುಟ್ಟುಹಬ್ಬ ಆಯ್ತಲ್ವಾ ಸಾರಂಗಿದ್ದು, ಆಗ ಒಂದು ಕೇಳುಗರ ಜೊತೆ ಏನನ್ನು ಕೂಡ ಇಡದೇ ಇದ್ದದ್ದು ಅದೊಂದು ಕಾರ್ಯಕ್ರಮ. ತುಂಬಾ ನೀವು ಹೇಳಿದ್ರಿ ಬುಧವಾರ ಬಂದಿದೆ ಹಾಗಾಗಿ ಅಂತ ಹೇಳಿದ್ರಿ. ಈಗ ನಾವು ಹೇಳುದೇನ್ ಗೊತ್ತಾ, ಈಗ ಕೇಳುಗರ ಕೋರಿಕೆ ಹೇಗಿರ್ತದೆ ಅಂದ್ರೆ, ಈಗ ಕೇಳುಗರಿಗೋಸ್ಕರನೇ ರೇಡಿಯೋ ಸಾರಂಗ್ ಅಲ್ವಾ.
0: ಈಗ
2: ಏನು ಮಾಡ್ಬೇಕಿತ್ತು, ನಿಜವಾಗಿ ಒಂದು ಕಾರ್ಯಕ್ರಮವನ್ನಾದ್ರೂ ಒಂದಷ್ಟು ಹೊತ್ತು ನೇರ ಕಾರ್ಯಕ್ರಮ ಇಡ್ಬೇಕಿತ್ತು.

0: ಹೇಳಿದ್ರಲ್ಲ ಅವರು
1: ಇವರೊಬ್ರು
0: ಹೇಳಿದ್ರಲ್ಲ
1: ಮೊಹಮ್ಮದ್ ವೇಣೂರು,
0: ಯಾರು
1: ಮೊಹಮ್ಮದ್ ವೇಣೂರು
0: ಮೊಹಮ್ಮದ್ ಸರ್ ಅವರು, ಹೌದೌದು ಮೊಹಮ್ಮದ್ ಸರ್ ಅವರು ಹೇಳಿದ್ರು. ನಿಜವಾಗಿ ಅಂತವರ ಮಾತನ್ನಾದ್ರೂ ಒಂಚೂರು ಕೇಳಿ ಅರ್ಥ ಮಾಡ್ಕೊಳ್ಬೇಕು. ಸಾರಂಗ್ ಅವರು ನಾನು ಹೇಳುದು ಸಾರಂಗ್ ಅಂದ್ರೆ ಎಲ್ಲ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಕೇಳ್ತಾರೆ. ಒಂದು ನಾವು ಪದೇ ಪದೇ ಹೇಳ್ಬೇಕಂತ ಇಲ್ಲ, ಒಂದು ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಾರಂಗ ಸಾರಂಗ್ ಬರ್ತಡೇ 17 ವರ್ಷ ಅಂದ್ರೆ ಏನು ಕಡಿಮೆ ಏನಲ್ಲ ಅಲ್ವಾ. ಹಾಗೆ ನಾನು ಹೇಳ್ತಾ ಈ ಕಾರ್ಯಕ್ರಮ ಮುಂದಕ್ಕೆ ಹೇಗೆ ಬರ್ತದೆ ನಾವು ಹೇಳ್ಬೇಕಂತ ಇಲ್ಲ, ನೀವೇ ಅರ್ಥ ಮಾಡ್ಕೋಬೇಕು ಅಲ್ಲೇ. ನೀವಂದ್ರೆ ನಿಮ್ಗೆ ಹೇಳಿದಲ್ಲ ಬಿಂದಿ ಅವರೇ, ಅಂದ್ರೆ ಒಂದು ಯಾವ ಮೂಲಕ ನಮ್ಗೆ ಕಾರ್ಯಕ್ರಮ ಕೊಡ್ತದೆ ಅದೇ ಯೋಚನೆ ಮಾಡ್ಬೇಕಂತ
1: ಹೇಳ್ತೀನಿ. ಆಯ್ತು, ಓಕೆ ಸರ್, ಓಕೆ ಮೇಡಮ್, ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಖಂಡಿತ ನಿಮ್ಮ ಅಭಿಮಾನಗಳು, ನಿಮ್ಮ ಒಂದು ಏನು ನಿರೀಕ್ಷೆಗಳು ಖಂಡಿತ ಇರುತ್ತೆ. ಯಾಕಂದ್ರೆ ಕೇಳುಗರಾಗಿ ನಾವು ಕೂಡ ಅದರ ಬಗ್ಗೆ ಮಾತಾಡಬೇಕು. ಹುಟ್ಟು ಹಬ್ಬ ಅಂತ ಹೇಳುವಾಗ ಸಂಭ್ರಮ ಖಂಡಿತ ಇದೆ. ಈ ವರ್ಷ ಕಾರಣಾಂತರಗಳಿಂದ ನಮಗೆ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಏನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ನಾವು ನಡೆಸಿಕೊಡ್ತೇವೆ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಏರ್ಪಾತ್ರ ಸುಶೀಲಕ್ಕ ಅದ್ಯಾಪಾಡಿ ಹಿಡ್ದ ಎಂತ ಸುಶೀಲಕ್ಕ ಇರ್ ಬನ್ನಗ ಪೊರ್ತಾಳೆ, ಯಾನ್ ಸೌಖ್ಯ? ಅಂದೆ ಪನ್ನಿ ಪನ್ನಿ
2: ಪನ್ನಿ ಸುಮಾರು ಕೊಡ್ತಿಬಹುದು
1: ಪನ್ನೆ ತುಕ ಓಪುರ ಕಾರ್ಯಕ್ರಮ ಕೇಂದ್ರ
2: ಸೋಮವಾರ ಮೈಯಲ್ಲ ಮೇರಿ ಅಭಿಷೇಕ್ ನಾರಂಜಿ ಹೇಳಿಯ ಸಂಜೆ ಕೊರಲು ಗಣಪತಿನ ಬಗ್ಗೆ ನೀರಲ್ಲಿ ಮತ್ತು ಪಾತಿರ್ದಿರತ್ತೆ ಅವಳ ಭಾರಿ ಖುಷಿ ಆಗಿದೆ ನಿಮ್ಗೆ. ಹೊಸ ಹೊಸ ಈ ಕಾರ್ಯಕ್ರಮ ರೇಡಿಯೋ ಸಂಜೆ ಸುರುಳು ಕಾರ್ಯಕ್ರಮ ಮುಜಿರ ಬೆರಿ ಬೆಳ್ಳ ಫೋನ್
1: ಮಂತ್ರೆ
2: ಯಕ್ಷಗಾನ ಪರ ಮರು ಪ್ರಸಾರ ಉಂಟೆ ಯಾನಿ ಬಗೆಯಲ್ಲಿ ಇದಿರುವೆ ಕನ್ನಡ ವಸ್ತು ಬರುವ ಕತ್ತಲೆ ಇದ್ದಾರೆ
1: ಯಕ್ಷಗಾನ
2: ಆರು ಕತ್ತಲೆ ಕೇಂದ್ರ ಯಾನಂದ ಪಗೆಲ್
1: ಕೇಂದ್ರ
2: ಅವನಿ ರಾತ್ರಿ ಎಲ್ಲ ಇತ್ತು ನಾವು ಬಾರಿಸೋಕಾಕ್ತಿ ಅಂತ ಬುಕ್ ಮಾಧ್ಯಮ ಸುದ್ದಿ ಚೇನ್ ಮಾಡಿ ನೀ ಸರಿಪುಳ ಸಾರಿಸ್ತೀರಿ ಕೋಡೆ ಸಾರಿಸ್ತೀರಿ ಮಾತ ಇದೆಲ್ಲ ನಮ್ಮದಲ್ಲ ಇನ್ನು ದೂರು ಗಂಟಿನ ದಾರಜ್ಜಿ ಸಾರಂಗ್ರಿ ಪೊರ್ಲು ಪೊರ್ಲ ಕಾರ್ಯಕ್ರಮ ಬರ್ತು ನಾನು ಇಂಚನೆ ನೀರ್ಲ ಎಡ್ಡ ಬೆಳಗಾಡಿ ಅನುಕೂಲ ನಮ್ಮೊಂದು ಹಾರಿ
1: ಹಾಕಿದ್ದಾರೆ ಕಾರ್ಯಕ್ರಮ ಇಷ್ಟ ಬಿನ್ನೇರ್ ನಕ್ಲು ಮಸ್ತ್ ಕಮ್ಮಿ ಇತ್ತೀರಿ ಲೆಪ್ಪುಕೋರ್ ನಕ್ಲು ಮಸ್ತ್ ಕಮ್ಮಿ ಅನಿ ಅನಿ ಲೆಪ್ಪುಕೋರ್ ನಕ್ಲು ಮಸ್ತ್ ಕಮ್ಮಿ ಇಂದ ತುಳು ಚಾವಡಿ ಖಂಡಿತ ಖಂಡಿತ ಮಸ್ತ್ ಖುಷಿ ಸುಶೀಲಕ್ಕ ಸೋಲ್ಮೇಲೆ ಲೆಪ್ಪು ಕೊರ್ನೇಕ. ಓಕೆ, ಸುಶೀಲ ಅವರ ಅದ್ಯಪಾಡಿಯಿಂದ ಕರೆಯನ್ನ ಮಾಡಿ ಏನು ಒಂದಿಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರು. ಅವ್ರು ನೋಡಿ ಬೆಳಗ್ಗಿನಿಂದ ರಾತ್ರಿವರೆಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಾರೆ. ನೀವು ಕೂಡ ಅದೇ ರೀತಿ ಕೇಳುಗರಾಗಿರ್ಬೋದು, ಬೆಳಗ್ಗಿನಿಂದ ರಾತ್ರಿವರೆಗೆ ಕೇಳುವಂತಹವರು ಅನೇಕ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಕೇಳ್ತಾ ಇರ್ತಾರೆ. ಅದರ ಬಗ್ಗೆ ಒಂದಿಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಇರುತ್ತೆ. ಅಂತಹ ಅನಿಸಿಕೆ ಅಭಿಪ್ರಾಯಗಳಿಗೆ ಖಂಡಿತ ಮುಕ್ತವಾದಂತಹ ವೇದಿಕೆ ರೇಡಿಯೋ ಸಾರಂಗ್ನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿದೆ. ಅದೇ ರೀತಿ ಮಾತಾಡ್ತಾ ಮಾತಾಡ್ತಾ ಸಮಯ ಕೂಡ ಆಗ್ತಾ ಬರ್ತಾ ಇದೆ. ಯಾರಿಗಾದರೂ ಕಾಲ್ ಮಾಡಿ ಮಾತಾಡೋದಕ್ಕಿದ್ರೆ ಅಥವಾ ಸಂದೇಶವನ್ನು ಕಳಿಸೋದಕ್ಕಿದ್ರೆ ನೀವು ತಿಳಿಸ್ಬೋದು, ಸಂದೇಶವನ್ನು ಕಳಿಸ್ಬೋದು. ನಮ್ಮಲ್ಲಿ ಈ ಸಲ ಪತ್ರಗಳಿಲ್ಲ, ನಿನ್ನೆ ಮೊನ್ನೆಯ ಏನು ದಿನಗಳಲ್ಲಿ ಪತ್ರಗಳಿತ್ತು ಅಂತ ಕಾಣಿಸುತ್ತೆ. ಆದರೆ ಈ ವಾರ ನಮ್ಮ ಕೈಯಲ್ಲಿ ಪತ್ರಗಳು ಇಲ್ಲ. ಪತ್ರವನ್ನು ಬರೆಯಿರಿ, ಆದಷ್ಟು ಏನು ಕೈಗೆ ಕೆಲಸವನ್ನು ಕೊಡಿ ಬರೆಯುವುದಕ್ಕೆ. ಈಗಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಾವು ಟೈಪ್ ಮಾಡುವಂಥದ್ದು ಮೊಬೈಲ್ಗಳಲ್ಲಿ ಟೈಪ್ ಮಾಡ್ತೇವೆ ಅಥವಾ ಕಂಪ್ಯೂಟರಲ್ಲಿ ಕೂತ್ಕೊಂಡು ಟೈಪ್ ಮಾಡ್ತೇವೆ. ಈಗ ಬರೆಯುವಂತಹ ಬರವಣಿಗೆಗಳಿಲ್ಲ, ಬರೆಯುವುದಕ್ಕೆ ಈಗ ಆಗ್ತಾನೂ ಕೂಡ ಇಲ್ಲ. ನಾವು ಟೈಪ್ ಮಾಡಿ ಮಾಡಿ ಬರೆಯುವಂಥ ಅಕ್ಷರಗಳು ಕೂಡ ಗುಂಡು ಗುಂಡಾಗಿ ಆಗುವುದಿಲ್ಲ ಈಗ ನೋಡಬೇಕು ಅಂತಿದ್ರೆ. ಹಾಗಿರುವಾಗ ಆದಷ್ಟು ಬರೆಯುವಂಥ ಹವ್ಯಾಸವನ್ನು ಇಟ್ಕೊಳ್ಳಿ. ನಿಮ್ಮಲ್ಲಿ ಕೂಡ ಅನೇಕ ಪ್ರತಿಭೆಗಳಿರ್ಬೋದು, ನಿಮ್ಮ ಸುತ್ತಮುತ್ತಲ ಅನೇಕ ಪ್ರತಿಭೆಗಳಿರ್ಬೋದು. ಸಣ್ಣ ಮಕ್ಕಳಿನಿಂದ ಹಿಡಿದು ಹಿರಿಯರವರೆಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಗಳು ಯಾರಾದ್ರೂ ಇದ್ರೆ ಅಥವಾ ನಿಮ್ಮಲ್ಲಿರುವಂತಹ ಪ್ರತಿಭೆಗಳು ಏನಾದ್ರೂ ಇದ್ರೆ ಖಂಡಿತ ನಮಗೆ ಪರಿಚಯವನ್ನು ಮಾಡಿಕೊಡ್ಬೋದು. ಯಾಕಂದ್ರೆ ನಮಗೆ ತಿಳಿದಿರುವಂತಹ ಪ್ರತಿಭೆಗಳನ್ನು ನಾವು ಕರ್ಕೊಂಡು ಬಂದು

0: ಮಾತಾಡಿಸ್ತೇವೆ, ಆದರೆ ಮೂಲೆ ಮೂಲೆಗಳಲ್ಲೂ ಕೂಡ ಎಲೆಮರೆಯ ಕಾಯಿ ಅಂತೆ ಇರುವಂತಹ ಅದೆಷ್ಟೋ ಪ್ರತಿಭೆಗಳಿದ್ದಾರೆ. ನಿಮ್ಮಲ್ಲಿ ಅಂತಹ ಪ್ರತಿಭೆಗಳು, ನೀವು ಕಂಡ ಪ್ರತಿಭೆಗಳು ಯಾರಾದರೂ ಇದ್ದರೆ ಅವರನ್ನು ನಮಗೆ ಸಂಪರ್ಕಿಸುವುದಕ್ಕೆ ಅಥವಾ ನಮಗೆ ಅವರ ಸಂಪರ್ಕ ಸಂಖ್ಯೆಯನ್ನು ಕೂಡ ನೀಡಬಹುದು, ಅಥವಾ ನೀವು ಅವರ ಬಗ್ಗೆ ತಿಳಿಸಬಹುದು. ಈ ಒಂದು ಅವಕಾಶ ಕೂಡ ನಿಮ್ಮಲ್ಲಿ ನಿಮಗೆ ಇದೆ ಅನ್ನೋದನ್ನು ಹೇಳ್ತಾ ಹೆಚ್ಚಿನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಬಂದಂಥ ಒಂದು ಅಭಿಪ್ರಾಯ ಏನಂದರೆ, ರೇಡಿಯೋ ಸಾರಂಗ್ನ 17 ವರ್ಷದ ಹುಟ್ಟು ಹಬ್ಬಕ್ಕೆ ಯಾವುದೇ ಕಾರ್ಯಕ್ರಮಗಳು ಇರಲಿಲ್ಲ, ಬೇಸರ ತರಿಸಿತು ಅಂತ ಹೇಳಿ ಅದಕ್ಕೆ ನಾವು ಕ್ಷಮೆಯನ್ನು ಯಾಚಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಸಾರಂಗ್ ಏನು ಹುಟ್ಟು ಹಬ್ಬವನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಗೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಅಶೋಕಣ್ಣ ಮಂಗಳದೇವಿಂದ. ಹೇಳಿ ಹೇಳಿ ಅಶೋಕಣ್ಣ.
1: ನನ್ನ ಮೊಬೈಲ್ ಸಾರಂಗ್ ಕೇಳ್ತಿದ್ದೀನಿ. ಬೇರೆ ಮೊಬೈಲ್
0: ಮಾಡಿದ್ದೆ.
1: ಇವರದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಬಂದಿದೆ. ಅದೇ ಒಂದು ಬೇಸರ ಅಂದ್ರೆ ಅದೇ 17ನೇ ವರ್ಷದ ಜಪ್ತಿ ಆಗಿದೆ. ಅದು ಯಾವ್ದಂದ್ರೆ ಒಂದು ಕಾರ್ಯಕ್ರಮ ರದ್ದು ಮಾಡೋದು ಮಾಡ್ಬೇಕಿತ್ತು. ಎಂತ ಮಾಡುದು, ಏನಾಗುದು, ಆಗುದಿಲ್ಲ.
0: ಅದೇ
1: ಎಲ್ಲ ಕಾರ್ಯಕ್ರಮ ಒಳ್ಳೇದಾಗಿದೆ, ಎಲ್ಲರೂ ಫೋನ್ ಮಾಡ್ತಾ ಇರ್ಲಿ. ಟೈಮ್ ಆಗ್ತಾ ಬಂತು.
0: ಧನ್ಯವಾದಗಳು ಅಶೋಕಣ್ಣ.
1: ಧನ್ಯವಾದ.
0: ಓಕೆ, ಅಶೋಕಣ್ಣ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಕೂಡ ಅದೇ ರೀತಿಯಲ್ಲಿ. ನೋಡೋಣ, ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಯಾವುದೇ ರೀತಿಯ ಬೇಸರವನ್ನು ಮಾಡಿಸದೆ ನೀವು ಕೂಡ ಆ ಬಗೆಗಿನ ಮಾತಾಡೋದಕ್ಕೆ ಒಂದು ಅವಕಾಶವನ್ನು ಖಂಡಿತ ಮಾಡಿಕೊಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಹೀಗೆ ಕೇಳ್ತಾ ಇರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
7: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
8: ಹಲೋ ಪುಟ್ಟ.
6: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
8: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
6: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
9: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024. ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗುದ ತಿರ್ಲ, ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇದೀಗ ತ್ಯಾಗುದ ತಿರ್ಲ ತುಳು ಯಕ್ಷಗಾನದ 4ನೇ ಕಂತು.
1: ಕಾಲ ಇನಿ ಮುಟ್ಟ ಕೂಡ್ತು ಬೈಜಿ ಕೇಶಿನಿ ಯಾನು ಪನ್ಪ

0: ಕರೆಯೋಗಿ ಮಾತ್ರ ಅತ್ತು ಕೇಶಿನಿ ದೈವ ದೇವರನ್ನ ಮಿತ್ತದ ಭಕ್ತಿನ ತೋರಾದ ಎಂಕ ಉಡಲು ಎಕ್ಕದು ಬರ್ಕೊಂಡ್ಯ ಎನ್ನ ಉಡಲಿತ್ತಿನ ಅಂಗಲಪ್ಪನು ನಿಕ್ಕ ಪನಡು ಪನಡು ಪನಡುಂದು ದಿನತಾ ತೋಂದಿತ್ತೆ ಕೇಶಿನಿ
1: ಚಂದ್ರಹಾಸ
0: ಆ ಎನ್ನ ಉಡಲದ ಆಸೆ ನಿಶ್ಚಲ ನಿನ್ನಡ ಪಂಡದು ಯಾ ನಾವೇನು ತೀರಿಸವಡು ಬಂದಿತ್ತೆ ಪನಡ ಬರ್ಚ
1: ಪನತ
0: ನಿನ್ನನ್ನು ಮತ್ನಾವಡು ಪನ್ಪಿನ ಅಂಗ

0: ನಿನ್ನ ರೂಪ, ನಿನ್ನ ಕತ್ತು, ನಿನ್ನ ನಡೆ, ನಿನ್ನ ಕಾಯ ಆಯನು ಮಾತ ಒಟ್ಟು ಸೇರಾದು ಎನ್ನ ಉಡಲಿಡು ಬಿಂಬರೂಪಡು ತಾಪನಮಲ್ದ ಆತು ಮಾತ್ರ ಅತ್ತು ಐದು ದಿನೋಳ ಮೋಕ್ಷದ ಪೂಜೆನು ಕೊರೊಂದಲ್ಲೆ
1: ಕೇಶಿನಿ
0: ಚಂದ್ರಹಾಸ
1: ಎನ್ನ ಉಡಲ ಈತು ಮುಟ್ಟ ಮುಜುಗಿತ್ತಿನಂಚಿನ ಆ ಮುಕ್ಕೆ ಇತ್ತೆ ಅರಳಂದುಂಡು ಅತ ಅಬ್ಬ ಸಂತೋಷ ಆಡು ಆ ಎನ್ನ ಬಾಡದ ಎಸಲನು ಬಿಚ್ಚಾದು ತುನಗ ಇಲಾ ಎನನು ಮೋಕೆ ಮಲ್ತಂದ ಎಂದು ಅರ್ಥಾಡು ಎಂಕ ಅತ ಅಪಗ ನಮ್ಮ ಇರುವಲ್ಲ ಮೋಕೆ ಸರ್ಕೆಗೆ ಬತ್ತುಂಡು
0: ಅತ
1: ಅತ ಅಚಣ ನಿಕ್ಕಿ ಎನನು ಮತ್ಮೆ ಆಪಿನಂಚಿನ ಆಸೆ ನಿಕ್ಕಲಾ ಉಂಡು
0: ಉಂಡು
1: ಎನ್ನ ತುಡಲು ಅರ್ವಾವುನ ಸಂಭ್ರಮಡು ಈ ಉಲ್ಲ ಕೇಶಿನಿ
0: ಚಂದ್ರಹಾಸ
1: ಮದ್ಮೆ ಪಂಡ ಸಂಸಾರದ ಕಡಲನೆ ಜಂಪರೆ ಅನೂ ಮಂತು ಕೊರ್ಪುನಂಚಿನ ಒಂಜಿ ಮಾನಾದಿಗೆದ ಮುಟ್ಟು ಅತ್ತ ಬದುಕದು ಸಂಸಾರ ಮಾನ್ಯರೆ ಬೆಮ್ಮೆ ದೇವರೇ ಕೊರಿನಂತಿನ ವರ ಈ ಮದ್ಮೆ ಒತ್ತೆ ಜೀವನ ಜೀ ಬದುಕು ಅತ್ತು ರಡ್ಡ ಜೀವ ಒತ್ತಟ್ಟಾದು ಬದುಕಂಡ ಆ ಬದುಕು ಬಂದಿ ಪೊರ್ಲು ದಾಯೆ ಆ ರಡ್ಡ ಜನ ಒಂಡಾದ ತಮ್ಮ ಅಂಗ ಅಂಗದನೆನು ಪಣ್ಯರೆ ಬೇನೆ ಬೆಸರನು ಪಟ್ಯರೆ ಒಂದು ಸಾದಿ ಅಂಚಾದ ಮದುಮೆ ಪಂಪಿನ ಒಂಜಿ ನಮ್ಮ ಜೀವನದ ಮುಟ್ಟು
0: ಅಂದ್
1: ಅತ್ತ ಅಂಡ ಒಂಜಿ ವಿಚಾರತ್ತ
0: ದಾದು ಪನ್ನ
1: ಈ ಎನ್ನ ಮದುಮೆಗೆ ಒಪ್ಪಿಗೆನ ಕೊರಿಯ ಎನ್ನ ಉಡಲಿದ್ದಿನ ಅಂಗಲಾಪನು ನಿನಗೆ ಪರ್ಯ ಅತ್ತ ಅಂಡ ಈ ಏರು ಅರಸುನ ತಂಗಡಿ
0: ಅಂದ್
1: ಯಾನ ಮಂತ್ರಿ ಅಪಗ ಮಂತ್ರಿಗು ನಿನ್ನನು ಪರಿಯರೆ ನಿನ್ನ ಅಣ್ಣೆ ಒಪ್ಪುವೆನ
0: ಚಂದ್ರಹಾಸ ಮುಂದಕ್ಕೆ ಈ ಯೋಚನೆ ಮನ್ ಕೊಡ್ಸಿ ಒಂದ ದಿನ ಕಾಪುಗ ಒಕ್ಕ ಅಣ್ಣಡನೆ ಅಪ್ಪಣೆದ ತೊಂದು ಧಾರದ ಮನಿಟ್ ಯಾನ್ಲ ಈಲ ಕಂಡನೆ ಪಡೆದಿ ಅಕ್ಕ
1: ಕೇಶಿನಿ
0: ಚಂದ್ರಹಾಸ
1: ಸಂತೋಷ ಆಡು ನಿನ್ನ ಅಣ್ಣ

ರತನ ಪಲುಟು ಎನ್ನ ಪ್ರಿಯೆ ಸದರಮೇ ಸಿಂಜಿ ಬಂಜಿನಾಲು ಅಲೆನ ಬಯಕೆದ ಲೇಸುಗು ಊರಿಗೂ ಊರೇ ಸೇರ್ದುಂಡು ಬಿಜಿಂದ ಲೆಕ್ಕ ಜನಕುಲು ಬರೊಂದುಲ್ಲೆರು ಅಕಲೆನ ಎದನ್ನು ಕೊರಡು

Mm-hmm.

ಸದರ ಮೆಸೈತಿನ ಗಳಿಗೆ ಅಂಚನೆ ಬಾಲೆ ಪುಟ್ಟಿದಿನ ರಾಶಿ

ಉಪಾಯ ಮಲ್ಪಡತ್ತ ದಾದ ಮಲ್ಪನ ತೂಕ ಪೋಯ್ ಪೋಯ್ ಪೋಯ್ ಪೋಯ್ ದಾದ

0: ಚಂದ್ರಹಾಸ.
1: ದಾದ ಯಾಕೇಶಿನಿ,
0: ಸಂತೋಷದ ವಿಷಯ ಉಂಡು.
1: ಸಂತೋಷನ
0: ಚಂದ್ರಹಾಸ?
1: ಅದು
0: ಅಣ್ಣಯ್ಯನ ಮದುವೆಗೂ ಒಪ್ಪಿಗೆ ಕೊಡ್ತೆ.
1: ಮದುವೆಗೂ ಒಪ್ಪಿಗೆ ಕೊಡಿಯನ?
0: ಆಂಡ ಆನೆ ಏನಂದೆ ಅನ್ನು ತಿಳಿಪಾದಜಿ.
1: ಆನೆ ಯಾರು ಬಂತಜ? ತಾಯಗ
0: ನಿನ್ನ ಅಭಿಪ್ರಾಯ ಕೇಂದಿ ಬೊಕ್ಕ ಅಣ್ಣಗ ತೆರಿಪಾ ಕಾಂದುಲ್ಲೆ. ನಿನ್ನ ಅಭಿಪ್ರಾಯ ಪನುವನ.
1: ಓ ಕೇಶಿನಿ,
2: ಸರತಿ ಜಾಗಿ ಮೋಗಿದರಸಿ ಭರಿತ.

0: ಸರಿಪೆ ಅಂದು ಕೇಶಿನ್ ಯಾನು ಬರ್ಪೆ
1: ಎನ್ನನೇ ತಪ್ಪು.

0: ಆಲಿಯಾನ್ ಪಂಡಿನ ಪಾತ್ರ ಪೂರ ಸತ್ಯನೇ ಎಂದು ಎನ್ನೋದು
1: ಅಲ್ಲ
0: ಅಂದಿಯ
1: ಈ ಪಣ್ಣ ನಂಬೋಡೆ ಅತ್ತ
0: ಅಪಗ ಇಂಚಿನಲ್ಲೇನೆ ಯಾನು ಮದುವೆ ಅದು ಎನ್ನ ಜೀವನ ತಾಯಿ ಹಾಳು ಮಲ್ಪಡ್ಬನು
1: ಒಂದು
0: ಈ ಚಂದ್ರಹಾಸಗು ಒಣ್ಣ ತಿಕ್ಕುಜ ಅಂಚಾದ್ರು ಈ ವಿಚಾರ ಅಲ್ಲಿಗೆ ತೆರೆದೈತಿ ನಾನಾ ದುಂಬುಗು ದಾದಾ ಬಿಡ್ತು.

0: ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ 4ನೇ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ.

ಒಡಲು ಜೋಡಿಕಲ ತಂಡದ ಉಡಲು ಇಂಜಿನ ಕಲಾವಿದರೆ, ಜನಪದ ಸಿರಿಕಾದಿಕೆ ಕೆವಿ ಶೆಟ್ಟಿ, ನಟರಾಜ ಸದಾನಂದ ಆರಿಕಾಡಿ, ಕಲಾ ತಪಸ್ವಿ ಬಾಲಕೃಷ್ಣ ರೈಮಜ್ಬೇಲ್, ಕಲಾ ಸವ್ಯಸಾಚಿ ಪ್ರಶಾಂತ್ ಸಿಕೆ, ತಾರನಾಥ್ ಉರ್ವ, ದಿನೇಶ್ ಕುಂಪಲ, ಪ್ರಭಾಕರ್ ಕೊಲ್ಯ, ಯಶು ತುಂಬೆ, ಜಿತೇಂದ್ರ ಪಿಳಿಕೂರ್, ಗೋಪಿನಾಥ್ ಶೆಟ್ಟಿ ಕಾವೂರ್, ಸಮಂತ್ ಶೆಟ್ಟಿ ಮಂಗಲ್ಪಾಡಿ, ಚಂದ್ರಶೇಖರ್ ಶೆಟ್ಟಿ ಚೆರುಗೋಳಿ, ಶಿವಪ್ರಸಾದ್ ಶೆಟ್ಟಿ ತೋಟ, ಮನೀಶ್ ಶೆಟ್ಟಿ ಸಂತಡ್ಕ, ಶ್ರೀಮತಿ ನಮಿತಾ ಕುಲೂರ್ಬಕ, ವಿನೋದ್ ಶೆಟ್ಟಿ ಕಯ್ಯಾರ್. ಸಂಗೀತ ಶಿವಗಿರಿ ಕಲ್ಲಡ್ಕ. ಸ್ವರಬಕ ಬೊಲ್ಪು ಲೋಹಿತ್ ಮುಗುಲಿ ಬಕ ದಿನ್ನು ಬಂದ್ಯೋಡು. ರಂಗ ಸಂಯೋಜನೆ ಪೊರ್ಲು ಆರ್ಟ್ಸ್ ಕುಡ್ಲ. ನಿರ್ದೇಶನ ನಿರ್ಮಾಣ ನಿರ್ವಹಣದೊಟ್ಟಿಗು ಪ್ರಧಾನ ಪಾತ್ರಡು ಗಡಿನಾಡ ಕೇಸರಿ ಸುರೇಶ್ ಶೆಟ್ಟಿ ಜೋಡ್ಕಲ್ಲು. ನನ್ನ ತುಲೆ ಗಗ್ಗರ.

0: பொதுமக்கள் ஆட்சி கூட்டங்கள் மாணவர்களை தேர்வு உருவாக்கியிருந்தார். பொது நிகழ்ச்சி மக்கள் அச்சம் வாயிலாக இப்போது கேண்டினைக்கு தான பண்ணது ஒன்னது பிராண தங்கிருந்து நம்ம கூட பண்டித கொண்டத்து
1: ஒட்டிக்கே போது
0: பொருளுடைய வரப்பா சரி அஞ்சாண்டா எல்ல ಅಲ್ಲ ಬುಲ್ಲೆ ಕಾಂಡೆ ರಕ್ತದ ಬಂಜಲ ಉಂಡೊಂದು ಪೂರ್ಣ ಬೋದು ಬರಲಿ.
1: ನಮ್ಮ ಪಿಜ್ಜಿಗೆ ಪತ್ತು ಜನ ಜೋಕುಲಿಗೆ ಬಾರಿ ಮಲ್ಲ ಸಂಸಾರಗೆ ಆಂಡ ಮೆಗ್ದಿ ಬಲಿಯಲ್ಲೇ ದೈವದ ಮಿತ್ತು ವಾಕದಿದ್ದು ನುಪ್ಪು ನೀರು ಕುಡಿದು ಆಜಸುರ ಪಾಡದು ಜೀವ ಬಿಡ್ತಾರಿಗೆ ಲೆಕ್ಕ ಇದ್ಯಾಂದಿನ ಸೈತ್ಯ ಆತ್ಮದು ಭೂತದ ಕೈಟುಂಡಿಗೆ ಆಂಡ ಅವಳು ದಾದ ನಡೆತಿನ ಬಂಡದು ನಂಕ ತರಿಯಂದು ಸಾದಿ ನಡೆತಿನ ಬಚ್ಚಲ್ಗ ಹತ್ತು ಪುಣ್ಯಲು ಬಲ್ಪಿನ ಮೋಕೆಡೆ ಅವಳು ನುಪ್ಪು ನೀರು ಕೊರಿಯಂದಾಂಡ ಮೊಗ್ಗಲು ಅವನ ಗೆತ್ತೊಂದಿರಂದಾಂಡ ಅಪ್ಪ ಅಮ್ಮ ದಾಂತಿನ ಜೋಕ್ಲೇನು ನಮ್ಮ ಬಲಿ ಕೊಡ್ಲೇಕ ಅವು
0: ಈ ಬಲ್ಪಿನ ಸರಿ ಅಂಚಾದಿ ನಮ್ಮ ಆಡೆಗೆ ಬೋಪುನ ಸರಿ ಅಂತ ಒಂದು ವೇಳೆ ನಮ್ಮ ಹಿರಿಯಾತ್ಮ ಹಿಂಗನ ತಗೊಂಡ ಅವನು ನೀರು ಬರ್ತಲ್ಲ ಯಾಕೆ ಒಂದು ಮಲ್ಲ ಒಂಜಿ ಎದ್ದೆ ಆಗತ್ತ
2: ಮಾಮಾಜಿ ಎದೆ ಮಲ್ಪಡಿ ಅಜ್ಜನಿಗೆ ನಮ್ಮ ಮಿತ್ತ ಮೋಗಿ ಒಪ್ಪಂದ ಉಲ್ಲಂದು ಅಂಜ ನಡೆದಿತ್ತಳ ಖಂಡಿತ ಬಲ್ವೇರಿ ಅಜ್ಜನ ಮೋಡಿಸು ಒಂದೆಲ್ಲ ಇರ್ತೋ ಕಾಲ ದೈವನೇನ ತಾನೆ ಹೆಂಚುಂಡು ಮುಂದೇನು ಮಾತ ತಿಳಿಯಂದು ಆಯ್ನಾತು ಬೇಗಡೆ ಬೇರೆ ಬರ್ತ ಎಂಗ್ಳಿಗೆ ಅಪ್ಪನೇ ಕೊಡ್ಲಿ ಮಾಮಾಜಿ
1: ಹೆಜ್ಜಿ ಜಂಟ ಅಪ್ಪನೇ ಕೊರು ಯಾರು ಬೋದು ಬರ್ತ
0: ಹುಡುಗು ಈ ಬೋಪೆ ಬಂದ ಸರಿ ಅಜ್ಜಣ್ಣ ಈ ಬೋಪನೆ ತುಂಬು ಯಾವಿ ರಟ್ಟು ಪಾತ್ರ ಬಂದ್ವೆ ಕೆಬಿ ಕೊರ್ದು ಕೇಳು ರೂಪ ಬೆತ್ತದಾಂಡಲ್ಲ ಸ್ವಭಾವ ಬಿಳಿತ ನಮ್ಮ ತಮ್ಮನೇ ಮಾತು ಬಿಡುಗಡೆ ಅವನ ಯಾರು ಗೊತ್ತು ಬತ್ತಿ ಅಜ್ಜಾದೆ ಆರೇಗೆ ಎನ್ನದ ತೂಂಡ ಪೂಜೆ ಬೆರಿ ಪೂಜೆದ ಮಧುಬನಿಯ ಹೆಸರು ಮಾಡ್ತೇನೆ ಆರು ದಾದ ಬಂಡಲ ಈ ಮಗದ ಉತ್ತರ ಕೊರೋಡ್ಚಿ ಇದ್ದು ಬಂದ ಕಲ್ಯಾಣಿ ಕೊಂಚ ಸರಿ ಕೆಟ್ಟದ ಲೇಸಾ ಪೂಜೆ ಈರೇ ತುಂಬುಂತದು ಬಣ್ಣನಂಗೆ ಮದುವೆ ಮಂತ ಕೊರೋಡು ಒಂಜಿ ಬಣ್ಣನ ಮದುವೆ ಮಂತಿಂದ ಏಳು ದೇವಸ್ಥಾನ ಕಟ್ಟಿನ ಪುಣ್ಯಗೆ ಕೊಡದೇ ಬಂದದ ಮರ್ಯಾದೆ ವಹಿಸಲು ಕೊರಡು ಮಾಡದು ಯಾರು ಬಂದೆ ಅಂದ್ರೆ ತಮ್ಮ ನಡೆಯ ಕೊರೋಡು ಒಕ್ಕಂಜಿ ಮಾತಿರ ಓನಾಗ ಸಾದಿಡೆ ನಾರಾಯಣ ಪಟ್ಟಣನ ಹಿಲ್ಲು ತಿಕ್ಕೊಂಡು ಅವನು ಬಚ್ಚನ ಅಂತದು ಬಂಜಾರ ಉಂಡದು ನಮ್ಮ ಇರಾಕನ ಹಿಲ್ಲು ನಮ್ಮ ಇರಾಕನ ಇಲ್ಲಲ್ಲಿ ನೀರು ಬರಡ ವನಸ್ಸಿಗೆ ಇದೆ ಮಾಡಿದು ಕುಲ್ಲಡ ಒಳ್ಳೆ ಕೂಡ ಬರ
1: ಸರಿ ಅಣ್ಣ ಎನ್ನ ಅಪ್ಪನ ಬಂಜಿಡಿದ ಬೈದಿನ ಎನ್ನ ಮೋಕೆದ ಫಲೆ ಅಪ್ಪನ ಮೋಕೆ ಕೊಡ್ದು ಎನ್ನ ಎಡ್ಡಗೆ ಸರಿ ಸಾಧಿ ಹೋಗಾದು ಪಂಡಿ ನಾಲ್ಕು ಪಾತ್ರ ಅವು ಎಂಕಿ ಇನ್ನಿ ಎನ್ನ ಮನಸ್ಸಿಗೆ ಎನ್ನ ಅಪ್ಪನ ನಿರಂತರ ತಿಂತಿನ ನೆನಪಾಂಡು ಸರಿ ಅಣ್ಣ ಎಲ್ಲ ಕಾರಣ ಅನಿಪಿಸಾಡುವ
0: ಸರಿ ಬಾಕಿ ಮಾಡದ ಕಂಡದು ಬರಿ ಮಣ್ಣಿಗೆ ತಂದು ಕೆಲಸದ ಕೊಂದಾದ ಮಧ್ಯದ ಗೊತ್ತಿಚ್ಚು ಇವರ ಆಡಿಪೋದು ಬಲ್ಲ
1: ಸರಿ
0: ಆ ಅಜ್ಜನೆ ಅನ್ನಾಗ ಸೇನೆಗೆ ಪ್ರಸಿದ್ಧ ಅಂಡ ಅವರ ಬೋರಿಗೆ ಬರ್ತದೆ ಪೋಯದು
1: ಸರಿ ಅಲ್ಲ
0: ಇನ್ನು

0: ಬಂದಾನ. ಚಂದು ಬೆರ್ಗಡನ ಅದಪ್ಪು ಊರಿಗೂ ಮಾರಿಯಾವು. ಆಯದ ಆಯನ ತಂದಡಿನ ಏರ್ಲತ್ತೂರ ಬಳಿ ಹಾಲು ಬಂಡವೇ ಸತ್ಯ. ಅಚ್ಚಂಡ ಊರಿಗು ಪಂಡ್ಲೇರ್ದಾಯಿ ಸೇನೇರ್ದಾಯಿ ಊರ್ದ ಹಿಂಗೆ ತರಿಕ್ಲೇರು ಮರ್ಯಾದೆ ಒಂದು
1: ಅಣ್ಣ ನಮ್ಮ ಇತ್ತೆ ತಲುಪು ಜಪ್ಪೇರ ಬರ್ಲಿ ದಯಮಂಡ ಊರನಿ ಕಟ್ಟ ಪುಣಿ ತಡ್ಕೊಂಡು ಕೊಡ್ತರು ನಂಕಲ ರೆಗ್ಲ ನ್ಯಾಯ ಬರ್ತದೆ ಸೇನೇರಿ ನಂಕ ನ್ಯಾಯ ಕೊಡಿಯರು ಅಪಗ ಅಪಗ ಬೆರ್ಗಡನಂತ ಪುಲಿಜಾರ ನಮ್ಮ ಇತ್ತೆ ಕಲಕು ಜತ್ತಂದ ಸೇನೇರಿಗೆ ಬೇಜಾರ
0: ಅಣ್ಣ ಸೇನೇರಿಗೆ ಓಡೋದು ಬಾಯಿ ಮುಚ್ಚಿದುಕೊಂಡ ಎಲ್ಲೆಗಾನಾಗ ನಮಗ ತಾದಿ ಜಪ್ಪೆರ ಬಂಗಾವು
1: ಐಕಿ ಬನ್ನಗನೆ ಸೇನೇರ ಕೆಬಿ ಹುಡ್ತದ ಬೈದೆ ಹೊರ್ತು ಬನ್ನಗ ಯಾನೇ ಕೇನೆ ಬಂದು ಸೇನೇರ ಬಂತೇರಿ ಅಣ್ಣ ಅಣ್ಣ ಎಲ್ಲಂಜಿ ನಮ್ಮ ಊರ್ದ ಜಾತ್ರೆ ಕೊಡಿ ಕೊಡಿಯನ್ನ ಪೊಟ್ಟರು ಚೆಂಡು ಬಾರವನ ಕಂಡರು ಏಳೂರ್ದ ಬಂಟೆನ್ನ ಪೊಟ್ಟದ ಬಲತೂಪನ ದಿನ
0: ಹೋಯ್ಸರಿದ ಜಾತ್ರದ ಕಲೊಟ್ಟು ಮಂಜು ಪೆರ್ಗಡನ ಮೀಸ ನಿನ್ ಮಣ್ಣಗ ಊರ್ದದು ಏಳೂರ್ದ ಬಂಟೆ ಮನ್ಕುಣ ಮಾನಾದಿಗೆಲ್ಲ ಬಂಗಾರದ ಬದಕಲ ನಮಗ ತಿಕ್ಕಿದೆ ಈ ಸರ್ತಿದ ಎರಗು ತಿಕ್ಕು
1: ಮಂಜು ಪೆರ್ಗಡೆ ಕಲಕ ಜತ್ತನ ಯಾನ್ ಮಂಡಿಗೆ ಜಪ್ಪೆ ಮರ್ಯಾದಿ ಕೊಡದೆ ಬಿಟ್ಟಿಗೂ ಬೇರೆ ಬಲ್ಲಿ ಅವನು ದಡ್ಡ ಜನ ಜವನೇ ಇರಲಿ ಅಕಲ್ನ ಅರ್ವದಲ್ಲಿಗೆ ಪಾಪ ಪಾವತಿ ಬಾರಿ ಬಡವತಿ ಹೋಗ್ಲು ಅಡ್ಡೆ ಕೊನ ತಗ್ಲು
0: ದಾದಾ ಮಾನ್ಕೊಂಡು ಬಂದು ಚಂದು ಬರ್ಗಡನ ಕೂಟದ ಕುಲಾದು ಪೋಯಿರು ಇಚ್ಚಿ ಬಂದನ ನಮ್ಮ ಮರ್ಮಲ್ಲು ರಾಧಾ ಬಕ್ಕ ಮೀನನ್ನು ಅಕ್ಲೇ ಕೊಡ್ತದೆ
1: ಮದುವೆ ಅವನು ಇಲ್ಲ ಕುಲ್ಲ ಬಲ್ಲಚ್ಚಿ ಹುಡುಗ ಬೊಗ್ಗನ ಒಟ್ಟಿ ಬೊಗ್ಗಿ ಪೊಣ್ಣಗೆ ಏಳಿಗೆಜ್ಜಿಗೆ ತೊಟ್ಟಿಲ ಬಾಲ ತೂಂಗೆರೆಜ್ಜಿಗೆ ಬೆರ್ಗಡಿನ ಅಪ್ಪೆಗಳ ಮೈತ್ರಿಗಳ ಹತ್ರ ವಾಕ್ ಈ ವಿಷಯ ಗೊತ್ತಿದ್ರು ಏರ್ಲ ಅಕ್ಕನ ವಿಷಯ ಪಾತ್ರೆ ಪೋಪುಜಿಡಿ ಅಡಿಗೆ ಪೋದು ಪರ್ಪುಜಿಡಿ
0: ಸರಿ ಇತ ಪೊರ್ತು ಸುಮಾರಾಂಡು ಈ ಬಂಡ ಸಾಲಕ್ಕೆ ಹೋದು ಪಣ ಬತ್ತೊಂದು ಬಂದ ನಾನು ಇಲ್ಲ ನಾನು ಬಂದೆ

ಈತನೇಟ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದ ಕೊರ್ನ ಗಗ್ಗರ ನಾಟಕದ ಸುರೂತಯಜ್ಞೆ ಕೇಂಡರ್. ರಚನೆ ಕೆ ವಿ ಶೆಟ್ಟಿ, ನಿರ್ದೇಶನ ಸುರೇಶ್ ಜೋಡುಕಲ್ಲು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನಂದುಲ್ಲರು ನನ್ನ ದುಂಬಗ ಪಲ್ಲೆಂಕಿ ಈ ತುಳು ಜನಪದ ಪದಕುಲಿನಕ್ಕೆ ಏನೊಂದು ಬರ್ಕಾ

ಈತನೇಟ ಪಲ್ಲೆಂಕಿ ತುಳು ಜನಪದ ಪದಕುಲೆನಕ್ಕೆ ಏನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡ ಬಂಡದ ಬದುಕು.

0: ಜನಪದ ಗಮ್ಮತ್ತು.
1: 107.8 FM ರೇಡಿಯೋ ಸರಣ್, 107.8 FM ರೇಡಿಯೋ ಸರಣ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗ್ರಾಮೀಣ ಭಾಗದ ಮೂಲಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಸಚಿವ ಡಾ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ, ಈ ವರ್ಷ ಮತ್ತೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ವಾರ್ತೆಗಳ ವಿವರ: ಕಳೆದ 12 ವರ್ಷಗಳ ಅವಧಿಯಲ್ಲಿ ನಗರ ಮತ್ತು ಹಳ್ಳಿಗಳ ನಡುವಿನ ಅಂತರ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯ ಸುಧಾರಣೆ ಕಂಡಿದ್ದು, ಜನರ ಸ್ವಾವಲಂಬಿ ಬದುಕು ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ವಾರಣಾಸಿಯಿಂದ ವಡ್ನಾಗರ್ವರೆಗೆ ಕೈಗೊಂಡಿರುವಂತಹ ಸಂಕಲ್ಪ ಯಾತ್ರೆಯ ಯಾತ್ರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜ ಸೇವೆ, ಸಾಮಾಜಿಕ ಸುಧಾರಣೆ ಮತ್ತು ಸಕಾರಾತ್ಮಕ ಬದಲಾವಣೆಯ ಮಹತ್ವದ ಬಗ್ಗೆ ಪ್ರಸ್ತಾಪಿಸಿದ ಅವರು, ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬರ ಕೊಡುಗೆ ಮತ್ತು ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು. ಯಾತ್ರೆಯ ಕುರಿತು ಪ್ರತಿಯೊಬ್ಬ ಯಾತ್ರಾರ್ಥಿಯು ತಮ್ಮ ಅನಿಸಿಕೆಗಳನ್ನು ದಿನಚರಿಯಲ್ಲಿ ಬರೆದು ಇಡುವಂತೆ ಪ್ರಧಾನಿ ಸಲಹೆ ನೀಡಿದ್ದಾರೆ. ಕೊಲ್ಲಿ ರಾಷ್ಟ ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆ ಮತ್ತು ನಾವಿಕರ ಮೇಲೆ ಪದೇ ಪದೇ ನಡೆಯುತ್ತಿರುವಂತಹ ದಾಳಿಗಳ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ಇನ್ನು ಅಸಾಧಾರಣ ಘಟನೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ನೌಕಾಯಾನ ಮತ್ತು ನಾವಿಕರ ಸುರಕ್ಷತೆ ಹಾಗೂ ಭದ್ರತೆ ಕುರಿತ ಗ್ರೂಪ್ ಆಫ್ ಫ್ರೆಂಡ್ಸ್ನ ಉದ್ಘಾಟನಾ ಸಭೆಯನ್ನು ಉದ್ದೇಶಿಸಿ ಡಾ ಎಸ್ ಜೈಶಂಕರ್ ಮಾತನಾಡಿದರು. ಹಡಗು ಮತ್ತು ನಾವಿಕರ ಸುರಕ್ಷತೆ ಮತ್ತು ಭದ್ರತೆಯತ್ತ ಹೆಚ್ಚಿನ ಗಮನ ಸೆಳೆಯಲು ಭಾರತ ಮತ್ತು ಲೈಬೀರಿಯಾ ಜಂಟಿಯಾಗಿ ಈ ಸಂದರ್ಭದಲ್ಲಿ ನೂತನ ಉಪಕ್ರಮವೊಂದನ್ನು ಘೋಷಣೆ ಮಾಡಿದವು. ನಾವಿಕರ ಪ್ರಮುಖ ಮೂಲವಾಗಿರುವಂತಹ ಭಾರತ ಮತ್ತು ವಿಶ್ವದ ಅತಿದೊಡ್ಡ ಹಡಗು ನೋಂದಣಿ ರಾಷ್ಟವಾಗಿರುವ ಲೈಬೀರಿಯಾ ಕಡಲ ಸುರಕ್ಷತೆ ಮತ್ತು ಭದ್ರತೆಯನ್ನು ಬಲಪಡಿಸಲು ಕೈಜೋಡಿಸಿವೆ. ಕಡಲ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಈ ವಲಯದ ಚರ್ಚೆಗಳಲ್ಲಿ ಪ್ರಮುಖ ಪಾಲುದಾರರಿಗೆ ಹೆಚ್ಚಿನ ಧ್ವನಿ ಸಿಗುವಂತೆ ಮಾಡಲು ಸಮಾಲೋಚನಾ ಚೌಕಟ್ಟನ್ನು ಸ್ಥಾಪಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಒಮಾನ್ ಕೊಲ್ಲಿಯಲ್ಲಿ ಆಂಟಿಗುವಾ ಮತ್ತು ಬಾರ್ಬುಡಾ ಧ್ವಜವನ್ನು ಹೊಂದಿದ್ದ ಎಂವಿ ಕೇಪ್ ಡಾವೋ ಎಂಬ ಬಲ್ಕ್ ಕ್ಯಾರಿಯರ್ ಹಡಗಿನ ಮೇಲೆ ಇತ್ತೀಚೆಗೆ ನಡೆದ ದಾಳಿಯನ್ನು ಅವರು ಪ್ರಸ್ತಾಪಿಸಿದರು. ಈ ಘಟನೆಯಲ್ಲಿ ಒಬ್ಬ ಭಾರತೀಯ ನಾವಿಕ ಮೃತಪಟ್ಟಿದ್ದರು. ಹರ್ಮುಜ್ ಜಲಸಂಧಿಯಲ್ಲಿ ದಾಳಿಗೊಳಗಾದ ಪನಾಮಾ ಧ್ವಜದ ತೈಲ ಟ್ಯಾಂಕರ್ ಎಲ್ಗಯಾ ಪ್ರಕರಣವನ್ನು ಡಾ ಎಸ್ ಜೈಶಂಕರ್ ಉಲ್ಲೇಖಿಸಿದರು. ಈ ದಾಳಿಯಲ್ಲಿ ಭಾರತೀಯ ಸಿಬ್ಬಂದಿಯೊಬ್ಬರು ನಾಪತ್ತೆಯಾಗಿದ್ದರು. ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧವನ್ನು ತೆರವುಗೊಳಿಸಿ ಇರಾನ್ ತೈಲ ಮಾರಾಟದ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸಿದರೆ ಮತ್ತು ಲೆಬನಾನ್ ಒಳಗೊಂಡಂತೆ ಒಟ್ಟಾರೆ ಕದನ ವಿರಾಮವನ್ನು ಪಾಲಿಸಿದರೆ 7 ದಿನಗಳಲ್ಲಿ ಹರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತ ಮಾತುಕತೆಯನ್ನು ಪುನರಾರಂಭಿಸಲು ಇರಾನ್ ಪ್ರಸ್ತಾಪಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸುದ್ದಿಗಾರರೊಂದಿಗೆ ಈ ಪ್ರಸ್ತಾಪದ ವಿವರಗಳನ್ನು ನೀಡಿದ್ದಾರೆ. ಇದು ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಸ್ಥಗಿತಗೊಂಡಿದ್ದ ಮಾತುಕತೆಗಳನ್ನು ಪುನರಾರಂಭಿಸಲಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕವು ಈ ಯೋಜನೆಯನ್ನು ಒಪ್ಪಿಕೊಂಡ ತಕ್ಷಣವೇ 7 ದಿನಗಳ ಕಾಲಮಿತಿ ಪ್ರಾರಂಭವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆರಂಭಿಕ ಹಂತದ ಕ್ರಮಗಳನ್ನು ಪೂರ್ಣಗೊಳಿಸಲು ಸುಮಾರು 4-5 ದಿನಗಳು ಬೇಕಾಗುತ್ತವೆ ಮತ್ತು 6ನೇ ದಿನದಂದು ಜಲಸಂಧಿಯನ್ನು ತೆರೆಯಲಾಗುತ್ತದೆ. 7ನೇ ದಿನದಂದು ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಒಪ್ಪಿಗೆಯಾದ ವಿಷಯಗಳ ಕುರಿತು ಅಮೆರಿಕದೊಂದಿಗೆ ಅಂತಿಮ ಒಪ್ಪಂದಕ್ಕಾಗಿ ಮಾತುಕತೆಗಳು ಪ್ರಾರಂಭವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕದ ವಾಷಿಂಗ್ಟನ್ಗೆ ಕೈಗೊಂಡಿದ್ದಂತಹ 3 ದಿನಗಳ ಅಧಿಕೃತ ಭೇಟಿಯು ವ್ಯಾಪಾರ ಕ್ಷೇತ್ರದಲ್ಲಿನ ಪ್ರಗತಿ, ಕೃತಕ ಬುದ್ದಿಮತ್ತೆ ಮತ್ತು ವಿದೇಶಾಂಗ ನೀತಿಯ ಕುರಿತಾದ ಚರ್ಚೆಗಳೊಂದಿಗೆ ಸಂಪನ್ನಗೊಂಡಿತು. ಆದರೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಡುವೆ ಯಾವುದೇ ಪ್ರಮುಖ ಹೊಸ ಒಪ್ಪಂದಗಳು ಏರ್ಪಡಲಿಲ್ಲ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದು ಎಲ್ಲರಿಗೂ ಅತ್ಯುತ್ತಮವಾದ ಸಭೆಯಾಗಿತ್ತು ಎಂದು ಬಣ್ಣಿಸಿದ್ದಾರೆ. ವರ್ಷಾಂತ್ಯದೊಳಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇನ್ನೂ ಎರಡು ಬಾರಿ ಭೇಟಿಯಾಗುವುದಾಗಿ ಚೀನಾ ಅಧ್ಯಕ್ಷರು ತಿಳಿಸಿದ್ದಾರೆ. ಇದರೊಂದಿಗೆ ವಿಶ್ವದ ಈ ಎರಡು ಅತಿದೊಡ್ಡ ಆರ್ಥಿಕತೆಗಳ ನಾಯಕರ ನಡುವಿನ ಮುಖಾಮುಖಿ ಮಾತುಕತೆಗಳ ಸಂಖ್ಯೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದಂತಹ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರು ಒಳಗೊಂಡಿರುವಂತಹ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಯಿತು. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೊಬ್ಬ ಕಾರ್ಮಿಕರ ಕಾನೂನುಬದ್ದ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡ 19ರಷ್ಟು ಇದ್ದಂತಹ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡ 64ಕ್ಕೆ ಹೆಚ್ಚಳವಾಗಿರುವುದು ವಿಶೇಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವಂತಹ ಮಾಸಿಕ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೀವು ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಕೇಳಬಹುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲಡಾಕ್ನಲ್ಲಿ ಭಾರತೀಯ ಪರ್ವತಾರೋಹಣ ತಂಡ 23 ದಿನಗಳಲ್ಲಿ 6,000 ಮೀಟರ್ಗಿಂತ ಎತ್ತರದ ಈವರೆಗೆ ಯಾರೂ ಏರದ 20 ಶಿಖರಗಳನ್ನು ಯಶಸ್ವಿಯಾಗಿ ಏರಿದೆ. ಈ ಐತಿಹಾಸಿಕ ಸಾಧನೆ ಮಾಡಿದ ತಂಡವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ರಾಜನಾಥ್ ಸಿಂಗ್ ಅವರು ಮಾತನಾಡಿ, ತಂಡದ ಧೈರ್ಯ, ಪರಿಶ್ರಮ ಮತ್ತು ದೃಢ ಸಂಕಲ್ಪ ಶ್ಲಾಘನೀಯವಾಗಿದೆ. ಈ ಸಾಧನೆ ಭಾರತದ ಪರ್ವತಾರೋಹಣ ಸಾಮರ್ಥ್ಯ ಮತ್ತು ಸಾಹಸ ಕ್ರೀಡೆಗಳಲ್ಲಿನ ಸಾಧನೆಗೆ ಸಾಕ್ಷಿಯಾಗಿದೆ. ಯುವ ಜನತೆ ಪರ್ವತಾರೋಹಣ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಈ ಸಾಧನೆ ಪ್ರೇರಣಾದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಅಟಿಕಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೇಲೆ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ವಿಶಾಖಪಟ್ಟಣಂನ 16 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ನಿನ್ನೆ ದಾಳಿ ನಡೆಸಿದೆ. ಕಳ್ಳತನ ಮಾಡಿದ ಚಿನ್ನವನ್ನು ಖರೀದಿ ಮಾಡುತ್ತಿರುವಂತಹ ಕುರಿತಾದಂತಹ ದೂರಿನ ಆಧಾರದ ಮೇಲೆ ಅಟಿಕಾ ಗೋಲ್ಡ್ನ ನಿರ್ದೇಶಕರು, ಪಾಲುದಾರರು ಮತ್ತಿತರ ನಿವಾಸಗಳ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ 752,000 ರೂಪಾಯಿ ನಗದು, ವಿದೇಶಿ ಕರೆನ್ಸಿ, ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಪ್ರಕಟಣೆ ತಿಳಿಸಿದೆ. ಭಾರತದ ಮ್ಯಾರಥಾನ್ ಓಟಗಾರ ಸವನ್ ಬರ್ವಾಲ್ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 44 ವರ್ಷದ ಸವನ್ ಬರ್ವಾಲ್ 2:11:37 ಗುರಿ ಮುಟ್ಟಿ ನೂತನ ರಾಷ್ಟೀಯ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಜಪಾನ್ನ ಯಮಶಿತಾ ಚಿನ್ನದ ಪದಕ ಗಳಿಸಿದ್ದಾರೆ. ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಗುಲ್ವೀರ್ ಸಿಂಗ್ ಈ ಮುನ್ನ ಏಷ್ಯನ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಗುಲ್ವೀರ್ ಸಿಂಗ್ ಅವರು ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿ ಅತ್ಯುತ್ತಮ ಸಾಧನೆ ಮಾಡಿ ದಾಪುಗಾಲಿಟ್ಟಿದ್ದಾರೆ. ಭಾರತದ ಅಥ್ಲೀಟ್ಗಳಿಗೆ ಅವರು ಪ್ರೇರಣಾದಾಯಕವಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಭಾಗದ ಮೂಲಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಡಾ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ. ಈ ವರ್ಷ ಮತ್ತೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: You're listening to Radio Sarang, 107.8 FM.
5: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಮಂಗಳೂರು.
6: ಆತ್ಮೀಯ ಕೇಳುಗರಿಗೆ ಸಂವಿಧಾನ ಸರಣಿ ಕಾರ್ಯಕ್ರಮಕ್ಕೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಿಂದ ಸ್ವಾಗತ. ಇಂದು ನಾವು ನಾಗರಿಕತ್ವ ಅಥವಾ ಪೌರತ್ವ ಬಗ್ಗೆ, ಪೌರತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಾನು ರೋಸ್ವೀರ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ. ನಿಮ್ಮಲ್ಲಿ ಪೌರತ್ವದ ಬಗ್ಗೆ ಚರ್ಚಿಸಲು ಸಂತೋಷ ಪಡುತ್ತೇನೆ. ಪೌರತ್ವ ಅಥವಾ ನಾಗರಿಕತ್ವ ಎಂದರೇನು? ಸಿಟಿಜನ್ಶಿಪ್ ಅಂತ ನಾವು ಹೇಳ್ತೀವಿ. ಪೌರತ್ವ ಎಂಬ ಪದ ವಿವಿಧ ಕಾಲಕಾಲಕ್ಕೆ ಹೊಸ ಅರ್ಥಗಳನ್ನು ಹುಡುಕುತ್ತಾ ವಿಶಾಲವಾಗಿ ಬೆಳೆದು ಬಂದಿದೆ. ಗ್ರೀಕರ ಕಾಲದಲ್ಲಿ ಈ ಪದದ ಅರ್ಥ ಬಹುಸಂಕುಚಿತವಾಗಿತ್ತು ಎಂದು ಹೇಳಬಹುದು. ಯಾಕೆಂದರೆ ಆಗ ಗ್ರೀಕ್ ನಗರ ರಾಜ್ಯದಲ್ಲಿ ವಾಸ ಮಾಡುವ ನಿವಾಸಿಗಳನ್ನು, ಸಿಟಿ ಸ್ಟೇಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವರನ್ನು ಮಾತ್ರ ಈ ಪೌರತ್ವದ ಒಳಗಡೆಗೆ ಸೇರ್ಪಡಿಸಲಾಗಿತ್ತು. ಅದರಲ್ಲೂ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸಿದವರಿಗೆ ಮಾತ್ರ ಪೌರರು ಎಂದು ಪರಿಗಣಿಸುತ್ತಿತ್ತು. ಅಂದರೆ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಮುಂತಾದವರನ್ನು ಪೌರರ ಪರಿಕಲ್ಪನೆಯ ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಪ್ರಸ್ತುತ ಕಾಲದಲ್ಲಿ ಪೌರತ್ವದ ಪರಿಕಲ್ಪನೆ ವಿಶಾಲಾರ್ಥವನ್ನು ಅನುಸರಿಸಿದೆ. ನಾಗರಿಕ ಸಮಾಜದ ಸದಸ್ಯವಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವುದೇ ಪೌರತ್ವ. ನಮ್ಮ ಸಂವಿಧಾನದ ಭಾಗ 2 ಅನುಚ್ಛೇದ 5-11 ಭಾರತೀಯ ಪೌರತ್ವದ ಬಗ್ಗೆ ನಮಗೆ ಸೂಚನೆ ಸಿಗುತ್ತದೆ. ಈ ಮೊದಲೇ ಹೇಳಿದಂತೆ ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗಿರುತ್ತಾನೆ. ನಾವೆಲ್ಲ ದೇಶದ ನಾಗರಿಕರಾಗಿ ಜೀವಿಸುತ್ತಿದ್ದೇವೆ. ಅಂತೆಯೇ ನಮ್ಮ ದೇಶದ ಬಗ್ಗೆ ನಮಗಿದ್ದ ಕಳಕಳಿ, ದೇಶಪ್ರೇಮ, ನಮಗಿದ್ದ ನಮ್ಮ ಹಕ್ಕುಗಳ ರಕ್ಷಣಾ ಕರ್ತವ್ಯ, ನಮ್ಮ ದೇಶದ ಬಗ್ಗೆ ನಮಗಿರುವ ನಾಗರಿಕತಾ ಲಕ್ಷಣಗಳನ್ನು ಹೇಳುತ್ತವೆ. ಅನುಚ್ಛೇದ 5 ಭಾರತ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯು ನಮ್ಮ ದೇಶದಲ್ಲಿ ಪೌರತ್ವದ ಹಕ್ಕನ್ನು ಹೊಂದಬೇಕಾದರೆ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕು. ಎ, ಸಂವಿಧಾನ ರಚಿಸುವ ವೇಳೆಯಲ್ಲಿ ಅವನು ಭಾರತ ಪ್ರಾಂತ್ಯದಲ್ಲಿ ತನ್ನ ವಾಸಸ್ಥಾನ ಹೊಂದಿರಬೇಕು. ಬಿ, ಅಂಥ ವ್ಯಕ್ತಿಯು ಈ 3 ನಿಯಮಗಳಲ್ಲಿ ಯಾವುದಾದರೂ ಒಂದು ನಿಯಮದ ಅಡಿಯಲ್ಲಿ ಒಳಪಟ್ಟಿರಬೇಕು. ಈ 3 ನಿಯಮಗಳು ಈಗಿವೆ: ಅವನು ಭಾರತದಲ್ಲಿ ಹುಟ್ಟಿರಬೇಕು, ಇಲ್ಲವೇ ಅವನ ಪೋಷಕರು ಭಾರತದಲ್ಲಿ ಹುಟ್ಟಿರಬೇಕು. 3, ಸಂವಿಧಾನ ರಚಿಸುವುದಕ್ಕಿಂತ 5 ಕಡಿಮೆ ಇಲ್ಲದಂತೆ ಅವನು ಭಾರತದ ಸಾಮಾನ್ಯ ಪ್ರಜೆಯಾಗಿರಲೇಬೇಕು. ಸಾಮಾನ್ಯವಾಗಿ ನಾವೆಲ್ಲ ಭಾರತದ ಪೌರರು, ಏಕೆಂದರೆ ಒಂದೇ ನಮ್ಮ ಪೋಷಕರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಥವಾ ನಾವು ಇಲ್ಲಿ ಹುಟ್ಟಿದ್ದೇವೆ. ಪೌರತ್ವ ಕಾಯ್ದೆ ಸಂವಿಧಾನ ಅನುಚ್ಛೇದ 11 ನೀಡಿರುವ ಅಧಿಕಾರದನ್ವಯ 1955 ಪೌರತ್ವ ಕಾಯಿದೆ ಜಾರಿಗೆ ಬಂದಿತು. ಇದರ ಪ್ರಕಾರ ನಮ್ಮಿ ದೇಶದ ಪೌರತ್ವವನ್ನು 5 ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪಡೆದುಕೊಳ್ಳಬಹುದು. ಈ 5 ಸಂದರ್ಭವು ಹೀಗಿವೆ. 1, ಹುಟ್ಟಿನಿಂದ, ಬೈ ಬರ್ತ್ ಅಂತ ಹೇಳ್ತೀವಿ ನಾವು. 2, ಅನುವಂಶಿಕ ನಾಗರಿಕತ್ವ, ಡಿಸೆಂಟ್ ಅಂತ ಹೇಳ್ತೀವಿ. 3, ನೋಂದಣಿ ಅಥವಾ ರಿಜಿಸ್ಟ್ರೇಷನ್. 4, ಸಹಜೀಕೃತ ಅಂದರೆ ವಿದೇಶರಿಗೆ ಪೌರತ್ವ ಲಭಿಸುವುದನ್ನು ನ್ಯಾಚುರಲೈಸೇಷನ್ ಅಂತ ಹೇಳ್ತೀವಿ ನಾವು. 5, ಪ್ರಾಂತ್ಯಗಳ ಸೇರ್ಪಡೆ ಹಾಗೂ ಸಂಯೋಜನೆ. ಈ ಎಲ್ಲ 5 ವಿಧಾನಗಳನ್ನು ಅರಿತುಕೊಳ್ಳೋಣ. 1, ಹುಟ್ಟಿನಿಂದ ಅಂದರೆ ಜನ್ಮದತ್ತ ಪೌರತ್ವ, ಬೈ ಬರ್ತ್. ಇದರ ಪ್ರಕಾರ ಭಾರತದಲ್ಲಿ 26 ಜನವರಿ 1950 ಜನ್ಮ ಪಡೆದಿರುವ, ನಿಮಗೆ ಈಗಾಗಲೇ ತಿಳಿದಿರುವಂತೆ 26 ಜನವರಿ 1950 ನಾವು ಗಣರಾಜ್ಯವಾದ ದಿನ. ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಆಡಳಿತಕ್ಕೆ ಬಂದ ದಿನ. ಭಾರತದಲ್ಲಿ ಜನ್ಮದತ್ತ ಪೌರತ್ವ 26 ಜನವರಿ 1950 ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದತ್ತವಾಗಿ ಭಾರತೀಯ ಪೌರನಾಗಿರುತ್ತಾನೆ. 1950 ಜನವರಿ 26 ಮೊದಲು ಜನಿಸಿದವನಿಗೆ ಹಾಗೂ ಭಾರತದ ನೆಲೆಯನ್ನು ಪಡೆಕೊಂಡವನಿಗೆ ಪೌರತ್ವವನ್ನು ಇದು ನೀಡುತ್ತದೆ. 2, ವಿಧಾನ ಅನುವಂಶಿಕ ಅಥವಾ ರಕ್ತ ಸಂಬಂಧ ಅಥವಾ ಅನುವಂಶಿಕ ನಾಗರಿಕತ್ವ ಅಂತ ನಾವು ಹೇಳ್ತೀವಿ, ಬೈ ಡಿಸೆಂಟ್. 1950 ಜನವರಿ 26 ಅಥವಾ ಅದರ ಒಳಗೆ ಹುಟ್ಟಿದ ಯಾವುದೇ ವ್ಯಕ್ತಿಯು, ಯಾವುದೇ ವ್ಯಕ್ತಿಯ ತಂದೆ ತಾಯಿಗಳು ಅವನು ಹುಟ್ಟಿದ ದಿನಾಂಕದೊಳಗೆ ಭಾರತದ ಪೌರರಾಗಿದ್ದಲ್ಲಿ ಅಂಥ ವ್ಯಕ್ತಿಯು ಭಾರತದ ಪೌರತ್ವವನ್ನು ಪಡೆಯುತ್ತಾನೆ. 3, ನೋಂದಣಿ ಅಥವಾ ರಿಜಿಸ್ಟ್ರೇಷನ್. ಯಾವುದೇ ವ್ಯಕ್ತಿಯು ಮೇಲೆ ಹೇಳಿದ ರೀತಿಯಲ್ಲಿ ಪೌರನಾಗಿರದಿದ್ದರೆ ಅವನು ಕೆಲವು ನಿಯಮಗಳಂತೆ ನೋಂದಣಿ ಹಾಕಿ ಭಾರತದ ಪೌರತ್ವವನ್ನು ಪಡೆಯಬಹುದು. 4, ಸಹಜೀಕೃತ ಪೌರತ್ವ ಅಥವಾ ವಿದೇಶರಿಗೆ ನೀಡಲಾಗುವ ಪೌರತ್ವ, ಬೈ ನ್ಯಾಚುರಲೈಸೇಷನ್. ಇವರಿಗೆ ಈ ಕೆಳಗಿನ ನಿಯಮಗಳು ಅನ್ವಯವಾಗುತ್ತವೆ. 1, ಭಾರತೀಯರಿಗೆ ಯಾವ ದೇಶದಲ್ಲಿ ಪ್ರಜೆಗಳಾಗುವುದಕ್ಕೆ ಸಾಧ್ಯವಿಲ್ಲವೋ ಅಂಥ ದೇಶದಿಂದ ಈ ವ್ಯಕ್ತಿಯು ಬಂದಿರಬಾರದು. 2, ಅವರು ಇತರ ದೇಶದ ಪೌರತ್ವವನ್ನು ಪರಿತ್ಯಾಗ ಮಾಡಿರಬೇಕು. 3, ಆತನು ಅರ್ಜಿ ಹಾಕುವ 12 ಮುಂಚೆ ಭಾರತದಲ್ಲಿ ವಾಸಿಸುತ್ತಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು ಅಥವಾ ಅರ್ಜಿ ಹಾಕುವ ಮುಂದಿನ 7 ಕನಿಷ್ಠ 4 ಭಾರತದಲ್ಲಿ ವಾಸವಾಗಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು. 4, ಈ ವ್ಯಕ್ತಿಯು ಭಾರತ ದೇಶಕ್ಕೆ ವಿಧೇಯನಾಗಿದ್ದೇನೆಂದು ಪ್ರಮಾಣ ಮಾಡಬೇಕು. 5, ಉತ್ತಮ ಪೌರರ ಲಕ್ಷಣವಾದ ಉತ್ತಮ ನಡತೆ ಉಳ್ಳವಾಗಿರಬೇಕು. 6, ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಯ ಮೇಲೆ ಸಾಕಷ್ಟು ಜ್ಞಾನ ಹೊಂದಿರಬೇಕು. ಭಾರತದಲ್ಲಿ ವಾಸಿಸುವ ಉದ್ದೇಶ ಹೊಂದಿರಬೇಕು ಅಥವಾ ಭಾರತದ ಸರ್ಕಾರದಡಿಯಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸಿರಬೇಕು. 5, ವಿಧಾನ ನೂತನ ಭೂಪ್ರದೇಶ ಸೇರ್ಪಡೆಯ ಪೌರತ್ವ, ಪ್ರಾಂತ್ಯಗಳ ಸಂಯೋಜನೆ ಸೇರ್ಪಡೆ ಅಂತ ಹೇಳ್ತೀವಿ ನಾವು, ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಯಾವುದೇ ಹೊಸ ಪ್ರಾಂತ್ಯವು ಭಾರತದ ಭಾಗವಾದರೆ ಭಾರತ ಸರ್ಕಾರವು ಆ ಪ್ರಾಂತ್ಯದಲ್ಲಿ ನೆಲೆಸಿರುವ ಪ್ರತಿ ಭಾರತದ ಪೌರನೆಂದು ಸ್ಪಷ್ಟಪಡಿಸುತ್ತದೆ. ಈ ಎಲ್ಲ ವಿಧಾನಗಳಿಂದ ನಾವು ಪೌರತ್ವ ಪಡೆಯುವುದಂತಾದರೆ ಪೌರತ್ವವನ್ನು ಕಳೆದುಕೊಳ್ಳುವ ನಿಯಮಗಳೇನು? 1950 ಪೌರತ್ವ ಕಾನೂನಿನ ಮೂಲಕ ಪೌರತ್ವವನ್ನು ಕಳೆದುಕೊಳ್ಳುವ ಈ ಪ್ರಮುಖ ಕಾರಣವನ್ನು ನಾವು ಈಗ ನೋಡಿಕೊಳ್ಳೋಣ. 1, ಪೌರತ್ವ ಪರಿತ್ಯಾಗ, ರಿನನ್ಸಿಯೇಷನ್. ಯಾವುದೇ ಪ್ರಾಪ್ತ ವಯಸ್ಕ ಭಾರತೀಯ ನಿಗದಿತ ರೀತಿಯಲ್ಲಿ ಘೋಷಣೆ ಮಾಡುವುದರ ಮೂಲಕ ಪೌರತ್ವವನ್ನು ಪರಿತ್ಯಾಗ ಮಾಡಬಹುದು. 2, ಪೌರತ್ವ ರದ್ದಾಗುವಿಕೆ, ಟರ್ಮಿನೇಷನ್ ಅಂತ ಹೇಳ್ತೀವಿ ನಾವು. ಭಾರತದ ಪೌರನು ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸಿದರೆ ಆಗ ಭಾರತೀಯ ಪೌರತ್ವ ರದ್ದಾಗುತ್ತದೆ. 3, ಪೌರತ್ವ ನಿರಾಕರಣೆ. ಈ ಕೆಳಗಿನ ಕಾರಣಕ್ಕಾಗಿ ಪೌರತ್ವವನ್ನು ದೇಶ ಕಸಿದುಕೊಳ್ಳಬಹುದು. ಒಂದು, ಮೋಸ ಸುಳ್ಳು ವಂಚನೆಗಳ ಮೂಲಕ ನೋಂದಣಿ ಪಡೆದಿದ್ದರೆ ಅಥವಾ ಪರಕೀಯರ ಪೌರತ್ವವನ್ನು ಪಡೆದಿದ್ದರೆ ವ್ಯಕ್ತಿಯು ತನ್ನ ನಡತೆಯಿಂದ ಭಾರತ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿಸಿದರೆ ಅಥವಾ ಭಾರತ ಯುದ್ಧದಲ್ಲಿ ತೊಡಗಿದ ಸಮಯದಲ್ಲಿ ಈ ವ್ಯಕ್ತಿಯು ಕಾನೂನಿಗೆ ವಿರುದ್ಧವಾಗಿ ಶತ್ರುಗಳೊಂದಿಗೆ ವ್ಯವಹರಿಸಿದರೆ ಅಥವಾ ಯಾವುದೇ ವ್ಯಕ್ತಿ ನೋಂದಣಿಯಾದ 5 ವರ್ಷಗಳ ಒಳಗೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಿ ಸೆರೆಮನೆ ವಾಸ ಹೊಂದಿದರೆ ಅಥವಾ ಅವನು ಭಾರತದ ಹೊರಗೆ ನಿರಂತರವಾಗಿ 7 ವರ್ಷಗಳ ಕಾಲ, ಆದರೆ ಇದನ್ನು ನಾವು ಗಮನದಲ್ಲಿಡಬೇಕು, ವ್ಯಕ್ತಿಯು ಭಾರತದ ಹೊರಗೆ ನಿರಂತರವಾಗಿ 7 ವರ್ಷಗಳ ಕಾಲ ಸಾಮಾನ್ಯ ವಾಸಸ್ಥಾನ ಹೊಂದಿದರೆ, ಆತನು ವಿದೇಶದಲ್ಲಿ ವಿದ್ಯಾರ್ಥಿಯಾಗಿದ್ದರೆ ಅಥವಾ ಭಾರತ ಸರ್ಕಾರದ ಸೇವೆಯಲ್ಲಿದ್ದಾಗ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತದ ಸದಸ್ಯನಾಗಿದ್ದಾಗ ಅಥವಾ ರಾಯಭಾರ ಕಚೇರಿಯಲ್ಲಿ ನೋಂದಣಿ ಹೊಂದಿ ಭಾರತೀಯ ಪೌರತ್ವವನ್ನು ಮರಳಿ ಪಡೆಯುವ ಉದ್ದೇಶ ಹೊಂದಿದರೆ ಇದು ನಿಯಮಗಳು ಅವರಿಗೆ ಅನ್ವಯವಾಗುವುದಿಲ್ಲ. ನಮ್ಮ ದೇಶದಲ್ಲಿ ನಮಗೆ ಇರುವ ಪ್ರಧಾನ ಪೌರತ್ವ ವ್ಯವಸ್ಥೆ ಅಂತ ಹೇಳಿದರೆ ಏಕಪೌರತ್ವ. ಆದರೆ ಭಾರತೀಯ ಮೂಲದವರಿಗೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ದ್ವಿಪೌರತ್ವ ಅಥವಾ ಸಾಗರೋತ್ತರ ನಾಗರಿಕತ್ವದ ಸೌಲಭ್ಯವನ್ನು ನಮ್ಮ ದೇಶ ನೀಡಿದೆ. ಭಾರತ ಸರ್ಕಾರವು ಭಾರತೀಯ ಮೂಲದ ಜನರಿಗೆ, ಅಂದರೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಅಂತ ನಾವು ಹೇಳ್ತೀವಿ, ಅವರಿಗೆ ದ್ವಿಪೌರತ್ವ ಕಲ್ಪನೆಯನ್ನು ಜಾರಿ ಮಾಡಿದೆ. 2003 ಪೌರತ್ವ ತಿದ್ದುಪಡಿ ಮಸೂದೆ 16 ದೇಶಗಳಲ್ಲಿ ಈಗಾಗಲೇ ನೆಲೆಸಿದ ಅಲ್ಲಿನ ಪೌರತ್ವ ಹೊಂದಿದ ಭಾರತದ ಮೂಲ ವ್ಯಕ್ತಿಗಳಿಗೆ ಈ ಕಡಲಾಚೆಗಿನ ಪೌರತ್ವ ಸೌಲಭ್ಯ ಕಳಿಸಿದೆ. ಈ 16 ದೇಶಗಳಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ, ನೆದರ್ಲ್ಯಾಂಡ್, ಇಟಲಿ, ಐರ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಇತ್ಯಾದಿ ದೇಶಗಳು ಒಳಗೊಂಡಿವೆ. ಈ ಮಸೂದೆ ಬೇರೆ ದೇಶದ ಪೌರತ್ವ ಹೊಂದಲು ಆಸಕ್ತಿ ಇರುವ ಭಾರತೀಯರಿಗೆ ಕಡಲಾಚಿನ ಪೌರತ್ವವನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ವಿಶ್ವಾದ್ಯಂತ ನೆಲೆಸಿರುವ ಭಾರತ ಮೂಲದ ಜನರಿಗೆ ಎಲ್ಎಂ ಸಿಂಘ್ವಿ ಆಯೋಗವು ಮಾಡಿದ ಶಿಫಾರಸು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು, ಇದನ್ನು ಗಮನದಲ್ಲಿಡಬೇಕು, ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು ಮತದಾನ ಮಾಡುವ ಹಾಗಿಲ್ಲ ಹಾಗೂ ಶಾಸಕಾಂಗಕ್ಕೆ ಆಯ್ಕೆ ಆಗುವಾಗೂ ಇಲ್ಲ, ಸರ್ಕಾರಿ ಹಾಗೂ ಭಾರತೀಯ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದುವ ಹಾಗಿಲ್ಲ. ಹಾಗಾದರೆ ಈ ಮಸೂದೆಯ ಅಥವಾ ದ್ವಿಪೌರತ್ವದ ಉಪಯೋಗವೇನು? ಇದು ವಿದೇಶದಲ್ಲಿ ನೆಲೆಸಿದ ಭಾರತೀಯರಿಗೆ ಭಾರತೀಯ ಕಂಪನಿಗಳನ್ನು ಹೊಂದಲು, ಭಾರತದಲ್ಲಿ ಕೆಲಸ ಮಾಡಲು ಹಾಗೂ ಭಾರತದಲ್ಲಿ ಆಸ್ತಿ ಅವಕಾಶ ಹೊಂದಲು ಅನುವು ಮಾಡಿಕೊಡುತ್ತದೆ. ಪ್ರಿಯ ಕೇಳುಗರೆ, ನಾವೆಲ್ಲ ಭಾರತೀಯ ಪೌರರು. ನಮ್ಮ ಈ ದೇಶದಲ್ಲಿ ಜೀವಿಸುವಾಗ ಹಕ್ಕು ಮತ್ತು ಕರ್ತವ್ಯಗಳೆರಡನ್ನೂ ಒಂದೇ ನಾಣ್ಯದ 2 ಮುಖಗಳಂತೆ ಗ್ರಹಿಸಿ ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ ಕೆಲಸ ಮಾಡುವುದು ನಮ್ಮ ಕರ್ತವ್ಯ. ಅಂತೆಯೇ ನಮ್ಮ ಸರ್ಕಾರದ ಗುಣಮಟ್ಟವು ನಮ್ಮ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವು ಮನಗಾಣಬೇಕು. ನಮ್ಮಲ್ಲಿರುವ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜ್ಞೆಯನ್ನು ಜಾಗೃತವಾಗಿಡುವುದು ನಮ್ಮೆಲ್ಲ ಕರ್ತವ್ಯ. ನಮ್ಮ ಅಂದರೆ ನಮ್ಮೆಲ್ಲ ಪೌರರ ಹಾಗೂ ಸರ್ಕಾರದ ನಡುವೆ ರಚನಾತ್ಮಕ ಸೌಹಾರ್ದಯುತ ಸಂಬಂಧವನ್ನು ಬೆಳೆಸಲು ನಮ್ಮ ಪೌರ ಪ್ರಜ್ಞೆ ನಮ್ಮನ್ನು ಯಾವತ್ತೂ ಪ್ರೇರೇಪಿಸಲಿ ಎಂದು ಆಶಿಸುತ್ತಾ ಇಂದಿನ ಭಾರತೀಯ ಪೌರರ ಬಗ್ಗೆನ ನನ್ನ ಮಾತುಕತೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
5: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
7: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
8: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
9: ಹಲೋ ಪುಟ್ಟ.
7: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
9: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
7: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
10: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
11: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
12: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
13: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
14: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ.
10: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಡಾಕ್ಟರ್ ಬಿಬ್ರಿ ಶ್ರೀನಿವಾಸನ್ ಮಳ್ಳಿ ಎಕುತಾರಸ ಅನಿ ತೇವತಾರ ಶ್ಯಾಸಾಗಿ ಸೈತ್ಯ ಬಸಾಂತ ಹಾವೇ ಗಾಯಿಲೆ ಪಣ ಜೆತ್ ನಾ ಕೊಂಗ್ನೆ ಹಾವೇ ಗಾಯಿಲೆ ಯಾ ಭಷೆನಂತ ಹಾವೇ ಜಲ್ಮಾಜೆ ಅಸಲ್ಲೆ ಮುಳ್ಳು ಏಕ ವಿಚಾರ ತನ ಮುಳ್ಳು ಕೈ ಮುಕ್ತ ಜೊ ಕಿತ್ಲು ಆಶೆಲ್ಲು ಎಂ ಪಾದ ಗಾಯಿಲೆ ಅಪ್ರ ಅಶೆ ಮುಂಡನ ಕೊಂಗ್ನಿ ಮೈ ಚಿಂದರ್ಗಿ ಅನಿ ನಿಜೈಕಿ ಬಗೆ ಕಿತ್ಯಾಕ ಯಾ ಭಷೆನ ಅಮ್ಕಾ ಸಗ್ಲೇಂ ದೇಲಾ ತಂತು ಉಸ್ವಾಸಂ ಕಮೈಲ್ಲ ಅನಿ ಹಮಿ ಹೆರಾಂ ಕುಸ್ವಾಸಲ ಮುಂತಸ್ತನ ತೀನ್ ಸಂಸ್ಥೆಯಂಚ ಯಾ ಸಂಗತ್ ಪುನನ ಮುಗಚನು ಐಚ ಕಾರ್ಯ ಮೊಗಾನ್ ಅನಿ ಗೌರವಾನ್ ಉಬೇಸಲ ತದಿಗೋನು ಅಮ್ಕಾ ಸಂತೋಸ್ ಮುಂಬಳಿ ವಿಶ್ವವಿದ್ಯಾಲಯ ಕೊಂಗ್ನಿ ಅಧ್ಯಯನ್ ಬೀಟ್ ಅನಿ ಸಾ ಲೂಯಿಸ್ ಪರಿಗಣಿತ ವಿಶ್ವವಿದ್ಯಾಲಯ ಅಶ ಮುಂತಸ್ತನ ಸಂತೋಸಚಿ ಅನಿ ಸಂಭ್ರಮಾಚಿ ಕುಬಾರ ಅಮ್ಕಾ ಸುಬೈಸ್ತಾ ತರ ಅಮಿ ತುಮಿ ಸುಮೀಸ್ತ ಹಂಗಸ್ ಜಮಲ್ಯ ವಕ್ತ ಮೊಗಾಚ ಉತ್ತರಾನಿ ಅನಿ ತ್ಯ ಉತ್ತರಾಂಕ ಕುಡ್ಸಿಲ್ಯಾ ಕಳ್ಯಾನಿ ಯಾ ಕಳ್ಯಾ ಪುರ್ಮೋಳಾನ್ ಸ್ವಾಗತ್ ಕೋರುಂಕ ಮುಖಾರ ಎತ್ತಾ ದೊತ್ತರ್ ಪ್ರೀತಿ ಕೀರ್ತಿ ಡಿಸೋಜ ಸಂಯೋಜ ಕೊಂಕಣಿ ಅಧ್ಯಯನ ಪೀಠ
1: ಮೊಗಚನು ತುಮ್ಕಾನ್ ಸಮೀಸ್ತಾಂಕ್ ಯಾ ಸೊಬಿತ್ ದಿಸಾಚೆ ಶುಭಾಶಯ ಅವ್ ಪಟೈತಾ ಸಗಳ ದಿಸಾ ಸಬಾರ್ ಉತ್ತರ ಉಲೈತಾತ್ ಉತ್ತರ ಜಿನಿ ಬದಲುಂಗ್ ಸಕ್ತಾ ಉತ್ತರ ಹರ್ಯಕ್ಲ್ಯಾಂಗ್ ಬೊರ್ವೋಸೋ ದಿತಾ ಅನಿ ಉತ್ತರ ಸಗಳೆ ಜೀನಿ ನಂದನ್ ಕರ್ತ ಥೊಡೆ ಪುಟಿ ಉತ್ತರ ಜೀವಿತ ವಿಬಾಡುಂಕಿ ಸಕ್ತ ಇತ್ಲೆ ಆಸ್ತ ಉತ್ತರ ಉಲೆ ಇಲ್ಲಿಂತಿ ತೊಡೆ ಪುಟಿ ಎನೆ ತೆನೆ ಅಶಾರ್ ಪಶಾರ್ ಜಾತಾತ್ ಪುನ್ ಬರ ಇಲ್ಲಿ ಉತ್ತರ ಅಮರ್ ಉರ್ತಾತ್ ತರ್ ಮೊಗಾಚನು ಆಸ್ ಆಸಾ ಸಗಳ ದಿಸಾಚೆ ಎಕ್ ಬೋ ಸೊಬಿತ್ ಕಾರ್ಯಗ್ರಹ ಅನಿ ತೇನ್ ಸಾವನ್ ಆಸಾ ಲಿಖ್ನಿ ಕಶಿ ಆಸ್ಚಿ ಅನಿ ಆತಾ ಆಧುನಿಕ ಕಾಳ ಅಸ್ತಾನಾ ಕೈ ಆಸಾತ್ ತೀಂ ಬುರ್ಗಿ ಕೈ ಆಸಾತ್ ತೀಂ ಬೊರೋಪಿ ಅನಿ ಕಾಲ ಜಾವನ್ ಆಸಾ ಮುಖಾರ ಫುಡಾರ ಕೊಂಗ್ನೆಸೋ ಮುಳ್ಳೋ ಏಕ್ ಲಾನ್ ಸೋ ಸಂವಾದಿ ಅಮ್ಚ ಮೊದೆ ಅಮಿ ಕೊರೋವೆತ್ ಸಗಳ ದಿಸಾಚೆ ಹೆ ಕಾರ್ಯ ಮಂಗಳೂರು ವಿಶ್ವವಿದ್ಯಾಲಯ ಕೊಂಕ್ನಿ ಅಧ್ಯಯನ್ ಪೀಠ ಅನಿ ತಶೆನ್ಸ್ ಸಾಲ್ ಲೂಯಿಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಅಂತೂ ಕೊಂಗ್ನಿ ವಿಭಾಗ ಅನಿ ಕೊಂಗ್ನಿ ಸೋ ಸಂಘ ಮಾಡೋನ್ ಹಾಡ್ತಾ ಯಾ ಸಗಳ ಏಕಾ ದಿಸಾಚೆ ಅಂತಾರಾಷ್ಟ್ರೀಯ ಮಟ್ಟಾಚೆ ಸೃಜನಶೀಲ ಬರ್ಪೆ ಕಾರ್ಯಗ್ರಹ ಅನಿ ಹಂಗಸರ್ ತುಂಬಿ ಪಳೆಯಲಿ ಆಸಾತ್ ಕೊಂಗ್ನೆಚಿ ತಾರ ಪರ್ಜಳಿತ್ ನೆಕೇತ್ರ ತರ್ ಮೊಗಾನ್ ಸಮೇಸ್ತಾಂಗ್ ಸ್ವಾಗತ್ ಮುಂತಸ್ತಾನ ಕಂಚೆ ಕಾರ್ಯ ಕರಿಜ ಜಲ್ಯಾರ ತಿತ್ಲ ಸುಲಾಭ್ನ ಚಿಂತಿಜೆ ಹರ್ಯಕ್ಲ್ಯಾಂಕ್ ಅಪೈಜೆ ಸಗಳಿ ಮಾಂಡ ಒಳ್ ಗಲೀಜೆ ಸಕಾಳಿ ಸಂಜೆರ್ ಲಾನಾಂಕ ಒಡಾಂಕ ಹರ್ಯಕ್ಲ್ಯಾಂಕ್ ತುಮೆ ಕಮ್ಯುನಿಕೇಟ್ ಕರ್ನ ತ್ಯಾ ತ್ಯಾ ಎಕ ಸ್ಲಾಟ್ ಅಂತ ಹರ್ಯಕ್ಲ್ಯಾಂಕ್ ಅವಕಾಶ ದೀಜೆ ಬೋ ಖುಷಿ ಜತಾ ಕಿತ್ಯಾಕ ಅಮಿ ಉಲೈತಸ್ತನ ಕೊಂಗ್ನಿ ಕಾಲೆಂಗಿ ಎಕ್ ಸಂತೋಷ ಅನಿ ಹರ್ಯಕ್ಲ್ಯಾಂಕ್ ಲಗ್ಗಿ ಆಡ್ಚಿ ಎಕ್ ಬೋ ಸೊಬಿತ್ ಆಮ್ಚಿ ಬಸ್ ಅನಿ ಯಾ ಭಾಷೆಕ್ ವಾವರ್ತೆಲೆ ಸುಮಾರ್ ಜನ ಆಸಾತ್ ಮಲ್ಗಣಿ ಆಸಾತ್ ತುಮ್ಕ ಹರ್ಯಕ್ಲ್ಯಾಂಕ್ ಕೊನ್ನೈಚೆ ನಾವ್ ಕನ್ನಸ್ತಾನ ಪುನ್ ಕೊನ್ನೈಕಿ ಸೊನ್ನಸ್ತಾನ ಮೊಗಾನ್ ಮಾನಾನ್ ಮಾನಾಸೋ ಯೋಕಾರ್ ಮಕ್ತ ಯಾ ಕಾರ್ಯಕ್ ತುಮ್ಕ ಸ್ವಾಗತ್ ಮುಂತ ಮೊಗಚನು ಬುರ್ಗ್ಯಾಂಕ್ ಲಗ್ಗಿ ಆಡ್ಚೆ ಸಗಳ ಎಕ್ಕ ದಿಸಾಕ್ ಬೊಸೋ ಉಂಚೆ ತಂಚ ಕಡೆ ಉಲೋ ಉಂಚೆ ಅನಿ ತಂಕ ಬೋರೋ ಕರ್ಚೆ ಎಕ್ ಬೋ ವರ್ತೆಂ ಕಾಮ್ ಅನಿ ಯಾ ಕಾಮಾಕ್ ಭಾಗಿದಾರ್ ಜಾವನ್ ತುಮಿ ಸಬಾರ್ ಕಾಲೇಜಿ ಹಂಗಸರ್ ಆಯ್ಲ್ಯಾಂತ್ ತುಮಿ ಕೊಂಗ್ನೆಚಿ ಸ್ಟೂಡೆಂಟ್ಸ್ ನೇ ಪುನ್ ತುಮಿ ಕೊಂಗ್ನಿ ತುಮ್ಚಿ ಮಾಯಂಬಾಸ್ ತೋಡಿ ಆಸಾತ್ ಕೊಂಗ್ನೆಚಿ ಸ್ಟೂಡೆಂಟ್ಸ್ ಹಂಗಸರ್ ಆಸಾತ್ ಗೋಯಾಂತ ಅವ್ನ ಆಸಾತ್ ಮುನಾವೆ ಆಯ್ಕಾಲೆ ಬಹು ಖುಷಿ ಸಗಳ ಕರ್ನಾಟಕಚಿ ವೈಗಿ ದೋನ್ ಸ್ಟೇಟ್ ಟೂ ಸ್ಟೇಟ್ಸ್ ಹಂಗಸರ್ ಆಸಾತ್ ಕೊನಿ ತೀಸ್ರ ಸ್ಟೇಟ್ ಆಚಿ ಕೊನಿ ಮನೆ ಆಸಾದ್ ಗಿ ಕರ್ನಾಟಕಚಿ ಜಲಿ ಗೋಯಾಂಚಿ ಜಲಿ ದುಸ್ರ ಕಂಚಾಯಿ ಸ್ಟೇಟ್ ಆಚಿ ಆಸಾದ್ ಗಿ ಓಕೆ ಕೇರಳಾಚಿ ಮನಿ ಏನೇ ತೇನೆ ಅಳೆ ಓತೆ ಆಸಾ ಆಸಾತ್ ಆಮ್ಚ ಕಡೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ತೀನ್ ಸ್ಟೇಟ್ ಆಚಿ ಬುರ್ಗಿ ಇಂಟರ್ನ್ಯಾಷನಲ್ ಇನಾಗರೇಟರ್ ಅನಿ ಹರಿಯಕ್ಲಿ ಸಂಗತ ಆಸ್ತಾನ ಸಗಳ ದಿಸ ಎಚ್ಚ ಪೈಲೆ ಮೊಗಚನು ಏಕಮೇಕ ಕಡೆ ಉಲೈಯ ಓಳೋಕ್ ಕರಿಯ ಅನಿ ಓಳೋಕ್ ಮುಖಾರ್ ಒರಿಯ ತುಮ್ಕನ್ ಸಮೇಸ್ತಾಂಕ್ ಸಾ ಲೂಯಿಸ್ ಕಾಲೇಜಿ ತರ್ಫೇನ್ ತಶೆನ್ಸ್ ಮಂಗಳೂರು ವಿಶ್ವವಿದ್ಯಾಲಯ ತರ್ಫೇನ್ ಮಾನಾಸೋ ಮೊಗಾಸೋ ಸ್ವಾಗತ್ ಯು ಆರ್ ಎಕ್ಸ್ಟ್ರೀಮ್ಲಿ ಪ್ರೆಷಸ್ ಅಂಡ್ ವಾಂಟೆಡ್ ಹಿಯರ್ ಕಿತ್ಯಾಕ್ ಇಂಗ್ಲಿಷ್ ಅಂತ ಉಲೈತಾ ಮಳ್ಯಾರ ತೋಡ್ಯಾಂಕ ಮಸ್ತ್ ಖುಷಿ ಜಾತಾ ಐಕತಾನ ಇಲ್ಲೆ ಸರ್ಡ್ ನಟ್ವಾತಾ ಅನಿ ತಶೆ ತುಮ್ಕ ಮೊಗಾಚನು ಹರ್ಯಕ್ಲ್ಯಾಂಕ್ ಮಾನಾಸೋ ಮೊಗಾಸೋ ಸ್ವಾಗತ್ ಮೊಗಚನು ಕೊಂಗ್ನಿ ಅಮ್ಚಿ ಮಾಯ್ ಬಾಸ್ ಅಮ್ಕ ಬೋ ಮೊಗಾಚಿ पयली आमी उलोवंक शिकल्ली भास. येणे तेणे इल्लेशे उलयताना थोड्यांक समजता थोड्यांक समजना, कित्याक म्हळ्यार डायलेक्ट कशें येणे तेणे आसल्यारी आमी कोंकणी प्रजा अशें आसता. तांतू मुखार बरयता कोण, हे चड सांगता कोण, हाचे एक फुडार कशें बांदचे, ह्या सगळ्या योजनां धरन हे आयचे सगळ्या दिसाचे कार्य मांडून हाडलां. हांव ल्हान आसतना एक चिंता पाळलें, खंयचेय बूक बरयल्यार कोणाचे बूक आसतात गो ते, कोण मरतात पळय तांचे उपरांत तांचे बूक बरोवचे म्हणून. हे एक म्हजे चिंता हांव ल्हान आसतना हर एक पटी द रायटर इज नो मोर म्हणलें म्हजे एक चिंता. हर एक पटी आमकां क्लासीन सांगताना डेट ऑफ बर्थ आनी डेट ऑफ डेथ दितात आनी ताच्या उपरांत ते एका बुकाचे विस्तावरण दितात. अशें आसता हांव केदाळे चिंताली कोणायचे बूक येतात तर ती मनशां हांगासर नांत.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿವಿಧ ಕ್ಷೇತ್ರಗಳ ಸಾಧಕರು, ಕಲೆ, ಸಾಂಸ್ಕೃತಿಕ, ಸಾಹಿತ್ಯ ಈ ರಂಗಗಳಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡಿದಂತಹ ಕೆಲವು ಮಂದಿಯನ್ನು ಈಗಾಗಲೇ ನಾವು ಮಾತಾಡಿಸಿದ್ದೇವೆ. ಈಗ ನಾನು ಬಂದಿರುವುದು ಮಂಗಳೂರಿನ ಕೊಟ್ಟಾರ ಸಮೀಪದಲ್ಲಿ ಮಾಲೆಮಾರ್ ರಸ್ತೆಯಲ್ಲಿ ಮುಂದುವರಿದು ಬಂದರೆ ಇಲ್ಲೊಂದು ಮನೆ ಸಿಗ್ತದೆ, ನಮ್ಮ ರವಿಚಂದ್ರ ಭಟ್ರ ಮನೆ. ರವಿಚಂದ್ರ ಭಟ್ರು ವೃತ್ತಿಯಲ್ಲಿ ಛಾಯಾಗ್ರಾಹಕರು ಮತ್ತು ಮಾಧ್ಯಮದಲ್ಲಿ ಕೆಲಸ ಮಾಡುವವರು ಕೂಡ. ಅವರ ಮನೆಯಲ್ಲಿ ಅವರ ತಾಯಿ ಶಂಕರಿ, ಅವರ ಶ್ರೀಮತಿ ಭಾರತಿ, ಹಾಗೆ ಅವರ ತಂಗಿ ಸುಧಾರತ್ನ ಇದ್ದಾರೆ. ಇವರಲ್ಲಿ ನಾನು ಸುಧಾರತ್ನ ಬಗ್ಗೆ ಹೇಳಲೇಬೇಕು. ಸುಧಾರತ್ನ ಹುಟ್ಟುವಾಗಲೇ ಒಬ್ಬರು ವಿಶೇಷ ಚಾಲನೆ ಇರತಕ್ಕಂತಹ ಒಂದು ಹುಡುಗಿ, ಅಂದರೆ ನಾವು ಅಂಗವಿಕಲ ಅಂತ ಹೇಳ್ತೇವಲ್ಲ, ಅಂತಹ ವಿಶೇಷ ವರ್ಗಕ್ಕೆ ಸೇರಿದಂತಹ ಒಬ್ಬಳು ಮಗು. ಈಗಾಗಲೇ ಅವಳ ಬಗ್ಗೆ ಅನೇಕ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ. ಸುಧಾರತ್ನ ವಿಶೇಷವಾಗಿ ನಮ್ಮ ಚಿತ್ರಕಲೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಸಾಧಕಿ. ದೇವರ ಸೃಷ್ಟಿ ಹಾಗೆ, ಏನಾದರೂ ಒಂದು ಅಂಗ ಊನ ನಮಗಿದ್ದರೆ ಆ ಪ್ರತಿಭೆಯನ್ನು ಬೇರೆ ರೂಪದಲ್ಲಿ ತೋರಿಸುವಂತಹ ಒಂದು ದಾರಿಯನ್ನು ಖಂಡಿತ ಹುಡುಕಿಕೊಡ್ತಾನೆ. ಸುಧಾರತ್ನ ಈಗ ಕಲೆಗಾಗಿ ಬದುಕಿದ್ದಾಳೆ, ಆ ಕಲೆಯನ್ನೇ ಉಸಿರಾಡ್ತಾ ಇದ್ದಾಳೆ. ಮನೆಯವರ ಒಂದು ಸಹಕಾರದಿಂದ ಅವಳ ವರ್ಣಚಿತ್ರ ಇರ್ಬೋದು, ರೇಖಾಚಿತ್ರ ಇರ್ಬೋದು, ಚಿತ್ರಗಾರಿಕೆಯ ಬೇರೆ ಬೇರೆ ವಿಭಾಗಗಳಲ್ಲಿ ಅವಳ ಅದ್ಭುತವಾದಂತಹ ಪ್ರತಿಭೆ ಇದೀಗ ಪರಿಸರದಲ್ಲಿ ಪಸರಿಸಿದ್ದನ್ನು ಕೂಡ ನಾವು ಕಾಣ್ತೇವೆ. ವಿಶೇಷ ಚೇತನದ ಹುಡುಗಿ ಎನ್ನುವ ಕಾರಣಕ್ಕಾಗಿ ನಮ್ಮ ವಾಮಂಜೂರಿನ ಮಂಗಳಜ್ಯೋತಿ ಈ ಶಾಲೆಯಲ್ಲಿ ಅವಳು ಈ ಚಿತ್ರಗಾರಿಕೆಯನ್ನು ಅಭ್ಯಾಸ ಮಾಡಿದರು. ಅಲ್ಲಿಯ ಒಂದು ಸ್ಟಾಫ್ನ ಜೊತೆಯಲ್ಲಿ ತಾನು ಒಬ್ಬ ಸದಸ್ಯೆಯಾಗಿ ಕಳೆದ 7 ವರ್ಷಗಳಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಬಿಡಿಸ್ತಾ ಜನಾನುರಾಗವನ್ನು ಪಡ್ಕೊಂಡಂತಹ ಒಬ್ಬಳು ಹುಡುಗಿ. ಇದೀಗ ಬೇರೆ ಬೇರೆ ಕಾರಣಗಳಿಂದ ಮನೆ ಬಿಟ್ಟು ಹೋಗುವಂತಹ ಸ್ಥಿತಿಯಲ್ಲಿ ಅವರಿಲ್ಲ. ಹಾಗಂತ ಅವರ ಚಿತ್ರಕಲೆಗಳನ್ನು ಭೋಜ ಖರೀದಿ ಮಾಡಲಿಕ್ಕೆ ತುಂಬ ಜನ ಇಲ್ಲಿ ಬರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸುರತ್ಕಲ್ನ ಸುಜಯ ಅಕ್ಕ, ಸುಜಯ ಶೆಟ್ಟಿ ಸುರತ್ಕಲ್. ಇಂಥ ಪ್ರತಿಭೆಗಳನ್ನು ಅವರು ಕಂಡುಹಿಡಿದು ನಮಗೆಲ್ಲ ಪರಿಚಯ ಮಾಡಿಕೊಡುವಷ್ಟು ಔದಾರ್ಯವನ್ನು ಹೊಂದಿದವರು. ಹಾಗಾಗಿ ಸುಜಯ ಅಕ್ಕನ ಒಂದು ಸಹಕಾರದಿಂದ ನಾನು ಮಾತ್ರ ಅಲ್ಲ, ನನ್ನ ಜೊತೆ ಸಾರಂಗದ ಎಡ್ವರ್ಡ್ ಲೋಬೋ, ಹಾಗೆ ನಮ್ಮ ಟಿವಿಯ ನವೀನ್ ಶೆಟ್ಟಿ ಎಡ್ಮೆಮಾರು ಅವರು ಕೂಡ ಬಂದಿದ್ದಾರೆ. ಈಗ ನಾವೆಲ್ಲ ಅವರ ಮನೆಯಲ್ಲಿ ಉಪಚಾರವನ್ನು ಸ್ವೀಕರಿಸಿ ಈಗ ಸುಧಾರತ್ನಲ್ಲಿ ಒಂದು ಆತ್ಮೀಯವಾಗಿ ಮಾತಾಡಬೇಕು ಅಂತ ನನಗೆ ಅನ್ನಿಸಿದೆ. ಹೇಗಿದ್ದೀರಿ ಸುಧಾರತ್ನ? ಹೇಗಾಗ್ತಾ ಉಂಟು ಜೀವನ? ನಡೀತಾ ಉಂಟು. ಬಹಳ ನಗುಮುಖದಲ್ಲಿ ಇದ್ದೀರಿ. ತಮ್ಮ ಒಂದು ಕೊರತೆಯನ್ನು ನೀಗಿ ಇನ್ನೊಬ್ಬರನ್ನು ಖುಷಿಪಡಿಸುವಂಥ ಒಂದು ವ್ಯಕ್ತಿತ್ವ ಉಂಟಲ್ಲ, ಅದು ಬಹಳ ದೊಡ್ಡ ಸಂಗತಿ. ಅದು ನಮಗೆಲ್ಲ ನಿಮ್ಮನ್ನು ನೋಡಿದರೆ ನಿಮ್ಮ ಸಾಧನೆ ಬಗ್ಗೆ ತುಂಬ ಆಶ್ಚರ್ಯ ಆಗ್ತದೆ. ಈ ಒಂದು ಹುಟ್ಟು ಪ್ರತಿಭೆ ಅದು ಹೇಗೆ ಬಂತಮ್ಮ ನಿಮ್ಮಲ್ಲಿ?
2: ಅಂದರೆ ನಾನು ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ 10 ತನಕ ಇದು ಮಂಗಳಜ್ಯೋತಿ ಶಾಲೆಯಲ್ಲಿ ಶಾಲೆಗೆ ಹೋಗಿ ಕಲಿತದ್ದು. ಅಂದರೆ ಬೇರೆ ಇದು ನಾರ್ಮಲ್ ಸ್ಕೂಲಲ್ಲಿ ನಾನು ತಗೊಳ್ಳಲಿಲ್ಲ. ಅಂದರೆ ನನಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹಾಗೆ ಅಲ್ಲಿ ಹೋಗಿ ಕಲಿತ. ಅಲ್ಲಿ ನಾನು ಇದು ಇದು ಸೈನ್ಸ್ ರೆಕಾರ್ಡ್ಸ್ ಎಲ್ಲ ಬರ್ತದಲ್ಲ, ಅದು ಚಿತ್ರ ಮಾಡೋದು ನೋಡಿ ನಮ್ಮ ಶಾಲಾ ಸಂಸ್ಥಾಪಕರಾದ ಶ್ರೀಮತಿ ಇದು ಮೋಹಿನಿ ಅಪ್ಪಾಜಿ ನಾಯಕರು, ನೀನು ಸುಮ್ಮನೆ ಮನೆಯಲ್ಲಿ ಕೂತ್ ಎಸ್ ಆದಮೇಲೆ ನಿನ್ನ ಮನೆಯಲ್ಲಿ ಕೂತ್ಕೋಬೇಡ, ಶಾಲೆಗೆ ಬಂದು ಚಿತ್ರ ಮಾಡು ಅಂತ ಅವರು ನನಗೆ ಪ್ರೋತ್ಸಾಹ ಕೊಟ್ಟದ್ದು.
1: ಶಾಲೆಗೆ ಹೇಗೆ ಹೋಗ್ತಿದ್ರಿ ನೀವು?
2: ಅಂದರೆ ಸ್ಕೂಲ್ ಬಸ್ ಬತ್ತಿತ್ತು. ಸ್ಕೂಲ್ ಬಸ್ ತನಕ ನನ್ನ ಅಣ್ಣ ಅಣ್ಣ ಎಷ್ಟು ಕೆಲಸ ಇದ್ದರು ಅದರ ಮಧ್ಯದಲ್ಲಿ ಬಿಡು ಮಾಡಿ ಅವ್ರನ್ನ ನಾನು ಇಷ್ಟು ಅಷ್ಟು ಬಿಟ್ಟಿದ್ದಾರೆ ಶಾಲೆಗೆ.
1: ಈಗ ನಿಮಗೆ ಆ್ಯಕ್ಚುಲಿ ಈಗ ನಮ್ಮ ಶ್ರೋತೃಗಳಿಗೆ ನೀವು ಕಾಣುವುದಿಲ್ಲ, ಮಾತು ಮಾತ್ರ ಕೇಳ್ತದೆ. ಈಗ ನಿಮಗೆ ಏನು ಈ ಏನೇನು ಊನತೆ ಉಂಟು ನಿಮ್ಮಲ್ಲಿ? ಏನು ನಿಮಗೆ ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮಾಡಬಹುದಾದಂಥ ಈಗ ನಡೆದಾಡೋದಿರ್ಬೋದು, ಕೈ ಇದು ಮಾಡುವಂಥದ್ದಿರ್ಬೋದು, ಮಾತಾಡೋದಿರ್ಬೋದು, ಇದು ಯಾವುದರಲ್ಲಿ ಕೊರತೆ ಅಂತ ನಿಮಗೆ ಕಾಣ್ತಾ ಉಂಟು?
2: ಅಂದರೆ ನನಗೆ ಇದು ಕೈಯಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ, ನನ್ನ ಕೆಲಸವೇ ನನಗೆ ಮಾಡಲಿಕ್ಕಾಗೋದಿಲ್ಲ, ಮತ್ತು ಕಾಲಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ ನನಗೆ. ಹೌದು.
1: ಈಗ ಅಣ್ಣ ನಿಮ್ಮನ್ನು ಇಲ್ಲಿ ಮನೆಯಿಂದ ಎತ್ತಿಕೊಂಡು ಕಾರ್ನಲ್ಲಿ ಕೊಂಡು ಹೋಗಿ ಆಮೇಲೆ ಬಸ್ಸಿನಲ್ಲಿ ಶಾಲೆಗೆ ಕಳಿಸ್ತಾ ಇದ್ದರು, ಇದು ಎಷ್ಟು ವರ್ಷದಿಂದ?
2: ತುಂಬ ನಾನು ಸಣ್ಣದ್ರಿಂದ ಬರೀ ನನಗೆ ಬಿಟ್ಟದ್ದು ಸ್ಕೂಲಿಗೆ. ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ನಾನು ಶಾಲೆಗೆ ಸೇರಿದ್ದು, SSLC ಆದಮೇಲೆ ಮತ್ತು ಚಿತ್ರ ಮಾಡಲಿಕ್ಕೆ ತುಂಬ ಮಾಡಿದ್ದು, ಆಗ ಸಣ್ಣ ಬಿಟ್ಟದ್ದು.
1: ಈಗ ನಿಮ್ಮ ತಾಯಿ ತಂದೆಯ ಬಗ್ಗೆ ಸ್ವಲ್ಪ ಹೇಳಿ ಅಂತೆ.
2: ತಂದೆ ಅಡಿಗೆ ಕೆಲಸ ಮಾಡ್ತಿದ್ರು, ಶಂಕರ್ ನಾಯ್ಡ್ ಭಟ್ ತಂದೆ ಹೆಸರು. ಅವರು ಅಡಿಗೆಯಲ್ಲಿ ತುಂಬ ಫೇಮಸ್ ಆಗಿದ್ದರು. ಇದೆ ಮಂಗಳೂರೇ ನಮ್ಮದು. ಅಂದರೆ ಮೊದಲು ಇದು ನೀಚಾಲ ಹತ್ರ ಇದ್ದೇವೆ, ಈಗ ಇಲ್ವ.
1: ತಾಯಿ ಹೆಸರು?
2: ತಾಯಿ ಹೆಸರು ಶಂಕರಿ. ಅವರು ನನಗೆ ಎಲ್ಲ ಕೆಲಸ ಎಲ್ಲ ಅಂದರೆ ಸ್ನಾನ ಮಾಡಿಸೋದು ಎಲ್ಲ ಅವರೇ ಮಾಡ್ತಿದ್ದರು.
1: ಅವರು ಮಾಡಿಸ್ತಿದ್ರು. ಈಗ ನಿಮಗೆ ಎಸ್ ಎಲ್ ಸಿವರೆಗೆ ಕಲ್ತದೆ ಇಲ್ಲಿ?
2: ಅಲ್ಲಿ ಮಂಗಳ ಜ್ಯೋತಿ ಸಮಗ್ರ ಶಾಲೆಯಲ್ಲಿ.
1: ಹೇಗೆ ಸ್ಟಡಿಯಲ್ಲೆಲ್ಲ ಹೇಗಿದ್ರಿ ನೀವು?
2: ಫಸ್ಟ್ ಕ್ಲಾಸ್ ಸರ್ ನಾನು, ಎಕ್ಸಾಮಲ್ಲಿ, ಲಾಸ್ಟ್ ಫೈನಲ್ ಎಕ್ಸಾಮಲ್ಲಿ.
1: ಭಾಳ ಸಂತೋಷ. ಅಂದರೆ ಈಗ ನಿಮಗೆ ನಡೀಲಿಕ್ಕೆ ಆಗೋದಿಲ್ಲ, ಕೈ ಕೂಡ ಬೇಕಾದಾಗೆ ನಿಮಗೆ ಕೇಳುವುದಿಲ್ಲ, ಹಾಗಿದ್ರು ಕೂಡ ಈ ಓದು ಬರಹ ಎಲ್ಲ ಹೇಗೆ ಮಾಡಿದ್ರಿ ಸುಧಾರತ್ನ?
2: ಬರೀಲಿಕ್ಕೆ ಸ್ವಲ್ಪ ಸ್ಲೋ ಆಗ್ತಿತ್ತು, ಎಕ್ಸಾಮಿಗೆಲ್ಲ ನಾನು ಬರೀತಿದ್ದೆ, ಮತ್ತು ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲಲ್ಲ. ಆಗ ನಮ್ಮ ಕ್ಲಾಸಿನ ಮಕ್ಕಳು ಫಸ್ಟ್ ಬರೀತಾರೆ, ಅವ್ರು ಬದ್ದಾದ ನಂತರ ಮತ್ತೆ ನನಗೆ ಬದ್ದು ಕೊಡ್ತಿದ್ರು, ಅಂದರೆ ನಾನು ಹೇಳ್ತಿದ್ದೆ ಉತ್ತರ, ಅವ್ರು ಬದ್ದು ಕೊಡ್ತಿದ್ರು. ಹಾಗೆ
1: ಈಗ ನಿಮ್ಮ ಹಾಗೆ ಬೇರೆ ನಿಮ್ಮ ಸಹಪಾಠಿಗಳು ಯಾರಾದರೂ ಇದ್ರ
2: ನಮ್ಮ ಕ್ಲಾಸಲ್ಲಿಯಾ? ಅದೇ ಹ್ಯಾಂಡ್ ಕೊಟ್ಟು ಒಬ್ಬನಿದ್ದ ನಮ್ಮ ಸ್ಕೂಲಲ್ಲಿ, ಮತ್ತೆ ಎಲ್ಲ ಅವರೇ ಬರೀತಿದ್ದು.
1: ಮತ್ತೆ ಈ ಚಿತ್ರಕಲೆಯಲ್ಲಿ ಆರಂಭದಲ್ಲಿ ಯಾವ ಚಿತ್ರ ಎಲ್ಲ ಮಾಡ್ತಾ ಇದ್ರಿ ನೀವು?
2: ಪೆನ್ಸಿಲ್ ಶೇಡಿಂಗ್ ಮತ್ತು ವಾಟರ್ ಕಲರ್ ಅಷ್ಟು, ಮತ್ತೆ ಫ್ಯಾಬ್ರಿಕ್ ಮತ್ತು ಆಯಿಲ್ ಪೇಂಟಿಂಗ್ ಅದೆಲ್ಲ ಮಾಡ್ತೀವಿ.
1: ಯಾರು ಕಲಿಸಿದ್ರು ನಿಮಗೆ?
2: ಅದು ಶಾಲಿನಿ ಟೀಚರ್ ಅಂತ, ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕಿಯವರು, ಅವರು ತುಂಬ ಒಳ್ಳೆ ಚಂದ ಕಲಿಸ್ತಾರೆ.
1: ಈಗ ನೀವು ಪೇಂಟಿಂಗ್ ಪ್ರದರ್ಶನ ಎಲ್ಲಿಯಾದರೂ ಮಾಡಿದ್ದೀರಾ?
2: ಪ್ರದರ್ಶನ ಅಂದರೆ ನಂದು ಇದು ಮನೆಯಿಂದ ಅಂತ ಮಾಡಲಿಲ್ಲ, ಶಾಲೆಯನ್ನು ತುಂಬ ಕಡೆ ಮಾಡಿದ್ದೇವೆ ನಾವು, ರೋಷನ್ ಇಲ್ಲ ಅಲ್ಲಿ, ಮತ್ತು ಇಲ್ಲಿ ಇದು ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ, ಮತ್ತು ಇದು ಗೌರ್ಮೆಂಟ್ ಕಾಲೇಜು, ಈ ತುಂಬ ಕಡೆ ಮಾಡಿದ್ದೇವೆ.
1: ಈಗ ಇಷ್ಟೆಲ್ಲ ನೀವು ರೇಖಾಚಿತ್ರ ಪ್ರಾರಂಭ ಮಾಡಿ ವರ್ಣಚಿತ್ರಕ್ಕೆ ಬಂದು ಚಿತ್ರಕಲೆಯ ಬೇರೆ ಬೇರೆ ಆಯಾಮಗಳನ್ನು ಒಂದು ರೀತಿಯಲ್ಲಿ ಪರಿಚಯಿಸಿಕೊಂಡಿದ್ದೀರಿ, ಆ ಕೆಲಸ ನೀವು ಮಾಡ್ತಾ ಇದ್ದೀರಿ. ಈಗ ಯಾವ ಬಗೆಯ ಚಿತ್ರಗಳೆಲ್ಲ ಈಗ ನಿಮಗೆ ಮಾಡಬಹುದು, ಮಾಡ್ತಾ ಇದ್ದೀರಿ ನೀವು?
2: ಅಂದರೆ ಸೀನಲ್ಲಿ ಮಾಡ್ತೀನಿ, ಮತ್ತು ಇದು ಮೆಮೊರಿ ಡ್ರಾಯಿಂಗ್, ಮತ್ತು ಗಣಪತಿ ಅಂಥದ್ದೆಲ್ಲ ಮಾಡ್ತೀನಿ ಸರ್.
1: ಪ್ರಕೃತಿ ಚಿತ್ರ ಎಲ್ಲ ಮಾಡ್ತಾ ಇದ್ದೀರಿ ಅಲ್ವಾ? ಇದೀಗ ಪಬ್ಲಿಕ್ ಅದನ್ನು ಹೇಗೆ ಸ್ವೀಕರಿಸಿದರು? ಈಗ ಕಲಾಸಕ್ತರು ನಿಮ್ಮಲ್ಲಿ ಬಂದು ಮಾತಾಡಿಸುವಾಗ ಅಥವಾ ನೀವು ಕೊಡುವಂಥ ಪ್ರೋತ್ಸಾಹ ಯಾವ ರೀತಿಯದ್ದು?
2: ತುಂಬ ಚೆನ್ನಾಗಿದೆ ಸರ್, ಅಂದರೆ ನಮ್ಮ ಸ್ಕೂಲು ಇದು ಡಿಸೇಬಲ್ ಇದೆಲ್ಲ ಸ್ಕೂಲ್ ಆದ ಕಾರಣ ಅಲ್ಲಿಗೆ ಗೆಸ್ಟ್ ತುಂಬ ಬರ್ತಾ ಇರ್ತಾರೆ, ಅವರೆಲ್ಲ ಬಂದ ಕೂಡಲೇ ನನ್ನ ಹತ್ರವೇ ಬಂದು ನನ್ನ ಪೇಂಟಿಂಗ್ ಪರ್ಚೇಸ್ ಮಾಡಿ, ಮತ್ತು ಶಾಲೆಯಲ್ಲಿ ಫಂಕ್ಷನ್ ಆಗುವಾಗ ಇದು ಮೆಮೆಂಟೋಸು ಅದಕ್ಕೆ ನನ್ನ ಪೇಂಟಿಂಗ್ಸ್ ನನಗೆ ಗೆಸ್ಟ್ಗಳಿಗೆ ಕೊಡ್ತಾರೆ, ಅಲ್ಲಿ ಪರ್ಚೇಸ್ ಮಾಡಿ ಹಾಗೆ ಕೊಡ್ತಾರೆ, ಅದರಲ್ಲಿ ಬಂದ ಹಣವನ್ನು ನಂಗೆ ಕೊಡ್ತಾರೆ ಹಾಗೆ.
1: ಈಗ ಸಾಮಾನ್ಯ ಎಷ್ಟು ಮೌಲ್ಯದಿಂದ ಎಷ್ಟು ಮೌಲ್ಯದವರೆಗೆ ನಿಮ್ಮ ಈ ಕಲಾಕೃತಿಗಳೆಲ್ಲ ಮಾರಾಟ ಆಗಿದೆ ಅಂತ ಹೇಳ್ಬೋದಾ?
2: ಅದು 100-3,000-4,000 ಹೋಗಿದೆ ಸರ್.
1: ನಿಮಗೆ ಅತ್ಯಂತ ಖುಷಿ ಕೊಟ್ಟಂತಹ ಒಂದು ಖರೀದಿಯ ಸಂದರ್ಭ, ನಿಮ್ಮಲ್ಲಿ ತಗೊಂಡವರು ನಿಮ್ಮನ್ನು ಪ್ರೋತ್ಸಾಹಿಸಿದ್ದು ಏನಾದನ್ನು ಪುಟ್ಟ?
2: ಅದು ತುಂಬ ಬಂದಿದ್ದಾರೆ ಸರ್, ಅಂದರೆ ಎಲ್ಲರೂ ಈಗ ಇದು ವೀರೇಂದ್ರ ಹೆಗ್ಗಡೆಯವರ ಆಡಳಿತದಲ್ಲಿ ಉಂಟಲ್ಲ, ಅವರು ಕೂಡ ಬಂದ ಕೂಡಲೇ ನನ್ನ ಹತ್ರ ಹುಡುಕೊಂಡು ಬರ್ತಾರೆ, ನನ್ನ ಕ್ಲಾಸ್ಗೆ ಫಸ್ಟ್ ನನ್ನ ಹತ್ರ ಬಂದು ಮತ್ತೆ ಆಚೆ ಹೋಗಿ ಇದು ಆಫೀಸ್ ರೂಮಿಗೆ ಹೋಗೋದು ಅವರು, ಹಾಗೆ ಅವರು ಸಹ ತುಂಬ ಪ್ರೋತ್ಸಾಹ ಕೊಡ್ತಾರೆ ನನಗೆ.
1: ಈಗ ಅಲ್ಲಿ ಮಂಗಳಜ್ಯೋತಿಯಲ್ಲಿ ಅಲ್ಲಿಯ ಸ್ಟಾಫು ಅಥವಾ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ನೋಡಿಕೊಳ್ತಾರೆ ನಿಮ್ಮನ್ನು?
2: ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ಹೆಡ್ಡಿನವರಿಗೆ ಕೂಡ ನನಗೆ ಎಂತ ಬೇಕಿದ್ದರೂ ಅವರೇ ಕೇಳಿ ಬಂದು ಹೆಲ್ಪ್ ಮಾಡ್ತಾರೆ, ನಾನು ಕೇಳಬೇಕಂತಿಲ್ಲ, ನನಗೆ ಸ್ವಲ್ಪ ನನ್ನ ಕೈ ಅಲ್ಲಾಡಿದ್ರೆ ಸಾಕು, ಇದು ಮಕ್ಕಳು ಓಡಿಕೊಂಡು ಬರ್ತಾರೆ, ಅಕ್ಕ ಎಂತ ಬೇಕಕ್ಕ ನಿಮಗೆ ಅಂತ. ಮತ್ತು ಟೀಚರ್ನವರಾಗಲಿ ಸ್ಟಾಫ್ನವರಾಗಲಿ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಡ್ತಾರೆ.
1: ಈಗ ನಮ್ಮ ಸುಜಾಕನ ಪರಿಚಯ ಹೇಗಾಯ್ತು ನಿಮಗೆ?
2: ಅವರು ನಮ್ಮ ಇದು ಅದು ಸಂಸ್ಥಾಪಕರಾದ ಇದು ಮೋಹಿನಿಯಪ್ಪ ಜಿನಾಯ್ಕ, ಅವರನ್ನು ನಾವು ಆಂಟಿ ಆಂಟಿ ಅಂತ ಕರೆಯೋದು, ಅವರ ಜೊತೆ ಬರ್ತಿದ್ದು ಸುಜಯ ಆಂಟಿ, ಹಾಗೆ ಪರಿಚಯ ಆಯ್ತು ನಿಮಗೆ.
1: ಈಗ ನಾನು ಅವರಲ್ಲಿ ಕೇಳ್ತೇನೆ, ಹೇಳಿ ಹೇಳ್ತಾರೆ ನಿಮ್ಮ ಬಗ್ಗೆ ಅಂತ. ಸುಜಯ ಶೆಟ್ಟಿ ಸುರತ್ಕಲ್ ನಮ್ಮ ಜೊತೆ ಇದ್ದಾರೆ, ಸುಧಾರತ್ನ ಬಗ್ಗೆ ಅವರು ಏನು ಹೇಳ್ತಾರೆ ನೋಡೋಣ.
3: ಸುಧಾರತ್ನ ಒಬ್ಬಳು ನಗುಮುಖದ ಹೆಣ್ಣು ಮಗಳು. ನಾನು ಮೋಹಿನಿಯಪ್ಪ ಜಿನಾಯ್ಕ ಜೊತೆ ಅಲ್ಲಿಗೆ ಇಂಥ ಒಂದು ಡಿಸೇಬಲ್ಡ್ ಮಕ್ಕಳ ಶಾಲೆ ಅದು ಮಂಗಳಜ್ಯೋತಿ, ಅಲ್ಲಿಗೆ ಹೋದಾಗ ಈಕೆಯನ್ನು ಭೇಟಿಯಾದೆ. ಆ ವೆಲ್ಕಮಿಂಗ್ ರೀತಿ ನನಗೆ ಬಹಳ ಹಿಡಿಸಿತು. ಮತ್ತೆ ಗೊತ್ತಾಯಿತು ಅವಳ ಎರಡು ಕೈಗಳು ಕೂಡ ವರ್ಕ್ ಆಗೋದಿಲ್ಲ, ಕಾಲು ವರ್ಕ್ ಆಗೋದಿಲ್ಲ ಅಂತ. ಆದರೂ ಆ ಮುಖದಲ್ಲಿ ಆಕೆಗೆ ಒಂದು ಚೂರ ಕೂಡ ಆ ಬಗ್ಗೆ ಅವಳಿಗೆ ನೊಂದುಕೊಂಡದ್ದು ನಾನು ಕಾಣಲಿಲ್ಲ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಒಂದು ಲೋಟ ನೀರು ಕುಡಿಬೇಕಾದರೂ ಅವಳಿಗೆ ಅವಳ ತಾಯಿಯಿಂದಲೇ ಆಗಬೇಕು, ಅಥವಾ ಅವಳಿಗೊಂದು ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಏನು ಬಂದರೂ ಕೂಡ ಆ ಮಕ್ಕಳು ಓಡಿ ಬಂದು ಅವಳ ಸರ್ವಿಸ್ ಕೊಡ್ತಿದ್ರು. ಆಕೆ ಯಾವಾಗಲೂ ಹೇಳ್ತಾಳೆ ನನ್ನ ಹತ್ರ, ನಾನು ದೇವರನ್ನು ನೆನೆಸುವುದಿಲ್ಲ, ನನ್ನ ಅಣ್ಣ ಅತ್ತಿಗೆ ನನಗೆ ದೇವರು ಅಂತ. ಅವರು ಮಾಡಿದಂಥ, ಈಗಲೂ ಕೂಡ ಅವಳ ಅಣ್ಣ ಯಾವ ಸ್ಥೇಜಲ್ಲಿದ್ದರೂ ಕೂಡ ಅವಳನ್ನು ಎತ್ತಿ ಆ ಮಂಗಳಜ್ಯೋತಿಯವರ ಬಸ್ಸಲ್ಲಿ ಕೂರಿಸುವುದು, ಮತ್ತೆ ಇಟ್ಕೊಂಡು ಬರೋದು, ಮತ್ತು ಕೆಲವೆಲ್ಲ ಇದೊಂದು ನಿಜ ಹೇಳಬೇಕಂದ್ರೆ ಹೆಣ್ಮಕ್ಕಳಿಗೆ ಆ ಒಂದು 3 days 5 days ಇನ್ ಎ ಮಂತ್ ಆ ಸಮಯದಲ್ಲಿ ಅವಳಿಗೆ ಆ ಶಾಲೆಯ ಮಕ್ಕಳು ಬಹಳ ಬಹಳ ಸಹಾಯ ಮಾಡ್ತಾರೆ. ಮತ್ತು ಈಕೆ ಕೂಡ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾಳೆ. ಬೆಳಿಗ್ಗೆ ಹೋದರೆ ಅಲ್ಲಿ ಬಿಸಿ ಊಟ ಅದೆಲ್ಲ ಸಿಗ್ತದೆ ಅವರಿಗೆ, ಹಾಗಾಗಿ ಅವಳಿಗೆ ಊಟದ್ದು ಅದರದ್ದೆಲ್ಲ ಸಮಸ್ಯೆ ಇರುವುದಿಲ್ಲ. ಬರೀ ಅವಳನ್ನು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಮತ್ತು ಅವಳ ಆರ್ಟ್ಗಳದೆಲ್ಲ ಒಂದು ರೂಮೇ ಮಾಡಿದ್ದಾರೆ ಅಲ್ಲಿ ಮಂಗಳ ಜ್ಯೋತಿಯಲ್ಲಿ. ಎಂಥ ಚಂದ ಚಂದ ಅವಳದ್ದು ಬ್ಯೂಟಿಫುಲ್ ಇದು ಆರ್ಟ್ ಆರ್ಟೆಲ್ಲ ನೋಡಿದರೆ ಬಹಳ ಆಶ್ಚರ್ಯ ಆಗ್ತದೆ ನನಗೆ. ಈ ಕೈ ಇಲ್ಲದ ಹುಡುಗಿ ಹೇಗೆ ಮಾಡಿತ್ತಪ್ಪ ಇದನ್ನು ಅಂತ ಒಂದು ವಿಸ್ಮಯ ಅನ್ನಿಸ್ತದೆ ನನಗೆ. ಅದೇ ಭಾಸ್ಕರ್ ಸರ್ ಹೇಳಿದಾಗೆ, ಈಗ ಯಾವುದೋ ಒಂದು ಪ್ರತಿಭೆಯನ್ನೇ ಅವರು ಅವಳಲ್ಲಿ ತುಂಬಿಟ್ಟಿದ್ದಾರೆ ದೇವರು, ಅದು ಈಗ ಹೊರಗೆ ಬರ್ತಾ ಇದೆ. ಅವಳಿಗೀಗ ಬೇಕಾಗಿರೋದು ಪ್ರೋತ್ಸಾಹ ಅಷ್ಟೇ ಅಂತ ನಾನು ಎನಿಸ್ತೀನಿ.
1: ಇದು ಕವಯತ್ರಿ ಸುಜಯ ಶೆಟ್ಟಿ ಅವರ ಅಂತರಾಳದ ಮಾತು. ಬಹುಶಃ ಇಂತಹ ಜನರ ಪ್ರೀತಿ ಮತ್ತು ಒಂದು ಪ್ರೋತ್ಸಾಹ ಇಂತಹ ಪ್ರತಿಭೆಗಳನ್ನು ಸಾರ್ವಜನಿಕವಾಗಿ ಒಂದು ನೆಮ್ಮದಿಯಿಂದ ಬದುಕು ಹಾಗೆ ಮಾಡುತ್ತದೆ ಅಂತ ನಾವು ತಿಳಿಬೋದು.

0: ಸುಧಾರತ್ನ, ಈ ಒಂದು ಚಿತ್ರಕಲೆಯಲ್ಲಿ ಒಂದು ಒಂದು ಹೊಸ ಸಾಧನೆಯನ್ನು ಮಾಡಿದ್ದರಿಂದ ನಾಲ್ಕು ಜನ ನಿಮ್ಮನ್ನು ಗುರುತಿಸುವಾಗಾಯಿತು. ಆದರೆ ನಿಮ್ಮ ವೈಯಕ್ತಿಕ ಬದುಕು ಅದು ಹೇಗೆ ಎನ್ನುವುದನ್ನು ನಿಮ್ಮ ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಎಲ್ಲರ ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಸ್ಥಿತಿ ಉಂಟು. ಈ ಒಂದು ಸ್ಥಿತಿಯಲ್ಲಿ ಈ ಮನೆಯವರ ಸಹಕಾರವನ್ನು ಹೇಗೆ ನೀವು ಸ್ಮರಿಸಿಕೊಳ್ತೀರಿ?
1: ಅದು ಎಷ್ಟು ಸ್ಮರಿಸಿದ್ರು ಕಡಿಮೆ ಸರ್ ನನಗೆ, ಅಂದರೆ ಅದನ್ನು ನನಗೆ ಇದನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ನನಗೆ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ಎಲ್ಲ ಕೂಡ. ಅಂದರೆ ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಎಲ್ಲದಕ್ಕೂ ಹೆಲ್ಪ್ ಬೇಕಲ್ಲ, ಅದಕ್ಕೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ನನಗೆ.
0: ಈಗ ಊಟ ತಿಂಡಿಯ ಬಗ್ಗೆ, ಈಗ ನಿಮ್ಮ ಇಷ್ಟದ ತಿಂಡಿ ಏನಾದರೂ ಉಂಟ?
1: ಹಾಗೇನಿಲ್ಲ ಸರ್.
0: ಅಂದರೆ ಇಂಥದ್ದೇ ಇಷ್ಟ ಅಂತ ಏನಿಲ್ಲ ಅಲ್ಲ, ಮನೆಯವರ ಒಟ್ಟಿಗೆ ಹೊಂದಾಣಿಕೆಯಿಂದ ನೀವು ಇದ್ದೀರಿ ಅಂತ ಆಯಿತು. ಈಗ ನಿಮ್ಮ ಅಣ್ಣನಿಗೂ ಸ್ವಲ್ಪ ಅಸೌಖ್ಯ, ಆದ್ದರಿಂದ ನಿಮ್ಮನ್ನು ಎತ್ತಿಕೊಂಡು ಹೋಗುವುದೆಲ್ಲ ತುಂಬ ಕಷ್ಟ ಆಗಿದೆ ಅಲ್ವಾ? ಹಾಗಾಗಿ ಮನೆಯಿಂದ ಹೊರಗೆ ಹೋಗುವಂಥ ಒಂದು ಸ್ಥಿತಿ ಇಲ್ಲ. ಹಾಗಾಗಿ ಈಗ ಮನೆಯಲ್ಲೇ ಕೂತ್ಕೊಂಡು ಹೇಗೆ ನೀವು ಸಮಯ ಕಳೆಯುತ್ತೀರಿ?
1: ಮನೆಯಲ್ಲಿ ಕೂಡ ನಾನು ಪೇಂಟಿಂಗ್ ಮಾಡ್ತೇನೆ ಸರ್. ಅಂದರೆ ಸ್ಕೂಲಿಂದ ನನಗೆ ತಂದು ಕೊಟ್ಟಿದ್ದಾರೆ ಪೇಪರು, ಪೇಂಟಿಂಗ್ ಪೇಂಟ್ ಎಲ್ಲ ತಂದು ಕೊಟ್ಟಿದ್ದಾರೆ. ಮನೆಯಲ್ಲಿ ಮಾಡ್ತೇನೆ ನಾನು, ಅದು ಮಾಡಿ ಆದಾಗ ಸ್ಕೂಲಿಂದ ಪುನಃ ತಗೊಂಡು ಹೋಗ್ತಾರೆ, ತಗೊಂಡು ಹೋಗಿ ಪುನಃ ಬೇರೆ ಕೊಡ್ತಾರೆ. ಹಾಗೆ
0: ಹಾಗೆ
1: ಮೊನ್ನೆ ಸ್ಕೂಲಿಗೆ ಹೋಗಿದ್ದೆ ನಾನು, ಫಂಕ್ಷನ್ ಇತ್ತು, ಟೀಚರ್ಸ್ ಫಂಕ್ಷನ್ ಇತ್ತು, ಅದಕ್ಕೆ ಹೋಗಿದ್ದೆ. ಆಗ ಸ್ವಲ್ಪ ಕೊಟ್ಟು ಬಂದೆ ಸ್ಕೂಲಲ್ಲಿ.
0: ಈಗ ನೀವು ಈ ವರ್ಣಚಿತ್ರಗಳನ್ನೆಲ್ಲ ನೀವೇ ಫ್ರೇಮ್ ಹಾಕಿ ಕೊಡ್ತೀರಾ ಅಲ್ಲ, ಅವರು ತಗೊಂಡವರು ಹಾಕಿ ಕೊಡೋದು ಹೇಗೆ? ಅದು
1: ಅದು ಸ್ಕೂಲಿಂದ ಹಾಕ್ತಾರೆ ಸರ್, ನಮ್ಮ ಮನೆಯಿಂದ ಹಾಕೋದಿಲ್ಲ. ನಾನು ಪೇಂಟಿಂಗ್ ಮಾಡಿ ಕೊಡೋದು ಮಾತ್ರ ಅಲ್ಲ, ಸ್ಕೂಲಿಂದ ಹೊರಗೆ ಕೊಟ್ಟು ಮಾಡಿಸ್ತಾರೆ ಅವರೇ.
0: ಅಂದರೆ ಅದರಿಂದ ಬಂದ ಇನ್ಕಮ್ ಎಲ್ಲ ಅದು ನಿಮಗೆ?
1: ಅದೇ ಫ್ರೇಮ್ ಇದೆಲ್ಲ ಕಟ್ ಮಾಡ್ತಾರೆ, ಫ್ರೇಮ್ ಸ್ಕೂಲಿಂದ ಹಾಕಿಸೋದಲ್ಲ, ಅದು ಮಾಡಿದ್ದಕ್ಕಂತ ನನಗೆ ಎಷ್ಟು ಕೊಡ್ತಾರೆ. ಹಾಗೆ
0: ಸುಧಾರತ್ನ ಹೇಳಿದ ಹಾಗೆ ಒಂದು ಜೀವನೋತ್ಸಾಹ ಅವರಲ್ಲಿ ಈಗಲೂ ಕೂಡ ಇರಬೇಕು ಅಂತ ಇದ್ದರೆ ಅದಕ್ಕೆ ಮನೆಯವರ ಒಂದು ಒತ್ತಾಸೆ ಮತ್ತು ಅವರ ಸಹಕಾರ ತುಂಬ ಇದೆ ಎನ್ನುವುದನ್ನು ಅಡಿಗಡಿಗೆ ಅವರು ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿದೆ, ಅವರು ಸಣ್ಣತನದಿಂದಲೇ ಇರುವಾಗ ನಮ್ಮ ರವಿಚಂದ್ರ ಭಟ್ರು ನಮ್ಮ ಕೂಡಲ ಬಳಗಕ್ಕೆ ಸೇರಿದವರು. ಹಾಗಾಗಿ ಆರಂಭದಿಂದಲೂ ಕೂಡ ಅವರ ಜೊತೆಗಾರಿಕೆ ನನಗೆ ಇದೆ. ಮತ್ತು ಒಳ್ಳೆಯ ಕಷ್ಟಜೀವಿ ಅವರು, ಅವರಿಗೆ ಯಾವುದೇ ಒಂದು ಟಿ ವಿ ಆಗಲಿ ಅಥವಾ ಬೇರೆ ಕ್ಯಾಮರಾ ಆಗಲಿ ಇದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ನಾವೇನಾದರೂ ಇದ್ದರೆ ರವಿಚಂದ್ರ ಭಟ್ರನ್ನು ಕರೆಯುವುದು. ಮತ್ತು ತಾಂತ್ರಿಕ ವಿಭಾಗದಲ್ಲಿ ತುಂಬ ಹಿರಿಯ ಒಬ್ಬ ತಂತ್ರಜ್ಞರು ಕೂಡ ಅವರು, ಒಳ್ಳೆಯ ಕ್ಯಾಮರಾಮ್ಯಾನ್ ಕೂಡ. ಹಾಗಾಗಿ ನಿರಂತರ ಕೆಲಸದಲ್ಲಿರುವಾಗ ತಂಗಿಗೆ ಸಮಯ ಕೊಡಲಿಕ್ಕೆ ಕಷ್ಟ ಆದರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಅವರು ಬರ್ತಾಯಿದ್ರು. ರವಿಚಂದ್ರ ಭಟ್ರ ಬಾಯಿ ಅಂದರೆ ಅವರ ತಂಗಿ ಬಗ್ಗೆ, ಸುಧಾರತ್ನ ಬಗ್ಗೆ ಸ್ವಲ್ಪ ಏನು ಹೇಳ್ತಾರೆ ಕೇಳೋಣ.
2: ಸುಧಾರತ್ನ ಚಿಕ್ಕಂದಿನಿಂದಲೂ ಹೀಗೆ ಇದರಲ್ಲೇ ಇದ್ದದ್ದು ಅವಳನ್ನು ನಮ್ಮ ಆದ ಕಾರಣ ನನಗೆ ಅದು ನಮ್ಮ ಪಾರ್ಟ್ ಆಫ್ ಯುವರ್ ಲೈಫ್, ಅಂದರೆ ಜೀವನದಲ್ಲಿ ಒಂದು ಬಾಕಿಯವರು ಇದ್ದ ಹಾಗೆ ನಾವು ಅವಳನ್ನು ಅನಿಸಿಕೊಂಡು ನೋಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಯಾರು ವ್ಯತ್ಯಾಸ ಏನೂ ಗೊತ್ತಾಗೋದಿಲ್ಲ. ಅಂದರೆ ಬೇರೆಯವರ ಹಾಗೆ ನಾನು ಎಲ್ಲರ ಹಾಗೆ ಅವಳನ್ನು ಒಂದೇ ರೀತಿಯಲ್ಲಿ ನೋಡ್ಕೊಳ್ತಿದ್ದ ಕಾರಣ ಅಂಥ ವ್ಯತ್ಯಾಸಗಳನ್ನೇನು ನಾನು ಇದು ಮಾಡಲಿಲ್ಲ. ಪಾರ್ಟ್ ಆಫ್ ಯುವರ್ ಲೈಫ್ ಅಂದರೆ ಅದನ್ನು ಅದಕ್ಕೆ ಸರಿಯಾಗಿ ನಾವು ಹೊಂದಿಕೊಂಡು ಹೋಗಬೇಕು. ಅದು ಹೇಗೆ ಹೇಗೆ ಇರಲಿ, ಯಾರು ಹೇಗೆ ಇರಲಿ, ಅದೇನು ಅದಕ್ಕೆ ಸರಿಯಾಗಿ ನಾವು ಹೊಂದಿಕೊಂಡು ಹೋದರೆ ನಮ್ಮ ಲೈಫು ಕಷ್ಟ ಅಂತ ಅನಿಸೋದಿಲ್ಲ. ಹಾಗೆ ಅವಳನ್ನು ನಾನು ಯಾವ ರೀತಿಯಲ್ಲಿಯೂ ಆ ರೀತಿ ಅನಿಸ್ಕೊಳ್ಳಿಲ್ಲ. ಹಾಗೆ ಅವಳನಿಗೆ ಬೇಕಾದಾಗ ನಮಗೆ ಸಾಧ್ಯ ಇದ್ದಷ್ಟು ಅವಳ ಇದನ್ನು ಮಾಡುತ್ತಾ ಬಂದಿದ್ದೇವೆ ಇಷ್ಟರವರೆಗೆ. ಈಗ ನನಗೆ ಸ್ವಲ್ಪ ಕೈ ಕಾಲುಗಳಲ್ಲಿ ಅಂದೇಳಿದರೆ ನೋವು ಅದು ಇದೆಲ್ಲ ಬರ್ತಾ ಇದ್ದೆ, ಸ್ವಲ್ಪ ಪ್ರಾಯ ಆದ ಕಾರಣ ಮೊದಲನೇ ಹಾಗೆ ಅಲ್ಲ. ಆ ವ್ಯತ್ಯಾಸಕ್ಕೆ ಸರಿಯಾಗಿ ಈಗ ಶಾಲೆಗೆ ಕರ್ಕೊಂಡೋಗಿ ಬಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಬಾಕಿ ಕೆಲಸಗಳಿಗೆಲ್ಲ ಏನೂ ತೊಂದರೆ ಇಲ್ಲ, ಮನೆಯಲ್ಲಿ ಅವಳು ಬೇಕಾದಾಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಮತ್ತು ಅವರು ಶಾಲೆ ಅಂತ ಹೇಳಿದರೆ ಚಿಕ್ಕಂದಿನಿಂದಲೇ 7-8 ವರ್ಷ ಆಗುವಾಗಲಿಂದಲೇ ಅವರು ಮೋಹಿನ್ ನಾಯಕ್ನವರಲ್ಲಿ ಪ್ರಾರಂಭ ಮಾಡುವಾಗಲಿಂದಲೇ ಅಲ್ಲಿಗೆ ಶಾಲೆಗೆ ಹೋಗ್ತಾ ಇದ್ದಾಳೆ. ಆಗಿಂದಲೇ ಅಲ್ಲಿಗೆ ಅವಳನ್ನು ನಾನು ಸೇರಿಸಿ ಇದು ಮಾಡಿದ್ದೇನೆ. ಹಾಗಾಗಿ ಅಲ್ಲಿಂದ ಇತ್ತಲಾಗಿ ನಮಗೆ ಸಾಧ್ಯ ಇದ್ದಷ್ಟು ಇದು ಮಾಡ್ತೇನೆ. ಮತ್ತು ಅವಳು ಅಲ್ಲಿ ಶಾಲೆಗೆ ಹೋದ ನಂತರ ಈ ಡ್ರಾಯಿಂಗು ಅಥವಾ ಯಾವುದೇ ಕಂಪ್ಯೂಟ್ರು ಇಂಥ ತರಗತಿಗಳಿಗೆ ಎಲ್ಲ ಹೋಗಿ ಅದನ್ನೆಲ್ಲ ಕಲಿತು 10ನೇ ತರಗತಿ ತನಕ ಅವಳು ಪಾಸ್ ಮಾಡಿದ್ದಾಳೆ ಅವಳ ಇದರಿಂದಲೇ. ಅದಕ್ಕೆ 10ನೇ ತರಗತಿಗೆ ಬರೀಲಿಕ್ಕೆ ಅಂದೇಳಿದರೆ ಇನ್ನೊಂದು ಹ್ಯಾಂಡ್ ಕೊಟ್ಟು ಇವಳು ಹೇಳಿ ಬರೆಸಿ ಆ ರೀತಿಯಲ್ಲಿ ಆಗಿ ಅವಳದ್ದು ಇದಾಗಿದೆ. ಆನಂತರ ಮುಂದೆ ಕಲೀಲಿಕ್ಕೆ ಅಂದೇಳಿದರೆ ಅಂಥ ವ್ಯವಸ್ಥೆಗಳು ಸರಿಯಾಗಿ ಇರಲಿಲ್ಲ ಅಲ್ಲಿ, ಆ ಶಾಲೆಯಲ್ಲಿ ಇಲ್ಲ. ಮತ್ತು ಹೊರಗೆ ಹೋಗಿ ಮಾಡಿಸುವಂಥ ವ್ಯವಸ್ಥೆಗಳಿಗೆ ನಮಗೆ ಸಾಧ್ಯತೆ ಇರಲಿಲ್ಲ. ಇನ್ನು ಆದ್ದರಿಂದ ಅಲ್ಲಿ ಡ್ರಾಯಿಂಗಿನ ಒಬ್ಬರು ಒಳ್ಳೆಯ ಟೀಚರ್ ಸಿಕ್ಕಿದ ಕಾರಣ ಡ್ರಾಯಿಂಗ್ನಲ್ಲಿ ಅವಳು ತುಂಬ ಮುಂದೆ ಬಂದಿದ್ದಾಳೆ, ತುಂಬ ಕಡೆ ಪ್ರಶಸ್ತಿಗಳನ್ನು ಪಡೆದಿದ್ದಾಳೆ, ತುಂಬ ಕಡೆ ಸನ್ಮಾನಗಳಾಗಿದೆ. ಹೀಗೆ ತೊಂದರೆ ಅದು ಆ ಬಗ್ಗೆ ಏನು ನಮಗೆ ಇದಿಲ್ಲ, ತುಂಬ ಸಂತೋಷವಿದೆ. ಮತ್ತು ಅದಕ್ಕಿಂತ ಜಾಸ್ತಿ ತುಂಬ ಹೇಳುವಂಥ ವಿಷಯಗಳು ನನಗೇನು ಗೊತ್ತಾಗೋದಿಲ್ಲ.
0: ಒಳ್ಳೆಯದು, ರವಿಚಂದ್ರ ಭಟ್ರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಅವರು ಒಂದು ಮಾತು ಹೇಳಿದರು ನೋಡಿ, ಎಲ್ಲರ ಹಾಗೆ ಅವರು ನೋಡಿಕೊಳ್ತೇನೆ ಅಂತೇಳಿ. ಬಹುಶಃ ಇಂತಹ ವಿಶೇಷ ಚೇತನದ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೆ ಮನೆಯ ವಾತಾವರಣ ಹೇಗಿರಬೇಕು, ಇದು ಅಂತಹ ಯಾರಾದರೂ ಪೋಷಕರಿದ್ದರೆ ಅಥವಾ ಪೇರೆಂಟ್ಸ್ ಇದ್ದರೆ ಅವರಿಗೆ ಒಂದು ಜೀವನದ ಪಾಠ ಅಂತ ಖಂಡಿತ ಹೇಳ್ಬೋದು. ಈಗ ಸುಧರತ್ನ, ಈಗ ನಿಮ್ಮ ಅಣ್ಣ ಹೇಳಿದರು ತುಂಬ ಸನ್ಮಾನ ಎಲ್ಲ ಆಗಿದೆ ಅಂತ ಹೇಳಿ, ಈಗ ನಿಮಗೆ ನೆನಪಾದಂಥ ಕೆಲವು ಸನ್ಮಾನಗಳನ್ನು ಗೌರವಗಳನ್ನು ಸ್ವಲ್ಪ ಹೇಳ್ಬೋದಾ?
1: ಸನ್ಮಾನ ಅದೇ ನಮ್ಮ ಗುಡ್ಡದಲ್ಲಿ ಮಾಡಿದ್ದು ಒಮ್ಮೆ, ಮತ್ತು ಇದು ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಮತ್ತು ಮಣಿಪಾಲದಲ್ಲಿ ಆಗಿದೆ ಒಮ್ಮೆ, ಮತ್ತು ಇದು ರಾಗ ತರಂಗ, ಹಾಗೆ ತುಂಬ ಆಗಿದೆ.
0: ಭಾಳ ಒಳ್ಳೆಯದು. ಸಾರ್ವಜನಿಕವಾದ ಒಂದು ಸ್ವೀಕೃತಿ ಕೂಡ ನಿಮಗೆ ಸಿಕ್ಕಿದೆ, ಬೇರೆ ಬೇರೆ ಸನ್ಮಾನಗಳಾಗಿವೆ. ಕಲಾಪ್ರೇಮಿಗಳು ನಿಮ್ಮನ್ನು ಈಗಲೂ ಕೂಡ ಮೆಚ್ಚಿಕೊಳ್ತಾರೆ, ನಿಮ್ಮ ಕಲಾಕೃತಿಗಳನ್ನು ಮೆಚ್ಚಿಕೊಳ್ತಾ ಇದ್ದಾರೆ. ಬಹುಶಃ ಈಗ ನಾವು ಬಂದದ್ದು ಕೂಡ ಆ ನೆಲೆಯಲ್ಲಿ. ನನ್ನ ಜೊತೆ ನವೀನ್ ಶೆಟ್ಟಿ ಎಡ್ಮೆಮಾರ್ ಅವರು ಬಂದಿದ್ದಾರೆ, ನಮ್ಮ ಟಿ ವಿಗೋಸ್ಕರ ಸುಧಾರತ್ನನು ಅವರು ಮಾತಾಡಿಸಿದ್ದಾರೆ. ಈಗ ಅವರ ಒಂದು ಅನುಭವವನ್ನು ಕೂಡ ಈ ಮನೆಗೆ ಬಂದ ಮೇಲೆ ಏನು ಎನ್ನುವುದನ್ನು ನಾವು ಕೇಳಬೇಕು. ನವೀನ್,
3: ಸುಧಾರತ್ನ ವಾಸ್ತವವಾಗಿ ಅವರು ಅಪ್ಪಟ ಕಲಾರತ್ನ ಅಂತ ನನಗನಿಸ್ತಾ ಇದೆ. ಯಾಕಂದರೆ ಕಲೆ ಎಂಬ ಸುದ್ದಿ ಅವರೊಳಗೆ ಅಂತರ್ಗಾಮಿಯಾಗಿ ಪ್ರವಹಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಅದ್ಭುತವಾದಂತಹ ಕಲಾ ಒಂದು ನೈಪುಣ್ಯತೆಯನ್ನು ಹೊಂದಿದ್ದಾರೆ. ಅವರ ಬಣ್ಣದ ಆ ಕುಂಚದಲ್ಲಿ ಅದ್ಭುತಗಳು ಸೃಷ್ಟಿಯಾಗಿವೆ. ವಿಶೇಷ ಅಂದರೆ ಅವರು ಚಿತ್ರವನ್ನು ಬಿಡಿಸುವುದನ್ನು ನೋಡುವಾಗ ಇದು ಇವರೇ ಮಾಡಿದ್ದ ಅಂತ ಅನಿಸ್ತದೆ. ಯಾಕೆಂದರೆ ಅಷ್ಟೊಂದು ಕಷ್ಟಪಟ್ಟು ಆ ಚಿತ್ರಗಳನ್ನು ಬಿಡಿಸ್ತಿದ್ದಾರೆ. ಎಲ್ಲವೂ ಸರಿ ಇರುವಂತಹ ನಮಗೆ ಒಂದು ಚಿತ್ರವನ್ನು ಮಾಡಬೇಕಾದರೆ ಬಹಳ ಕಷ್ಟ ಆಗ್ತದೆ, ಮತ್ತು ಯಾವುದೋ ಒಂದು ಚಿತ್ರವನ್ನು ಬಿಡಿಸ್ಲಿಕ್ಕೆ ಹೋಗಿ ಅದು ಇನ್ಯಾವುದೋ ಆಗ್ತದೆ, ಗಣೇಶನನ್ನು ಬಿಟ್ಟು ಗಣೇಶನ ಅಪ್ಪನ ಮಾಡಿದಾಗೆ ಅನ್ನೋದು ಗಾದೆ ಇದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಆದರೆ ಅವರ ಚಿತ್ರಗಳು ಅಷ್ಟೊಂದು ಕಷ್ಟಪಟ್ಟು ಮಾಡಿದರೂ ಕೂಡ ಪರಿಪೂರ್ಣತೆಯನ್ನು ಪಡ್ಕೊಳ್ತದೆ. ಇನ್ನು ವಿಶೇಷ ಅಂದರೆ ನಾನು ಗಮನಿಸಿದಾಗೆ ಪ್ರಕೃತಿಯ ಬಹಳಷ್ಟು ಚಿತ್ರಗಳನ್ನು ಅವರು ಬಿಡಿಸಿದ್ದಾರೆ. ಎದ್ದು ನಡೆದಾಡುವಂತಹ ಸ್ಥಿತಿಯಲ್ಲಿ ಅವರಿಲ್ಲ, ಆದರೆ ಪ್ರಕೃತಿಯನ್ನು ನೋಡಿದ್ಯಾವಾಗ, ಆಸ್ವಾದಿಸಿದ್ಯಾವಾಗ, ಅನುಭವಿಸಿದ್ಯಾವಾಗ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಅವೆಲ್ಲವೂ ಅವರ ಚಿತ್ರಗಳಲ್ಲಿ ಪಡಿಮೂಡಿದೆ. ಇನ್ನು ಭಾವಚಿತ್ರಗಳನ್ನು ಮಾಡುವಾಗ ಭಾಳ ವಿಶೇಷವಾದಂತಹ ಮುತುವರ್ಜನೆ ವಹಿಸಬೇಕಾಗ್ತದೆ. ಅದು ಶಿವರಾಮ್ ಕಾರಂತರ ಚಿತ್ರ ಇರ್ಬೋದು ಅಥವಾ ಲತಾ ಮಂಗೇಶ್ಕರ್ ಅವರ ಚಿತ್ರ, ಸಾಕಷ್ಟು ಭಾವಚಿತ್ರಗಳನ್ನು ಮಾಡಿದ್ದಾರೆ. ಅದು ಎಲ್ಲೂ ಕೂಡ ತಪ್ಪಿದರೆ ಅದು ಯಾವುದ್ಯಾವುದೋ ಚಿತ್ರ ಆಗ್ತದೆ. ಪ್ರಕೃತಿಯ ಚಿತ್ರಗಳನ್ನು ಬಿಡಿಸುವಾಗ ಒಂದಷ್ಟು ತಪ್ಪಿದ್ರು ಬೇರೆ ರೂಪದಲ್ಲಿ ಅದನ್ನು ಬಿಡಿಸುವುದಕ್ಕೆ ಸಾಧ್ಯ ಅದ. ಆದರೆ ಭಾವಚಿತ್ರಗಳನ್ನು ಮಾಡುವಾಗ ಎಲ್ಲೂ ಕೂಡ ತಪ್ಪುವ ಹಾಗಿಲ್ಲ. ಹಾಗಾಗಿ ಅದ್ಭುತವಾದಂತಹ ಒಂದು ಕಲೆಯನ್ನು ಭಗವಂತ ಅವರಿಗೆ ಕರುಣಿಸಿದ್ದಾನೆ ಅಂತ ನನಗನ್ನಿಸ್ತದೆ. ಖಂಡಿತವಾಗಿ ಅವರ ಕಲಾ ಜೀವನ ಮತ್ತು ಅವರ ಇಡೀ ಜೀವನ ಉಜ್ವಲವಾಗಲಿ ಅಂತ ನಾವು ಹಾರೈಸ್ತೇವೆ.
0: ನವೀನ್ ಶೆಟ್ಟರು ಹೇಳಿದ ಹಾಗೆ ಬಹುಶಃ ರವಿ ಕಾಣದನ್ನು ಕವಿ ಕಾಣುತ್ತಾನೆ ಅಂತ ಒಂದು ಮಾತುಂಟು. ಎಲ್ಲರ ಹಾಗೆ ಹೊರಗೆ ಹೋಗಿ ಪ್ರಕೃತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಸ್ಥಿತಿಯಲ್ಲಿ ಕೂಡ ಸುಧಾರತ್ನ ಇಂತಹ ಚಿತ್ರಗಳನ್ನು ಬಿಡಿಸಿದ್ದಾಳೆ ಅಂತ ಹೇಳಿದರೆ ಅವಳ ಕಲ್ಪನೆ ಎಷ್ಟು ಎತ್ತರದ ಮಟ್ಟದ್ದು ಎನ್ನುವುದು ನಮಗೆ ಖಂಡಿತ ಗೊತ್ತಾಗ್ತದೆ. ಯಾವುದೇ ಚಿತ್ರದಲ್ಲಿ ಕೂಡ ನಾವು ಒಂದು ಎಳ್ಳು ಕಾಳು ಮುಳ್ಳು ಮೊನೆಯಷ್ಟು ಕೊರತೆಯನ್ನು ಕಾಣದ ರೀತಿಯಲ್ಲಿ ಬಹುಶಃ ತನ್ನೊಳಗಿನ ಕೊರತೆಯನ್ನು ಅವಳು ಇಲ್ಲಿ ತುಂಬಿಕೊಟ್ಟಿದ್ದಾಳೆ ಅಂತ ನಾವು ಹೇಳಿದರೆ ಸತ್ಯ.

0: ಇದು ಮಾಡುದಿಲ್ಲ, ತಲೆಗೆ ತಗೊಳ್ಳೋದಿಲ್ಲ ಹಾಗೆ.
1: ಅಂದ್ರೆ ಆ ರೀತಿಯ ಸ್ಥಿತಪ್ರಜ್ಞತೆಯನ್ನು ಕೂಡ ರೂಢಿಸಿಕೊಂಡಿದ್ದೀರಿ ಅಂತಾಯ್ತು. ಪೂರ್ತಿ ನಿಮ್ಮ ಬದುಕು ಕಲೆಗೆ ಸೀಮಿತ ಆದಂತಹ ಒಂದು ರೀತಿಯಲ್ಲಿ ಇದ್ದೀರಿ, ಹಾಗಾಗಿ ಅಲ್ಪತೃಪ್ತಿಯಿಂದ ಜೀವನ ಸಾಗ್ತಾ ಇದೆ ಅನ್ನೋದು ಬಹಳ ಸಂತೋಷದ ಸಂಗತಿ. ಈಗ ನಾವು ಕೊನೆಯಲ್ಲಿ ಈಗ ನಿಮಗೆ ಇನ್ನು ಮುಂದಿನ ಜೀವನ, ಅದು ನಿಮ್ಮ ಜೀವನ, ಈ ಕಲೆಯೇ ನಿಮ್ಮ ಉಸಿರು, ಏನಾದರೂ ಕನಸುಗಳು ಉಂಟ ನಿಮಗೆ? ಹೇಗೆ
0: ಕನಸು ಅಂದರೆ ಅದೇ ಚಿತ್ರಕಲೆಯಲ್ಲಿ ಮುಂದೆ ಇನ್ನು ಕೂಡ ಚೆಂದ ಚಿತ್ರ ಮಾಡಬೇಕಂತ ಉಂಟು. ಒಳ್ಳೊಳ್ಳೆ ಚಿತ್ರಕಲೆ ಮಾಡಿ ಅದರಲ್ಲೇ ಮುಂದೆ ಬರಬೇಕಂತ ಉಂಟು.
1: ಈಗ ಕವಿಯಾಗಲಿ ಕಲಾವಿದನಾಗಲಿ ಶಿಲ್ಪಿಯಾಗಲಿ ಈಗ ತಾನು ಏನು ತನ್ನಲ್ಲಿ ಪ್ರತಿಭೆ ಉಂಟು, ಅದರಲ್ಲಿ ಮಾಡಿದಂಥ ಸಾಧನೆಯನ್ನು ನಾಲ್ಕು ಜನಕ್ಕೆ ಹೇಳುವ ಒಂದು ಚೈತನ್ಯ ಕೂಡ ಅವರಿಗಿರುತ್ತದೆ. ಆದರೆ ನೀವೊಬ್ಬರು ಕಲಾವಿದ ಆಗಿದ್ದರೂ ಕೂಡ ಇನ್ನೊಬ್ಬರ ಎದುರಿನಲ್ಲಿ ಹೇಳಿಕೊಳ್ಳಲಾಗದ, ಹೊರಗೆ ಹೋಗಿ ಇನ್ನೊಬ್ಬರೊಟ್ಟಿಗೆ ಸೇರಿಕೊಳ್ಳಲಾಗದಂಥ ಒಂದು ಸ್ಥಿತಿಯಲ್ಲಿದ್ದೀರಿ ಅಲ್ವಾ? ಹಾಗಾಗಿ ಈಗ ನಾವು ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಕೇಳುವುದು, ಯಾವ ರೀತಿಯ ಪ್ರೋತ್ಸಾಹವನ್ನು ಸಮಾಜದಿಂದ ನೀವು ನಿರೀಕ್ಷೆ ಮಾಡ್ತೀರಿ?
0: ಹಾಗೆ ನಿರೀಕ್ಷೆ ಅಂತ ಏನಿಲ್ಲ ಸರ್. ಅಂದರೆ ನನಗೆ ಎಲ್ಲರೂ ಪ್ರೋತ್ಸಾಹಿಸಿದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಜಾಸ್ತಿ ನಾನು ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ.
1: ನೋಡಿ, ಇದು ಅವಳ ಮಾತು. ಯಾಕಂದರೆ ಯಾವುದೇ ರೀತಿಯ ನಿರೀಕ್ಷೆಯನ್ನು ಇನ್ನೊಬ್ಬರ ಬಗ್ಗೆ ಇಟ್ಟುಕೊಳ್ಳದೆ ತನ್ನ ತೃಪ್ತಿಗೋಸ್ಕರ ಈ ಕಲೆಯನ್ನು ಆರಿಸಿಕೊಂಡು ಅದರಲ್ಲೇ ವ್ಯಸ್ತರಾಗಿರತಕ್ಕಂತಹ ಒಂದು ನಿಜವಾದ ಸಹಜ ಪ್ರತಿಭೆ ಸುಧಾರತ್ನ. ಈ ಮಾಧ್ಯಮದ ಮೂಲಕ ಬಹುಶಃ ನೀವೆಲ್ಲ ಕೇಳಿದಾಗ ಅವರ ಪ್ರತಿಭೆಯನ್ನು ಕಾಣಬೇಕು ಅಥವಾ ಅವರ ಕಲಾಕೃತಿಗಳನ್ನು ತಗೊಳ್ಬೇಕು ಅಂತ ಮನಸ್ಸು ಇದ್ದವರು ಕೂಡ ತುಂಬ ಮಂದಿ ಇರಬಹುದು. ಅವರಿಗೆ ಸುಧಾರತ್ನನ ದೂರವಾಣಿ ಸಂಖ್ಯೆಯನ್ನು ಕೂಡ ನಾವು ಕೊಡ್ತೇವೆ, ಹಾಗೆ ಅವರ ಅಣ್ಣನ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೇವೆ. ಎಷ್ಟು ಹೊತ್ತಿಗೆ ಬಂದು ಕೂಡ ಅವರನ್ನು ಸಂಪರ್ಕ ಮಾಡ್ಬೋದು. ಕಲಾಕೃತಿಗಳು ಬೇಕಾದಷ್ಟು ಉಂಟು, ಮತ್ತು ನಿಮ್ಮ ಭಾವಚಿತ್ರಗಳನ್ನು ಬೇಕಿದ್ರು ಕೂಡ ಅವಳು ತಕ್ಷಣದಲ್ಲಿ ಬಿಡಿಸಿಕೊಡಲಿಕ್ಕೆ ಸಮರ್ಥರು ಕೂಡ ಇದ್ದಾಳೆ, ಬಹಳ ಒಳ್ಳೆಯ ರೀತಿಯಲ್ಲಿ. ಈಗ ನಾವೆಲ್ಲ ಅವರಲ್ಲಿ ಮಾಡಿಸಿದ್ದೇವೆ, ಆ ರೀತಿಯ ಒಂದು ಪ್ರೋತ್ಸಾಹವನ್ನು ನಾವೆಲ್ಲ ಅವರಿಗೆ ಕೊಡೋಣ, ಒಂದು ನೈತಿಕವಾದ ಸ್ಥೈರ್ಯವನ್ನು ಕೊಟ್ಟು ಆ ಮೂಲಕ ಈ ಕಲಾವಿದೆಯನ್ನು ಬೆಳೆಸೋಣ ಅಂತ ತಮ್ಮಲ್ಲೆಲ್ಲ ಕಳಕಳಿಯಿಂದ ಸಾರಂಗಪತಿಯಿಂದ ನಾವು ಕೇಳಿಕೊಳ್ತೇವೆ.
2: ಸುಧಾರತ್ನನ ಫೋನ್ ನಂಬರ್ 9035613508, 9035613508. ರವಿಚಂದ್ರ ಭಟ್ರ ದೂರವಾಣಿ ಸಂಖ್ಯೆ 9743104950, 9743104950.
1: ಭಾಳ ಸಂತೋಷ ಸುಧಾರತ್ನ. ಈಗ ನಿಮ್ಮಲ್ಲಿ ಮಾತಾಡಿಸಿದ್ದೇವೆ, ಇಷ್ಟು ಜನ ಮನೆಗೆ ಬಂದಿದ್ದಾರೆ, ನಿಮ್ಮ ಕಲಾಕೃತಿಗಳನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಈಗ ಏನು ಎನಿಸ್ತದೆ ನಿಮಗೀಗ?
0: ತುಂಬ ಸಂತೋಷ ಆಗ್ತದೆ ನನಗೆ. ಅಂದರೆ ಎಷ್ಟು ಪ್ರೋತ್ಸಾಹ ಕೊಡ್ತಾರಲ್ಲ ಅಂತ ತುಂಬ ಸಂತೋಷ ಆಗ್ತದೆ.
1: ಇದು ಸುಧಾರತ್ನ ಅವರ ಮಾತು. ಬಹುಶಃ ಇಂತಹ ಕಲಾವಿದರು ತೆರೆಮರೆಯಲ್ಲಿ ತುಂಬ ಇದ್ದಾರೆ ಶ್ರೋತೃಗಳೇ, ಅವರನ್ನೆಲ್ಲ ಪ್ರೋತ್ಸಾಹಿಸಬೇಕು ಎನ್ನುವ ಉದ್ದೇಶ ನಮಗೆಲ್ಲ ಇದ್ದರೂ ಕೂಡ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಬಹುಶಃ ಆ ನೆಲೆಯಲ್ಲಿ ರೇಡಿಯೋ ಸಾರಂಗಿನ ಈ ಒಂದು ಪ್ರಯತ್ನ ಸಾರ್ಥಕ ಅಂತ ನನಗನ್ನಿಸ್ತದೆ. ಬಹುಶಃ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುಜಯ ಶೆಟ್ಟಿ ಸುರತ್ಕಲ್, ಹಾಗೆ ಸುಧಾರತ್ನ ಅಣ್ಣ ರವಿಚಂದ್ರ ಭಟ್ರು, ಮತ್ತು ಅವರ ತಾಯಿ ಶಂಕರಿ, ಅವರ ಅತ್ತಿಗೆ ಭಾರತಿ, ಮತ್ತು ನಮ್ಮ ಮಿತ್ರರಾದಂಥ ನವೀನ್ ಎಡ್ಮೆ ಮಾನವತ್ ಅವರ ನಮ್ಮ ಟಿವಿಯ ಬಳಗ ಎಲ್ಲರಿಗೂ ಕೂಡ, ಹಾಗೆ ನಮ್ಮ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ವಶ ಇವತ್ತು ಸಾದರಪಡಿಸಲಿಕ್ಕೆ ನಮಗೆ ರೇಡಿಯೋ ಸಾರಂಗನ ವತಿಯಿಂದ ಸಹಕಾರ ನೀಡಿದವರು ಎಡ್ವರ್ಡ್ ಲೋಬ್ ಅವರು, ಅವರೆಲ್ಲರೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಧನ್ಯವಾದ ಅರ್ಪಿಸ್ತೇನೆ. ಮುಂದಿನ ಕಲಾಸಾರಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ವ್ಯಕ್ತಿತ್ವದ ಬಗ್ಗೆ ನಾವು ಇವರುಗಳನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್. ಇದು 107.8 FM, ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳಿ, ನಮಸ್ಕಾರ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಅಶ್ವಿನಿ ಕೋಡಿಬೈಲು ಇವರ ರಚನೆಯ, ರಾಘವೇಂದ್ರ ಬಿಜಾಡಿ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಂಧಿ ಏಕಾದೆ ಮನವೇ

ಮುಂದಿನ ಹಾಡು ವಿ ಆನಂದ್ ಅವರ ರಚನೆಯ, ನಾಗೇಂದ್ರನಾಥ್ ಇವರ ಸಂಗೀತ ನಿರ್ದೇಶನದ, ಸಿ ಅಶ್ವಥ್ ಇವರ ಗಾಯನದ ಕತ್ತಲಲ್ಲಿ ಬೆತ್ತಲಾದ ಚಂದ್ರಮಾ.

ಮುಂದಿನ ಹಾಡು ಸತ್ಯಾನಂದ ಪಾತ್ರೋಟ ಇವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನದ, ರಾಜು ಅನಂತಸ್ವಾಮಿ ಇವರು ಹಾಡಿರುವ ಬಡವನಾದರೆ ಏನು ಪ್ರಿಯೇ.

ಮುಂದಿನ ಗೀತೆ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಇವರ ಸಂಗೀತ ನಿರ್ದೇಶನದ, ಅಪೂರ್ವ ಶ್ರೀಧರ್ ಇವರು ಹಾಡಿರುವ ಅತ್ತಿತ್ತ ನೋಡದಿರು.

0: ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇರುವುದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಊರುಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಊರಿಂದ ಊರಿಗೆ ನಮ್ಮ ಸಂಚಾರ, ನಾವು ಯಾವತ್ತೂ ಜಂಗಮರು, ಹಾಗಾಗಿ ನಿಂತಲ್ಲಿ ನಿಲ್ಲುವುದು ಮನುಷ್ಯನ ಪ್ರವೃತ್ತಿಯಲ್ಲ. ಈ ಊರುಕೇರಿ ಕಾರ್ಯಕ್ರಮದ ಮೂಲಕವಾಗಿ ಸಾಕಷ್ಟು ಮಂಗಳೂರಿನ ಆಸುಪಾಸಿನ ಸ್ಥಳಗಳನ್ನು ಪರಿಚಯಿಸುವಂತಹ ಪ್ರಯತ್ನವನ್ನ ಕಳೆದ ಕೆಲವು ತಿಂಗಳುಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಆದರೂ ಮಂಗಳೂರಿನ ಪೇಟೆಯ ಪರಿಚಯ ಪೂರ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟು ವಿಸ್ತಾರವಾಗಿದೆ ನೋಡಿ ನಮ್ಮ ಊರು. ಊರು ಕೇರಿ ಈ ಎರಡನ್ನು ಕೂಡ ಪರಿಚಯಿಸುವಂಥ ಪ್ರಯತ್ನ ಈ ಕಾರ್ಯಕ್ರಮದ್ದು. ಹಾಗಾಗಿ ಈ ಸಲ ಎಲ್ಲಿಗೆ ಹೋಗೋಣ ಅಂತ ನಾನು ಆಲೋಚನೆ ಮಾಡುವಾಗ ನಮ್ಮ ಸಾರಂಗ ತಡ್ಡ ಒಂದು ಸೂಚನೆ ಕೊಟ್ಟಿತ್ತು, ಬೆಂದೂರುವೆಲ್ ಕಡೆ ಹೋದರೆ ಆದೀತು ಅಂತ. ಹಾಗಾಗಿ ಆರ್ ಜೆ ಬಿಂದ್ಯಾ ಕುಲಾಲ್ ಹಾಗೆ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಅವರ ಜೊತೆಗೆ ಈಗ 5ನೇ ನಂಬರ್ ಬಸ್ಸನ್ನು ನಾನು ಹತ್ತಿದ್ದೇನೆ. ಆ ಬಸ್ಸಿನಲ್ಲಿ ಈಗ ಮುಂದುವರಿದು ಬೆಂದೂರು ಹತ್ರ ಇಳಿದಿದ್ದೇವೆ. ಬೆಂದೂರಿಂದ ಇಳಿದು ಎಡಗಡೆಗೆ ತಿರುಗಿದಂತಹ ರಸ್ತೆ. ಈ ರಸ್ತೆ ಕದ್ರಿಗೆ ಹೋಗುವಂತ ರಸ್ತೆ. ಅಲ್ಲಿಂದ ಮತ್ತೆ ಅದು ಬೇರೆ ಬೇರೆ ತಿರುಗಳನ್ನು ಪಡೀತದೆ. ಅಲ್ಲಿವರೆಗೆ ನಾವು ಹೋಗುವುದಕ್ಕಿಲ್ಲ. ಈಗ ನಡ್ಕೊಂಡು ನಮಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಲಗಡೆಗೆ ಬಹಳ ದೊಡ್ಡ ಒಂದು ಆಸ್ಪತ್ರೆ ಕಾಣಿಸ್ತಾ ಇದೆ. ತಮ್ಗೆ ಗೊತ್ತಿದೆ, ಈ ಆಸ್ಪತ್ರೆ ಕೊಲಾಸು ಆಸ್ಪತ್ರೆ, ಹೆಸರುವಾಸಿಯಾದಂತಹ ಮಂಗಳೂರಿನ ಒಂದು ಆಸ್ಪತ್ರೆ ಇದು. ಇಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳಿಗೆ ಬೇಕಾದ ಸೌಲಭ್ಯಗಳಿವೆ. ಹೆಸರಾಂತ ವೈದ್ಯರುಗಳು ಕೂಡ ಇಲ್ಲಿದ್ದಾರೆ. ಅದರ ಸೇವೆಯನ್ನ ದಿನಂಪ್ರತಿ ಊರು ಪರ ಊರಿನ ಜನ ಪಡ್ಕೊಳ್ತಾ ಇದ್ದಾರೆ. ಒಂದು ಸುತ್ತು ಈ ಆಸ್ಪತ್ರೆಗೆ ಹೋಗಿ ಬಂದಿದ್ದೇವೆ. ಈಗ ನಾವು ಕೊಲಸ ಆಸ್ಪತ್ರೆಯಿಂದ ಹೊರಗೆ ಬಂದು ಎದುರು ನೋಡಿದರೆ ಒಂದು ವಿಶಾಲವಾದ ಪ್ರಾಂಗಣ ಇದೆ. ಇದೊಂದು ವಸತಿ ಪ್ರದೇಶ. ಎಜೆ ಶೆಟ್ಟರ ಮನೆ ಇಲ್ಲಿ ಕಾಣಿಸ್ತಾ ಇದೆ. ಎಜೆ ಶೆಟ್ಟರು ಉದ್ಯಮ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಮಂಗಳೂರಿನಲ್ಲಿ ತುಂಬ ಹೆಸರು ಮಾಡಿದಂತಹ ಒಬ್ಬ ವ್ಯಕ್ತಿ ಡಾಕ್ಟರ್ ಎಜೆ ಶೆಟ್ಟಿ. ಅವರ ಕಂಪೌಂಡ್ನ ಒಳಗೆ ನಾವು ಹೋಗುವುದಕ್ಕಿಲ್ಲ, ಅವರ ನಿವಾಸ ಇಲ್ಲಿ ಎನ್ನುವುದನ್ನು ಉಲ್ಲೇಖಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ನಾವು ಕೆಳಗೆ ಬಂದಿದ್ದೇವೆ. ಕೆಳಗೆ ಬಂದು ಒಂದು 10 ಹೆಜ್ಜೆ ನಾವು ಮುಂದೆ ಬಂದಾಗ ಇಲ್ಲೊಂದು ಪಡಿ ವೆಳರೋಡ್ ಇನ್ಸ್ಟಿಟ್ಯೂಷನ್ ಅಂತ ನಮ್ಗೆ ಕಾಣಿಸ್ತಾ ಇದೆ. ಪಡಿ ವೆಳರೋಡ್ ಸಂಸ್ಥೆ ಇದೊಂದು ನೋಂದಾಯಿತ ಸರಕಾರೇತರ ಸಂಸ್ಥೆ. 25ನೇ ವರ್ಷಕ್ಕೆ ಕಾಲಿರಿಸ್ತಾ ಇದೆ. ಕಳೆದ 25 ವರ್ಷಗಳಿಂದ ಪ್ರಾಥಮಿಕ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಕಾರ್ಯೋನ್ಮುಖವಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆ ಇದು. ಮಕ್ಕಳಿಗೆ ಮೌಲ್ಯಯುತ ಮತ್ತು ಜೀವನ ಸಂಬಂಧಿ ಶಿಕ್ಷಣ ಲಭ್ಯಗೊಳಿಸುವ ನಿಟ್ಟಿನಲ್ಲಿ ಶಿಕ್ಷಕರಿಗೆ, ಮಕ್ಕಳ ಪೋಷಕರು, ಸಮುದಾಯಾಧಾರಿತ ಸಂಘ ಸಂಸ್ಥೆಗಳಿಗೂ ಅಗತ್ಯ ತರಬೇತಿ ಸಮಾಲೋಚನಾ ಸಭೆಗಳನ್ನು ಇದು ನಡೆಸಿಕೊಂಡು ಬಂದಿದೆ. ಹಾಗೆ ಮಕ್ಕಳ ಹಕ್ಕುಗಳ ರಕ್ಷಣೆ ಹಿನ್ನೆಲೆಯಲ್ಲೂ ಕೂಡ ಜಾಗೃತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಸ್ಥಳೀಯ ಮತ್ತು ರಾಜ್ಯ ಇಲಾಖೆ ಸರ್ಕಾರಗಳೊಂದಿಗೆ ವಕಾಲತ್ತುಗಳನ್ನು ಕೂಡ ನಡೆಸ್ತಾ ಬಂದಿದೆ. ಅದರ ಜೊತೆಗೆ ಸಮೀಕ್ಷೆ, ಅಧ್ಯಯನಗಳು, ಸಮಾನ ಮನಸ್ಕರ ಸಮ್ಮಿಲನಗಳು, ಶಿಕ್ಷಣ ಸಮಾವೇಶಗಳು, ಹೀಗೆ ಆ ಚಟುವಟಿಕೆಗಳ ಮೂಲಕ ಉತ್ತಮ ಶಿಕ್ಷಣ ವಾತಾವರಣವನ್ನು ನಿರ್ಮಿಸಲು ಸಾಧ್ಯವಾಗಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಮಕ್ಕಳ ಕ್ಷೇತ್ರದಲ್ಲಿ ನೀತಿ ನಿಯಮಗಳನ್ನು ಜಾರುಗೊಳಿಸುವಲ್ಲಿ ಅದು ಸಫಲವಾಗಿದೆ. ಇದರ ಪರಿಣಾಮವಾಗಿ ಸ್ಥಳೀಯ ಸಂಘ ಸಂಸ್ಥೆಗಳು, ರಾಜ್ಯ ಮಟ್ಟದ ಇಲಾಖೆಗಳು ಕೂಡ ಈ ಸಂಸ್ಥೆಯನ್ನು ಗುರುತಿಸುವ ಹಾಗಾಗಿದೆ. ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಲಭ್ಯಗೊಳಿಸುವುದು, ಮಕ್ಕಳನ್ನು ಲೈಂಗಿಕ ದೌರ್ಜನ್ಯಗಳಿಂದ ಮುಕ್ತಗೊಳಿಸುವುದು, ಜೊತೆಗೆ ವಿಶೇಷ ಅಗತ್ಯ ಇರುವ ಮಕ್ಕಳನ್ನು ಮುನ್ನೆಲೆಗೆ ತರುವುದು, ಅವರಿಗೆ ಪೂರಕ ವಾತಾವರಣ ಒದಗಿಸುವುದು ಇಂದಿಗೂ ಒಂದು ಸವಾಲಾದಂಥ ವಿಷಯ. ಇದಕ್ಕೆ ವಿಭಿನ್ನ ಚಿಂತನೆ, ಯೋಜನೆ, ಪೂರಕ ವ್ಯವಸ್ಥೆಗಳ ಅಗತ್ಯ ಕೂಡ ಇದೆ ಎಂಬುದನ್ನು ಮನಗಂಡು ಈ ಸಂಸ್ಥೆ ಕಾರ್ಯೋನ್ಮುಖವಾಗಿದೆ. ಸ್ಥಳೀಯ ಆಡಳಿತ, ಸರ್ಕಾರ, ವಿವಿಧ ಇಲಾಖೆಗಳು, ಸ್ಥಳೀಯ ಸಂಘ ಸಂಸ್ಥೆಗಳು, ಪೋಷಕರು ಇವರೆಲ್ಲ ಒಂದೆಡೆ ಸೇರಿ ಈ ಬಗ್ಗೆ ಚರ್ಚಿಸಿ ಯೋಜಿಸಿ ಕಾರ್ಯಗೊಳಿಸುವ ನಿಟ್ಟಿನಲ್ಲಿ ಈ ಸಂಸ್ಥೆ ಪ್ರಯತ್ನ ಮಾಡಿದೆ. ಆಮೇಲೆ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಮೌಲ್ಯಯುತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಯೋಜನೆಗಳು 2017 ರಿಂದ 2020, ಈ ಹಿನ್ನೆಲೆಯಲ್ಲಿ ಕೆಲವೊಂದು ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಈ ಸಂಸ್ಥೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಮಕ್ಕಳ ಪೋಷಕರು, SDMC, ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಸಂಘ ಸಂಸ್ಥೆಗಳು ಸೇರಿದ ಹಾಗೆ ಸಮುದಾಯದ ಸದಸ್ಯರಿಗೆ ಮಾಹಿತಿ ಕಾರ್ಯಾಗಾರಗಳನ್ನು ನಡೆಸುವುದು. ಇನ್ನೊಂದು ಶಿಕ್ಷಕರಿಗೆ ಬೋಧನಾ ಮತ್ತು ಸೃಜನಶೀಲ ಕಾರ್ಯಾಗಾರಗಳನ್ನು ನಡೆಸುವುದು. ಅದಲ್ಲದೆ ನೊಂದ ಮತ್ತು ನ್ಯಾಯಿಕ ಪ್ರಕ್ರಿಯೆಯಲ್ಲಿರುವಂತಹ ಮಕ್ಕಳಿಗೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ವಿಶೇಷ ಅಗತ್ಯವಿರುವ ಮಕ್ಕಳಿಗೆ ಅಗತ್ಯ ಮೂಲ ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು. ಇದಲ್ಲದೆ ಯೋಜನೆ 25 ಸಂವತ್ಸರಗಳಲ್ಲಿ ಕೈಗೊತ್ತಿಕೊಂಡಂತಹ ಬೇರೆ ಬೇರೆ ವಿಚಾರಗಳು, ಅವುಗಳ ಸಫಲತೆಗಳು ಮತ್ತು ಸಂಸ್ಥೆಯ ಮುಂದಿರುವ ಸವಾಲುಗಳನ್ನು ಸರ್ವರಿಗೂ ತಲುಪಿಸುವಂತಹ ಪ್ರಯತ್ನವಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವುದು. ಇನ್ನು ಶೈಕ್ಷಣಿಕ ಸಮಾವೇಶ ಮತ್ತು ಮಕ್ಕಳ ಹಕ್ಕುಗಳ ರಂಗೋತ್ಸವ, ಇದನ್ನು ನಡೆಸಿ ದೀರ್ಘಕಾಲೀನ ಯೋಜನೆಯಾದಂತಹ ಮಕ್ಕಳ ರಕ್ಷಣೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ತರಬೇತಿ ಮತ್ತು ಸಂಶೋಧನಾ ಕೇಂದ್ರದ ಕಟ್ಟಡ ನಿರ್ಮಾಣ ಇತ್ಯಾದಿ ಯೋಜನೆಗಳನ್ನು ಹಾಕಿಕೊಂಡಿದೆ. ಈಗಾಗಲೇ ಸಾಕಷ್ಟು ಯೋಜನೆಗಳು ಫಲಪ್ರದವಾಗಿ ಬಂದಿದೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸಂಬಂಧಪಟ್ಟವರಿಂದ ನಾವು ತಿಳ್ಕೊಳ್ಳೋಣ.
2: ಕೆಳಗರೆ ನಾವೀಗ ಬಂದಿರುವಂತದ್ದು ಪಡಿ ಅನ್ನುವಂತಹ ಸಂಸ್ಥೆಗೆ ಬಂದಿದ್ದೇವೆ. ಈ ಒಂದು ಪಡಿ ಅನ್ನುವಂತಹ ಸಂಸ್ಥೆ ಹಲವಾರು ರೀತಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದೆ. ಮಕ್ಕಳ ದೌರ್ಜನ್ಯವನ್ನ ಒಂದು ತಡೆಗಟ್ಟುವಲ್ಲಿ ಕೂಡ ಹಲವಾರು ರೀತಿಯ ಒಂದು ಜನಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಒಂದು ಮುಖ್ಯಸ್ಥರು ನಮ್ಗೆ ಮಾತಾಡೋದಕ್ಕೆ ಸಿಕ್ಕಿದ್ದಾರೆ. ಅವರ ಹತ್ರನೇ ಈ ಒಂದು ಪಡಿ ಸಂಸ್ಥೆ ಅಂದ್ರೆ ಏನು, ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತದೆ ಅನ್ನೋದನ್ನ ಕೇಳ್ತಾ ಬರೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು?
3: ರೆನ್ನಿ ಡಿಸೋಜ ಅಂತ. ಪಡಿ ಸಂಸ್ಥೆಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಡಿ ಸಂಸ್ಥೆಯ ಸಾಧಾರಣ ಆರಂಭವಾದದ್ದು ಮಕ್ಕಳ ಜೊತೆ ಕೆಲಸ ಮಾಡಲಿಕ್ಕೆ ಅಂತ. ಅಂದರೆ 1993 ನಾವು ಶಿಕ್ಷಣದಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಇಲ್ಲಿಯೇ ಈ ಲೋರ್ಬೆಂದೂರಲ್ಲಿ ಇರುವ ಒಂದು ಸೈಂಟ್ ಜೋಸೆಫ್ಸ್ ಐಲ್ಯಾಂಡ್ಸಲ್ಲಿ ಡಾಕ್ಟರ್ ಡೆಸ್ಮಂಡ್ ಡಿ ಅಬ್ರಿಯೋ ಅಂತ ಇದ್ದರು. ಸೊ ಅವರು ಶಿಕ್ಷಣ ತಜ್ಞರು ಆಗಿದ್ದರು ಮತ್ತು ಅವರು ಚಿಂತಕರು ಆಗಿದ್ದರು ಮತ್ತು ಸಮಾಜದಲ್ಲಿ ಬದಲಾವಣೆ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಕೂಡ ಶಿಕ್ಷಣದಲ್ಲಿ ಬದಲಾವಣೆಗೆ ತುಂಬ ಕೆಲಸ ಮಾಡಿದ್ದವರು ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಅವರು ಒಂದು ಪರಿಕಲ್ಪನೆ ನಮ್ಮ ಜೊತೆಗೆ ಹಂಚಿಕೊಂಡರು. ನಾವು ಶಾಲೆಗಳಲ್ಲಿ ಮೌಲ್ಯಯುತ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಏನಾದರೂ ಮಾಡಬಹುದು ನಿಟ್ಟಿನಲ್ಲಿ ವ್ಯಾಲ್ಯೂವರ್ಡ್ ಎಜುಕೇಷನ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು 1993. ಸೊ ಅದು ಬೆಳೀತಾ ಬೆಳೀತಾ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಪ್ರಕ್ರಿಯೆಗೆ ಒಂದಷ್ಟು ಕಾರ್ಯಕ್ರಮ ಮಾಡುತ್ತಾ ಅದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಪಡಿ ಅಂತ ಒಂದು ಸಂಸ್ಥೆ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು ನಾವು 2014 ಅದನ್ನು ರಿಜಿಸ್ಟರ್ ಮಾಡಿದ್ದೆವು. ಅಲ್ಲಿ ಅಷ್ಟ ಅಂತ ಒಂದು 9 ನಾವು ಸಂಸ್ಥಾ ರೂಪದಲ್ಲಿ ಕೆಲಸ ಮಾಡಿದೆ. ಒಂದು ಚಳುವಳಿ ರೂಪದಲ್ಲಿ ಶಿಕ್ಷಕರ ಜೊತೆಗೆ, ಮಕ್ಕಳ ಜೊತೆಗೆ ಮತ್ತು ಶಿಕ್ಷಣ ಆಸಕ್ತರ ಜೊತೆಗೆಲ್ಲ ಕೆಲಸ ಮಾಡುತ್ತಾ ಶಾಲೆಗಳಲ್ಲಿ ಬದಲಾವಣೆಗಳನ್ನು ಮಾಡುವಂಥದ್ದು. ಬಹಳ ಮುಖ್ಯವಾಗಿ ಓದುವ ವಿಧಾನ ಇರ್ಬೋದು, ಕಲಿಸುವ ವಿಧಾನಗಳಿರ್ಬೋದು ಮತ್ತು ಅಲ್ಲಿರುವ ಮಕ್ಕಳಿಗಿರುವ ಹಕ್ಕುಗಳಿರ್ಬೋದು, ಇದನ್ನು ಕಾನೂನಾತ್ಮಕ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ನಾವು ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿದ್ದೆವು. ಈಗ ಪಡಿ ಸಂಸ್ಥೆ ಇಲ್ಲಿ ಮಂಗಳೂರಲ್ಲಿ ನಾವು ಕೆಲಸ ಮಾಡುತ್ತಾ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶಾಲೆಯೊಟ್ಟಿಗೆ ಕೆಲಸ ಮಾಡ್ತಿದ್ದೇವೆ, ಇನ್ನೊಂದು 24 ಕೂಡ ಮಕ್ಕಳಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಚೈಲ್ಡ್ ಲೈನ್ ದಕ್ಷಿಣ ಕನ್ನಡ ಅಂತ ಒಂದು ಯೋಜನೆ ಮೂಲಕ ನಾವು 24 ಕೂಡ ಕೆಲಸ ಮಾಡ್ತಿದ್ದೇವೆ. ಇದರ ಮೂಲಕ ನಾವು ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಎಲ್ಲಿಯಾದರೂ ಉಲ್ಲಂಘನೆ ಆದರೆ, ಯಾವುದೇ ಇಲ್ಲಿ ದಕ್ಷಿಣ ಕನ್ನಡ ಎಲ್ಲಿಯಾದರೂ ಉಲ್ಲಂಘನೆ ಆದರೆ, ಯಾರೋ ಆದರೂ ಫೋನ್ ಮಾಡಿದರೆ ಆ ಫೋನ್ ನಮಗೆ ಬರುತ್ತೆ. ಇಲ್ಲಿ 1098 ಫೋನು ನಮಗೆ ಬಂದ ಮೇಲೆ ನಾವು ನಮ್ಮ ತಂಡದವರು ಅಲ್ಲಿ ಹೋಗಿ ಆ ಮಗುವಿಗೆ ಸಂಬಂಧಪಟ್ಟು ಏನು ಸಮಸ್ಯೆ ಇದ್ದರೂ ಕೂಡ ಸೂಕ್ತ ಪ್ರಾಧಿಕಾರದ ಮೂಲಕ ಅದನ್ನು ಬಗೆಹರ ಮಾಡಲಿಕ್ಕೆ ಸಹಾಯ ಮಾಡ್ತೇವೆ. ಸೊ ಇದರ ಬಗ್ಗೆ ನಾವು ಚೈಲ್ಡ್ ಲೈನ್ನಲ್ಲಿ ಏನು ಕೆಲಸ ಮಾಡ್ತೇವೆ ಅಂದರೆ, ಒಂದು ಅವೇರ್ನೆಸ್ ಮಾಡ್ತೇವೆ ಮತ್ತು ಮಕ್ಕಳಿಗೆ ಹಕ್ಕುಗಳು ಉಲ್ಲಂಘನೆ ಆಗದ ಹಾಗೆ ಪ್ರಿವೆನ್ಷನ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಸೊ ಪ್ರಿವೆನ್ಷನ್ ಮಾಡೋದ್ರ ಮೂಲಕ ಹಕ್ಕುಗಳನ್ನು ಅವರಿಗೆ ಪ್ರೊಟೆಕ್ಟ್ ಮಾಡುವಂಥದ್ದು ಮತ್ತು ಅವ್ರಿಗೆ ಏನಾದರೂ ಅವಶ್ಯಕತೆ ಇದ್ದರೆ, ಕಾನೂನು ಇದ್ದರೆ ನಾವು ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಅದನ್ನು ಪರಿಹಾರ ಮಾಡಲಿಕ್ಕೆ ಸೂಕ್ತವಾಗಿ ತಿಳಿಸ್ತಾ ಇರ್ತೇವೆ. ಮತ್ತು ಇನ್ನೊಂದು ಕಾರ್ಯಕ್ರಮ ಅಂದರೆ, ನಾವು ಸಾಧಾರಣ ಒಂದು 8 ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳನ್ನು ಆರಂಭಿಸಿದ್ದೆವು 10 ಹಿಂದೆ. ಅದೀಗ ಎಲ್ಲ ಕಡೆ ಕಾರ್ಯಾಚರಿಸುವಾಗ ಅವರೀಗ ಇಂಡಿಪೆಂಡೆಂಟ್ ಆಗಿ ತಮ್ಮದೇ ಆದ ಒಂದು ರಿಜಿಸ್ಟರ್ ಆದ ವೇದಿಕೆ ಮಾಡಿಕೊಂಡು ಸಾಧಾರಣ 1,000 ಹೆಚ್ಚು ವಾಲಂಟಿಯರ್ಸ್ ಅದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಏನು ಮಾಡ್ತಿದ್ದಾರೆ ಅಂದರೆ, ಶಾಲೆಗಳಿಗೆ ಹೋಗಿ ಎಲ್ಲಿಯಾದರೂ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆದಾಗ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡುವಂಥದ್ದು ಅಥವಾ ಕ್ರಮ ಕೈಗೊಳ್ಳಲಿಕ್ಕೆ ಅವರಿಗೆ ಇದು. ಅದಕ್ಕೆ ಪಡಿ ಸಂಸ್ಥೆ ತರಬೇತಿ ನೀಡ್ತಾ ಇದೆ. ಅದರಲ್ಲಿ ಸಾಧಾರಣ ಒಂದು 100 ಸಂಪನ್ಮೂಲ ವ್ಯಕ್ತಿಗಳನ್ನು ತಯಾರು ಮಾಡಿದ್ದೇವೆ. ಸೊ ಅದರ ಮೂಲಕ ಅವರು 2 ಜಿಲ್ಲೆಗಳಲ್ಲಿ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಮಕ್ಕಳಿಗೆ ಹಕ್ಕುಗಳಿಗೆ ಸಂಬಂಧಪಟ್ಟ ಯಾವುದೇ ತರಬೇತಿ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡೋದಾದ್ರೆ ಹೇಗೆ, ಈಗ ಇತ್ತೀಚೆಗೆ ಮಕ್ಕಳ ಸಂಸತ್ ಮಾಡ್ತಾ ಇದ್ದಾರೆ. ಸೊ ಇದು ಮಾಡಿದ್ರ ಮೂಲಕ ಒಂದು ಸಮಾಜದಲ್ಲಿ ಒಂದು ಮಕ್ಕಳಿಗೋಸ್ಕರ ಸ್ನೇಹ ಮಾಡುವ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಕೆಲಸ ಮಾಡ್ತಿದೆ. ಸೊ ಪಡಿ ಸಂಸ್ಥೆಯ ಆರಂಭದಲ್ಲಿ ಎಜುಕೇಷನ್ ಕೆಲಸ ಮಾಡ್ತಾರೋ ಆದರೂ ಕೂಡ ಸಮುದಾಯ ಇದರಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚು ಕೆಲಸ ಮಾಡ್ತಾ ಇದ್ದೇವೆ. ಅಂದರೆ ನಾವು ಬರೀ ಒಂದು ಸಂಸ್ಥೆ ಮಾತ್ರ ಕೆಲಸ ಮಾಡೋದಲ್ಲ, ಪಡಿ ಸಂಸ್ಥೆಯ ಜೊತೆಗೆ ಎಲ್ಲ ಇಲಾಖೆಗಳು ಕೈ ಜೋಡಿಸಿವೆ. ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಇವರಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಮತ್ತು ಮಾಧ್ಯಮದ ಮೂಲಕ ಕೂಡ ನಾವು ಕೆಲಸ ಮಾಡಿ ಒಂದು ಮಕ್ಕಳಿಗೆ ಒಂದು ಮಗುಸ್ನೇಹಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಈ ಪಡಿ ಸಂಸ್ಥೆ ಕೆಲಸ ಮಾಡ್ತಿದೆ. ಈಗ ಮುಂದಿನ ಯೋಜನೆಯಾಗಿ ನಾವು ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ತರಬೇತಿ ಸಂಸ್ಥೆಯನ್ನು ಕೂಡ ಆರಂಭ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪೇರೆಂಟ್ಸ್ನವರಿಗೆ ಇಂದಿನ ಜನಾಂಗದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು ಮತ್ತು ಅವರು ಯಾವ ರೀತಿ ಕೌನ್ಸಿಲಿಂಗ್ ಆಸ್ಪೆಕ್ಟ್ಸ್ ಮೇಲೆ ಅದರ ಮೇಲೆ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವೀಗ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಮತ್ತು ಜೊತೆಗೆ ಇಡೀ ಸಮುದಾಯದ ಅವರು ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, RTE ಇಂಪ್ಲಿಮೆಂಟೇಷನ್ ಅಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಅದನ್ನು ನಾವು ರಾಜ್ಯ ಮಟ್ಟದಲ್ಲಿ ಮಾಡಲಿಕ್ಕೆ ಕೂಡ ನಾವೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದು ಬೆಂದೂರು ವೇಲೆ ನಮಗೆ ಸಾಧಾರಣ ಒಂದು 25-26 ವರ್ಷದ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರೆ ಈ ಬೆಂದೂರು ವೇಲೆ ವತರಣದಲ್ಲಿ ನಾವು ಸಂಸ್ಥೆ ರೂಪದಲ್ಲಿ ಬೆಳೆದದ್ದು. ಇಲ್ಲಿಂದ ಕಾರ್ಯಕ್ರಮಗಳೆಲ್ಲ ನಮ್ಮ ರಾಜ್ಯಕ್ಕೆ ಆಗಲಿ ಜಿಲ್ಲೆಗೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವು. ಸೊ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಏನಂದರೆ ಇದು ಒಂದು ನಗರದ ಮಧ್ಯಭಾಗದಲ್ಲಿ ಇದ್ದರೂ ಕೂಡ ಸ್ವಲ್ಪ ಹೊರಗಡೆ ಇದ್ದಾಗೆ ಇರುವಂಥ ಒಂದು ಇದು ಇರುವಂಥ ಪ್ರದೇಶ. ಮತ್ತು ಇಲ್ಲಿಯ ವಾರ್ಡಲ್ಲೆಲ್ಲ ಭಾಳ ಫ್ಯಾಮಿಲೀಸ್ ಎಲ್ಲ ತುಂಬ ಇಂಡಿಪೆಂಡೆಂಟ್ ಆಗಿದ್ದುಕೊಂಡು ಯಾವುದೇ ಒಂದು ಇದಿಲ್ಲ, ತಕರಾರಿಲ್ಲದೆ ಶಾಂತಿ ಪ್ರೀತಿಯಿಂದ ಇರುವ ಒಂದು ಪ್ರದೇಶ ಆಗಿದೆ. ಮತ್ತು ಹೊರಗಿನಿಂದ ಬರುವವರಿಗೆ ತುಂಬ ಆಕ್ಸೆಸ್ ಕೂಡ ಇದೆ. ಈ ಕಡೆಯಿಂದ ತಲಪಾಡಿಯಿಂದ ಅಥವಾ ಬ್ಯಾಂಗ್ಳೂರಿಂದ ಬರುವವರಿಗೆಲ್ಲ ಹತ್ತಿರ ಇರುವ ಪ್ಲೇಸ್ ಆಗಿದೆ. ನಾವು ಒಂದು ಕಳೆದ 25 ವರ್ಷಗಳಿಂದ ಇದೇ ವಾತಾವರಣದಲ್ಲಿ ಇದ್ದೆವು. ತುಂಬ ಮಂದಿ ಬರ್ತಾರೆ ಹೋಗ್ತಾರೆ ಮತ್ತು ಅನೇಕ ಮಂದಿ ವಿಸಿಟರ್ಸ್ ನಮ್ಮ ಸಂಸ್ಥೆಗೆ ಬರ್ತಾರೆ. ಬೆಂದೂರುವೆಲ್ಲ ಜಾಗಕ್ಕೆ ಬಂದು ವಿಸಿಟರ್ಸ್ ಬಂದು ಇಲ್ಲಿಗೆ ತಿಳ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಸಂಸ್ಥೆಗಳಿಂದ ಹೋಗ್ತಾರೆ ಅವರು. ಹಾಗೆ ಪಡಿ ಸಂಸ್ಥೆ ಆ್ಯಕ್ಚುಲಿ ಮಕ್ಕಳ ಹಕ್ಕುಗಳ ನೆಟ್ಟೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಪೈನರ್ ಸಂಸ್ಥೆ ಮಕ್ಕಳ ಹಕ್ಕುಗಳಲ್ಲಿ ಕೆಲಸ ಮಾಡಿದ್ದರಲ್ಲಿ. ಮತ್ತು ಅದಕ್ಕೆ ಸಂಬಂಧಪಟ್ಟ ಆಕ್ಟಿವಿಟೀಸ್ಗಳನ್ನು ಪಾಲಿಸಿ ಲೆವೆಲ್ ಚೇಂಜ್ ಮಾಡಲಿಕ್ಕೆ ಕೆಲಸ ಮಾಡಿದ್ದೆವಂಥದ್ದು ಬಹಳ ಮುಖ್ಯವಾದ ಪಾಲಿಸಿಗಳನ್ನು ಚೇಂಜ್ ಮಾಡಲಿಕ್ಕೆ ಒಂದು. ಅದರಲ್ಲಿ ಸಾಧಾರಣ 2-3 ವರ್ಷ ಹಿಂದೆ ಇಡೀ ರಾಜ್ಯಕ್ಕೆ ಸಂಚಲನ ಕೆಲಸವನ್ನು ಮಾಡಿದೆ. ಕರ್ನಾಟಕದಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಂದೋಲನ ಅಂತ ಒಂದು ಮೂಮೆಂಟ್ ಇದೆ. ಅದು ಪ್ರತಿ 3-4 ವರ್ಷಕ್ಕೊಮ್ಮೆ ಬೇರೆ ಬೇರೆ ಸಂಸ್ಥೆಯವರು ಅದನ್ನು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾರೆ. ನಾವು ಕಳೆದ 4 ವರ್ಷ ಅದರ ಸಂಚಾಲಕತ್ವವನ್ನು ವಹಿಸ್ಕೊಂಡಿದ್ದೆವು. ರಾಜ್ಯ ಮಟ್ಟದಲ್ಲಿ ಸಂಚಾಲಕತ್ವವನ್ನು ವಹಿಸಿಕೊಂಡು ಇಡೀ ಕರ್ನಾಟಕದ ಮಕ್ಕಳ ಹಕ್ಕುಗಳ ರಕ್ಷಣೆ, ಬಾಲಕಾರ್ಮಿಕ ರಕ್ಷಣೆ ಮತ್ತು ಚೈಲ್ಡ್ ಮ್ಯಾರೇಜ್ ಇರಾಡಿಕೇಷನ್ಗೆ ವರ್ಕ್ ಮಾಡಿದ್ದು. ಅದು ಒಂದು ಆ ಜವಾಬ್ದಾರಿಯನ್ನು ವಹಿಸ್ಕೊಂಡಿತ್ತು ಮತ್ತು ಅದನ್ನು ಇಡೀ ಕರ್ನಾಟಕ CSLಯಿಂದ ಅದಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇದು SDMC ಸಂಬಂಧಪಟ್ಟ ಹಾಗೆ ನಾವು ಕೆಲಸ ಮಾಡಿದ್ದು, ಅಂದರೆ ಶಾಲೆಗಳಲ್ಲಿರುವ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ಗಳನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಈ ಕರ್ನಾಟಕದಲ್ಲಿ ನಾವು ಪ್ರಥಮ ಸಮಾವೇಶ ನಾವು ಮಂಗಳೂರಲ್ಲಿ ಆದದ್ದು SDMCಯವ್ರದ್ದು. 2002 ಅಸಲು ಪ್ರಥಮವಾಗಿ SDMC ಬಂದಾಗ ಅವರನ್ನು ಸೇರಿಸಿ ನಾವು ಮಾಡಿದ್ರ ಮೂಲಕ ಅದರಲ್ಲಿ ಆ ನಂತರ ಈಗ ಎಲ್ಲ ಕಡೆ ಸಮಾವೇಶಗಳಾಗ್ತೇವೆ. ಮತ್ತು ಈಗ SDMC ಸಮನ್ವಯ ಸಮಿತಿ ಕೂಡ ಆಗಿದೆ ಮತ್ತು ಅದಕ್ಕೆ ಅನೇಕ ಸಂಸ್ಥೆಗಳು ಸೇರಿಕೊಂಡಿದ್ದೇವೆ ಎಂದು. ಮತ್ತು ಮಕ್ಕಳ ಕರ್ನಾಟಕ ಚೈಲ್ಡ್ ಹೆಲ್ಫೇರ್ ಬ್ಯಾಂಗ್ಳೂರಿಂದ ನಮಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಅಂದರೆ ನಾವು ಕೆಲಸ ಮಾಡಿದ ನೆಲೆಯಲ್ಲಿ ನಮಗೆ ಕೆಲಸ ಮಾಡುವವರಿಗೆ ಅದಕ್ಕೆ ಅವಾರ್ಡ್ ಕೂಡ ನಮಗೆ ಸಿಕ್ಕಿದೆ. ಸೋಷಲ್ ಸರ್ವಿಸ್ ಬೆಸ್ಟ್ ಸೋಷಲ್ ಸರ್ವಿಸ್ ಇದೆ ಅಂತ ಅಂದರು. ಸೊ ಈ ರೀತಿ ನಾವು ಕೆಲವು ಶಿಸ್ತುಗಳಲ್ಲಿ ಗುರುತಿಸಿಕೊಂಡಿದ್ದೇವೆ. ಅಂದರಲ್ಲಿ ಅದೇ ನಾವು ಇನಿಷಿಯಲಲ್ಲಿ ವ್ಯಾಲ್ಯೂ ಓರಿಯೆಂಟ್ ಎಜುಕೇಷನ್ ಮೇಲೇ ವರ್ಕ್ ಮಾಡ್ತಿದ್ದೆವು, ವ್ಯಾಲ್ಯೂರೆಡ್ ಅಂತಲೇ ಹೇಳ್ತಾ ಇದ್ದೆವು. ಬಟ್ ಅದೊಂದು ಕಾರ್ಯಕ್ರಮವಾಗಿ ಒಂದು ಕಾನ್ಸೆಪ್ಟ್ ಆಗಿ ಡೆವಲಪ್ ಮಾಡ್ತಾ ಹೋದಾಗ ಇದಕ್ಕೆ ಒಂದು ಸಂಸ್ಥಾ ರೂಪ ಬೇಕು ಅಂತ ನಾವು ಬೇಕಂತ ಹೇಳುವಾಗ ಸಂಸ್ಥೆ ರಿಜಿಸ್ಟರ್ ಮಾಡುವಾಗ ನಮಗೆ ಅಲ್ಲಿ ಆಲೋಚನೆಗೆ ಬಂದದ್ದು ಪಡಿ ಎಂಬುದು ಒಂದು ತುಳು ವರ್ಡ್. ಅಂದರೆ ಇದು ತುಳುವಿಗೆ ಸಂಬಂಧಪಟ್ಟ ಪದ, ಆದರೆ ಅದೇ ಅನೇಕ ಭಾಷೆಗಳಲ್ಲಿದೆ. ತುಳುನಲ್ಲಿದೆ, ಕನ್ನಡದಲ್ಲಿದೆ, ಇಂಗ್ಲೀಷ್, ಇದು ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲಿದೆ, ಬೇರೆ ಬೇರೆ ಮೀನಿಂಗ್ಸ್ ಇದೆ. ಬಟ್ ನಾವು ಇಲ್ಲಿ ಪಡಿ ಸಂಸ್ಥೆಗೆ ತಗೊಂಡ ಮುಖ್ಯ ಉದ್ದೇಶ ಏನಂದರೆ, ಒಂದು ಸ್ಥಳೀಯವಾದ ಭಾಷೆಯಲ್ಲಿ ಒಂದು ಪದವನ್ನು ತಗೊಂಡದ್ದು, ಮತ್ತೊಂದು ಪಡಿಗೆ ಎರಡು ನಮ್ಮಲ್ಲಿ ಮೀನಿಂಗ್ ಇದೆ. ಒಂದು ನಾವು ಕೃಷಿ ಭತ್ತವನ್ನು ಪಡಿಯ ಬೆಂಚ್ ಇದಕ್ಕೆ ಬೆಂಚಿಗೆ ಹಾಕಿಕೊಂಡು ಅದನ್ನು ಸಪ್ರೇಟ್ ಮಾಡ್ತೇವೆ, ಭತ್ತ ಮತ್ತು ಕಾಳು ಇದನ್ನು ಸಪ್ರೇಟ್ ಮಾಡುವ ಅಂತ ಇದು ಇದಕ್ಕೆ ಪಡಿ ಹಾಕೋದು ಹೇಳ್ತೇವೆ. ಸೊ ಅದು ಅಂಶ ಇದೆ, ನಾವು ಅದನ್ನು ತಗೊಂಡಿದ್ದೇವೆ. ಅಂದರೆ ಕಲ್ಚರಲ್ ಆಗಿ ಸಾಂಸ್ಕೃತಿಕವಾಗಿ ಅಗ್ರಿಕಲ್ಚರ್ ಯಾವ ರೀತಿಯಲ್ಲಿ ತಮ್ಮ ಶ್ರಮಿಕರು ಬೆಳೆಸಿದ ದವಸ ಧಾನ್ಯಗಳನ್ನು ಒಂದು ಮುಖ್ಯ ಒಂದು ಇದಕ್ಕೆ ಬಂದು ಅದು ಮುಖ್ಯ ಇದಕ್ಕೆ ಹೋಗುವಂಥದ್ದು ಆ ಅಂಶಕ್ಕೆ ಪಡಿ ಅಂತ ಹೇಳುವಂಥದ್ದು. ಮತ್ತು ಪಡಿ ಎಂಬಂದರೆ ತುಂಬ ಮೀನಿಂಗ್ಸ್ ಬೇರೆ ಇದೆ. ಅಂದರೆ ಪಡಿ ಅಂದರೆ ಕಲಿ ಎಂದಾಗ್ತದೆ, ಪಡಿ ನಿಮ್ಮ ಹಕ್ಕನ್ನು ಪಡೆಯುವಂಥದ್ದು ಇದೆಲ್ಲ ಇರುತ್ತೆ. ಇದೆ. ಬಟ್ ನಾವು ಸಾಮಾಜಿಕವಾಗಿ ನಾವು ತಗೊಂಡದ್ದು ಈ ಸಾಂಸ್ಕೃತಿಕವಾಗಿ ಕಲ್ಚರಲ್ ಅಗ್ರಿಕಲ್ಚರ್ ಆಸ್ಪೆಕ್ಟ್ಸ್ ಮೇಲೆ ಇಟ್ಕೊಳ್ಳುವಂಥದ್ದು, ಅದರ ಮೂಲಕ ಶಿಕ್ಷಣಕ್ಕೆ ಅದು ಉಪಯೋಗ ಆಗಬೇಕು ಅಂತ ಇಟ್ಕೊಂಡು ಮಾಡ್ತಿರುವಂಥದ್ದು. ಓಕೆ
2: ಸರ್, ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ.
3: ಜನಸಾಮಾನ್ಯರಿಗೆ ಕೂಡ ಇದನ್ನು ತಲುಪುವಂತೆ ಮಾಡಿದ ನಿಮ್ಮ ಶ್ರಮಕ್ಕೂ ನಾನು ಅಭಿನಂದಿಸ್ತಾ ಇದ್ದೇನೆ. ಓಕೆ.

ಪಡಿ ಸಂಸ್ಥೆಯಿಂದ ಹೊರಗೆ ಬಂದಿದ್ದೇವೆ. ಇಲ್ಲಿ ಎರಡೂ ಬದಿಯಲ್ಲಿ ಕೂಡ ತುಂಬಾ ಸಂಸ್ಥೆಗಳು ಕೂಡ ಇದ್ದಾವೆ, ಅಂಗಡಿ ಮುಂಗಟ್ಟುಗಳಿದ್ದಾವೆ, ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಸ್ಥೆಗಳು ಕೂಡ ಇಲ್ಲಿದ್ದಾವೆ. ಒಂದು ರೀತಿಯಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಕೂಡ ಇರತಕ್ಕಂಥದ್ದು, ಅದರ ಜೊತೆಗೆ ಸಾಕಷ್ಟು ರೆಸಿಡೆನ್ಷಿಯಲ್ ಏರಿಯಾಗಳು ಕೂಡ ಇಲ್ಲಿ ಕಾಣಿಸ್ತದೆ. ನಾವು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಶಿಕ್ಷಣ ಸಂಸ್ಥೆಯ ಒಂದು ಆವರಣ ಸಿಗ್ತದೆ. ಬಹಳ ಪ್ರಸಿದ್ಧವಾದಂತಹ ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಬೆಂದೂರು ಮತ್ತು ಸೈಂಟ್ ತೆರೆಸಾ ಕಾನ್ವೆಂಟ್ ಸ್ಕೂಲ್ ಬೆಂದೂರು, ಈ ಎರಡು ಪ್ರಸಿದ್ಧ ಸಂಸ್ಥೆಗಳಿರುವಂಥ ಪ್ರದೇಶ ಇದು. ಇಲ್ಲಿ ನೋಡಿ, ಮಂಗಳೂರಿನ ಬೆಥನಿ ವಿದ್ಯಾಸಂಸ್ಥೆಗಳ ಮೂಲಕ ನಡೆಯುವಂತಹ ಈ ಸಂಸ್ಥೆಗಳ ಪರಿಚಯವನ್ನು ನಾವು ಮಾಡಿಕೊಳ್ಬೇಕು. ಇಲ್ಲಿ ಹಳೆಯ ಒಂದು ಶಾಲೆ ಇದು, ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಬೆಂದೂರು. ಮಂಗಳೂರಿನ ಕದ್ರಿಯಲ್ಲಿ ಪೀಟರ್ ಲೋಬು ಪೆದ್ರು ಶಣ ಅಂತವರನ್ನು ಕರೆಯುವುದು, ಅವರು ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಶಾಲೆಯನ್ನು ನಡೆಸ್ತಾ ಇದ್ರು ಆ ಕಾಲಕ್ಕೆ. ಅವರ ನಂತರ ನುರಿತ ಶಿಕ್ಷಕ ಮಾರ್ಸೆಲ್ ಡಿ ಸೋಜಾ ಅವರು ತಮ್ಮ ಸುಪರ್ದಿಗೆ ಅದನ್ನು ತಗೊಳ್ತಾರೆ. ಬೆಂದೂರು ಚರ್ಚಿನ ಆಡಳಿತವನ್ನು ವಹಿಸಿಕೊಂಡಂತಹ ರೆಮಂಡರ್ ಎನ್ನುವರು ಈ ಚರ್ಚಿನ ವ್ಯಾಪ್ತಿಯಲ್ಲಿನ ಬಡ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅಂತ ಬಯಸಿದ್ರಂತೆ. ಈ ನಡುವೆ ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಶಾಲೆಯು ಅನೇಕರ ಸಮಸ್ಯೆಗಳಿಗೆ ಒಳಗಾಗಿತ್ತು. ರೇಮಂಡ್ರು ಆ ಶಾಲೆಯನ್ನು ಮಾರ್ಸೆಲ್ ಡಿಸೋಜರಿಂದ ಪಡ್ಕೊಂಡ್ರು. 1918 ಈ ಶಾಲೆಯನ್ನು ಸೈಂಟ್ ಸೆಬಾಸ್ಟಿಯನ್ ಶಾಲೆಯೊಂದಿಗೆ ವಿಲೀನಗೊಳಿಸಿದರು. 1919 ಹೊಸ ಕಟ್ಟಡದಲ್ಲಿ ಸೈಂಟ್ ಸೆಬಾಸ್ಟಿಯನ್ ಶಾಲೆ ಮುಂದುವರಿಯಿತು. ಈ ಶಾಲೆಗೆ ಉತ್ತಮ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದರು. ಅವರಲ್ಲಿ ನಾವು ಹೆಸರಿಸಬಹುದಾದಂತಹ ಫ್ಲೋರಾ ಮತಾಯಸ್, ಆಲಿಸ್ ಮತಾಯಸ್, ಮಾರ್ಸೆಲಿನ್ ಮೆನೇಜಸ್ ಮತ್ತು ರೆಜಿನಾ ಗಟ್ರೂಡ್ ಗೊನ್ಸಾಲ್ವೇಸ್ ಇವರು ಪ್ರಮುಖರು. ಮುಂದೆ ಈ ನಾಲ್ವರು ಶಿಕ್ಷಕಿಯರೇ ಬೆಥನಿ ಸಂಸ್ಥೆಯ ಸ್ಥಾಪನೆಗೆ ಕಾರಣರಾಗಿ ಈ ಸಂಸ್ಥೆಯ ಮೊದಲ ನಾಲ್ವರು ಭಗಿನಿಯರು ಕೂಡ ಅವರೇ ಆಗಿದ್ದಾರೆ. ಇವರ ಸೇವೆಯಿಂದ ಶಾಲೆ ಬಹಳ ಬೇಗ ಅಭಿವೃದ್ಧಿಯನ್ನು ಪಡೆಯಿತು, ವಿದ್ಯಾರ್ಥಿಗಳ ಸಂಖ್ಯೆ ಏರತೊಡಗಿತ್ತು. 1921 ಹೆಣ್ಮಕ್ಕಳಿಗೆ ಪ್ರತ್ಯೇಕ ಸೈಂಟ್ ಮಾರ್ಗರೆಟ್ ಮೇರಿ ಶಾಲೆ ಅಂತ ಇಲ್ಲಿ ಆರಂಭ ಆಯಿತು. ಹೆಣ್ಣು ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಅಗತ್ಯವಾಗಿ ಬೇಕಾದಂತಹ ಶಿಕ್ಷಣವನ್ನು ಕೂಡ ನೀಡಲಾಗ್ತಾ ಇತ್ತು. ಇದರ ಪಕ್ಕದಲ್ಲಿಯೇ ಹೆಣ್ಣು ಮಕ್ಕಳಿಗಾಗಿ ಮಾರ್ತಾಸ್ ಇಂಡಸ್ಟ್ರಿಯಲ್ ಸ್ಕೂಲ್ ಅದನ್ನು ಕೂಡ ಸ್ಥಾಪನೆ ಮಾಡಿದರು. ಸ್ತ್ರೀ ಶಕ್ತಿಗೆ ಈಗ ಯಾವ ಮಹತ್ವ ನೀಡಲು ಆರಂಭ ಆಗಿದೆಯೋ ಅದನ್ನು ಆಗಲೇ ರೇಮಂಡ್ರು ಬೆಥನಿ ಸಂಸ್ಥೆಯ ಮೂಲಕ ಆರಂಭಿಸಿದರು. 1986 ಸೈಂಟ್ ಮಾರ್ಗರೆಟ್ ಮೇರಿ ಶಾಲೆಯನ್ನು ಸೈಂಟ್ ಸೆಬಾಸ್ಟಿಯನ್ ಶಾಲೆಯೊಂದಿಗೆ ವಿಲೀನಗೊಳಿಸಿದರು. ಕೆಥೋಲಿಕ್ ವಿದ್ಯಾಬೋರ್ಡಿನ ಆಡಳಿತಕ್ಕೆ ಒಳಪಟ್ಟಂತಹ ಈ ಶಾಲೆ 1987 ಬೆಥನಿ ವಿದ್ಯಾಸಂಸ್ಥೆಗೆ ಹಸ್ತಾಂತರ ಆಯಿತು. ಈ ಶಾಲೆ ಈಗ ಸುಸಜ್ಜಿತ ಹೊಸ ಕಟ್ಟಡದಲ್ಲಿ ನಡೆಯುತ್ತಾ ಇದೆ. ಇದು ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆಯ ವಿಷಯ ನಾವು ತಿಳ್ಕೊಂಡ ಹಾಗಾಗಿದೆ. ದೂರದ ಮಕ್ಕಳನ್ನು ಇಲ್ಲಿಗೆ ತರಲಿಕ್ಕೆ ನಿಟ್ಟೆ ವಿದ್ಯಾಸಂಸ್ಥೆ ವಾಹನದ ಸವಲತ್ತನ್ನು ಕೂಡ ಇಲ್ಲಿ ನೀಡಿದೆ, ಅದನ್ನು ನಾವು ಉಲ್ಲೇಖಿಸಲು ಬಯಸ್ತೇವೆ.

ಇನ್ನೊಂದು ಅತ್ಯಾಧುನಿಕ ರೀತಿಯ ಶಿಕ್ಷಣ ಕ್ರಮವನ್ನು ICSE ಶಿಕ್ಷಣವನ್ನು ಕೊಡುವಂತಹ ಸೈಂಟ್ ತೆರೇಸಾ ಕಾನ್ವೆಂಟ್ ಸ್ಕೂಲ್ ಬೆಂದೂರು, ಇದು ಕೂಡ ಇಲ್ಲೇ ಇರುವಂಥದ್ದು. ಈ ಊರಿನ ಜನರ ಅಪೇಕ್ಷೆಯ ಮೇರೆಗೆ ಬೆಥನಿ ಸಂಸ್ಥೆಯ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಅಂದರೆ 1996 ಬೆಂದೂರಿನಲ್ಲಿ ಸೈಂಟ್ ತೆರೇಸಾ ಕಾನ್ವೆಂಟ್ ಸ್ಕೂಲ್ ಆರಂಭ ಆಗಿದೆ. ಇದು ದೆಹಲಿಯ ICSE ಶಿಕ್ಷಣ ಕ್ರಮವನ್ನು ಅಳವಡಿಸಿಕೊಂಡಿದೆ. ಪರಿಸರದ ಜನತೆಗೆ ಇದೊಂದು ಉತ್ತಮ ಅವಕಾಶ ದೊರೆತ ಹಾಗೆ ಇಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ವರ್ಷಂ ಪ್ರತಿ ಈ ಶಾಲೆ 100% ಫಲಿತಾಂಶವನ್ನು ಗಳಿಸುವುದು ಬಹಳ ವಿಶೇಷ. ಅಲ್ಲದೆ ಸಾಧಾರಣವಾಗಿ ಉನ್ನತ ಶ್ರೇಣಿಯಲ್ಲಿ 76% ಮತ್ತು ಉಳಿದವರು ಪ್ರಥಮ ಶ್ರೇಣಿಯಲ್ಲಿ ಇಲ್ಲಿ ತೇರ್ಗಡೆ ಹೊಂತಾ ಇದ್ದಾರೆ. ವಿದ್ಯಾರ್ಥಿಗಳು ಸದಾ ಕ್ರಿಯಾಶೀಲರಾಗಿದ್ದಾರೆ. ಅನೇಕ ರಚನಾತ್ಮಕ ಚಟುವಟಿಕೆಗಳಲ್ಲಿ, ಅದರಲ್ಲಿ ಕೂಡ ಮುಖ್ಯವಾಗಿ ಸ್ಕೇಟಿಂಗ್, ಚೆಸ್, ವಾದ್ಯ, ಸಂಗೀತ, ನೃತ್ಯ, ಕರಾಟೆ, ವಿಜ್ಞಾನ, ಸಂಸ್ಕೃತಿ ಮತ್ತು ಕಲೆ ಇತ್ಯಾದಿಗಳಲ್ಲಿ ಇಲ್ಲಿಯ ಮಕ್ಕಳು ಭಾಗವಹಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಿಜಯಿಗಳಿ ಆದದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬಹುದು. ಕ್ರೀಡೆಗಳಲ್ಲೂ ಕೂಡ ಮುಂಚೂಣಿಯಲ್ಲಿದ್ದು ಕಾಲ್ಚೆಂಡು ಪಂದ್ಯಾಟದಲ್ಲಿ ಪ್ರತಿ ವರ್ಷ ಫಲಕವನ್ನು ಅವರು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ವಿವಿಧ ದೇಶಗಳಲ್ಲಿ ಕಲಿತು ಅನುಭವ ಪಡೆದಂತಹ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇರುವುದರಿಂದ ಇಲ್ಲಿಯ ವಿದ್ಯಾರ್ಥಿಗಳೊಂದಿಗೆ ಅವರು ಬೆರೆತು ಶಿಕ್ಷಣದಲ್ಲಿ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ. ದೇಶ ವಿದೇಶಗಳಿಗೆ ನಡೆಸುವಂತಹ ಶೈಕ್ಷಣಿಕ ಪ್ರವಾಸಗಳಲ್ಲಿ ಕೂಡ ಭಾಗವಹಿಸುವ ಮೂಲಕ ಮಾನಸಿಕ, ಬೌದ್ಧಿಕ, ಸಾಮಾಜಿಕ, ಭಾವನಾತ್ಮಕ ಪ್ರಬುದ್ಧತೆಯನ್ನು ಪಡೆಯುವ ವಿಪುಲ ಅವಕಾಶ ಇಲ್ಲಿದೆ. ತಮ್ಮ ಅಭಿರುಚಿಯಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಉತ್ಕೃಷ್ಟಗೊಳಿಸಲು ಸುಸಜ್ಜಿತ ಕಟ್ಟಡ, ವಿಜ್ಞಾನ ಪ್ರಯೋಗಾಲಯ, ಲ್ಯಾಂಗ್ವೇಜ್ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ಸ್, ಕಂಪ್ಯೂಟರ್ ಲ್ಯಾಬ್, ವಾಚನಾಲಯ, ಬಾಸ್ಕೆಟ್ಬಾಲ್ ಬಯಲು ಮುಂತಾದ ಸೌಲಭ್ಯಗಳನ್ನು ಕೂಡ ಇಲ್ಲಿ ಹೊಂದಿದ್ದಾರೆ. ರಕ್ಷಕ ಶಿಕ್ಷಕ ಸಂಘ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗಾಗಿ ಮತ್ತು ಶಾಲಾಭಿವೃದ್ಧಿಗಾಗಿ ಸದಾ ಸಹಕಾರ ಬೆಂಬಲ ನೀಡ್ತಾ ಇದೆ ಅಂತ ಹೇಳಿ ಇಲ್ಲಿಯ ಒಂದು ಅಧ್ಯಾಪಕರಿಂದ ಹೇಳ್ತಾ ಇದ್ದಾರೆ. ಸಕ್ರಿಯವಾಗಿ ಹಾಗೂ ಕ್ರಿಯಾತ್ಮಕವಾಗಿ ಶಾಲೆಯ ಏಳಿಗೆಗಾಗಿ ವಿದ್ಯಾರ್ಥಿಗಳು, ಮಕ್ಕಳು ಹಾಗೆ ಶಿಕ್ಷಕರು ಮತ್ತು ಪೋಷಕರು ಎಲ್ಲರೂ ಕೂಡ ಶ್ರಮಿಸ್ತಾ ಇರುವುದರಿಂದ ಇವತ್ತು ಈ ಒಂದು ಸಂತ ತೆರೇಸಾ ಕಾನ್ವೆಂಟ್ ಸ್ಕೂಲ್ ಮಂಗಳೂರಿನಲ್ಲಿ ಬಹಳ ಹೆಸರನ್ನು ಪಡೆದಿರುವಂಥದ್ದು.

0: ಕೇಳುಗರೆ, ನಾವೀಗ ಬಂದಿರುವಂಥದ್ದು ಸಂತ ತೆರೇಸಾ ಸ್ಕೂಲ್ಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಸಂತ ತೆರೇಸಾ ಸ್ಕೂಲಲ್ಲಿ ಶಿಕ್ಷಕರಾಗಿರುವಂತಹ ರಾಜೇಶ್ ಅವರು ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಅವರು ಈ ಒಂದು ತೆರೇಸಾ ಸ್ಕೂಲ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ರಿಗೂ ನಮಸ್ಕಾರ. ನಮ್ಮ ಶಾಲೆಯು ಬೆತನಿ ಎಜುಕೇಶನಲ್ ಸೊಸೈಟಿ, ಇದರ ಅಧೀನಕ್ಕೆ ಒಳಪಟ್ಟ ಸಂತ ತೆರೇಸಾ ಶಾಲೆಯು ಮಂಗಳೂರಿನ ಹೃದಯ ಭಾಗವಾದ ಕಂಕನಾಡಿ ಸಮೀಪದ ಬಿಂದೂರು ಎಂಬ ಸುಂದರ ಸ್ಥಳದಲ್ಲಿದೆ. ICSE ಪಠ್ಯಕ್ರಮವನ್ನು ಹೊಂದಿರುವ ಮಂಗಳೂರಿನ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಯನ್ನು ನಮ್ಮ ಶಾಲೆ ಪಡೆದುಕೊಂಡಿದೆ. 1996 ಪ್ರಾರಂಭವಾದ ನಮ್ಮ ಶಾಲೆಯು ಈ ಶೈಕ್ಷಣಿಕ ವರ್ಷಕ್ಕೆ 23 ವರ್ಷಗಳನ್ನು ಪೂರ್ತಿಗೊಳಿಸಿ ರಜತ ಮಹೋತ್ಸವದ ಕಡೆಗೆ ಯಶಸ್ವಿಯಾಗಿ ಸಾಗುತ್ತಿದೆ. ಇಲ್ಲಿ 58 ಮಂದಿ ಶಿಕ್ಷಕರು ಮತ್ತು 24 ಮಂದಿ ಶಿಕ್ಷಕೇತರ ಸಿಬ್ಬಂದಿಯವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. LKGಯಿಂದ 10ನೇ ತರಗತಿಯವರೆಗಿನ ಶಿಕ್ಷಣದ ಸೌಲಭ್ಯವಿದ್ದು ಒಟ್ಟು 1675 ಮಂದಿ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಮಹತ್ವ ನೀಡಲಾಗುತ್ತಿದೆ. ಸುಸಜ್ಜಿತವಾದ ಗ್ರಂಥಾಲಯ, ವಿಜ್ಞಾನ ಪ್ರಯೋಗಾಲಯಗಳು, ಲ್ಯಾಂಗ್ವೇಜ್ ಲ್ಯಾಬ್ಸ್, ಗಣಿತ ಪಾರ್ಕ್, ಕಂಪ್ಯೂಟರ್ ಲ್ಯಾಬ್, ನೃತ್ಯ ಕೊಠಡಿಗಳು, ಸಂಗೀತ ಕೊಠಡಿಗಳು ಮುಂತಾದ ಅತ್ಯಾಧುನಿಕ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿವೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಕರಾಟೆ, ಚೆಸ್, ಚಿತ್ರಕಲೆ, ನೃತ್ಯ ಮುಂತಾದ ಹವ್ಯಾಸಿ ತರಗತಿಗಳನ್ನು ನಡೆಸಲಾಗುತ್ತಿದೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಅಮೋಘವಾದ ಸಾಧನೆಯನ್ನು ಮಾಡಿದ್ದಾರೆ. ಇಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಕ್ರೀಡೆ, ಸಿನಿಮಾ ಮುಂತಾದ ಕ್ಷೇತ್ರಗಳಲ್ಲಿ ಮಿಂಚುತ್ತಿದ್ದಾರೆ. ಸ್ಕೌಟ್ ಗೈಡ್ಸ್, RSP ಮುಂತಾದ ದಳಗಳಿದ್ದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಿದೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಹಾಜರಾದ 121 ವಿದ್ಯಾರ್ಥಿಗಳಲ್ಲಿ 111 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಬೆಂದೂರ್ವೆಲ್ನ ಪರಿಸರವು ಇಲ್ಲಿ ಎಲ್ಲಾ ಮಾರ್ಗಗಳಿಂದಲೂ, ಎಲ್ಲಾ ಸ್ಥಳಗಳಿಂದಲೂ ಬಸ್ಸಿನ ವ್ಯವಸ್ಥೆ ಇರುವ ಕಾರಣ ಎಲ್ಲಾ ಸ್ಥಳಗಳಿಂದ ಮಕ್ಕಳಿಗೆ ಈ ಶಾಲೆಗೆ ಬರಲಿಕ್ಕೆ ಅತ್ಯಂತ ಅನುಕೂಲಕರವಾಗಿದೆ. ಹಾಗೆಯೇ ನಮ್ಮ ಶಾಲೆಯ ಸಮಯ ಕೂಡ ಬೆಳಿಗ್ಗೆ 8:30 ಪ್ರಾರಂಭವಾಗಿ ಮಕ್ಕಳಿಗೆ 2:45 ಕೊನೆಗೊಳ್ತದೆ. ಹಾಗಾಗಿ ಇಲ್ಲಿಂದ ಶಾಲೆಯಿಂದ ಹೋಗಿ ಮಕ್ಕಳಿಗೆ ಇನ್ನುಳಿದ ಯಾವುದೇ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಿದ್ರು ಮಕ್ಕಳಿಗೆ ಕೂಡ ಸರಿಯಾದ ಸಮಯ ಕೂಡ ದೊರೆಯುತ್ತದೆ. ಈಗ ನಮ್ಮ ಶಾಲೆಗೆ ಬರುವ ಹೆಚ್ಚಿನವರು ಇಲ್ಲಿ ಸುತ್ತಮುತ್ತಲಿನ ಪರಿಸರದವರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಹಾಗೆ ಅವರ ಹೆತ್ತವರು ಕೂಡ ನಮಗೆ ಶಾಲೆಗೆ ಒಳ್ಳೆಯ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ.
0: ಸರ್, ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂತ ತೆರೇಸಾ ಶಾಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ, ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಹಾಡನ್ನ ಪ್ರಸಾರ ಮಾಡಬೇಕು ಅಂತಿದ್ರೆ ಯಾವ ಹಾಡನ್ನ ಕೇಳೋದಕ್ಕೆ ಬಯಸ್ತಾ ಇದ್ದೀರಾ?
1: ಜಿ.ಎಸ್. ಶಿವರುದ್ರಪ್ಪ ಅವರ ಸಾಹಿತ್ಯ ಇರುವಂತಹ ಕಾಣದ ಕಡಲಿಗೆ ಹಂಬಲಿಸಿದೆ ಈ ಮನ, ಇದನ್ನ ಪ್ರಸಾರ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.

0: ಸೈಂಟ್ ತೆರೆಸಾ ಸ್ಕೂಲಿನಿಂದ ಹೊರಗೆ ಬಂದಿದ್ದೇವೆ ಶ್ರೋತೃಗಳೇ. ಹಾಗೆ ಮತ್ತೆ ಇನ್ನು ಸ್ವಲ್ಪ ಮುಂದುವರಿದು ನಾವು ಬಂದ್ರೆ ಈಗ ನಮ್ಮ ಎದುರಿನಲ್ಲಿ ಮೂರು ಮಾರ್ಗ ಕಾಣಿಸ್ತಾ ಇದೆ. ಒಂದು ನಾವು ಈಗಾಗಲೇ ಬಂದಿರುವಂತಹ ಬೆಂದರ್ವೆಲ್ ಮಾರ್ಗ, ಅದು ಮುಂದುವರಿದುಕೊಂಡು ಕದ್ರಿ ಕಡೆಗೆ ಹೋಗುವಂಥದ್ದು ಇನ್ನೊಂದು ಮಾರ್ಗ. ಅದರ ಮಧ್ಯೆ ಎಡಗಡೆಗೆ ಒಂದು ಮಾರ್ಗ ಇದು ಬಲ್ಮಠ ರಸ್ತೆಯನ್ನು ಸೇರುವಂಥ ಮಾರ್ಗ. ಈ ಮೂರು ಮಾರ್ಗದ ಪ್ರದೇಶದಿಂದ ಸ್ವಲ್ಪ ನಾವು ಮುಂದಕ್ಕೆ ಚಲಿಸಿದ್ರೆ ಇಲ್ಲಿ ಬಲಭಾಗಕ್ಕೆ ಬಹಳ ದೊಡ್ಡ ಒಂದು ಚರ್ಚ್ ಆವರಣ ಸಿಗ್ತದೆ. ಈ ಚರ್ಚ್ಗೆ ಬೆಂದೂರು ಚರ್ಚ್ ಅಂತಲೇ ಹೆಸರು, ಸೈಂಟ್ ಸೆಬಾಸ್ಟಿಯನ್ ಚರ್ಚ್. ಮಂಗಳೂರಿನ ಧರ್ಮ ಕೇಂದ್ರದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಧರ್ಮ ಕೇಂದ್ರ ಇದು. ಈ ಬೆಂದೂರು ಧರ್ಮ ಕೇಂದ್ರವನ್ನು 1914 ಸ್ಥಾಪಿಸಿದ್ದಾರೆ. ನೋಡಿ, ನಾವು ಈ ಆವರಣದ ಒಳಗೆ ಬಂದಿದ್ದೇವೆ. ಬಹಳ ವಿಶಾಲವಾದಂತಹ ಒಂದು ಪ್ರದೇಶ, ಅಲ್ಲಿ ಎದ್ದು ಕಾಣುವಂತಹ ಈ ಒಂದು ಇಗರ್ಜಿಯ ಕಟ್ಟಡ. ರೇಮಂಡ್ ಮಸ್ಕರೇನ್ಯಸ್ ಅವರು ಮೊದಲನೆಯ ವಿಕಾರ ಆಗಿದ್ದಾಗ ಇದು ಸ್ಥಾಪನೆ ಆಯಿತಂತೆ. ಈ ಧರ್ಮ ಕೇಂದ್ರ ಸ್ಥಾಪನೆಯಾಗುವ ಮೊದಲು ಇದರ ಪೂರ್ವ ಕೇಂದ್ರವಾದಂತಹ ನಂತೂರು ಮತ್ತು ಮರೋಳಿ ಮಿಲಾಗ್ರೆಸ್ ಕೇಂದ್ರ ಭಾಗಕ್ಕೂ, ಪಶ್ಚಿಮ ಭಾಗದ ಕದ್ರಿ ಮತ್ತು ಬೆಂದೂರು ಇವು ರೊಜಾರಿಯೋ ಧರ್ಮ ಕೇಂದ್ರಕ್ಕೂ ಸೇರಿದ್ದು ಅಂತ ಹೇಳ್ತಾರೆ. 1935 ಮರೋಳಿಯ ಸ್ವಲ್ಪ ಭಾಗ ಹೊಸದಾಗಿ ನಿರ್ಮಾಣವಾದ ಆಂಜಲೋರು ಧರ್ಮ ಕೇಂದ್ರಕ್ಕೆ ಸೇರಿದ್ದವು. ಬೆಂದೂರು ಧರ್ಮ ಕೇಂದ್ರವು ಬೆಥನಿ ನನ್ಗಳ ಸಂಸ್ಥೆಯ ಜೊತೆಗೆ ಹತ್ತಿರದ ಸಂಬಂಧವನ್ನ ಹೊಂದಿತ್ತು. ಇಲ್ಲಿ ಕ್ರೈಸ್ತ ಬಾಂಧವರಿಗೆ ಬೇಕಾದಂತಹ ಪ್ರಾರ್ಥನೆಗೆ ಅನುಕೂಲವಾಗುವಂತಹ ವಿಶಾಲವಾದಂತಹ ಅವಕಾಶಗಳು ಇದೆ. ವಿಶೇಷವಾಗಿ ಕ್ರೈಸ್ತರ ಹಬ್ಬಗಳು, ಅದರಲ್ಲಿ ಮುಖ್ಯವಾಗಿ ಕ್ರಿಸ್ಮಸ್ ಹಬ್ಬ, ಆ ಸಂದರ್ಭದಲ್ಲಿ ಈ ಆವರಣದಲ್ಲಿ ಗೋದಲಿಗಳನ್ನು ಕೂಡ ರಚನೆ ಮಾಡಿ ಆರಾಧನೆ ಆಗ್ತಾ ಇರುವಂಥದ್ದು ಮತ್ತು ಎಲ್ಲ ರೀತಿಯಲ್ಲಿಯೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೆರೆದುಕೊಂಡಿರುವಂಥದ್ದು. ಇದರ ಹತ್ತಿರದಲ್ಲಿ ಒಂದು ದೊಡ್ಡ ಹಾಲ್ ಕೂಡ ಇದೆ, ಸಭಾಂಗಣ, ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಹಾಲ್ ಅಂತಲೇ ಇದಕ್ಕೆ ಹೆಸರು. ಇಲ್ಲಿ ಎಲ್ಲ ಬಗೆಯ ಎಲ್ಲ ವರ್ಗದ ಜನರ ಕಾರ್ಯಕ್ರಮಗಳಿಗೆ ಮುಕ್ತ ಅವಕಾಶ ಇದೆ. ಜಾತಿ ಧರ್ಮ ಮತ ಭೇದ ಇಲ್ಲದೆ ಮದುವೆ ಇರಬಹುದು, ಬೇರೆ ಸಮಾರಂಭಗಳಿರ್ಬೋದು, ವಾರ್ಷಿಕೋತ್ಸವಗಳಿರ್ಬೋದು ಇತ್ಯಾದಿಗಳು ನಿರಂತರವಾಗಿ ಈ ಸಭಾಂಗಣದಲ್ಲಿ ನಡೆಯುತ್ತದೆ. ಸುಸಜ್ಜಿತವಾದಂತಹ ಒಳಾಂಗಣ ಇದೆ, ಅಲ್ಲಿ ವೇದಿಕೆ ಕೂಡ ಬಹಳ ಉತ್ತಮವಾದಂಥ ವೇದಿಕೆ ಇದೆ, ಸೌಂಡ್ ಸಿಸ್ಟಮ್ ಇದೆ, ಪಾರ್ಕಿಂಗ್ಗೆ ಕೂಡ ಬೇಕಾದಷ್ಟು ಇಲ್ಲಿ ವಿಶಾಲ ಆವರಣ ಇರುವುದರಿಂದ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಸಭಾಂಗಣದಲ್ಲಿ ನಡೆಯುತ್ತಾ ಇದೆ. ನಮ್ಮ ಈ ಕಾರ್ಯಕ್ರಮವನ್ನು ಕೇಳುತ್ತಾ ಇರುವಂತಹ ಅನೇಕ ಶ್ರೋತೃಗಳು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಇಲ್ಲಿಗೆ ಬಂದಿರಬಹುದು ಅಂತ ನಾನು ಭಾವಿಸ್ತೇನೆ.
1: ಕೇಳುಗರೆ, ನಾವೀಗ ಬೆಂದೂರುವೆಲ್ ಹೆಸರಾಂತ ಒಂದು ಚರ್ಚ್ ಮತ್ತು ಬೆಂದೂರು ಹಾಲ್, ಇದು ಎಲ್ಲರಿಗೂ ಪರಿಚಿತವಾದಂತು ಹಲವಾರು ಸಮುದಾಯದವರ ಮದುವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂಥ ಬೆಂದೂರು ಹಾಲ್ ಕೂಡ ಎಲ್ಲರಿಗೆ ಪರಿಚಿತವಾದದ್ದು. ಹಾಗೆ ಇಲ್ಲಿರುವ ಸಂತ ಸೆಬಾಸ್ಟಿಯನರ ಇಗರ್ಜಿ ಕೂಡ ಅಷ್ಟೇ ಪ್ರಸಿದ್ಧವಾದದ್ದು. ಇದಕ್ಕೆ ಶತಮಾನದ ಹಿನ್ನೆಲೆ ಕೂಡ ಇದೆ. ಹಾಗೆ ಹಲವಾರು ಧಾರ್ಮಿಕ ಚಟುವಟಿಕೆ ಜೊತೆಗೆ ಸೇವಾ ಚಟುವಟಿಕೆಗಳನ್ನು ಈ ಬೆಂದೂರು ಸಂತ ಸೆಬಾಸ್ಟಿಯನ್ ಚರ್ಚಿನ ವತಿಯಿಂದ ನಡೆಸಲ್ಪಡ್ತದೆ. ಈಗ ನಮ್ಮ ಜೊತೆ ಈ ಚರ್ಚಿನ ಬಗ್ಗೆ ಮಾತನಾಡಲು ಇಲ್ಲಿಯ ಸಹಾಯಕ ಗುರುಗಳಾದ ರೋಹನ್ ಡಯಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಈ ಚರ್ಚಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಫಾದರ್.
2: ನಮಸ್ಕಾರ. ಬೆಂದೂರು ಸಂತ ಸೆಬಾಸ್ಟಿಯನ್ ರವಿಗೆ ಅರ್ಪಿಸಿದ ದೇವಾಲಯ 1914 ಪ್ರಾರಂಭವಾಯಿತು. ಅಂದಿನ ಧರ್ಮಗುರುಗಳಾದಂತಹ ಮುನ್ಸಿಂಜೋರ್ ರೈಮಂಡ್ ಮಸ್ಕರೇನಸ್ ಇವರು ಈ ಪವಿತ್ರ ದೇವಾಲಯದ ಪ್ರಥಮ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಈ ಬೆಂದೂರ್ ಚರ್ಚ್ 2-2.5 kilometers ವ್ಯಾಪ್ತಿಯಲ್ಲಿ ವಿಸ್ತರಿಸಿದ್ದು ಸರಿಸುಮಾರು 2,000 ಅಧಿಕ ಕ್ರೈಸ್ತ ಕುಟುಂಬಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ. ಈ ವ್ಯಾಪ್ತಿಯಲ್ಲಿ 8 ಧರ್ಮ ಭಗಿನಿಯರ ಮನೆಗಳು, ಅದರಲ್ಲಿಯೂ ಪ್ರಮುಖವಾಗಿ ದೇವರ ಸೇವಕ ಮುನ್ಸಿಂಜೋರ್ ರೈಮಂಡ್ ಮಸ್ಕರೇನಸ್ ಸರು ಸ್ಥಾಪಿಸಿದ ಬೆಥನಿ

0: ಧರ್ಮಭಗಿನಿಯ ಪ್ರಥಮ ಮನೆ ಮತ್ತು ರೈಮಂಡ್ ಮುಸ್ಕರಿನಿಸ್ ರವರ ಸಮಾಧಿ ಈ ಬೆಂದೂರು ಚರ್ಚ್ ನಲ್ಲಿ ಇದೆ. ಅದಲ್ಲದೆ ಮೊಟ್ಟ ಮೊದಲ ಮಹಿಳಾ ಕಾಲೇಜ್ ಮಂಗಳೂರಿನಲ್ಲಿ ಸ್ಥಾಪಿತವಾಗಿರುವಂತಹ ಸಂತ ಆಗ್ನೆಸ್ ಬೆಂದೂರಿನ ಕೀರ್ತಿಯನ್ನು ಪ್ರಪಂಚದಾದ್ಯಂತ ವಿಸ್ತರಿಸಿದೆ. ನಮ್ಮ ಈ ಬೆಂದೂರು ಚರ್ಚ್ ನಲ್ಲಿ ಒಂದು ವಿದ್ಯಾಸಂಸ್ಥೆ ಇದೆ, ಅದು ಪಾದುವ ವಿದ್ಯಾಸಂಸ್ಥೆ. ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ನಾಟಕ ಮತ್ತು ಇತರ ಚಟುವಟಿಕೆಗಳಿಗೆ ಇದು ಪ್ರೋತ್ಸಾಹವನ್ನು ನೀಡುತ್ತದೆ. ನಮ್ಮ ಬೆಂದೂರು ಈ ಬೆಂದೂರು ಹಾಲ್ ಮುಖಾಂತರ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಎಲ್ಲಾ ಧರ್ಮದ ಕಾರ್ಯಗಳು ಇಲ್ಲಿ ನಡೆಯುತ್ತವೆ ಮತ್ತು ಇದು ಒಂದು ಸ್ನೇಹದ ಕೀರ್ತಿಯನ್ನು ಎಲ್ಲೆಡೆ ಪ್ರಸರಿಸುತ್ತದೆ. ಈ ಚರ್ಚಿನಲ್ಲಿ ವಿವಿಧ ಕಾರ್ಯಗಳು ನಡೆಯುತ್ತವೆ. ಇಲ್ಲಿ ಪ್ರತಿದಿನ 3 ಪೂಜೆ ಮತ್ತು ಭಾನುವಾರದಂದು 5 ಪೂಜೆ, ಹೀಗೆ ವಿವಿಧ ಚಟುವಟಿಕೆಗಳ ಒಂದು ಸ್ಥಳ ಈ ಬೆಂದೂರು ಚರ್ಚ್ ಆಗಿದೆ. ನಮ್ಮ ಮಾಜಿ ಶಾಸಕರಾದಂತಹ ಜಿ.ಆರ್. ಲೋಬೋ ಈ ನಮ್ಮ ಬೆಂದೂರು ಚರ್ಚಿನವರು ಎಂದು ಹೇಳಲು ನನಗೆ ತುಂಬಾ ಸಂತೋಷ ಆಗ್ತದೆ. ಬೆಂದೂರು ಚರ್ಚ್ ಹಲವಾರು ಬಡ ಕುಟುಂಬಗಳಿಗೆ ಸಹಾಯವನ್ನು ಚರ್ಚ್ SVP ಸಂಘದ ಪರವಾಗಿ ಮಾಡುತ್ತಾ ಬರುತ್ತದೆ. ಬಡ ವಿದ್ಯಾರ್ಥಿಗಳಿಗೆ ಪಾದುವ ವಿದ್ಯಾ ಸಂಸ್ಥೆಯಲ್ಲಿ ಕನ್ಸೆಷನ್ ಕೊಟ್ಟು ಉತ್ತಮ ಶಿಕ್ಷಣವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡುತ್ತದೆ. ಹೀಗೆ ಈ ನಮ್ಮ ಬೆಂದೂರು ಚರ್ಚ್ ಮತ್ತು ಈಗಲೇ ಹೇಳಿದಂತೆ ಬೆಂದೂರು ಹಾಲ್ ಒಂದು ಪ್ರೀತಿಯ ಸ್ಥಳ. ಯಾವುದೇ ಧರ್ಮವೆಂದು ಲೆಕ್ಕಿಸದೆ ಎಲ್ರಿಗೂ ಸಮಾನವಾಗಿ ನೋಡುವಂತಹ ಒಂದು ಸ್ಥಳವಾಗಿದೆ. ಹಾಗಾಗಿ ಇಲ್ಲಿ ಹಲವಾರು ಜನರು ಭೇಟಿ ಕೊಡ್ತಾರೆ, ಮಾತ್ರವಲ್ಲದೆ ಒಂದು ಉತ್ತಮ ಸಂಬಂಧವನ್ನು ಈ ಬೆಂದೂರು ಚರ್ಚ್ ಇತರ ಧರ್ಮೀಯರೊಂದಿಗೆ ಇಟ್ಟುಕೊಂಡಿದೆ. ಹೀಗೆ ನಮ್ಮ ಬೆಂದೂರು ನಮ್ಮ ಒಂದು ಮಂಗಳೂರಿನ ಒಂದು ಕೀರ್ತಿಯನ್ನು ಹೆಚ್ಚಿಸಿದೆ, ಮಾತ್ರವಲ್ಲದೆ ಹಲವಾರು ದೇಶಗಳಲ್ಲಿ ನಮ್ಮ ಬೆಂದೂರಿನ ಜನರು ವಾಸವಾಗಿದ್ದಾರೆ. ಹೀಗೆ ಬೆಂದೂರು ಒಂದು ಪ್ರೀತಿಯ ಸ್ಥಳ ಎಂದು ಹೇಳಲು ನನಗೆ ತುಂಬ ಹೆಮ್ಮೆಯಾಗಿದೆ. ಅದಲ್ಲದೆ ಇಲ್ಲಿ ಬೆಂದೂರು ಹಾಲಿಗೆ ಬರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಯ ವ್ಯಕ್ತಿಗಳಿಗೆ ಇಲ್ಲಿ ಕನ್ಸೆಷನ್ ರೇಟಿನಲ್ಲಿ ನಮ್ಮದು ಹಾಲನ್ನು ಕೊಟ್ಟು ನಾವು ಒಂದು ಉತ್ತಮ ಸಂಬಂಧವನ್ನು ಇತರರೊಂದಿಗೆ ಇಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಮತ್ತು ಅವರು ಕೂಡ ನಮ್ಮೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಇದೊಂದು ಪ್ರೀತಿಯ ಸ್ಥಳ, ಸ್ನೇಹದ ಸ್ಥಳವಾಗಿ ಪರಿವರ್ತನೆಯಾಗಿದೆ.
1: ಫಾದರ್ ರೋಹನ್ ಡಯಸ್ ಅವರೇ, ಬಹಳ ಚೆನ್ನಾಗಿ ಬೆಂದೂರು ಚರ್ಚಿನ ಬಗ್ಗೆ, ಬೆಂದೂರು ಹಾಲ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸಾಂಗನ್ನು ನಾವು ಪ್ಲೇ ಮಾಡಿದ್ರೆ ಯಾವ ಸಾಂಗನ್ನು ರಿಕ್ವೆಸ್ಟ್ ಮಾಡ್ತೀರಿ? ನಿಮ್ಮ ಇಷ್ಟದ ಹಾಡು ಯಾವುದು?
0: ಅವೈತಿ ಅವೈ ಕೊಂಕಣಿ ಒಂದು ಹಾಡು ಉಂಟು, ಅದು ನಮ್ಮ ತಾಯಿಯ ನೆನಪನ್ನು ನೆನಪು ಮಾಡ್ತದೆ. ಅದಕ್ಕೋಸ್ಕರ ನಾನು ಆ ಒಂದು ಹಾಡನ್ನು ಇಡೀ ಬೆಂದೂರು ಜನರಿಗೆ ಸಮರ್ಪಿಸಲು ಇಷ್ಟಪಡ್ತೇನೆ.

ಸರಿ ಶ್ರೋತೃಗಳೇ, ಈಗ ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಆವರಣದಿಂದ ನಾವು ಹೊರಗೆ ಬಂದಿದ್ದೇವೆ. ಈ ಒಂದು ಆವರಣಕ್ಕೆ ತಾಗಿದ ಹಾಗೆ ಸ್ವಲ್ಪ ಮುಂದೆ ಹೋದರೆ ಬಲಭಾಗದಲ್ಲಿ ಒಂದು ಸಣ್ಣ ದ್ವಾರ ಸಿಗ್ತದೆ. ಅಲ್ಲಿ ಬರೆದಿದ್ದಾರೆ ನೋಡಿ, ಸೈಂಟ್ ಆಗ್ನೆಸ್ ಕಾಲೇಜು ಅಂತ ಹೇಳಿ. ಮಂಗಳೂರಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಪ್ರಸಿದ್ಧವಾದಂಥ ಪ್ರಪ್ರಥಮ ಮಹಿಳಾ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಒಂದು ಸಂಸ್ಥೆ ಇದು, ಸೈಂಟ್ ಆಗ್ನೆಸ್ ಕಾಲೇಜು. 1920 ಆರಂಭವಾಗಿರುವಂಥದ್ದು. ಇದಕ್ಕಿಂತ ಮೊದಲು ಇಲ್ಲಿ ಸೈಂಟ್ ಆಗ್ನೆಸ್ ಪ್ರೌಢಶಾಲೆ ಮತ್ತು ಇತರ ವಿದ್ಯಾಸಂಸ್ಥೆಗಳು ಕೂಡ ಇದ್ದುವು. ಈಗಲೂ ಅದು ಕಾರ್ಯಾರಂಭ ಮಾಡ್ತಾ ಇದೆ. 1920 ಕಾಲದಲ್ಲಿ ಸಮಾಜದಲ್ಲಿ ಮಹಿಳೆಯ ಸ್ಥಾನ ಹಿಂದಿನ ದಶಕಗಳಿಂದ ಏನು ಭಿನ್ನ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಶಿಕ್ಷಣದಿಂದ ವಂಚಿತಳಾದಂತಹ ಮಹಿಳೆ ಸಮುದಾಯದಲ್ಲಿ ಒಬ್ಬ ಸದುಪಯುಕ್ತ ಪ್ರಜೆ ಆಗಬೇಕು ಎನ್ನುವ ಕಾರಣದಿಂದ ದಕ್ಷಿಣ ಕನ್ನಡದಲ್ಲಿ ಇಂಥ ಒಂದು ಸ್ಥಿತಿಯಿಂದ ಅವಳನ್ನು ಪಾರು ಮಾಡುವುದಕ್ಕೆ, ಶಿಕ್ಷಣದಲ್ಲಿ ಆಕೆ ಮುಂಚೂಣಿಯಲ್ಲಿ ಬರುವುದಕ್ಕೆ, ಆ ಮಹಿಳೆಯರ ಉನ್ನತಿಗಾಗಿ ಕೆಲಸ ಮಾಡಿದಂತಹ ಸಿಸ್ಟರ್ ಅಲೋಶಿಯಾ ಎನ್ನುವರು ಜನರ ನಂಬುಗಿಡನ್ನು ಸುಳ್ಳು ಮಾಡಿ ಮಹಿಳೆಯರಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದು. ಮಂಗಳೂರಿನ ಮಹಿಳೆಯರಿಗೆ ಉನ್ನತ ಶಿಕ್ಷಣವನ್ನು ಕೊಡುವಂತಹ ಕನಸನ್ನು ಅವರು ಸಾಕಾರ ಮಾಡಿದರು. ಮಂಗಳೂರಿನ ಅಪೋಸ್ಟೋಲಿಕ್ ಸಂಸ್ಥೆ ತನ್ನ 50 ಸಂಭ್ರಮವನ್ನು ಆಚರಿಸ್ತಾ ಇರುವಂತಹ ಹೊತ್ತಿಗೆ ಆ ಸಂಭ್ರಮದ ಒಂದು ಸಂಕೇತವಾಗಿ ಒಂದು ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಸಿಸ್ಟರ್ ಅಲೋಶಿಯಾ ಅವರು ಮನಸ್ಸು ಮಾಡಿದರು. ಹಾಗೆ ಹುಟ್ಟಿಕೊಂಡಂಥ ಸಂಸ್ಥೆ ಇದು ನೋಡಿ. ಅಧ್ಯಾಪಕ ಶಿಕ್ಷಣಕ್ಕೆ ಪೂರಕವಾದಂಥ ಶೈಕ್ಷಣಿಕ ಅರ್ಹತೆ SSLC ಮಾತ್ರ ಇದ್ದಿತ್ತು ಅಷ್ಟರವರೆಗೆ. ಇನ್ನು ಮುಂದಕ್ಕೆ ಅದು ಸಾಕಾಗುವುದಿಲ್ಲ, ಇದಕ್ಕೆ ಸ್ನಾತಕ ಶಿಕ್ಷಣದ ಅಗತ್ಯವೂ ಇದೆ ಅಂತ ಮದರಾಸು ಪ್ರೆಸಿಡೆನ್ಸಿಯ ಶಿಕ್ಷಣ ವಿಭಾಗ ಘೋಷಿಸಿದಂಥ ಸಂದರ್ಭ. ಆ ಕಾಲದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದ, ಆದರೆ ಉನ್ನತ ಶಿಕ್ಷಣಕ್ಕಾಗಿ ಪಶ್ಚಿಮ ಘಟ್ಟದಿಂದ ಬಹುದೂರದ ಮದ್ರಾಸಿನವರೆಗೆ ಹೋಗಲಾಗದ ಹುಡುಗಿಯರು ಏನು ಮಾಡುವುದು, ಅಂಥ ಹುಡುಗಿಯರಿಗೆ ಉನ್ನತ ಶಿಕ್ಷಣದ ಅವಕಾಶವನ್ನು ಒದಗಿಸುವ ಸಲುವಾಗಿ ಸಿಸ್ಟರ್ ಅಲೋಶಿಯಾ ಅವರು ಸೈಂಟ್ ಆಗ್ನೆಸ್ ಕಾಲೇಜನ್ನು ಸ್ಥಾಪಿಸಲು ನಿರ್ಧರಿಸಿದರಂತೆ. ಅದಕ್ಕೆ ಅಗತ್ಯವಾದ ಅರ್ಹ ಅಧ್ಯಾಪಕ ವರ್ಗ, ಸೂಕ್ತ ಕಟ್ಟಡ, ಯಾವುದೇ ರೀತಿಯ ಭೌತಿಕ ಸೌಲಭ್ಯಗಳು ಆ ಕಾಲಕ್ಕೆ ಇರಲಿಲ್ಲ. ಆದರೂ ಇದನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿ ಅವರು ಪಣತೊಟ್ಟು ಆ ಪ್ರಯತ್ನವನ್ನು ಮುಂದುವರಿಸಿದರು. ಇದಕ್ಕೆ ಅವರು ಕಂಡ ಏಕೈಕ ಆಶಾಕಿರಣ ಅಂತ ಹೇಳಿದರೆ ಮಂಗಳೂರಿನ ಅಲೋಶಿಯಸ್ ಕಾಲೇಜಿನ ಜೆಸ್ವಿಟ್ ಪಾದ್ರಿಗಳ ಒಂದು ಸಹಕಾರ. ಮದ್ರಾಸಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಅನುಮೋದನೆಯ ಮೇರೆಗೆ ಅಪೋಸ್ಟೋಲಿಕ್ ಕಾರ್ಮೆಲ್ ಸಂಸ್ಥೆಯ ಚಿನ್ನದ ಹಬ್ಬದ ನೆನಪಿಗಾಗಿ ಕಲಾ ವಿಭಾಗದ ತರಗತಿಗಳು 1920 ಜೂನ್ನಲ್ಲಿ ಪ್ರಾರಂಭ ಆಯಿತು. ಸೇಂಟ್ ಆನ್ಸ್ ಕಿಂಡರ್ ಗಾರ್ಟನ್ ಶಾಲೆಯ ವಠಾರದಲ್ಲಿ ಸೇಂಟ್ ಆನ್ಸ್ ಹೈಸ್ಕೂಲ್ ಮತ್ತು ತೆಲಿಚೇರಿ ಸೇಕ್ರೆಡ್ ಹಾರ್ಟ್ ಸಂಸ್ಥೆಯ 9 ವಿದ್ಯಾರ್ಥಿನಿಯರು ಪಾಠ ಕೇಳಲು ಇಲ್ಲಿ ಸೇರಿದರು. 1921 ಏಪ್ರಿಲ್ 14 ಇದಕ್ಕೆ ಸಂಯೋಜನೆ ಸಿಕ್ಕಿತ್ತು. ಇದಾದ 3 ಈ ಪ್ರೈವೇಟ್ ತರಗತಿಯ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟರು. ಈವರೆಗೆ ಸೈಂಟ್ ಆನ್ಸ್ ಕಾಲೇಜು ಅಂತ ಕರೆಯಲಾಗುತ್ತಿದ್ದಂತಹ ಸಂಸ್ಥೆ 2 ಜುಲೈ 1921 ಸೈಂಟ್ ಆಗ್ನೆಸ್ ಎಂಬ ನಾಮಕರಣ ಪಡೆದು ಬೆಂದೂರಿನ ಅಂಗಣದಲ್ಲಿ 2 ಇಂಟರ್ಮೀಡಿಯೇಟ್ ತರಗತಿಗಳೊಂದಿಗೆ ವಿದ್ಯುಕ್ತವಾಗಿ ಪ್ರಾರಂಭ ಆಯಿತು. ಈ ಹೊತ್ತಿನಲ್ಲಿ ಅಪೋಸ್ಟೋಲಿಕ್ ಕಾರ್ಮೆಲ್ ಸಂಸ್ಥೆಯಲ್ಲಿ ಅಗತ್ಯವಾದ ಅರ್ಹತೆಯುಳ್ಳ ವ್ಯಕ್ತಿಗಳು ಕೂಡ ಇರಲಿಲ್ಲ. ಹಾಗಾಗಿ ಆ ಸಂಸ್ಥೆಯವರಾರು ಪ್ರಾಂಶುಪಾಲರಾಗಿ ನೇಮಕವಾಗುವಂತಹ ಸಾಧ್ಯತೆಗಳಿರಲಿಲ್ಲ. ಹಾಗಾಗಿ ಮಿಸ್ ವೈರೆಟ್ ಲೀಕ್ಸ್ ಬಿಎ ಆನರ್ಸ್ ಬೊಂಬಾಯಿ ಇವರು ಪ್ರಾಂಶುಪಾಲರಾಗಿ ಮೊದಲಿಗೆ ನೇಮಕರಾದರು. ಇವರು ತರ್ಕಶಾಸ್ತ್ರ ಅಂದರೆ ಲಾಜಿಕ್ ಮತ್ತು ಇಂಗ್ಲಿಷ್ ಕಾಂಪೋಸಿಷನ್ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದರು. ಪದನಿಮಿತ್ತ ಪ್ರಾಂಶುಪಾಲರಾದಂಥ ಸಿಸ್ಟರ್ ಕ್ಯಾಂಡಿಡಾ, ಮೇರಿ ಆಗ್ನೆಸ್, ಮಿಸ್ ಎಡಿತ್ ಬೀಲೆ ಅವರುಗಳು ಅಧ್ಯಾಪಕ ವರ್ಗದಲ್ಲಿ ಇದ್ದರು. 1922 ವಿದ್ಯಾರ್ಥಿನಿಯರು ಇಂಟರ್ಮೀಡಿಯೇಟ್ ಪರೀಕ್ಷೆ ತೆಗೆದುಕೊಂಡರು. ಎಲ್ಲರೂ ಕೂಡ ತೇರ್ಗಡೆ ಕೂಡ ಆದರು. ಒಬ್ಬರಿಗೆ ಚಿನ್ನದ ಪದಕ ಕೂಡ ಸಿಕ್ಕಿತು. ಮದರ್ ಅಲೋಶಿಯಾ ಬಿಎ ಪದವಿ ತರಗತಿಗಳನ್ನು ಪ್ರಾರಂಭಿಸಲು ತನ್ನ ಪ್ರಯತ್ನಗಳನ್ನು ಮುಂದುವರಿಸಿದರು. 1922 ಸಿಸ್ಟರ್ ಅನನ್ಸಿಯೇಟಾ ಆಗ ತಾನೇ ಬಿಎ ಪದವಿ ತೇರ್ಗಡೆಯಾಗಿದ್ದರು. ಅವರು ಅದೇ ಕಾಲದಲ್ಲಿ ಹೊಸ ಕಾಲೇಜಿನ ಪ್ರಾಂಶುಪಾಲೆಯಾಗಿ ಕಾರ್ಯವಹಿಸಿಕೊಂಡರು. ಅವರ ಸೇವೆ ಮುಂದುವರಿಯುತ್ತಿದ್ದಂತೆ ಬಿಎ ವಿಭಾಗದ ಸಂಯೋಜನೆಗಾಗಿ ಅರ್ಜಿ ಹಾಕಿದರು. ಅದು 4 ಜನವರಿ 1924 ಮಂಜೂರಾಯಿತು. ಅದೇ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ತೇರ್ಗಡೆಯಾದ 12 ವಿದ್ಯಾರ್ಥಿನಿಯರೊಂದಿಗೆ 1924 ಬಿಎ ಪ್ರಥಮ ವರ್ಷದ ತರಗತಿಗಳು ಪ್ರಾರಂಭವಾದವು. ಮದ್ರಾಸ್ ವಿಶ್ವವಿದ್ಯಾನಿಲಯದ ಪ್ರಥಮ ದರ್ಜೆ ಕಾಲೇಜುಗಳ ಅಡಿಯಲ್ಲಿ ಸೇಂಟ್ ಆಗ್ನೆಸ್ ಕಾಲೇಜು ಸ್ಥಾನ ಪಡೆಯಿತು. ಇದು ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿಯೇ ತೆರೆದಿಟ್ಟಂತಹ ಮೊದಲ ಗ್ರಾಮಾಂತರ ಪ್ರದೇಶದ ಕಾಲೇಜಾಗಿ ಕೂಡ ದಾಖಲಾಯಿತು. ಸಂಪೂರ್ಣವಾಗಿ ಭಾರತೀಯರಿಂದಲೇ ನಡೆಸಲಾಗ್ತಾ ಇದ್ದಂತಹ ಖಾಸಗಿ ಕಾಲೇಜುಗಳ ಪಟ್ಟಿಯಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ಕಾಲೇಜಾಗಿ ಈ ಸಂಸ್ಥೆ ಕಾಣಿಸಿಕೊಂಡಿತು. 1971 ಕಾಲೇಜಿನ ಚಿನ್ನದ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ.
ಆ ಕಾಲದಲ್ಲಿ ಸಿಸ್ಟರ್ ನೋಯಲಿನ್ ಅವರು ಪ್ರಭಾರ ಪ್ರಾಂಶುಪಾಲರಾಗಿದ್ದರು. 1981 ಸಂಸ್ಥೆಯ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಪುದುವಟ್ಟುಗಳನ್ನು ಕೂಡ ಸ್ಥಾಪಿಸಲಾಗಿತ್ತು. 1995 ಕಾಲೇಜಿನ ಪ್ಲಾಟಿನ ಮಹೋತ್ಸವ ಆಚರಣೆ ಆಯಿತು. ಈ ಉತ್ಸವದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ಮದರ್ ತೆರೆಸಾ ಅವರು ಕೂಡ ಭಾಗವಹಿಸಿದ್ದು ವಿಶೇಷ. 2014 ಸಂಸ್ಥೆ ಸ್ಥಾಪನಾ ದಿನದ ಶತಮಾನೋತ್ಸವವನ್ನು ಕೂಡ ವಿಜೃಂಭಣೆಯಿಂದ ಆಚರಿಸಿದೆ. ಇವತ್ತು ನಮ್ಮ ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ಶಿಕ್ಷಣ ಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಈ ಒಂದು ಸೈಂಟ್ ಆಗ್ನೆಸ್ ಕಾಲೇಜು ಪಾತ್ರ ಆಗಿದೆ. ಹಾಗಾಗಿ ಅಲ್ಲಿ ಜಾತಿ ಧರ್ಮ ಮತ ಭೇದ ಇಲ್ಲದೆ ಎಲ್ಲ ವರ್ಗದ ವಿದ್ಯಾರ್ಥಿನಿಯರಿಗೂ ಕೂಡ ಮುಕ್ತವಾದಂತಹ ಒಂದು ಶಿಕ್ಷಣದ ಅವಕಾಶ ಇದೆ, ಅದನ್ನು ಉಪಯೋಗ ಮಾಡಿಕೊಳ್ತಾ ಇರುವುದನ್ನು ಕೂಡ ನಾವು ಗಮನಿಸಿದ್ದೇವೆ.

0: ಬಂಧು ಬಾಂಧವರು. ನಮಸ್ತೆ, ಕಡಲ ನಗರಿ ಮಂಗಳೂರಿನ ಸುಂದರ ಹಸಿರ ಸಿರಿಯಲ್ಲಿ ಇರುವ ವಿದ್ಯಾಸಂಸ್ಥೆ ಸಂತ ಆಗ್ನೆಸ್ ಕಾಲೇಜ್. ಇದು ದಕ್ಷಿಣ ಭಾರತದಲ್ಲಿನ ಮೊದಲ ಕ್ಯಾಥಲಿಕ್ ಮಹಿಳಾ ಕಾಲೇಜ್. ಇದೀಗ ಈ ಕಾಲೇಜು ತನ್ನ ಶತಮಾನೋತ್ಸವದ ಸಂಭ್ರಮಾಚರಣೆಯ ಸಿದ್ಧತೆಯಲ್ಲಿದೆ. ಮೂಲತಃ ಈ ಕಾಲೇಜನ್ನು ಅಪೋಸ್ತಲಿಕ್ ಕಾರ್ಮೆಲ್ ಸಂಸ್ಥೆಯ ಮದರ್ ಮೇರಿ ಅಲೂಷಿಯಾ ಅವರು 1921 ಪ್ರಾರಂಭಿಸಿದರು. ಸ್ತ್ರೀ ಶಿಕ್ಷಣ ದೇಶದ ಬಹುದೊಡ್ಡ ಆಸ್ತಿ ಎಂಬುದನ್ನ ಮನಗಂಡ ಸಂತ ಆಗ್ನೆಸ್ ವಿದ್ಯಾಸಂಸ್ಥೆ ತನ್ನ ಸಿನಿಯರ ಸರ್ವಾಂಗೀಣ ಬೆಳವಣಿಗೆಗೆ ಕಳೆದ 99 ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸಿದರ ಫಲವಾಗಿ ಇಂದು ಇಲ್ಲಿನ ವಿದ್ಯಾರ್ಥಿನಿಯರು ದೇಶ ವಿದೇಶಗಳಲ್ಲಿ ವಿವಿಧ ರೀತಿಯ ಉನ್ನತ ಹುದ್ದೆಗಳಲ್ಲಿ ಕಂಗೊಳಿಸುತ್ತಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟೇ ವಿದ್ಯಾರ್ಥಿನಿಯರೊಂದಿಗೆ ಆರಂಭಗೊಂಡ ವಿದ್ಯಾಸಂಸ್ಥೆ ಆಧುನಿಕ ಯುಗಕ್ಕೆ ಅನುಗುಣವಾದ ಶಿಕ್ಷಣವನ್ನು ನೀಡುತ್ತಿದೆ. ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ ವಿಭಾಗದಲ್ಲಿ ಉದ್ಯೋಗಾಧಾರಿತ, ಸಮಾಜಾಧಾರಿತ ಕೋರ್ಸ್ಗಳ ಮೂಲಕ ವಿದ್ಯಾರ್ಥಿನಿಯರ ಸಕಲ ಅವಶ್ಯಕತೆಗಳನ್ನು ಪೂರೈಸುವುದರೊಂದಿಗೆ ಸಹಸ್ರಾರು ವಿದ್ಯಾರ್ಥಿನಿಯರ ಪಾಲಿಗೆ ದಾರಿದೀಪವಾಗಿದೆ. ಇಷ್ಟೇ ಅಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರನ್ನು ಬಹಳ ಹತ್ತಿರದಿಂದ ಅರ್ಥ ಮಾಡಿಕೊಂಡು ಬಡ ವಿದ್ಯಾರ್ಥಿಗಳ ಕಲಿಕೆಗೂ ಸಹಕರಿಸಿ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ವ್ಯಕ್ತಿತ್ವದ ಸರ್ವಾಂಗೀಣ ವಿಕಾಸಕ್ಕೆ ನೆರವಾಗುವುದರ ಕಾಲೇಜಿನ ಪ್ರಮುಖ ಧ್ಯೇಯಗಳಲ್ಲಿ ಒಂದಾಗಿದೆ. ಪಾಠದಷ್ಟೇ ಆಟವನ್ನು ಪ್ರೋತ್ಸಾಹಿಸುವ ಈ ಕಾಲೇಜು ವಿಶಾಲ ಕ್ರೀಡಾಂಗಣವನ್ನು ಹೊಂದಿದ್ದು ದೈಹಿಕ ಶಿಕ್ಷಣವು ಅತ್ಯುತ್ತಮವಾಗಿದೆ. ಬಹು ಅಧ್ಯಯನ ಶಾಖೆಯ ಮ್ಯೂಸಿಯಂ, ಎಡಿಟಿಂಗ್ ಸ್ಟುಡಿಯೋ, ಕಾರ್ಮೆಲ್ ಜಿಮ್, ಯೋಗ ತರಬೇತಿಗಳು ಕೂಡ ಇಲ್ಲಿದ್ದು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಪೂರಕವಾಗಿ ಬೆಳೆದಿದೆ. ಸಂತ ಆಗ್ನೆಸ್ ಕಾಲೇಜು ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಮೌಲಾಂಕಗಳನ್ನು ತನ್ನ ಮುಡಿಲೇರಿಸಿಕೊಂಡಿದೆ. 1999 ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ನ್ಯಾಕ್ನಿಂದ ಮೊದಲ ಬಾರಿಗೆ ಪರಿಶೀಲನೆಗೆ ಒಳಪಟ್ಟ ಕಾಲೇಜು ಇದಾಗಿದ್ದು 5-star ಗ್ರೇಡ್ ಅನ್ನು ಪಡೆದು ತದನಂತರ 2005 ಮತ್ತು 2012 ಎ ಗ್ರೇಡ್ ಅನ್ನು ಪಡೆದಿದ್ದು 2017 ಎ ಪ್ಲಸ್ ಗ್ರೇಡ್ ಅನ್ನು ಪಡೆದು ಉತ್ತಮ ಸಂತುಲನವನ್ನು ಮೂಡಿಸಿದೆ. ಸಂತ ಆಗ್ನೆಸ್ ಕಾಲೇಜು ಗುಣಾಧಾರಿತ ಶಿಕ್ಷಣವನ್ನು ನೀಡುತ್ತಿದ್ದು ವಿವಿಧ ವರ್ಗದ ಜಾತಿಯ ವಿದ್ಯಾರ್ಥಿನಿಯರು ಇದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ಒಟ್ಟಿನಲ್ಲಿ ಸೇವೆಯ ಮೂಲಕ ಶಿಕ್ಷಣ, ಶಿಕ್ಷಣದ ಮೂಲಕ ಸೇವೆ ಎನ್ನುವಂತೆ ವಿದ್ಯಾರ್ಥಿನಿಯರಲ್ಲಿ ಸೇವಾ ಮನೋಭಾವನೆ, ಶಿಸ್ತು, ಸಂಯಮ, ನಾಯಕತ್ವ, ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಬೆಳೆಸುವ ಧ್ಯೇಯವನ್ನು ಇಟ್ಟುಕೊಂಡಿರುತ್ತದೆ. ಇದೀಗ 2020-21 ಶೈಕ್ಷಣಿಕ ವರ್ಷ ಸಂತ ಆಗ್ನೆಸ್ ಕಾಲೇಜಿನ ಇತಿಹಾಸದ ಅತ್ಯಂತ ಮಹತ್ವದ ಘಟ್ಟವೆನಿಸಿದೆ. ಶೈಕ್ಷಣಿಕ ಸೇವೆಯಲ್ಲಿ 100 ವರ್ಷಗಳನ್ನು ಪೂರೈಸಲಿರುವ ಈ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿನಿಯರ ಸ್ವಶಕ್ತಿಗಳಿಗೆ, ಸಾಧನೆಗಳಿಗೆ ಮೈಲುಗಲ್ಲಾಗಿದೆ. ವಿದ್ಯಾರ್ಥಿನಿಯರ ಸರ್ವಾಂಗೀಣ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸಂತ ಆಗ್ನೆಸ್ ಸಂಸ್ಥೆ ಅವರ ಬೆಂಗಾವಲಾಗಿ ನಿಂತಿರುವುದು ಸಂಸ್ಥೆಗೆ ಹಿರಿಮೆಯನ್ನು, ಸಂತಸವನ್ನು ತಂದಿದೆ.
1: ಸೇಂಟ್ ಆಗ್ನೆಸ್ ಮಹಿಳಾ ಕಾಲೇಜಿನ ವಿಸ್ತೃತವಾದಂತಹ ವಿವರಗಳನ್ನು ನಾವು ತಿಳ್ಕೊಂಡ ಹಾಗಾಯಿತು. ಶ್ರೋತೃಗಳೇ, ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ಶಿಕ್ಷಣ ಸಂಸ್ಥೆ ಇದು. ಅದರ ಆವರಣದಿಂದ ಹೊರಗೆ ನಾವು ಬಂದಿದ್ದೇವೆ. ಈಗ ಮತ್ತೆ ಇಲ್ಲಿ ನೋಡಿದರೆ 3 ರಸ್ತೆ ನಮಗೆ ಕಾಣಿಸ್ತಾ ಇದೆ. ಒಂದು ರಸ್ತೆ ನೇರವಾಗಿ ಮಲ್ಲಿಕಟ್ಟೆಗೆ ಹೋಗ್ತದೆ, ಎಡಭಾಗಕ್ಕೆ ಹೋಗ್ತದೆ. ಇನ್ನೊಂದು ನಂದೂರು ಕಡೆಗೆ ಹೋಗುವಂತಹ ರಸ್ತೆ. ಈ ಎರಡು ರಸ್ತೆಗಳ ಮಧ್ಯದಲ್ಲಿ ನಾವು ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ಎಡಭಾಗಕ್ಕೆ ಸೇಂಟ್ ಆಗ್ನೆಸ್ ಕಾಲೇಜಿನ ಸರಿ ಎದುರು ಭಾಗಕ್ಕೆ ಒಂದು ದೊಡ್ಡ ಆವರಣ ಇದೆ. ಇದು ವಿಶೇಷ ಶಾಲೆ ಅಂತ ಹೆಸರು ಪಡೆದಿರುವಂತಹ ಒಂದು ಸಂಸ್ಥೆ. ವಿಕಲಚೇತನರು, ವಿಶೇಷಚೇತನರಿಗೆ, ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಮತ್ತು ತರಬೇತಿಯನ್ನು ಕೊಡಲಾಗ್ತಾ ಇದೆ. ಬಹಳ ಹಳೆಯ ಒಂದು ಕೀರ್ತಿ ಇರತಕ್ಕಂಥ ಶಾಲೆ ಇಲ್ಲಿ. ಇಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರ ಒಳಗೆ ಹೋಗಿ ಒಂದಷ್ಟು ಇಲ್ಲಿಯ ಮಾಹಿತಿಯನ್ನು ನಾವು ಕಲೆ ಹಾಕುವುದಕ್ಕೆ ಪ್ರಯತ್ನ ಪಡೋಣ.
2: ಕೇಳುಗರೆ, ನಾವೀಗ ಇರುವಂತದ್ದು ಬೆಂದ್ರುವೆಲ್ನ ಪರಿಸರದಲ್ಲಿರುವಂತಹ ಸೇಂಟ್ ಆಗ್ನೆಸ್ ವಿಶೇಷ ಶಾಲೆಯಲ್ಲಿ ಇದ್ದೇವೆ. ಇಲ್ಲಿ ಒಂದು ಪ್ರಾಂಶುಪಾಲರು ನಮಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಈ ಒಂದು ಶಾಲೆಯ ಬಗ್ಗೆ ಅವರು ಏನ್ ಹೇಳ್ತಾರೆ, ಈ ಒಂದು ಶಾಲೆ ಹೇಗೆ ವಿಶೇಷವಾಗಿದೆ ಅನ್ನೋದನ್ನ ಅವರ ಮಾತಿಂದಲೇ ಕೇಳ್ತಾ ಬರೋಣ. ಸಿಸ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ, ನನ್ನ ಹೆಸರು ಸಿಸ್ಟರ್ ಶ್ರುತಿ ಅಂತ. ನಾನು ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲಿನ ಪ್ರಾಂಶುಪಾಲರು. ಈ ಶಾಲೆ 1970 ಆಗಸ್ಟ್ 4ಗೆ ಸ್ಟಾರ್ಟ್ ಆದದ್ದು. ಸೊ ಅದರ ಪ್ರಕಾರ ಈ ವರ್ಷ ನಮ್ಮ ಶಾಲೆಯದ್ದು ಸ್ವರ್ಣ ಮಹೋತ್ಸವ. ಅದನ್ನು ತಿಳಿಸಲು ನನಗೆ ಸಂತೋಷ, ಏಕೆಂದರೆ 1970 ಕೇವಲ 5 ಮಕ್ಕಳ ಜೊತೆ ಪ್ರಾರಂಭವಾದ ಈ ಸಂಸ್ಥೆ ಈಗ 300 ಮಕ್ಕಳನ್ನು ತರಬೇತಿಗೊಳಿಸ್ತಾ ಇದೆ. ಇಲ್ಲಿ ನಾವು 3 ವರ್ಷದಿಂದ ಮಕ್ಕಳನ್ನು ತೆಗೆದುಕೊಳ್ತಾ ಇದ್ದೇವೆ. ಯಾರ IQ ಲೆವೆಲ್ 70ಕ್ಕಿಂತ ಕಡಿಮೆ ಇದೆ ಅವರಿಗೆಲ್ಲ ನಾವು ಅವರಿಗೆ ಬೇಕಾದ ದೈನಂದಿನ ಚಟುವಟಿಕೆಗಳು ಹಾಗೂ ವಿದ್ಯಾಭ್ಯಾಸ ಹಾಗೂ ಅವರಿಗೆ ಅವರ ಜೀವನಕ್ಕೆ ಏನು ಅಗತ್ಯ ಅದನ್ನೆಲ್ಲ ನಾವು ತರಬೇತಿ ನೀಡ್ತಾ ಇದ್ದೇವೆ. ಅವರು 18 ವರ್ಷದ ನಂತರ ಅವರಿಗೆ ಇಲ್ಲಿ ನಾವು ಶೈಕ್ಷಣಿಕ ತರಬೇತಿ ಸಂಸ್ಥೆ ಕೂಡ ಇಲ್ಲಿ ಇದೆ. ಅದರಲ್ಲಿ ನಮ್ಮದು ಬುಕ್ ಬೈಂಡಿಂಗ್, ಕಾರ್ಪೆಂಟ್ರಿ ಮತ್ತು ಹೋಮ್ ಸೈನ್ಸ್ ಅಂತ 3 ಯೂನಿಟ್ ಇದೆ. ಸೊ 18 ವರ್ಷದ ಮೇಲೆ ಇದ್ದ ಮಕ್ಕಳಿಗೆ ಹೊರಗೆ ಸಮಾಜದಲ್ಲಿ ಅವರಿಗೆ ಕೆಲಸ ಸಿಗಲು ಕಷ್ಟ, ಅದಕ್ಕೋಸ್ಕರ ನಾವು ಇಲ್ಲಿಯೇ ಒಂದು ಕೆಲಸದ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದೇವೆ. ಅಲ್ಲಿ ಮಕ್ಕಳು ಹುಡುಗರು ಕಾರ್ಪೆಂಟ್ರಿ ಮತ್ತು ಬುಕ್ ಬೈಂಡಿಂಗ್ ಮಾಡ್ತಾರಾದರೆ ಹುಡುಗಿಯರು ಹೋಮ್ ಸೈನ್ಸ್ನಲ್ಲಿ ಕರಕುಶಲ ಆಕ್ಟಿವಿಟೀಸ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಸಾಮಾನ್ಯ ಶಾಲೆದ ಹಾಗೆ ಸ್ಪೋರ್ಟ್ಸ್ ಗೇಮ್ಸ್, ಕ್ರಾಫ್ಟ್, ಡ್ರಾಯಿಂಗ್ ಹಾಗೂ ಬುಲ್ಬುಲ್ಸ್, ಕಪ್ಸ್, ಸ್ಕೌಟ್ಸ್, ಗೈಡ್ಸ್ ಎಲ್ಲ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಸಾಮಾನ್ಯ ಮಕ್ಕಳ ಹಾಗೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ, ಆದರೂ ಕೂಡ ಅವರ ಪ್ರಕಾರ ಅವರಿಗೆ ಎಷ್ಟು ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಾಧನೆ ಅವರು ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಸ್ಪೋರ್ಟ್ಸಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಅವರು ಹೋಗಿದ್ದಾರೆ ಹಾಗೂ ಈ ಶಾಲೆಗೆ ತುಂಬ ಕೀರ್ತಿಯನ್ನು ತಂದಿದ್ದಾರೆ. ಹಾಗೂ ನಮ್ಮ ಪೇರೆಂಟ್ಸ್ಗೆ ಕೂಡ ಈ ಶಾಲೆಯಲ್ಲಿ ಅವರ ಮಕ್ಕಳು ಸೇರಿಸಿದ ನಂತರ ಅವರಿಗೂ ಕೂಡ ತಮ್ಮ ಮಗು ಕೂಡ ಏನಾದರೂ ಸಾಧಿಸ್ತದೆ ಅಂತ ಅವರಿಗೆ ತೃಪ್ತಿ, ಅವರ ಮನಸ್ಸಲ್ಲಿ ಅವರ ಜೀವನದಲ್ಲಿ ತೃಪ್ತಿ ಇದೆ. ಅದು ಕೂಡ ನಮಗೆ ತುಂಬ ಸಂತೋಷವನ್ನು ನೀಡ್ತಾ ಇದೆ. ಈ ಶಾಲೆಯಲ್ಲಿ ನಮಗೆ 28 ಶಿಕ್ಷಕ ಶಿಕ್ಷಕಿಯರು ದುಡಿತಾರೆ. ಅವರ ನಿಸ್ವಾರ್ಥ ಸೇವೆಯಿಂದಾಗಿ ನಮ್ಮ ಎಲ್ಲ ಮಕ್ಕಳು ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜದಲ್ಲಿ ಹೊಂದಿಕೊಂಡು ಹೋಗಲು ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ಸ್ವರ್ಣ ಮಹೋತ್ಸವದಲ್ಲಿ ನಾವು 50 ಚಟುವಟಿಕೆಗಳನ್ನು ಹಾಕಿದ್ದೇವೆ. ಈ 50 ಚಟುವಟಿಕೆಗಳು ಮಗುವಿನ ಉನ್ನತಿಗೋಸ್ಕರ ಹಾಗೂ ಸಮಾಜಕ್ಕೆ ನಾವು ಏನು ಅವೇರ್ನೆಸ್ ಪ್ರೋಗ್ರಾಮ್ ಆ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೇವೆ. ಸೊ ಈ ಸ್ವರ್ಣ ಮಹೋತ್ಸವದಲ್ಲಿ ನಮಗೆ ಎಲ್ಲರಿಂದಲೂ ಸಹಕಾರ ಸಿಗ್ತದಂತ ನಾವು ಬಯಸಿ ನಮ್ಮ ಈ ವಿಶೇಷ ಮಕ್ಕಳು ತಮ್ಮ ತಮ್ಮ ಜೀವನದಲ್ಲಿ ಏನು ಅವರು ಏನು ಸಾಧಿಸ್ತಾರೆ ಅದು ಅವರಿಗೆ ಸಂತೋಷವನ್ನು ನೀಡಬೇಕಂತ ನಮ್ಮ ಆಸೆ. ಮಕ್ಕಳು ಕಲಿಸುವಾಗ ಅಂದರೆ ಅವರಿಗೆ ನಮ್ಮಷ್ಟು ಗ್ರಾಸ್ಪಿಂಗ್ ಎಬಿಲಿಟಿ ಅವರಿಗಿಲ್ಲ, ನಮಗೆ ತುಂಬ ತಾಳ್ಮೆ ಬೇಕಾಗ್ತದೆ. ಸೊ ಅವರಿಗೆ ಒಂದು ವಿಷಯ ಕಲಿಸಬೇಕಾದ್ರೆ ಅದು ಒಂದು ದಿನ ಆಗ್ಬೋದು, ಒಂದು ತಿಂಗಳಾಗ್ಬೋದು, ಕೆಲವೊಮ್ಮೆ ಒಂದು ವರ್ಷವೇ ಆಗ್ಬೋದು. ಸೊ ನಮ್ಮಲ್ಲಿ ತಾಳ್ಮೆ ಇದ್ರೆ ಡೆಫಿನೆಟ್ ಆಗಿ ನಾವು ಮುಂದಕ್ಕೆ ತರ್ಬೋದು. ಸೊ ಅದು ಒಂದು ದೊಡ್ಡ ಚಾಲೆಂಜ್ ತಾಳ್ಮೆ, ನಾವು ಅದಕ್ಕೆ ಒಂದು ಮಿತಿ ಇದೆ, ಅದಕ್ಕಿಂತ ಜಾಸ್ತಿ ನಮಗೆ ಆಗುವುದಿಲ್ಲ, ಆದರೂ ಕೂಡ ಅದೊಂದು ಚಾಲೆಂಜ್ ಆಗಿ ನಾವು ತಗೊಳ್ತೇವೆ. ಪರಿಸರದಲ್ಲಿ ಸುತ್ತಮುತ್ತಲು ಎಲ್ಲ ಕಡೆ ಶಿಕ್ಷಣ ಸಂಸ್ಥೆಗಳಿವೆ, ಅವರೆಲ್ಲರೂ ನಮ್ಮ ಮಕ್ಕಳಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ವಾಹನಗಳಲ್ಲಿ ಸಾಮಾನ್ಯ ಮಕ್ಕಳ ಜೊತೆ ನಮ್ಮ ಮಕ್ಕಳು ಕೂಡ ಬರ್ತಾರೆ. ಸೊ ತುಂಬ ಅಡ್ಜಸ್ಟ್ಮೆಂಟ್ ಇದೆ.
4: ಸಿಸ್ಟರ್, ಇಷ್ಟುವರೆಗೆ ಈ ಒಂದು ಶಾಲೆಯ ಬಗ್ಗೆ, ಅದೇ ರೀತಿ ಬೆಂದೂರು ವೆಲ್ ಪರಿಸರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಹಾಡನ್ನು ಪ್ರಸಾರ ಮಾಡಬೇಕು ಅಂತಿದ್ರೆ ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ?
3: ಈಗ ಜಾಸ್ತಿಯಾಗಿ ನಾವು ಪರಿಸರವನ್ನು ಸಂರಕ್ಷಿಸಬೇಕಾಗಿ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಾವುದೊಂದು ಗೀತೆಯನ್ನು ಹಾಡಬೇಕಂತ ನಾನು ಇಚ್ಛಿಸುತ್ತೇನೆ.

0: ಸೇಂಟ್ ಆಗ್ನೇಸ್ನ ಎದುರುಭಾಗದ ಈ ವಿಶೇಷ ಶಾಲೆಯಲ್ಲಿ ಒಂದಷ್ಟು ಹೊತ್ತು ಕಳೆದಿದ್ದೇವೆ ನಾವು. ಇಲ್ಲಿಯ ವಿವರಗಳನ್ನು ಕೂಡ ನಾವು ಸ್ವಲ್ಪ ತಿಳ್ಕೊಂಡ ಹಾಗಾಗಿದೆ. ಇನ್ನು ಆವರಣದಿಂದ ಹೊರಗೆ ನಾವು ಬಂದು ಮುಂದುವರೆದರೆ ಇಲ್ಲಿ ಎಡಭಾಗಕ್ಕೆ ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳು ಕಾಣಿಸ್ತವೆ. ದೊಡ್ಡ ಕಟ್ಟಡ ಇದೆ, ದಿನಬಳಕೆಯ ವಸ್ತುಗಳ ತುಂಬಾ ಅಂಗಡಿಗಳು ಕೂಡ ಇಲ್ಲಿ ಇದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ವಾಸ್ ಬೇಕರಿ. ವಾಸ್ ಬೇಕರಿ ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಬೇಕರಿ ಸಂಸ್ಥೆ. ಇಲ್ಲಿ ಬೇಕಾದಂತಹ ಎಲ್ಲ ಬೇಕರಿ ಐಟಮ್ಗಳು ನಮಗೆ ಸಿಗ್ತವೆ. ಜನನಿಬಿಡವಾಗಿರತಕ್ಕಂಥ ಒಂದು ಅಂಗಡಿ ಅಂತ ಹೇಳಬಹುದು. ತುಂಬಾ ಮಂದಿ ಗ್ರಾಹಕರು ಇಲ್ಲಿ ಬರ್ತಾರೆ. ಶಾಲೆ ಇರುವ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಿನದಾಗಿ ಇರ್ತದೆ. ಗ್ರಾಹಕರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಬೇರೆ ಬೇರೆ ಆಹಾರ ವಸ್ತುಗಳನ್ನು ಮಾಡಿಕೊಡುವಲ್ಲಿ ಇದು ಪ್ರಸಿದ್ಧವಾದಂತಹ ಒಂದು ಬೇಕರಿ ಅಂತ ಹೇಳಬಹುದು. ಈ ಬೇಕರಿಯಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ಅವರಿಂದಲೇ ನಾವು ತಿಳ್ಕೊಳ್ಳೋಣ.
1: ಕೇಳುಗರೆ, ನಾವೀಗ ಬೆಂದೂರ್ವೆಲ್ನಲ್ಲಿರುವಂತಹ ವಾಸ್ ಬೇಕರಿಗೆ ಬಂದಿದ್ದೇವೆ. ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಂತಹ ವಾಸ್ ಬೇಕರಿಯ ಮಾಲಕರಲ್ಲಿ ಸಿಕ್ಕಿದ್ದಾರೆ ಮಾತಾಡಲಿಕ್ಕೆ. ಅವರ ಹತ್ರ ಮಾತಾಡೋಣ. ಈ ಒಂದು ವಾಸ್ ಬೇಕರಿಯ ಬಗ್ಗೆ ಅವರು ಏನ್ ಹೇಳ್ತಾರೆ, ಅದೇ ರೀತಿ ಬೆಂದೂರ್ವೆಲ್ ಪರಿಸರ, ಅವರು ಕಂಡಂತಹ ಬೆಂದೂರ್ವೆಲ್ ಪರಿಸರದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ, ನನ್ನ ಹೆಸರು ಲೆಸ್ಟರ್ ವಾಸ್. ನಮ್ಮದು ಈ ಬೇಕರಿ 1905 ಅಲ್ಲಿ ಶುರುವಾಗಿದೆ. ನನ್ನ ಗ್ರ್ಯಾಂಡ್ ಫಾದರ್ ಶುರು ಮಾಡಿದ್ರು. ಅವರ ಹೆಸರು ಇಮ್ಯಾನ್ಯುಯಲ್ ವಾಸ್. ಮತ್ತು ನನ್ನ ತಂದೆ ಸೆಬಾಸ್ಟಿಯನ್ ವಾಸ್ ಕಂಟಿನ್ಯೂ ಮಾಡಿದರು. ಈಗ ಥರ್ಡ್ ಜನ್ರೇಷನ್ ನಾನು ಲೆಸ್ಟರ್ ವಾಸ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮ್ಮದು ಇಲ್ಲಿ ಫೇಮಸ್ ಅಂದರೆ ಮ್ಯಾಕ್ರೂನ್, ಕ್ಯಾಶ್ಯೂನಟ್ ಮ್ಯಾಕ್ರೂನ್, ಪ್ಲಮ್ ಕೇಕ್, ರಿಚ್ ಪ್ಲಮ್ ಕೇಕ್, ಪಫ್ಸ್ ಎಲ್ಲ ಸಿಗ್ತದೆ. ಈಗ ನಮ್ಮದೇ ಮ್ಯಾನುಫ್ಯಾಕ್ಚರ್ ಸಿನ್ಸ್ 1905. ಎಲ್ಲ ಊರಿನವರೆಲ್ಲ ಇಲ್ಲಿ ಹುಡುಕಿಕೊಂಡು ಬರ್ತಾರೆ. ನಮಗೆ ಕ್ರಿಸ್ಮಸ್ ಅಲ್ಲಿ ದೀಪಾವಳಿ ದೊಡ್ಡ ಸೀಸನ್. ಮೊದಲು ಬೆಂದೂರಲ್ಲಿ ಭಾರಿ ಕಡಿಮೆ ಜನ ಇದ್ದರು, ಅಂಗಡಿಯೆಲ್ಲ ತುಂಬ ಕಡಿಮೆ ಇತ್ತು. ಆದರೆ ಈಗ ಒಳ್ಳೆ ಇಂಪ್ರೂವ್ ಆಗಿದೆ, ತುಂಬ ಜನ ಸೇರಿದ್ದಾರೆ, ತುಂಬ ಫ್ಲ್ಯಾಟ್ಸ್ ಇದೆ, ಎಲ್ಲ ಆಗಿದೆ. ಹಾಗೆ ಬಿಸ್ನೆಸ್ ಒಳ್ಳೆ ಉಂಟು.
1: ಸರ್, ಇಷ್ಟರವರೆಗೆ ಈ ಒಂದು ವಾಸ್ ಬೇಕರಿಯ ಬಗ್ಗೆ, ಅದೇ ರೀತಿ ಈ ಒಂದು ಬೆಂದೂರ್ವೆಲ್ ಪರಿಸರದ ಬಗ್ಗೆ ಮಾತಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ವಾಸ್ ಬೇಕರಿಯಿಂದ ಹೊರಗೆ ಬಂದಾಗ ಇನ್ನು ಹೆಚ್ಚು ಮುಂದಕ್ಕೆ ನಾವು ಪ್ರಯಾಣ ನಡೆಸುವಂತ ಅಗತ್ಯ ಕಾಣುವುದಿಲ್ಲ, ಯಾಕಂದ್ರೆ ಈಗಾಗಲೇ ಸಮಯ ಆಗಿದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಒಂದು TVS ಶೋರೂಮ್ ಕಾಣಿಸ್ತಾ ಇದೆ. ಇದು ಇತ್ತೀಚಿನ ಕೆಲವು ವರ್ಷಗಳಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಸಂಸ್ಥೆ. ಸಾಯಿರಾದ TVS ವಾಹನಗಳ ಒಂದು ಕಟ್ಟಡ ಇದು. ಸಾಯಿರಾದ ಸಂಸ್ಥೆ ರಾಧಾ ಮೆಡಿಕಲ್ಸ್ ಇದರಿಂದ ಇಲ್ಲಿ ಹೆಸರನ್ನು ಪಡೆದಿರುವಂಥದ್ದು. ಅದು ಕಟ್ಟಡ ನಿರ್ಮಾಣದ ಒಂದು ಸಂಸ್ಥೆ ಕೂಡ ಹೌದು. ಮನೋಹರ್ ಶೆಟ್ರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಂಸ್ಥೆ. ಈ ಸಾಯಿರಾದ TVS ಕಟ್ಟಡದ ಒಳಗೆ ನಾವು ಹೋದರೆ ಬೇರೆ ಬೇರೆ ವಿನ್ಯಾಸದ TVS ವಾಹನಗಳನ್ನು ನಾವು ಇಲ್ಲಿ ಕಾಣಬಹುದು. ಒಳ್ಳೆಯ ಆಫರ್ಗಳನ್ನು ಕೂಡ ಈ ಹಬ್ಬದ ಸಂದರ್ಭದಲ್ಲಿ ಅವರು ಕೊಡ್ತಾ ಇದ್ದಾರೆ. ಮತ್ತು ಉತ್ತಮ ಸೇವೆಯನ್ನು ಕೊಡುವಂಥ ಒಂದು ಸಂಸ್ಥೆ ಅಂತ ಮಂಗಳೂರಿನಲ್ಲಿ ಹೆಸರಾಗಿರುವಂಥದ್ದು. ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸುವುದಕ್ಕೆ ಬೇಕಾದ ಎಲ್ಲ ರೀತಿಯ ಪರಿಕ್ರಮಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ನೋಡಲಿಕ್ಕೂ ಕೂಡ ಬಹಳ ಸುಂದರವಾದ ಒಂದು ಹೊಸ ವಿನ್ಯಾಸದಿಂದ ಕಂಗೊಳಿಸುವಂಥ ಒಂದು ಸಂಸ್ಥೆ ಇದು. ಸರಿ ಶ್ರೋತೃಗಳೇ, ಊರು ಕೇರಿ ಕಾರ್ಯಕ್ರಮದಲ್ಲಿ ಈ ಸಲ ನಾವು ಬೆಂದೂರ್ವೆಲ್ನಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ನೋಡುವ ಪ್ರಯತ್ನ ಮಾಡಿದ್ದೇವೆ. ಆದಷ್ಟು ಇಲ್ಲಿಯ ಸ್ಥಳಗಳಿಗೆ ಸಂಬಂಧಪಟ್ಟಂತಹ ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟವರು ಕೂಡ ನಮ್ಮಲ್ಲಿ ಮಾತಾಡಿದ್ದಾರೆ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕೊಡಿ. ಮುಂದಿನ ವಾರ ಮತ್ತೆ ಇನ್ನೊಂದು ಕಡೆಗೆ ಹೇಗೂ ನಾವು ಪ್ರಯಾಣ ಬೆಳೆಸಲಿಕ್ಕಿದೆ. ಹಾಗಾಗಿ ಇವತ್ತಿನ ನಮ್ಮ ಪ್ರಯಾಣವನ್ನು ಇಲ್ಲಿಗೆ ನಾವು ಮೊಟಕುಗೊಳಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಊರು ಕೇರಿ ಕಾರ್ಯಕ್ರಮದಲ್ಲಿ ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ, ನಮಸ್ಕಾರ.
3: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಕೇರಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಈ ಆಧ್ಯಾತ್ಮಿಕ, ರಾಜಕೀಯ, ಶೈಕ್ಷಣಿಕ ಈ ಎಲ್ಲ ನಮ್ಮ ಪತ್ರಿಕೆಗಳು ಮಾಡುವಂತಹ ಜಾಗೃತಿ, ಸಾಹಿತ್ಯ, ಕಲೆ ಎಲ್ಲರೂ ಬೆಳೆದಂತಹ ಒಂದು ವಾತಾವರಣ, ಆ ವಾತಾವರಣದ ಹಿನ್ನೆಲೆಯಲ್ಲಿ ಗಾಂಧೀಜಿ ಹುಟ್ಟಿದ್ರು ಅಂತ. ಗಾಂಧೀಜಿ ಹುಟ್ಟಿದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಟೋಬರ್ 2, 1869 ಈ ಕಾಠೆವಾಡದ ಪೋರ್ ಬಂದರ್ ಆಫ್ ಸುಧಾಮ್ಪುರಿ ಅಂತ ಕರಿತಾ ಇದ್ರು, ಸುಧಾಮ್ಪುರಿಯಲ್ಲಿ ಗಾಂಧೀಜಿ ಹುಟ್ಟಿದ್ರು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ತಾತ ಉತ್ತಮ್ ಚಂದ್ ಗಾಂಧಿ ಅಂತ, ಅವ್ರ ತಾತ ಉತ್ತಮ್ ಚಂದ್ ಗಾಂಧಿ ಅಂತ. ಅವರು ಅತ್ಯಂತ ಕೆಳಗಿನ ಮಟ್ಟದಿಂದ ಬಂದ ಮೇಲೆ ಪೋರ್ ಬಂದರ್ ದಿವಾನ್ ಆದಂಥವ್ರು, ದಿವಾನರಾಗಿದ್ದಂಥವ್ರು. ಇದು ಯಾಕೆ ಬೇಕಾಗ್ತದೆ ಅಂದ್ರೆ, ಮನೆಯಲ್ಲಿ ಬೆಳೆದಂತಹ ವಾತಾವರಣ ಮಗುವನ ಮನಸ್ಸನ್ನು ಹೇಗೆ ನಿರ್ಮಾಣ ಮಾಡುತ್ತದೆ ಅಂತ. ತಾತ ಹೇಗಿದ್ರು ಅಂದ್ರೆ, ಎಷ್ಟು ನಿಷ್ಠಾವಂತರಾಗಿದ್ರು, ರಾಜನಿಗೆ ಅವರದು ಕಂಪ್ಲೀಟ್ ಒಪ್ಪಿಗೆ, ಅವ್ರದ್ದು ರಾಜನಿಗೆ ಒಪ್ಕೊಂಡ್ಬಿಟ್ಟಿದ್ದಾರೆ ಸೇವೆನ. ಒಂದು ಸಲ ಯಾವುದೋ ಒಬ್ಬ ವ್ಯಾಪಾರಿ, ಕಿರಾಣಿ ವ್ಯಾಪಾರಿ ಬಂದು ಇವ್ರ ಹತ್ರ ಸಹಾಯ ಕೇಳಿದ್ದಂತೆ, ನನಗೆ ಆಶ್ರಯ ಕೊಡಬೇಕು ಅಂತ ಕೇಳಿದಂತೆ. ಆಯ್ತು, ನಿನಗೇನು ತೊಂದರೆ ಆಗದಂಗೆ ನೋಡ್ಕೋತೀನಿ ಅಂತ ಉತ್ತಮ್ ಚಂದ್ ಮಾತು ಕೊಟ್ಬಿಟ್ರು. ಈ ನಮಗೆ ಸಾಮಾನ್ಯವಾಗಿ ಈ ಪೌರಾಣಿಕ ಕಥೆಗಳಲ್ಲಿ ಸಿನಿಮಾದಲ್ಲಿ ಮಾಡ್ತಾರೆ ನೋಡಿ, ಅದು ನಿಜವಾಗಿತ್ತು ಇಲ್ಲೋ ಗೊತ್ತಿಲ್ಲ, ಸಿನಿಮಾ ಚೆನ್ನಾಗಿತ್ತು ಕತೆ ಅದು. ಆಂಜನೇಯನ ಕಡೆಯಿಂದ ಮಾತು ಕೊಡಿಸ್ಬಿಡೋದು, ರಾಮ ಆಂಜನೇಯ ಯುದ್ಧ ಮಾಡಿಸೋದು, ಈ ಥರ. ಅವರಿಗೆ ಮಹಾರಾಜರ ಬಗ್ಗೆ ಎಷ್ಟೊಂದು ವಿಶ್ವಾಸ, ಪೂರ್ತಿ ಸಮರ್ಪಣೆ ಇದ್ರು ಕೂಡ ಏನಾಯ್ತು, ಒಬ್ಬ ಕಿರಾಣಿ ಅಂಗಡಿಯವನು ಬಂದು ನನಗೆ ರಕ್ಷಣೆ ಕೊಡಿ ಅಂದಾಗ ಕೊಡ್ತೀನಿ ಅಂದ್ಬಿಟ್ರು. ಅವನು ಆ ಮಹಾರಾಣಿ ಮನಸ್ಸಿಗೆ ನೋವು ಮಾಡಿದಂಥವನು ಕಿರಾಣಿ ಅಂಗಡಿಯವನು, ಅವನ ಮೇಲೆ ಶಿಕ್ಷೆ ಕೊಡಬೇಕು, ಅವನು ಹಿಡ್ಕೊಂಬರ್ಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದು. ಇವ್ರು ಬಿಡಲ್ಲ ಅವನ ಅಂತ ಹೇಳಿದ್ರು, ಮಾತು ಕೊಟ್ಟಿದ್ದೀನಿ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅವ್ನಿಗೆ ಹೆಂಗೆ ಬಿಡೋದು ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವ್ರ ಮನೆ ಮೇಲೆ ಸೈನಿಕರು ಬಂದು ಗುಂಡು ಹಾರಿಸಿದ್ರಂತೆ, ಇವ್ರು ದಿವಾನರು, ಇವ್ರ ಮನೇಲಿ ಅವ್ನು ಕಿರಾಣಿ ಅಂಗಡಿಯವನಿದ್ದಾನೆ, ಅವನ ಮನೆ ಹೊರಗೆ ಕಳಿಸು ಅಂದ್ರೆ ಕಳಿಸಲ್ಲ ಅಂದಾಗ ಮನೆಗೆ ಗುಂಡು ಹಾಕಿದ್ರಂತೆ. ಇವ್ರು ಅವನ್ ಕರ್ಕೊಂಡು ಕಾಡು ಗುಡ್ಡ ಹಾರಿ ಹಾರಿ ಓಡಿ ಬಂದು ಕೊನೆಗೆ ಬಿಟ್ಟು ಇದಕ್ಕೆ ಬಂದ್ರಂತೆ, ಅವರು ಜುನಾಗಢಕ್ಕೆ ಬಂದ್ರಂತೆ. ಜುನಾಗಢಕ್ಕೆ ಬಂದರು, ಕಾಡು ಮೇಡ ಅಲ್ದು ಜುನಾಗಢಕ್ಕೆ ಬಂದು ನವಾಬರು ಇದ್ರೆ ಅಲ್ಲಿ ಜುನಾಗಢದಲ್ಲಿ, ಅವ್ರು ಹೋಗಿ ಕೇಳ್ಕೊಂಡ್ರಂತೆ ಹಿಂಗಾಗಿದೆ ಅಂತ. ಇವ್ರು ಏನು ಮಾಡಿದ್ರು ಅಂದರೆ, ಉತ್ತಮ್ ಚಂದ್ ಹೋಗಿ ಎಡಗೈಯಿಂದ ಸಲಾಮ್ ಕೊಟ್ರಂತೆ ನವಾಬರಿಗೆ. ಸಿಟ್ಟು ಬರಲ್ವಾ ನವಾಬರಿಗೆ, ಎಡಗೈಯಲ್ಲಿ ಸಲ್ಯೂಟ್ ಕೊಡ್ತೀವಿ, ಎಡಗೈ ಯಾಕೆ ಕೊಡ್ತೀರಿ ಅಂತ ಕೇಳಿದ, ಹೇಳಿದ್ರಂತೆ ಬಲಗೈ ಪೋರ್ ಬಂದರಿಗೆ ಮೀಸಲಾಗಿದೆ ಅಂತ. ಹೇಗಿದೆ ನೋಡಿ, ಅವರಿಗೆ ಅವ್ರು ಓಡ್ ಬಂದಿದ್ದಾರೆ, ಬಿಟ್ಟಿದ್ದಾರೆ, ತೊಂದರೆ ಇದ್ರೂ ಕೂಡ ತಮ್ಮ ಯಜಮಾನನ ಬಿಟ್ಟು ಕೊಡೋ ಮನಸ್ಸಿಲ್ಲ ಅವರಿಗೆ. ಹೇಳ್ತಾರೆ, ಬಲಗೈ ನಂದು ಯಾವಾಗಲೂ ಪೋರ್ ಬಂದರಕ್ಕೆ ಮೀಸಲಾಗಿರೋದ್ರಿಂದ ಎಡಗೈ ಮಾತ್ರ ಸಲಾಮ್ ಮಾಡಬಲ್ಲೆ ಅಂತ. ಆ ಜುನಾಗಢ ನವಾಬ ಸಹಾಯ ಮಾಡಿದ, ಮುಂತೆ ಅದು ಅವ್ರ ತಪ್ಪು ಕಲ್ಪನೆ ಸರಿಯಾಯಿತು ಅಂತ ಹೇಳ್ತಾರೆ. ಅವ್ರ ಮಗ ಕರಮ್ಚಂದ್ ಗಾಂಧಿ ಅಂತ, ಅವ್ರನ್ನ ಶಾರ್ಟ್ ಆಗಿ ಕಬಾ ಗಾಂಧಿ ಅಂತ ಕರಿತಾ ಇದ್ರು, ಕಬಾ ಗಾಂಧಿ ಅಂತ. ಈ ಕರಮ್ಚಂದ್ ಗಾಂಧಿ ತಮ್ಮ 25ನೇ ವಯಸ್ಸಿಗೆ ತಮ್ಮ ತಂದೆ ಸ್ಥಾನಕ್ಕೆ ಬಂದರು, ಪೋರ್ ಬಂದರ್ನ ದಿವಾನರಾದ್ರು. ಅಲ್ಲಿ ಒಂದು ತಮಾಷೆ ಆಗಿದೆ ಅವರಿಗೆ, ಆ ಪೋರ್ ಬಂದರ ಅದ್ರ ಮನುಷ್ಯನ ಪರೀಕ್ಷೆ ಆಗೋದು ಅಂಥ ಕಾಲದಲ್ಲೇನೆ. ಚೆನ್ನಾಗಿದ್ದಾಗ ಏನು ಪರೀಕ್ಷೆ ಇರೋಲ್ಲ ಮನುಷ್ಯನಿಗೆ, ಕಷ್ಟ ಕಾಲದಲ್ಲೇ ಅವನ ನಿಜವಾದ ಸ್ವಭಾವ ಗೊತ್ತಾಗುವಂತಹದ್ದು. ಒಂದು ಸಲ ಏನಾಯ್ತು ಅಂದ್ರೆ, ಅವ್ರ ರಾಜಕೀಯ ಬ್ರಿಟಿಷ್ ರೀಜೆಂಟ್ಸ್ ಅಂತ ಇರ್ತಾ ಇದ್ರಲ್ಲ, ರಾಜಕೀಯ ಪ್ರತಿನಿಧಿಗಳು ಇರ್ತಾ ಇದ್ರಲ್ಲ ಆಂಗ್ಲರು, ಅಲ್ಲಿದ್ರು. ಅವ್ರ ಒಂದ್ಸಲ ಇವರು ಮಹಾರಾಜರಿಗೆ, ಠಾಕೂರ್ ಸಾಹೇಬ್ ಅನ್ನೋರು ಮಹಾರಾಜರಿಗೆ, ಠಾಕೂರ್ ಸಾಹೇಬ್ ಅಂತ, ಠಾಕೂರ್ ಸಾಹೇಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂತೆ, ಇವ್ರಿಗೆ ಏನು ಗೊತ್ತಾಗಲ್ಲ, ಏನ್ ಗೊತ್ತಿದೆ ಇವರಿಗೆ ಅಂತ ಸ್ವಲ್ಪ ಹೀ ಅಳಿಸಿ ಮಾತಾಡ್ದ. ಯಾರು ಆಂಗ್ಲ ಬ್ರಿಟಿಷ್ ರೆಸಿಡೆಂಟ್, ಇವ್ರು ದಿವಾನರಾಗಿ ತಡ್ಕೊಳಕ್ ಆಗ್ಲಿಲ್ಲ, ಹಾಗೆ ಮಾತಾಡಬೇಡಿ ಅಂತ ವಾದ ವಿವಾದ ಆಗಿ ಅವ್ರಿಗೆ ಜಗಳಾಡಿದ್ರು ಅವ್ರ ಹತ್ರ. ಆಗ ಜಗಳಾಡೋ ಅವಕಾಶ ಇರಲಿಲ್ಲ, ಯಾರು ಬ್ರಿಟಿಷ್ ಏಜೆಂಟ್ ಮಾತಾಡೋಂಗಿಲ್ಲ, ಮಾತಾಡ್ತಕ್ಕ ಶಿಕ್ಷೆ ಆಗ್ಬೇಕು ಅವ್ರಿಗೆ ಅಂತಾಯ್ತು. ಅವ್ರು ಬ್ರಿಟಿಷ್ ಏಜೆಂಟ್ ಹೇಳ್ದಂತೆ, ಹೋಗಿ ಮರದ ಕೆಳಗೆ ನಿಂತ್ಕೊಳ್ಳಿ, ನಿಮಗೆ ಶಿಕ್ಷೆ ಆಗ್ಬೇಕು ಅಂತ. ಇವ್ರು ಹೇಳಿದಂತೆ, ಶಿಕ್ಷೆ ಏನಾದರೂ ಕೊಡು, ನಾನು ಕ್ಷಮೆ ಮಾತ್ರ ಕೇಳಲ್ಲ ನಿನಗೆ, ನನ್ನ ರಾಜರಿಗೆ ನೀ ಯಾಕೆ ಬೈದು ಹೇಳು, ನನ್ನ ರಾಜ ಬೈಯೋ ಅಧಿಕಾರ ಇಲ್ಲ ನಿಮಗೆ. ಅಭಿಮಾನ ಎಷ್ಟು ನೋಡಿ ತಮ್ಮ ರಾಜೇಂದ್ರ ಬಗ್ಗೆ, ಮಾಡಲಿಲ್ಲ, ಮರದ ಕೆಳಗೆ ನಿಂತು ನಿಗ್ರಹ ಅನುಭವಿಸಿದ್ರೆ ವಿನಃ ಕ್ಷಮಾಪಣೆ ಕೇಳಲಿಲ್ಲ ಅವರು ಅಂತ ಕರಮ್ಚಂದ್ ಗಾಂಧಿ

0: You're listening to Radio Sarang, 107.8 FM.
1: ಅದು ಗಾಂಧೀಜಿ ಬರೀತಾರೆ ತಮ್ಮ ತಂದೆ ಬಗ್ಗೆ. ನಮ್ಮ ತಂದೆಗೆ ಆ ಭೂ ವ್ಯವಹಾರ, ಭೂಮಿ ಹೇಗಿದೆ, ಜಾಮೆಟ್ರಿ ಹೆಂಗಿದೆ, ಇತಿಹಾಸ ಹೆಂಗಿದೆ, ಏನೂ ಗೊತ್ತಾಗ್ತಿದ್ದಿಲ್ಲ. ನಮ್ಮ ತಂದೆ ಓದಿದ 5ನೇ ಕ್ಲಾಸ್ ಗುಜರಾತಿ ಅಷ್ಟೇನೆ, ವಿಶೇಷ ವಿಷಯ ಗೊತ್ತಿರಲಿಲ್ಲ. ಆದರೆ ಅವರ ಪ್ರಾಮಾಣಿಕತೆ ಮತ್ತು ವ್ಯವಹಾರ ಚತುರತೆ, ಇವತ್ತು ಹೇಗೆ ನಡ್ಕೋಬೇಕು ಅನ್ನೋ ಚೆನ್ನಾಗಿ ಗೊತ್ತಿತ್ತು ನಮ್ಮ ತಂದೆಗೆ, ಅವೆರಡೇ ಗೊತ್ತಿದ್ದದ್ದು ಅಂತ. ಮುಂದೆ ಕರಮ್ಚಂದ್ ಗಾಂಧಿ ತಮ್ಮ ಕೊನೆಯ ಪತ್ನಿ ಪುತಲಾಬಾಯಿಯನ್ನು ಮದುವೆ ಆಗೋದಕ್ಕೆ, ಡಿವಿಜಿ ಬಾಯಿಯವರು ನಮ್ಮ ಗಾಂಧೀಜಿ ಚೆನ್ನಾಗಿ ಬರೀತಾರೆ ತಮ್ಮ ಆಟೋಬಯೋಗ್ರಫಿಯಲ್ಲಿ, ತಮ್ಮ ಕೊನೆಯ ಪತ್ನಿ ಪುತಲಿಬಾಯಿ ಅಂತ ಹಿಂಗೆ ಬರೀದೆಲ್ಲೂ ಕೇಳಿದ್ದಿಲ್ಲ ನಾನು. ಕೊನೆಯ ಪತ್ನಿ ಮೊದಲು ಹಿಂಗೆ ಕೊನೆಯದಂದ್ರೆ ಮೊದಲೇ ಯಾರು ಇರಬೇಕಲ್ಲ. ಅದು ನೋಡಿದೆ ನಾನು, ಹುಡುಕಿದ್ರೆ ಅವರು 3 ಸಲ ಹೆಂಡಂದನ ಕಳ್ಕೊಂಡಿದ್ದಾರೆ, ಇವ್ರು 4ನೇದವರು. ಇವರು 3 ಸಲ ಅವ್ರು ತೀರ್ಕೊಂಡು 3 ಬಾರಿ ವಿಧುರರಾಗಿದ್ದರು ಅಂತ. ಪುತಲಿಬಾಯಿಗೆ ಆವಾಗ 15 ವರ್ಷ ಅಂತ, ಇವರಿಗೆ ಕಬಾ ಗಾಂಧಿಗೆ, ಕರಮ್ಚಂದ್ ಗಾಂಧಿ ಅವರಿಗೆ 40 ವರ್ಷ, 25 ವರ್ಷ ಅಂತರ ಇದೆ ನಡುವೆ. 3 ಹೆಂಡಂದ್ರೆ ಕಳ್ಕೊಂಡಿದ್ದಾರಲ್ಲ ಆಗಲೇ, ಇವರು 40 ವರ್ಷಕ್ಕೆ 15 ವರ್ಷ. ಮೊದಲನೇ ಮತ್ತು ಎರಡನೇ ಹೆಂಡತಿಯಿಂದ ಇಬ್ಬರು ಹೆಣ್ಮಕ್ಳು ಬೇರೆ ಇದ್ದಾರೆ ಅವರು. ಪುತಲಿಬಾಯಿ 4 ಜನ ಮಕ್ಕಳಿಗೆ ಜನ್ಮ ಕೊಟ್ರಂತೆ. ಹೆಣ್ಮಗು ಒಂದು, ರಲಿತಾ ಬೆನ್ ಅಂತ ಒಂದು ಹುಡುಗಿ, ಲಕ್ಷ್ಮೀದಾಸ್, ಕರ್ಸನ್ ದಾಸ್ ಮತ್ತು ಮೋಹನ್ ದಾಸ್, ಈ 3 ಜನ ಗಂಡು ಮಕ್ಕಳು. ಮೋಹನ್ ದಾಸ್ ಕಡೆಯವರು, ಕಡೆ ಮಗ. ತಂದೆ ತಾಯಿ ನಡುವೆ ಗಾಂಧೀಜಿಗೆ ಹೆಚ್ಚು ಪ್ರಭಾವ ಆದದ್ದು ತಾಯಿಯಿಂದ, ತುಂಬ ಪ್ರಭಾವ ಆದದ್ದು ತಾಯಿಯಿಂದ. ಆತ ಹೇಳ್ತಾರೆ, ನನ್ನ ಆದರ್ಶ ನನ್ನ ತಾಯಿ ಅಂತ. ಯಾಕೆ ಅಂದ್ರೆ, ಇದು ನೋಡಿ ಯಾಕೆ ಮುಖ್ಯ ಆಗ್ತದೆ ಅಂದ್ರೆ, ಮುಂದೆ ಜೀವನದ ಗಾಂಧಿ ಜೀವನ ನೋಡ್ತಾ ಬಂದಾಗ ಇದ್ರ ಹೆಜ್ಜೆ ಗುರುತುಗಳು ಕಾಣಿಸ್ತವೆ. ಅವ್ರು ಹೇಳ್ತಾರೆ, ನಮ್ಮ ತಾಯಿದು ಧಾರ್ಮಿಕ ಮನೋಭಾವ ಆಗಿತ್ತು, ಅದು ದಿಟ್ಟತನದ ಸ್ವಭಾವ ಆಗಿತ್ತು, ಯಾರಿಗೂ ಹೆದರ್ತಿರ್ಲಿಲ್ಲ ನನ್ನ ತಾಯಿ. ಆದ್ರೆ ಭಗವಂತನ ಸೇವೆ ಮಾಡೋದು ತಪ್ಪತಿರ್ಲಿಲ್ಲ, ಚಾತುರ್ಮಾಸ್ಯ ಮಾಡೋಳು ತಪ್ಪದೆ, ಉಪವಾಸ ಅಂತೂ ಮೇಲೆ ಮೇಲೆ ಉಪವಾಸ, ವ್ರತ ತುಂಬಾ ಮಾಡೋದಂತೆ. ಒಂದು ಘಟನೆ ಬರೀತಾರೆ ಅವರು, ಈ ಚಾತುರ್ಮಾಸ ವ್ರತ ಮಾಡಬೇಕಾದ್ರೆ ಇವತ್ತಿಡೀ ದಿವಸ ಉಪವಾಸ, ಮರುದಿನ ಸೂರ್ಯನ ನೋಡಿದ ತಕ್ಷಣ ಊಟ ಮಾಡಬೇಕು ಅಂತ ಇರ್ತಿತ್ತಂತೆ. ಅದಕ್ಕೆ ತಾಯಿ ಉಪವಾಸ ಇರೋದು ನೋಡೋಕ್ಕಾಗಲ್ಲ ಮಕ್ಕಳ ಕಡೆಯಿಂದ, ಬೇಗ ಊಟ ಮಾಡು ಅನ್ನೋರಂತೆ, ಇಲ್ಲ ಸೂರ್ಯ ಬಂದಾನೆ ಊಟ ಮಾಡ್ತೀನಿ ಅಂತ ತಾಯಿ ಹೇಳೋದಂತೆ. ಅದಕ್ಕೆ ಹುಡುಗರು ಏನ್ ಮಾಡ್ತಿದ್ರು ಅಂದ್ರೆ, ಹೊರಗಡೆ ನಿಂತ್ಕೊಂಡ್ಬಿಡೋರಂತೆ ಬೈಲಲ್ಲಿ, ಸೂರ್ಯ ಕಾಣಿಸ್ತಾನೆ ನೋಡ್ತಾ ಇರೋದಂತೆ. ಸೂರ್ಯ ಕಾಣ ತಕ್ಷಣ ಒಳಗೆ ಓಡೋಗೋದು, ಅಮ್ಮ ಸೂರ್ಯ ಬಂದ, ಸೂರ್ಯ ಬಂದ ಅಂತ. ಆಕೆ ಇವ್ರು ಹೇಳಕ್ಕೆ ಊಟ ಮಾಡ್ತಿರ್ಲಿಲ್ಲ, ತಾನು ಬಂದು ನೋಡ್ಬೇಕಲ್ಲ. ಒಂದೊಂದ್ಸಲ ಹೆಂಗಾಗ್ತಿತ್ತು ಅಂತ ಗಾಂಧೀಜಿ ಚೆನ್ನಾಗಿ ಬರೀತಾರೆ, ನನ್ನ ತಾಯಿ ಹೊರಗೆ ಬರೋ ಹೊತ್ತಿಗೆ ಮೋಡಕ್ಕೆ ಓದ್ಬಿಡೋದು, ಮತ್ತೆ ಸೂರ್ಯ ಕಾಣಿಸಲ್ಲ. ಆಕೆಗೆ ಇನ್ನೊಂದು ಚೂರು ದುಃಖ ಆಗ್ತಿದ್ದಿಲ್ಲ ಅಂತ ಬರೀತಾರೆ, ಚೂರು ದುಃಖ ಇಲ್ಲ ಆಕೆಗೆ, ಯಾಕಂದ್ರೆ ಬೇಡ ಬಿಡು, ಭಗವಂತನ ಇಚ್ಛೆಯಲ್ಲಿ ನಾವು ಊಟ ಮಾಡೋದು ಇರ್ಲಿಕ್ಕಿಲ್ಲ, ಆದಾಗ ನೋಡೋಣ ಅಂಥೇಳಿ ಎಷ್ಟೋ ದಿವಸ ಊಟ ಬಿಟ್ಟದ್ದುಂಟು ಅಂತ. ಇದು ಯಾಕೆ ಹೇಳ್ತೀನಿ ಅಂದರೆ, ತಾಯಿ ಮಾಡುವಂಥ ಉಪವಾಸ ಗಾಂಧಿ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು ಅಂದರೆ, ಕೊನೆ ಕೊನೆಗೆ ಅವ್ರಿಗೆ ಅನಿಸಿದ್ದು ನಮ್ಮ ದೇಹ ಶುದ್ಧಿ ಮನಃಶುದ್ಧಿಗೆ ಮಾಡಬಹುದಾದಂಥ ಉಪಾಯ ಅಂದರೆ ಉಪವಾಸ ಅಂತ. ಉಪವಾಸ ಅವರ ಜೀವನದುದ್ದಕ್ಕೂ ಬಂದ್ಬಿಡ್ತು ಕೊನೆಗೆ, ಅದು ಉಪವಾಸ ಮಾಡೋದು ತಾಯಿಯಿಂದ ಕಲ್ಕೊಂಡ್ಬಿಟ್ರಂತೆ. ಉಪವಾಸ ಮಾಡೋದು ಸಂಕಟ ಅಲ್ಲ, ತೊಂದರೆ ಅಲ್ಲ ಅಂತ. ಹಿಂದಕ್ಕೊಂದ್ಸಲ ಹೇಳಿದ್ದೆ ನಾನು, ಉಪವಾಸ ಅಂತ ಒಂದು ತತ್ವ ಇದೆಯಲ್ಲ, ಅದು ನಮ್ಮಲ್ಲಿ ಬಹಳ ಒಂದು ವಿಚಿತ್ರ ಕಲ್ಪನೆ ಇದೆ. ಉಪವಾಸ ಅಂದರೆ, ಉಪವಾಸ ಅಂದರೆ ಏನು ತಿನ್ನಬಾರದು ಅಂತ ಅಲ್ವಾ. ನಮ್ಮಲ್ಲಿ ಸಾಮಾನ್ಯವಾಗಿ ಮರಾಠಿಯಲ್ಲಿ ಒಂದು ಮಾತುಂಟು, ಏಕಾದಶಿ ದುಪ್ಪಟ್ ಖಾಸಿ ಅಂತ. ಏಕಾದಶಿ ಅಂತಂದ್ರೆ ಹಿಂದಿನ ದಿವಸ ಚಿಂತೆ ಶುರು, ನಾಳೆ ಏನು ಏಕಾದಶಿಗೆ, ಅದರ ಚಿಂತೆ ಅಂದರೆ ಚೇಂಜ್ ಆಫ್ ಫುಡ್ ಅಷ್ಟೇನೆ ಅದು. ಆದರೆ ಕೆಲವರು ಉಪವಾಸ ಅಂದರೆ ಏನೂ ತಿಂದೇ ಇರೋದು ಅಂತ.

0: रेडियो सारंग 107.8 FM।
1: ಮಹಾವೀರ ಪ್ರಭು ಬಹಳ ಚೆನ್ನಾಗಿ ಹೇಳ್ತಾನೆ, ಉಪವಾಸದ ಅರ್ಥ ಚೆನ್ನಾಗಿ ಕೊಡ್ತಾನೆ. ಮಹಾವೀರ ತಿಳಿಸಿದಷ್ಟು ಚೆನ್ನಾಗಿ ಉಪವಾಸ ಬಹುಶಃ ಮೊದಲ್ಯಾರು ಹೇಳಲಿಲ್ಲ ಅನ್ಸುತ್ತೆ ನನಗೆ. ಮಹಾವೀರ ಹೇಳ್ತಾನೆ, ಉಪವಾಸ ಅನ್ನೋದು ಊಟ ಮಾಡದೆ ಇರೋದಲ್ಲ, ಅದು ಉಪ ಆವಾಸ್, ಪಕ್ಕದಲ್ಲಿ ಕೂತ್ಕೊಳ್ಳೋದು. ಭಗವಂತನ ಧ್ಯಾನದಲ್ಲಿ ಮಗ್ನ ಆಗಿದ್ದಾಗ ಊಟ ಮರೆತು ಹೋಗುತ್ತೆ ಅಷ್ಟೇ. ಊಟ ಮರೆಯೋದ್ರಿಂದ ಭಗವಂತನ ಪಕ್ಕದಲ್ಲಿ ಕೂಡೋಕ್ಕಾಗಲ್ಲ, ಊಟದ್ದೇ ನೆನಪಾಗ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಊಟದ ಎಷ್ಟು ಮಗ್ನ ಆಗಿ ಹೋಗಿದ್ರು ಮಹಾವೀರರು ಅಂತಂದ್ರೆ, ಭಗವಂತನ ಧ್ಯಾನದಲ್ಲಿ ಎಷ್ಟು ಮಗ್ನವಾಗಿದ್ರು ಅಂದ್ರೆ, ಹಗಲು ಯಾವಾಗಾಯ್ತು ಗೊತ್ತಿಲ್ಲ, ರಾತ್ರಿ ಯಾವಾಗಾಯ್ತು ಗೊತ್ತಿಲ್ಲ, ಆ ಗದ್ದಲದಲ್ಲಿ ಊಟ ಮರೆತರು, ನಿದ್ದೆ ಮರೆತರು, ಬಟ್ಟೆ ಮರೆತರು, ದಿಗಂಬರರಾಗಿ ಹೋಗ್ಬಿಟ್ರು. ಆ ಊಟ ಮರೆತರಲ್ಲ ಅವರು, ಜನ ನೋಡ್ತಾ ಇದ್ರು ಸುತ್ತಮುತ್ತಲವರು, ಓಹೋ ಊಟ ಬಿಟ್ಟರು ಆರಾಮಾಗಿದ್ದಾರೆ ಇವರು, ಆದ್ರಿಂದ ಊಟ ಬಿಟ್ಟರೆ ಚೆನ್ನಾಗಿರ್ತದೆ. ಅವ್ರಿಗೆ ಉಪವಾಸ ಅಂದ್ರೆ ಊಟ ಬಿಡೋದು. ಮಹಾವೀರ ಬಾ ಚೆನ್ನಾಗಿ ಹೇಳ್ತಾರೆ, ಉಪವಾಸ ಮತ್ತು ಉಪಾಸನ ಎರಡು ಒಂದೇ. ಉಪ ಆಸನ, ಪಕ್ಕದಲ್ಲಿ ಆಸನ ಹಾಕೊಂಡು ಕೂತ್ಕೋ ಭಗವಂತನ ಪಕ್ಕದಲ್ಲಿ, ಅವನ ಪಕ್ಕದಲ್ಲಿ ಕೂತಾಗ ನಿನಗೆ ಊಟ ಮರ್ತು ಹೋಗುತ್ತೆ. ಉಪಾಸನ ಮತ್ತು ಉಪವಾಸ ಎರಡು ಒಂದೇ ಅಂತ. ಇಲ್ಲಿ ಗಾಂಧೀಜಿಗೆ ಉಪವಾಸದ ಬಗ್ಗೆ ತುಂಬಾ ಪ್ರೀತಿ ಕೊಟ್ಟದ್ದು ಅವ್ರ ತಾಯಿ. ಆಕೆಗೆ ಸಾಮಾನ್ಯ ಜ್ಞಾನ ತುಂಬಾ ಹೆಚ್ಚು ಅಂತ ಹೇಳ್ತಾರೆ. ವಯಸ್ಸಲ್ಲಿ ಸಣ್ಣವರು, ಗಂಡನಿಗಿಂತ ತುಂಬಾ 25 ವರ್ಷ ಸಣ್ಣವರು, ಆದ್ರೆ ಎಷ್ಟು ಜ್ಞಾನ ಇತ್ತು ಅಂದ್ರೆ, ಯಾರು ಹೇಗೆ ಬರ್ತಾರೆ ಮನೆಗೆ ಬಂದು, ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಪ್ರತಿಯೊಂದು ಜವಾಬ್ದಾರಿ ಪುತಲಿ ಬಾಗಿದೆ. ರಾಜ್ಯದ ವಿಷಯ ಎಲ್ಲ ಗೊತ್ತಿತ್ತಂತಕ್ಕೆ. ಅದಕ್ಕೆ ಹೇಳಿ ಠಾಕೂರ್ ಸಾಹೇಬ್ ಅಂದ್ರೆ ಮಹಾರಾಜರ ಮನೆಯಲ್ಲಿ ಹೆಣ್ಮಕ್ಳಿಗೆಲ್ಲ ಈಕೆ ಅಡ್ವೈಸ್ ಬೇಕಾಗಿತ್ತು, ಸಂದೇಶ ಬೇಕಾಗಿತ್ತು. ಈ ಮಾತಿ ತುಂಬಾ ಮರ್ಯಾದೆ ಇತ್ತಂತೆ ರಾಜಮನೆಯಲ್ಲಿ. ಹೀಗಾಗಿ ಆಕೆ ಜೊತೆಗೆ ಹೋಗ್ತಾ ಇದ್ರಂತೆ ಇವರು. ಗಾಂಧೀಜಿ ಅವ್ರ ಜೊತೆಗೆ ಹೋಗೋದು, ಕಡೆ ಮಗ ಅಲ್ವಾ, ಜೊತೆಗೆ ಹೋಗೋದು, ಅಲ್ಲಿ ಚರ್ಚೆ ಮಾಡೋದನ್ನ ನೋಡ್ತಾ ಇದ್ದೆ ನಾನು. ಆದ್ರಿಂದ ನನ್ನ ತಾಯಿ ಪ್ರಭಾವ ನನ್ನ ಮೇಲೆ ತುಂಬಾ ಹೆಚ್ಚಾಯಿತು ಅಂತ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಶೀಲ ವಿಕಾಸಕ್ಕೆ, ಧಾರ್ಮಿಕ ಮನೋಭಾವಕ್ಕೆ ತಾಯಿಯೇದೇ ಬಳುವಳಿ, ಆಕೆಯೇ ನನಗೆ ಆದರ್ಶ ಅಂತ ಹೇಳ್ತಾರೆ.

ಮೋಹನ್ ದಾಸ್ ಶಾಲೆಗೆ ಹೋಗಕ್ ಶುರು ಆದ್ಮೇಲೆ ಪೋರ್ಬಂದರದಲ್ಲಿ ಇವ್ರದ್ದು ಒಂದು ಒಳ್ಳೆ ಕ್ವಾಲಿಟಿ ಏನಪ್ಪಾ ಅಂದ್ರೆ ತಪ್ಪದೆ ಕರೆಕ್ಟ್ ಆಗಿ ಟೈಮಿಗೆ ಶಾಲೆಗೆ ಹೋಗೋದು, ಕರೆಕ್ಟ್ ಟೈಮ್ ಮನೆಗೆ ಬರೋದು, ಅಷ್ಟು ಮಾತ್ರ ತಪ್ಪತಿರ್ಲಿಲ್ಲ. ಪಂಕ್ಚುಯಾಲಿಟಿ ಅದು ಕೊನೆವರೆಗೂ ಗಾಂಧೀಜಿಗಿತ್ತು. ಸರಿ ಸಮಯಕ್ಕೆ ಬರುವಂತಹದ್ದು, ಕರೆಕ್ಟ್ ಟೈಮ್ ಹೋಗೋದು ಬರೋದು ಅಷ್ಟೇನೆ, ಓದು ಅಷ್ಟಿಲ್ಲ. ಅತ್ಯಂತ ಅವ್ರು ಹೇಳ್ತಾರೆ, ಆಟ್ ಬೆಸ್ಟ್ ಐ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಮೀಡಿಯಾಕರ್ ಸ್ಟೂಡೆಂಟ್ ಅಂತ. ಅತ್ಯಂತ ಸಾಮಾನ್ಯ ವಿದ್ಯಾರ್ಥಿ ಅಂತ ಹೇಳ್ಕೋಬಹುದು ನಾನು. ನನಗೆ ಗಣಿತ ಬರ್ತಿರ್ಲಿಲ್ಲ, ಮಗ್ಗಿ ಬರ್ತಿರ್ಲಿಲ್ಲ, ಬಹಳ ಕಷ್ಟ ಆಗೋದು. ಮತ್ತು ಯಾರ ಜೊತೆಗೆ ಸ್ನೇಹ ಮಾಡ್ಕೋತಿರ್ಲಿಲ್ಲ, ನಾಚಿಕೆ ಸ್ವಭಾವ. ಅವ್ರು ಹೇಳ್ತಾರೆ, ಶಾಲೆ ಬೆಲ್ ಆದ ತಕ್ಷಣ ಬ್ಯಾಗ್ ಹಿಡ್ಕೊಂಡು ಮನೆಗೆ ಓಡ್ಕೊಂಬರ್ತಿದ್ರಂತೆ. ಯಾಕೆ ಓಡ್ಕೊಂಬರ್ತಿದ್ರು ಅಂದರೆ, ಅಲ್ಲಿ ನಿಂತರೆ ಯಾರಾದರೂ ಮಾತಾಡಿಸಿದ್ರೆ ಮಾತಾಡಿಸೋದು ಬೇಡ ಅಂತ. ಯಾರ ಹತ್ರ ಮಾತಿಲ್ಲ ಕತೆ ಎಲ್ಲ ಓಡ್ಬರೋದು ಮನೆಗೆ ಬಂದು, ಅವರು ಒಂದು ಹುಚ್ಚು ಅಂದರೆ ಸೇವೆ ಮಾಡೋದು. ತಮ್ಮ ತಂದೆ ಕಾಲು ಒತ್ತಬೇಕು, ಸೇವೆ ಮಾಡಬೇಕು, ಅದೊಂದು ಹುಚ್ಚು ಅವ್ರಿಗೆ. ಮನೆಗೆ ಯಾರು ಹುಷಾರಿಲ್ಲ ಅಂದ್ರೆ ಇವರೇ ಸೇವೆ ಮಾಡೋದು. ಸೇವೆ ಮಾಡೋ ಹುಚ್ಚಿತ್ತು. ಎಕ್ಸಸೈಸ್ ಮಾಡಿದ್ರು, ವಾಕಿಂಗ್ ಒಂದು ಮಾಡ್ತಾ ಹೇಳ್ತಾರೆ ಅವರು. ನನಗೆ ಉಳುಕಿ ಎಕ್ಸಸೈಸ್ ಇಂಟ್ರೆಸ್ಟಿಂಗ್ ಇರಲಿಲ್ಲ, ನಡಿಗೆ ಮಾತ್ರ ಇಚ್ಛೆ ಇತ್ತು. ತುಂಬ ನಡೀತಾ ಇದ್ದೆ ನಾನು, ವಾಕಿಂಗ್ ಮಾಡ್ತಾ ಇದ್ದೆ. ಬಹುಶಃ ಅದು ದಾಂಡಿಗೆ ಹೆಲ್ಪ್ ಆಯಿತು ಅನ್ಸುತ್ತೆ. ಮುಂದೆ ನಡಿಗೆ ಯಾವಾಗಲೂ ಫಾಸ್ಟ್ ಅವ್ರದ್ದು. ತಾವು ಡಾಕ್ಯುಮೆಂಟ್ರಿ ನೋಡಿರ್ಬೇಕು, ಗಾಂಧೀಜಿ ಡಾಕ್ಯುಮೆಂಟ್ರಿ. ಆ ವಯಸ್ಸಿಗೆ ಆ ಮನುಷ್ಯ ನಡೀತಾ ಇದ್ದರೆ ಹಿಂದವ್ರು ಓಡ್ತಾ ಇದ್ದಾರಲ್ರಿ, ಆ ಉತ್ಸಾಹ. ಹಾಗೆ ನಡಿಗೆ ತುಂಬ ಇಷ್ಟ ನನಗೆ. ಹೇಳ್ತಾರೆ, ನನ್ನ ಬಾಲ್ಯದಲ್ಲಿ ನಾನು ಬಹಳ ಒಳಮುಖನವನಾಗಿದ್ದೆ, ಹೆಚ್ಚು ಮಾತಾಡ್ತಿರ್ಲಿಲ್ಲ, ದಯಾಶೀಲ ಆಗಿದ್ದೆ. ಮತ್ತೊಬ್ಬರು ತೊಂದರೆ ಆದರೆ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಆದರೆ ಅಷ್ಟೇ ಹಠವಾದಿಯೂ ಆಗಿದ್ದೆ ಅಂತ ಬರೀತಾರೆ. ಹಠ ಬಹುಶಃ ಕಡೆ ಮಗ ಅಂತ ಪ್ರೀತಿ ಮಾಡಿದ್ರೋ ಏನೋ, ಅಥವಾ ಮಾತಿ ಬಂದದ್ದನ್ನು ಹೇಳಬೇಕು. ಒಂದು ಸ್ವಭಾವ ತಾವು ಗಮನಿಸಿರ್ಬೇಕು, ತಮ್ಮ ಮನೆಯಲ್ಲಾಗಲಿಲ್ಲ ಗಮನಿಸಿರ್ತೀರಿ. ಮನೆಯಲ್ಲಿ ಮಕ್ಕಳಿರ್ತಾರೆ, ಕೆಲವು ಮಕ್ಕಳು ಮಾತು ಕಮ್ಮಿ, ಇನ್ನು ಕೆಲವು ಬಡಬಡಬಡ ಮಾತಾಡ್ತಿರ್ತಾರೆ. ಬಡಬಡ ಮಾತಾಡೋ ಹುಡುಗರದ್ದು ಏನೂ ತೊಂದರೆ ಇಲ್ಲ. ಯಾಕೆ ಗೊತ್ತಾ, ಆ ಮನಸ್ಸಿಗೆ ಬಂದದನ್ನು ಹಂಚ್ಕೊಂಡ್ಬಿಡ್ತಾವ ಮಕ್ಕಳು.

ಅವ್ರಿಗೆ 7 ವರ್ಷ ವಯಸ್ಸಾದಾಗ ಅವ್ರ ತಂದೆ ಕರಮ್ಚಂದ್ರು ಪೋರ್ಬಂದರ್ ರಾಜ್ಯದ ಸೇವೆಯನ್ನು ಬಿಟ್ಟು ತಮ್ಮ ಕುಟುಂಬದೊಂದಿಗೆ ರಾಜಕೋಟೆಗೆ ಬಂದರಂತೆ. ರಾಜಕೋಟಿಗೆ ಸಾಕಷ್ಟು ಸಲ ಹೋಗ್ಬಿಟ್ಟಿದ್ದೀನಿ ನಾನು. ರಾಜಕೋಟಿಗೆ ಹೋದಾಗ ಶಾಲೆ ನೋಡ್ಕೊಂಬಂದಿದ್ದೀನಿ, ಹೋದದ್ದು ಗಾಂಧಿ ಓದಿದ್ದಂಥ ಜಾಗ ನೋಡ್ಕೊಂಬರೋದು ಒಂಥರ ಖುಷಿ ಅನಿಸುತ್ತೆ ನಮಗೆ ಜಾಗ ನೋಡಿದಾಗ. ಅಲ್ಲಿ ಅಲ್ಲಿ ಕುಟುಂಬಕ್ಕೆ ರಾಜಕೋಟೆಗೆ ಹೋದಾಗ ಅಲ್ಲೊಂದು ಪ್ರಾಥಮಿಕ ಶಾಲೆಗೆ ಸೇರಿಸಿದ್ರಂತೆ. ಸ್ವಲ್ಪ ದಿವಸ ಆದಮೇಲೆ ಇವರು ಪೋರ್ಬಂದರದಲ್ಲಿ ದಿವಾನರಾಗಿದ್ರಲ್ಲ ಅಂತ ರಾಜಕೋಟೆ ರಾಜರು ಮೆಚ್ಕೊಂಡು ಇವ್ರನ್ನ ಅಲ್ಲೂ ದಿವಾನರು ಮಾಡಿದರು, ರಾಜಕೋಟೆ ದಿವಾನರಾದರು. ಅಲ್ಲಿ ಕೂಡ ಮೋಹನ್ದಾಸನ ಬುದ್ಧಿ ಮತ್ತೆ ಅದೇ ಮಟ್ಟದ್ದೆ, ಪೋರ್ಬಂದರ್ ಮಟ್ಟದ್ದೆ, ಹೆಚ್ಚಿಗೆ ಬೆಳೀಲಿಲ್ಲ. ಯಾರೂ ನನ್ನ ಬುದ್ಧಿ ಮತ್ತೆ ಹುಡುಗ ಅಂತ ಕರೀಲಿಲ್ಲ. ನನ್ನ ಕ್ಲಾಸಲ್ಲಿ ಎದ್ದು ತೋರುವಂಥ ವಿದ್ಯಾರ್ಥಿನೂ ಅಲ್ಲ. ಇಲ್ಲೊಂದು ತಮಾಷೆ ಆಯಿತು, ಇವರಿಗೆ 7 ವರ್ಷ ಸ್ವಲ್ಪ ಆಗಿರಬೇಕು, ಈ ಓದ್ತಿರ್ಬೇಕಾದ್ರೆ ಅವ್ರ ಮದುವೆ ನಿಶ್ಚಯ ಆಯ್ತಂತೆ. ಕಸ್ತೂರ್ಬಾ ಜೊತೆಗೆ ವಿವಾಹ ನಿಶ್ಚಯ ಆಯಿತು.

ಆಗ ಇವರಿಗೆ 7 ವರ್ಷ ವಯಸ್ಸು. ಕಸ್ತೂರ್ಬಾಗು ಅಷ್ಟೇ ವಯಸ್ಸು ಸುಮಾರು. ಕೆಲವರು ಹೇಳೋ ಪ್ರಕಾರ ಕಸ್ತೂರ್ಬಾ ಸ್ವಲ್ಪ ಅವ್ರಕ್ಕಿಂತ ದೊಡ್ಡವರೇ ಇದ್ರು ವಯಸ್ಸಲ್ಲಿ ಅಂತ ಹೇಳ್ತಾರೆ. ಕಸ್ತೂರ್ಬಾ ತಂದೆ ಗೋಕುಲ್ ದಾಸ್ ಮಾಕಂಜಿ ಅಂತ. ಗೋಕುಲ್ ದಾಸ್ ಮಾಕಂಜಿ ಅನ್ನೋರು ಪೋರ್ಬಂದರದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅವರಿಗೂ ಕರಮಚಂದ್ರಿಗೂ ಒಳ್ಳೆ ಸ್ನೇಹ ಇತ್ತು, ಹೀಗಾಗಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಗಿನ ಕಾಲದಲ್ಲಿ ಬಾಲ ವಿವಾಹ ತಪ್ಪು ಅಂತ ಏನು ಅನಿಸ್ತಿರ್ಲಿಲ್ಲ ಅಂತ. ಆ ವಿವಾಹ ಮಾಡೋದು ಅಂತಂದ್ರೆ ತಮ್ಮ ಅನುಕೂಲ ನೋಡ್ಕೊಂಡು ಮಾಡೋ ಹಾಗೆ. ಸಂಬಂಧಗಳು ಕೂಡ ಬಂದರೆ ಇಬ್ರು ಅವರು ಚೆನ್ನಾಗಿ ಮಂತೆಂದವರು ಇದ್ದಾರೆ ಅಂತ ಅನ್ನೋದಾದ್ರೆ ಅದೊಂದು ವ್ಯವಸ್ಥೆ. ಅದು ಹುಡುಗರು ನೀನು ಕೇಳಬೇಕು ಅಂತಿಲ್ಲ, ಕೇಳಿದ್ರೆ ಗೊತ್ತಾಗೋ ವಯಸ್ಸು ಅಲ್ಲ ಅದು ಆಗಿದ್ದು. ವಿಶೇಷ ಅಂದರೆ ಬಹಳ ಜನ ಗೊತ್ತಿಲ್ಲ, ನನಗಂತೂ ಗೊತ್ತಿರಲಿಲ್ಲ ಆನೆಸ್ಟ್ಲಿ. ಮೊದಲೇ ಸಲ ಓದಿದಾಗ ಅರ್ಥ ಆದದ್ದು ನನಗೆ. ಗಾಂಧೀಜಿ ಅವ್ರದ್ದು ಇದು ಮೊದಲನೇ ನಿಶ್ಚಿತಾರ್ಥ ಅಲ್ಲ ಅಂತ, ಇದು 3ನೇ ನಿಶ್ಚಿತಾರ್ಥ ಅಂತ ಅವ್ರದ್ದು. ಅಂದರೆ ಇದು 3ನೇ ಸಲ ಎಂಗೇಜ್ಮೆಂಟ್ ಆದದ್ದು ಗಾಂಧೀಜಿದು. ಮೊದಲು 2 ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ ಇವರಿಗೆ. ಅವೆರಡು ಹುಡುಗಿಯರು ಸತ್ತೋಗಿದ್ದಾರೆ. ಅಂದ್ರೆ ಮೊದಲೇ ಸಲ ಹುಡುಗಿದ ಎಂಗೇಜ್ಮೆಂಟ್ ಆಯ್ತು, ಆ ಹುಡುಗಿ ಸತ್ತೋದು, ಮತ್ತೊಂದು ಎಂಗೇಜ್ಮೆಂಟ್ ಮಾಡುದು, 2ನೇದ್ದಾಯ್ತು, ಇದು 3ನೇದ್ದು ಎಂಗೇಜ್ಮೆಂಟ್ ಆದದ್ದು. ಅದಕ್ಕೆ ಹೇಳ್ತಾರೆ ಇದು ನನ್ನ 3ನೇ ನಿಶ್ಚಿತಾರ್ಥ. ಈ ಮೊದಲು ಮದುವೆ ನಿಶ್ಚಯವಾಗಿದ್ದು ಇಬ್ಬರು ಹುಡುಗಿಯರು ನಿಧನರಾದ್ದರಿಂದ 3ನೇ ನಿಶ್ಚಿತಾರ್ಥ ಬೇಗ ನಡೆಯಿತು ಅಂತ. ಬೇಗ ಮಾಡ್ಬಿಟ್ಟು ತೀರ್ಮಾನ ಮಾಡೋದು ಒಳ್ಳೇದು ಅಂತ. ಅದಕ್ಕೆ ಬಹಳ ಚೆನ್ನಾಗಿ ಬರೀತಾರೆ ಅವರು, ಈ ನಿಶ್ಚಿತಾರ್ಥದ ಬಗ್ಗೆ ನನಗೆ ಯಾರೂ ಹೇಳಲಿಲ್ಲ, ಹೇಳಬೇಕಾದ ಕಾರಣವೂ ಇರಲಿಲ್ಲ ಅಂತ. ನನಗೆ ಯಾರೂ ಹೇಳಿಲ್ಲ ನಾಳೆ ನೀನು ಮದುವೆಯಪ್ಪ ನಿಶ್ಚಿತಾರ್ಥ ಮಾಡ್ತೀವಿ ಅಂತ ಯಾರು ಹೇಳಿಲ್ಲಂತೆ, ಹೇಳೋ ಕಾರಣನೂ ಇರಲಿಲ್ಲ ಅವಾಗ ಅಂತ. ಪ್ರಾಥಮಿಕ ಶಾಲೆ ಆದಮೇಲೆ ರಾಜಕೋಟದಲ್ಲಿ ಅಲ್ಫ್ರೆಡ್ ಹೈಸ್ಕೂಲ್ ಅಂತಿದೆ, ಅಲ್ಲಿ ದಾಖಲಾತಿ ಆಯಿತು. ಅದೊಂದೇ ಶಾಲೆ ಇದ್ದದ್ದು ಅವಾಗ. ದಯವಿಟ್ಟು ಗಮನಿಸಬೇಕು, ಅವಾಗ ಗುಜರಾತ್ ಬೆಳೆಸಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಮನಸ್ಸು ಮಾಡಿದಾಗ ರಾಜಕೋಟನ್ನು ಸೆಂಟರ್ ಮಾಡಿಕೊಂಡಿದ್ರು. ಮಾಡಿಕೊಂಡಾಗ ಹೈಸ್ಕೂಲ್ ಬಂತು. ಇವ್ರು ಬರದೇ ಹೋಗಿದ್ರೆ, ಹೈಸ್ಕೂಲ್ ಬರದೇ ಹೋಗಿದ್ರೆ ಗಾಂಧೀಜಿ ಜೀವನ ಏನಾಗ್ತಿತ್ತೋ ಗೊತ್ತಿಲ್ಲ. ಶಾಲೆ ಕಳಿಸ್ತಿರ್ಲಿಲ್ವೇನೋ. ಇವ್ರು ಅನ್ನ ಶಾಲೆ ಬಿಟ್ಟೇ ಬಿಟ್ರು, ಪೂರ್ತಿ ಕಲೀಲೇ ಇಲ್ಲ ಅವರು. ಇವ್ರು ಶಾಲೆಗೆ ಹೋದ್ರು, ಹೈಸ್ಕೂಲಿಗೆ ಹೋದ್ರು. ಹೈಸ್ಕೂಲ್ ಸೇರಿದಾಗ 12 ವರ್ಷ ಇವರಿಗೆ. ಅದೇ ವರ್ಷ ಅವ್ರ ಮದುವೆನೂ ಆಯ್ತು. 12 ವರ್ಷಕ್ಕೆ ಮದುವೆ ಗಾಂಧೀಜಿಗೆ. ಅವ್ರ ಮಾತಲ್ಲಿ ಕೇಳಬೇಕು, ಮದುವೆ ಆದಾಗ ಹೇಗಿತ್ತು 12 ವರ್ಷಕ್ಕೆ ಅಂತ ಹೇಳ್ತಾರೆ. ನಮ್ಮಲ್ಲಿ ನೋಡಿ ನಿಶ್ಚಯ ಅಲ್ಲ ನಂದು, ಮದುವೆ ಆದದ್ದು 12ನೇ ವಯಸ್ಸಿಗೆ. ತುಂಬ ಸಂಕಟ ಪಡ್ತಾರೆ, ಹೇಳ್ತೀನಿ, ತೋರಿಸ್ತೀನಿ ಅದನ್ನು. ಇವ್ರ ಅಣ್ಣ ತಂದೆ ಏನ್ ಮಾಡಿದ್ರು, ಮೋಹನ್ ದಾಸ್ ಒಬ್ಬಂದೇ ಮದುವೆ ಮಾಡೋದು ಬೇಡ, ಖರ್ಚಲ್ಲಿ ಖರ್ಚು ಅಂತೀವಲ್ಲ ನಾವು, 3 ಮದುವೆಗೆ ತುಂಬ ಖರ್ಚಾಗುತ್ತೆ, ಒಂದು 2-3 ಮದುವೆ ಕೂಡಿಸೇ ಮಾಡಿಬಿಟ್ರೆ ಖರ್ಚು ಹಂಚ್ಕೊಂಡ್ಬಿಡ್ಬಹುದು ಅಂತ, ಅಥವಾ ಕಮ್ಮಿ ಮಾಡಬಹುದು ಅಂತ ಹೇಳಿ ಮೋಹನ್ ದಾಸ್ ಅವ್ರದ್ದು, ಕರ್ಜನ್ ದಾಸ್ ಅದ್ದು, ಇನ್ನೊಂದು ಇವ್ರ ಚಿಕ್ಕಪ್ಪನ ಮಗ, 3 ಜನ ಮದುವೆ ಒಂದೇ ಸಲ ತೀರ್ಮಾನ ಆಯಿತು, ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಮುಂದೆ ಮದುವೆ ದಿವಸ ಫಿಕ್ಸ್ ಆಯಿತು, ಮದುವೆ ಮಾಡಬೇಕು ಅಂತ ಆಯಿತು. ಮದುವೆ ಪೋರ್ಬಂದರದಲ್ಲಿ ಹುಡುಗಿ ಮನೆಯಲ್ಲಿ, ಇವರಿದ್ದದ್ದು ರಾಜಕೋಟದಲ್ಲಿ. ಈಗ ಅಂತರ ಕಮ್ಮಿ ಅನ್ಸುತ್ತೆ, 120 ಕಿಲೋಮೀಟರ್ ಅಷ್ಟೇನೆ, ಆಗಿನ ಕಾಲದಲ್ಲಿ ಬಹಳ ದೂರ ಅನಿಸೋದು. ಇವರೆಲ್ಲ ಮದುವೆಗೆ ಬಂದ್ಬಿಟ್ರು. ತಂದೆ ದಿವಾನ್ ಆದ್ರೂ ಕೂಡ ನೌಕರದಾರೆ ತಾನೆ, ಮಹಾರಾಜರ ನೌಕರದಾರೆ ತಾನೆ. ಇವ್ರು ಕೇಳ್ಕೊಂಡಿರ್ತಾನೆ, ನನ್ನ ಮಗನ ಮದುವೆ ಇದೆ ಹೋಗ್ಬೇಕು, ರಜೆ ಕೊಡಿ ಅಂತ. ಅವ್ರು ಆಗಲ್ಲಾಗಲ್ಲ, ಇರಿ ಕೊಡ್ತೀನಿ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ಹೇಳಿ ಕೊನೆಗೆ ಪರ್ಮಿಷನ್ ಕೊಟ್ರಂತೆ ಹೋಗು ಅಂತ ಹೇಳಿ. ಇನ್ನು ಮದುವೆ 4 ದಿವಸ ಇದೆ, ತಮಾಷೆ ನೋಡಿ. ಆಗ ಗಾಡಿಯಲ್ಲಿ ಬರೋದಂತೆ, ಕುದುರೆ ಗಾಡಿಯಲ್ಲೋ ಅಥವಾ ಎತ್ತಿನ ಗಾಡಿಯಲ್ಲೋ ಬರಬೇಕು. 5 ದಿವಸ ತಗೊಳ್ಳೋದಂತೆ, ರಾಜಕೋಟದಿಂದ ಪೋರ್ ಬಂದ್ರಕ್ಕೆ 5 ದಿವಸ ಬರಬೇಕು. ಈ ಮದುವೆ 4 ದಿವಸ ಇದೆ, ಅವ್ರು ರಜೆ ಕೊಟ್ಟಿದ್ದಾರೆ. ಕೊಟ್ಟು ಮಹಾರಾಜರ ಕೃಪೆಯಿಂದ ಹೇಳಿದ್ರಂತೆ, ಏನು ಚಿಂತೆ ಮಾಡಬೇಡ, ನಿನಗೆ ಸ್ಟೇಜ್ ಕೋಚಸ್ ಕೊಡ್ತೇನೆ. ಅಂದ್ರೆ ಏನು, ಇಲ್ಲಿಂದ ಒಂದು ಹೋಗೋದು, ಅಲ್ಲಿ ಇಳ್ಕೊಳ್ಳೋದು, ಮತ್ತೊಂದು ಬೇರೆ ಗಾಡಿ ತಗೊಳ್ಳೋದು, ಅಲ್ಲಿ ಹೋಗೋದು, ಬೇಗ ಬೇಗ ಫಾಸ್ಟ್ ಹೋಗ್ತದೆ ಅದು, ನೀನು 3 ದಿವಸದಲ್ಲಿ ಹೋಗ್ಬಿಡ್ಬೋದು, 1 ದಿವಸ ಮೊದಲೇ ಹೋಗ್ತೀಯ ಮದುವೆಗೆ ಅಂತ ಕಳಿಸಿದ್ರಂತೆ. ಇವರು ಕುದುರೆ ಗಾಡಿ ತಗೊಂಡು ಹೊರಟರು. 2 ಕೋಚ್ ಏನೋ ಚೆನ್ನಾಗಿತ್ತಂತೆ, ಆ 3ನೇ ಕೋಚ್ ಹೋಗ್ಬೇಕಾದ್ರೆ ಆ ಕೋಚ್ ಓಡಿಸೋಕೆ ಹೋದ್ರು. 5 ದಿವಸದ ಜರ್ನಿ 3 ದಿವಸದಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಜೋರಾಗಿ ಹೋಗ್ಬೇಕಲ್ಲ, ಅಲ್ಲಿ ಓಡಿಸೋಕೆ ಹೇಳಿದ್ರೆ ಗೊತ್ತಿಲ್ಲ. ಆ ಕುದುರೆ ಜಾರ್ ಬಿದ್ದು ಗಾಡಿ ಬಿದ್ದುಬಿಟ್ಟು ಇವ್ರಿಗೆ ಭಾರಿ ಪೆಟ್ಟಾಗ್ಬಿಡ್ತು ಕರಮಚಂದ್ರಿಗೆ. ಸೀರಿಯಸ್ ಇಂಜುರೀಸ್ ಬರೀತಾರೆ ಅವರು, ಸೀರಿಯಸ್ ಇಂಜುರೀಸ್ ತುಂಬ ಪೆಟ್ಟಾಗ್ಬಿಡ್ತು. ಎಲ್ಲ ಬ್ಯಾಂಡೇಜ್ ಹಾಕೊಂಡು ಬಂದಿದ್ದಾರೆ, ನಾಳೆ ಮದುವೆ ಹಿಂದಿನ ದಿವಸ ಬಂದಿದ್ದಾರೆ. ಅವ್ರು ಹೇಳ್ತಾರೆ ಈ ಮದುವೆ ಇವ್ರಿಗೆ ತಂದೆ ತಾಯಿಗೆ ಬಿದ್ದಂಥ ಪೆಟ್ಟಿಂದ ಮದುವೆಯ ಸಂಭ್ರಮಕ್ಕೂ ಪೆಟ್ಟು ಬಿತ್ತು ನಮಗೆ ಅಂತ. ಆದ್ರೆ ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ, ನನಗೆ ಇಷ್ಟ ಆಗೋದು ಅಂದ್ರೆ ಹೇಳ್ತಾರೆ. ಒಂದು ಕ್ಷಣ ಗಾಬರಿ ಆಯ್ತು ತಂದೆಯನ್ನು ನೋಡಿ, ಪಾಪ ಪೆಟ್ಟಾಯ್ತಲ್ಲ, ಏನೇನಾಯ್ತು ತಂದೆಗೆ ಅಂತ ಅನಿಸ್ತಂತೆ. ಆದರೆ ಮದುವೆಯ ಸಂಭ್ರಮದಲ್ಲಿ ಬಾಲಕನಾಗಿದ್ದ ನನಗೆ ತಂದೆಯ ಪೆಟ್ಟು ಮರೆತೇ ಹೋಯಿತು ಅಂತ ಬರೆದಾರೆ. ಸಂಭ್ರಮ ಇತ್ತಲ್ಲ, ಹೊಸ ಬಟ್ಟೆ ಅದು ಇದು ಏನೋ ಗದ್ದಲ, ಸಂಭ್ರಮ ನಡೆದಿದೆ, ತಂದೆಗೆ ಪೆಟ್ಟು ಅದದ್ದೇ ಮರೆತು ಹೋಯ್ತು ನನಗೆ ಅಂತ ಬರೀತಾರೆ.

0: रेडियो सारंग 107.8 FM।
1: ಈ ಮದುವೆ ಬಗ್ಗೆ ಗಾಂಧೀಜಿಗಿರುವಂತ ವಿಚಾರ ಹೇಗಿತ್ತು ಅಂತ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಆ ಪ್ಯಾರಾಗ್ರಾಫ್ ಇದೆ, ಮೊದಲನೇ ಪ್ಯಾರಾಗ್ರಾಫ್, ಚೈಲ್ಡ್ ಮ್ಯಾರೇಜ್ ಅಂತ ಒಂದು ಪ್ಯಾರಾಗ್ರಾಫ್ ಬರೀತಾರೆ. ಎಷ್ಟು ನೊಂದ್ಕೊಂಡು ಬರೆದಿದ್ದಾರೆ ಅಂತ. ಮಚ್ ಐ ವಿಶ್ ದಟ್ ಐ ಹ್ಯಾಡ್ ನಾಟ್ ಟು ರೈಟ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಬರೀಬಾರದು ಅನ್ನಿಸ್ತಾ ಇತ್ತು ನನಗೆ, ನಾನು ಬಟ್ಟಬೇಕಾದ್ರೆ ಬರೆದಾಗ. ಐ ನೋ ದ್ಯಾಟ್ ಐ ಶಾಲ್ ಹ್ಯಾವ್ ಟು ಸ್ವಾಲೋ ಮೆನಿ ಸಚ್ ಬಿಟರ್ ಡ್ರಾಟ್ಸ್ ಇನ್ ದ ಕೋರ್ಸ್ ಆಫ್ ದಿಸ್ ನ್ಯಾರೇಟಿವ್, ಅಂಡ್ ಐ ಕೆನಾಟ್ ಡು ಅದರ್ವೈಸ್ ಇಫ್ ಐ ಕ್ಲೇಮ್ ಟು ಬಿ ವರ್ಷಿಪರ್ ಆಫ್ ಟ್ರುತ್. ಬರೀದೆ ಹೋದರೆ ಸತ್ಯವನ್ನು ನಂಬಿದವನು ಅಂತ ಹೇಳೋಕ್ಕಾಗಲ್ಲ ನನಗೆ. ಅದು ಬರೀತಾರೆ, ಇಟ್ ಈಸ್ ಮೈ ಪೇನ್ಫುಲ್ ಡ್ಯೂಟಿ ಟು ಹ್ಯಾವ್ ಟು ರೆಕಾರ್ಡ್ ಹಿಯರ್ ಮೈ ಮ್ಯಾರೇಜ್ ಅಟ್ ದಿ ಏಜ್ ಆಫ್ 13. As I see the youngsters of the same age about me who are under my care and think of my own marriage, I am inclined to pity myself and to congratulate them on having escaped my lot. Anta nan jothege hudugiriddaralla 13 varshathavaru madhuve agade iddavaridaralla doddu doddavaru avaru nodada santosha agutte nan bagge karune baruthe avaru abhinandane madona anta anusutte anta heliddu paaragiddare anta ant heli yak madhuve maadtidru anta barididdare. Marriage among Hindus is not a simple matter. ತುಂಬಾ ಖರ್ಚಾಗೋದು. ಅದಕ್ಕಂತ ಹೇಳಿ ಅವರಿಗೆ 3 ಸೇರಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಇಟ್ ವಾಸ್ ಓನ್ಲಿ ಥ್ರೂ ದಿಸ್ ಪ್ರಿಪರೇಷನ್ ದಟ್ ವಿ ಗಾಟ್ ವಾರ್ನಿಂಗ್ ಆಫ್ ದಿ ಕಮಿಂಗ್ ಇವೆಂಟ್. ಐ ಡೋ ನಾಟ್ ಥಿಂಕ್ ಇಟ್ ಮೆಂಟ್ ಟು ಮೀ ಎನಿಥಿಂಗ್ ಮೋರ್ ದನ್ ಪ್ರಾಸ್ಪೆಕ್ಟ್ ಆಫ್ ಗುಡ್ ಕ್ಲೋಸ್ ಟು ವೇರ್, ಡ್ರಮ್ ಬೀಟಿಂಗ್, ಮ್ಯಾರೇಜ್ ಪ್ರೊಸೆಷನ್ಸ್, ರಿಚ್ ಡಿನರ್ಸ್ ಅಂಡ್ ಎ ಸ್ಟ್ರೇಂಜ್ ಗರ್ಲ್ ಟು ಪ್ಲೇ ವಿತ್. ಆಟಕ್ಕೊಂದು ಹೊಸ ಹುಡುಗಿ, ಆಟ ಊಟ ಭರ್ಜರಿ ಬಟ್ಟೆ ಎಲ್ಲ, ಇದೊಂದು ಬಿಟ್ಟರೆ ನನಗೇನು ಕಲ್ಪನೆ ಇರಲಿಲ್ಲ. ದ ಕಾರ್ನಲ್ ಡಿಸೈರ್ ಕೇಮ್ ಮಚ್ ಲೇಟರ್. I propose to draw the curtain over my shame except for few details worth recording ant heltare nanage yak hing aitu antandre nanage bahala naachige agutte madu esh beg aagibitte ant heli adu heltare I am sorry I am criticizing my father now but that was the rule of the land at that time hage ittu samaja

0: रेडियो सारंग 107.8 FM।
1: ಅವಳಂದ್ರೆ ನಂಗೆ ತುಂಬಾ ಇಷ್ಟ, ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ।

ಇಷ್ಟ. ಅವ್ರಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

ஹாய், ஹலோ, குட் ஈவினிங். நீ கேட்டா இதரா ரேடியோ சாரங் 107.8 FM வாய்ஸ் ஆஃப் மஞ்சுளா. ಈ ಒಂದು ಕಾರ್ಯಕ್ರಮದಲ್ಲಿ ನಾನಿದ್ದೀರಿ, ನಿಮ್ಮ ಗೆಳತಿ ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇನ್ನು ಸ್ವಲ್ಪ ಹೊತ್ತಲ್ಲಿ ನೇಸರ ಬಾನಂಚಲ್ಲಿ ಮುಳುಗುವ ಸಮಯ, ಪಕ್ಷಿಗಳು ಗೂಡು ಸೇರುವ ಹೊತ್ತು. ಈ ಹೊತ್ತಲ್ಲಿ ನಮ್ಮೂರಲ್ಲಿ ಎಲ್ಲಿ ಸ್ವಲ್ಪ ಕಿವಿಗೊಟ್ಟು ಕೇಳಿ ಚೆಂಡೆಯ ಅಬ್ಬರ, ತಾಸಿಯ ಪೆಟ್ಟು, ಅದೇ ರೀತಿ ಅಲ್ಲಲ್ಲಿ ನಾಟಕಗಳು ನಡೀತಾನೆ ಇರುತ್ತೆ. ಈಗಂತೂ ಜಾತ್ರೆಯ ಸಮಯ, ಯಕ್ಷಗಾನ ನಾಟಕಗಳು ನಮ್ಮ ಸುತ್ತಮುತ್ತಲೂ ಆಗ್ತಾನೆ ಇರುತ್ತೆ. ಹಾಗಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಇವತ್ತು ಯಾವ ಟಾಪಿಕ್ ಅಂತೇಳಿ. ಸೊ ನಾಟಕಗಳ ಬಗ್ಗೆನೇ ನಾವಿತ್ತು ಮಾತಾಡೋಣ. ರಂಗಭೂಮಿಯ ವಿಸ್ತಾರ ಬಹಳ ದೊಡ್ಡದು. ಕಂಪನಿ ನಾಟಕಗಳಿಗೆ ತಮ್ಮದೇ ಆದ ಒಂದು ವೈಶಿಷ್ಟ್ಯವಿದೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ತುಳು ನಾಟಕಗಳದೇ ಹವಾ ಸಿಕ್ಕಾಪಟ್ಟೆ. ಈ ದಿನ ತುಳು ನಾಟಕಗಳು, ಕನ್ನಡದ ನವ್ಯ ನಾಟಕಗಳು, ಪೌರಾಣಿಕ ನಾಟಕಗಳು, ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾವು ಮಾತಾಡೋಣ. ಈಗ ನಾಟಕ ಪ್ರಕಾರ ನಮ್ಮಲ್ಲಿ ಬಹಳಷ್ಟು ಶ್ರೀಮಂತವಾಗಿದೆ. ಈಗ ನಾಟಕಗಳು ಅಂದಾಗ ನಮ್ಮಲ್ಲಿ ಮೂಡುವ ಪ್ರಶ್ನೆ, ಮೊದಲ ನಾಟಕ ಯಾವುದು? ಇದರ ಹುಟ್ಟನ್ನು ನಾವು ಹುಡುಕ್ತಾ ಹೋದರೆ 1680 ಸುಮಾರಿಗೆ ಚಿಕ್ಕದೇವರಾಜ ಒಡೆಯರ ಆಸ್ಥಾನ ಕವಿ ಸಿಂಗಾರಾರ್ಯನಿಂದ ರಚಿತವಾದಂತಹ ನಾಟಕ ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕವೆಂದು ಕಂಡುಬರುತ್ತದೆ. ಇದು ಶ್ರೀಹರ್ಷನಿಂದ ಸಂಸ್ಕೃತದಲ್ಲಿ ರಚಿತವಾಗಿದ್ದಂತಹ ರತ್ನಾವಳಿ ನಾಟಕದ ಕನ್ನಡ ಅನುವಾದ. ಭಾಗವತದಲ್ಲಿರುವ ಕೃಷ್ಣನ ಕತೆ ಮಿತ್ರವಿಂದ ಗೋವಿಂದ ನಾಟಕಕ್ಕೆ ಮೂಲ ಅಂತ ಹೇಳ್ತಾರೆ. ಇದು ಹಳೆಗನ್ನಡದಲ್ಲಿದೆ. ಇನ್ನು 1882 ಇಸವಿನಲ್ಲಿ ಮೈಸೂರಲ್ಲಿ ಚಾಮರಾಜ ಒಡೆಯರ ಆಳ್ವಿಕೆ. ಆ ಕಾಲದಲ್ಲಿ ಮೈಸೂರು ಸಂಸ್ಥಾನ ಕಲೆಗೆ ಆಶ್ರಯ ಸ್ಥಾನವಾಗಿತ್ತು. ಶ್ರೀ ಜಯಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಎಂಬ ನಾಟಕ ಸಂಸ್ಥೆಯನ್ನ ಈ ಅರಮನೆಯಲ್ಲಿ ಸ್ಥಾಪಿಸಲ್ಪಟ್ಟಿತು. ಒಡೆಯರ ಆಸ್ಥಾನ ಕವಿಯಾಗಿದ್ದ ಬಸಪ್ಪ ಶಾಸ್ತ್ರಿಗಳು ಈ ಸಭೆಗಾಗಿ ನಾಟಕಗಳನ್ನ ಬರೆದ್ರು. ಇದರಿಂದಾಗಿ ಶಾಕುಂತಲ, ವಿಕ್ರಮೋರ್ವಶೀಯ, ರತ್ನಾವಳಿ, ಉತ್ತರ ರಾಮಚರಿತೆ, ಮಾಲತಿ ಮಾಧವ, ಚಂಡಕೌಶಿಕೆ ಮೊದಲಾದ ನಾಟಕಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಗೊಂಡಿತು. ಇವರು ಇಂಗ್ಲಿಷ್ ನಾಟಕಗಳ ಕಡೆಯೂ ಗಮನ ಹರಿಸಿದ್ರು. ನೋಡಿ, ಆ ಕಾಲದಲ್ಲಿ ಇಂಗ್ಲಿಷ್ ನಾಟಕಗಳನ್ನು ಸಹ ಇವರು ತರ್ಜುಮೆ ಮಾಡಿದ್ರು. ಶೇಕ್ಸ್ಪಿಯರ್ನ ಒಥೆಲೋ ನಾಟಕವನ್ನ ಶೂರಸೇನ ಚರಿತ್ರೆಯಾಗಿ ಕನ್ನಡಕ್ಕೆ ಅನುವಾದಿಸಿ ಈ ನಾಟಕವನ್ನು ಆಡಿದ್ರು. ನಾಟಕಗಳ ಬಗ್ಗೆ ತುಂಬಾ ತುಂಬಾ ಮಾತಾಡ್ಲಿಕ್ಕಿದೆ, ಮಾತನಾಡುವ. ಇದಕ್ಕೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ನಾಟಕಕಾರರು, ನಿರ್ದೇಶಕರು ನಮ್ಮ ಜೊತೆ ಇರ್ತಾರೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳಾ. ಸೊ ಇದು ಬಣ್ಣ ಬಣ್ಣದ ಬದುಕು. ಸೂಪರ್ ಆಗಿರೋ ಒಂದು ಟ್ರ್ಯಾಕ್ ನಿಮಗೋಸ್ಕರ ಕಾಯ್ತಾ ಇರಿ, ಮತ್ತೆ ಬರ್ತೀನಿ.

0: ರೇಡಿಯೋ ಸಾರಂಗ್ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ನಾಟಕಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲು ನಾವೀಗ ಮಾತಾಡಬೇಕಾದದ್ದು ಪೌರಾಣಿಕ ನಾಟಕಗಳು, ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಕನ್ನಡದಲ್ಲಿ ಪೌರಾಣಿಕ ನಾಟಕಗಳಲ್ಲಿ ರಾಮಾಯಣ ಆಧಾರಿತ ನಾಟಕಗಳು, ಆಮೇಲೆ ಮಹಾಭಾರತ ಆಧಾರಿತ ನಾಟಕಗಳು, ಭಾಗವತದಿಂದ ಆರಿಸಲಾಗದ ಕಥಾವಸ್ತುವನ್ನು ಹೆಡೆದು ಮಾಡಿದ ಕೆಲವು ನಾಟಕಗಳು, ಆಮೇಲೆ ಪುರಾಣ ಆಧಾರಿತ ನಾಟಕಗಳನ್ನ ಈ ಪೌರಾಣಿಕ ನಾಟಕಗಳು ಒಳಗೊಂಡಿದೆ. ಒಂದು ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಹಬ್ಬದ ಸಮಯದಲ್ಲಿ ಪೌರಾಣಿಕ ನಾಟಕಗಳನ್ನು ಆಡಿಸ್ತಿದ್ರು. ಇನ್ನು ಗ್ರಾಮೀಣ ಜನರಿಗೆ ಮನರಂಜನೆಯಂತ ಇರ್ತಿದ್ದದು ಈ ನಾಟಕಗಳು ಮಾತ್ರ. ಪೌರಾಣಿಕ ನಾಟಕಗಳು ಇಂದಿಗೂ ಭಕ್ತಿ ಮತ್ತು ಭಾವನೆಯ ಸಂಕೇತವಾಗಿದೆ. ಒಂದು ಸ್ವಲ್ಪ ಸಮಯದಿಂದ ಒಂದು ಮಾತಿತ್ತು, ಟಿವಿ ಮಾಧ್ಯಮಗಳಿಂದಾಗಿ ಪೌರಾಣಿಕ ನಾಟಕಗಳು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಅಂತೇಳಿ ಒಂದು ವಾದ ಇತ್ತು. ಆದ್ರೆ ಈಗ ನೋಡಿ, ನಗರ ಪ್ರದೇಶಗಳಲ್ಲೂ ಇಂತಹ ನಾಟಕಗಳು ಹೆಚ್ಚು ಪ್ರದರ್ಶನಗೊಳ್ತಾ ಇದೆ. ಜನರು ಇಂತಹ ನಾಟಕಗಳತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಹಿಂದೆ ಜಾತ್ರಾ ಸಮಯದಲ್ಲಿ ಮಾತ್ರ ಪೌರಾಣಿಕ ನಾಟಕಗಳನ್ನು ಆಡ್ತಿದ್ರು. ಈಗ ಪೌರಾಣಿಕ ನಾಟಕಗಳ ಒಂದು ಟ್ರೆಂಡೇ ಶುರುವಾಗಿದೆ. ಮೊದಲು ಹೇಗಿತ್ತು, ಈ ಪೌರಾಣಿಕ ನಾಟಕಗಳ ಬೆಳವಣಿಗೆ ಈಗ ಹೇಗಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಲ್ಲ. ಈ ವಿಷಯವಾಗಿ ನಮ್ಮ ಜೊತೆ ಇದೀಗ ಮಾತನಾಡಲಿಕ್ಕೆ ಇರುವವರು ರಂಗಭೂಮಿಯಲ್ಲಿ ಕಳೆದ 30 ವರ್ಷಗಳಿಂದ ಕಲಾವಿದರಾಗಿ, ಲೇಖಕ ನಿರ್ದೇಶಕರಾಗಿ, ಕಿಶೋರ್ ಡಿ ಶೆಟ್ಟಿಯವರ ಲಕುಮಿ ತಂಡದ ಸದಸ್ಯರಾಗಿರುವವರು, ಜೊತೆಗೆ ಅಂಚಿಲತ್ ಇಂಚಿಲತ್, ನಂಬುನನೇ ನಮೋಡು, ಬೆನ್ಪಿನೋರಿ ತಿನ್ಪಿನೋರಿ, ವೈಕಲ ಯೋಗ ಬೋಡು, ತಾದ ಮಲ್ಪರಾಪುಂಡು, ನಂಕ ಮಾತೆರ್ಲ ಬೋಡು, ಇಂತಹ ನಾಟಕಗಳನ್ನ ಬರೆದ ನವೀನ್ ಶೆಟ್ಟಿ ಅಳಕೆ ಇವತ್ತು ನಮ್ ಜೊತೆ ಇದ್ದಾರೆ. ಕೇಳೋಣ ಅವರ ಮಾತುಗಳನ್ನ. ನಮಸ್ತೆ ನವೀನ್. ಈಗ ನನಗೆ ನೀವು ಪೌರಾಣಿಕ ನಾಟಕಗಳ ಬಗ್ಗೆ ಹೇಳಬೇಕು ಅಂದ್ರೆ, ನಮಗೆ ಸಿಕ್ಕಿರುವ ಒಂದು ಪುರಾವೆಯ ಪ್ರಕಾರ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಪೌರಾಣಿಕ ನಾಟಕ. ಈಗ ಅಲ್ಲಿಂದ ಇಲ್ಲಿಯ ತನಕ ಈಗ ಶಿವದೂತಗಳಿಗೆ ಒಂದು ಟ್ರೆಂಡೇ ಆಗಿ ಹೋಗಿದೆ. ಇಲ್ಲಿಯ ತನಕದ ಈ ಪೌರಾಣಿಕ ನಾಟಕದ ಬೆಳವಣಿಗೆ ಹೇಗಿದೆ?
1: ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಿಮ್ಮ ಆಧಾರವಾದಂತ ವಿಚಾರ ನನಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾನು ಒಂದು 30 ವರ್ಷದ ರಂಗಭೂಮಿಯಲ್ಲಿ ಇದ್ದೇನೆ, ಪೌರಾಣಿಕ ನಾಟಕಗಳಲ್ಲಿ ಕೂಡ ಅಭಿನಯ ಮಾಡಿದವನು. ಆದ್ರೆ ಬದಲಾವಣೆ ಪ್ರತಿ ಒಂದು ನಾಟಕಗಳಲ್ಲಿ ಕೂಡ ತುಂಬಾ ಅವಶ್ಯಕತೆ ಇದೆ. ಯಾಕಂತೇಳಿ ಪ್ರತಿ ರಂಗಭೂಮಿಯ ಬದಲಾವಣೆಯಿಂದಲೇ ಜನರು ಆಕರ್ಷಿತರಾಗುತ್ತಾರೆ. ಈಗ ಮುಂಚಿನ ನಮ್ಮ ಪೌರಾಣಿಕ ನಾಟಕಗಳಿಗೆ ಗಮನಿಸಿದಾಗ ಆಗ ಹೆಚ್ಚಾಗಿ ದೃಶ್ಯ ಸಂಯೋಜನೆಯನ್ನ ಮುಖ್ಯವಾಗಿ ಪರದೆಯ ಮುಖಾಂತರ ಮಾಡ್ತಿದ್ರು. ಇತ್ತೀಚಿನ ದಿನಗಳ ಏನಾಗಿದೆ, ಎಲ್ಇಡಿ ಸ್ಕ್ರೀನ್ ಗಳು ಬಂದಿದೆ ಮತ್ತು ಅನಿಮೇಷನ್ ಅಂತ ಹೊಸ ಹೊಸ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಅದರಿಂದಾಗಿ ಅಭಿವೃದ್ಧಿ ಆಗಿದೆ ರಂಗಭೂಮಿಯಲ್ಲಿ. ಈ ಅಭಿವೃದ್ಧಿ ಆಗಿರೋದ್ರಿಂದಾಗಿ ಇವತ್ತು ಜನರು ಬಹಳಷ್ಟು ಆಕರ್ಷಿತರಾಗುತ್ತಾರೆ. ಯಾವಕ್ಕೆ ಈ ಪೌರಾಣಿಕ ನಾಟಕಗಳನ್ನು ಕೂಡ ಜನ ನೋಡ್ಲಿಕ್ಕೆ ಮುಗಿಬೀಳ್ತಾ ಇದ್ದಾರೆ. ಮುಖ್ಯವಾಗಿ ಶಿವದೂತ ಗುಳಿಗೆ ನೋಡಿದ್ರು ಕೂಡ ಅದರ ಒಂದು ಇತಿಹಾಸ ಇವತ್ತು ದಂತಕಥೆಯಾಗಿ ಉಳಿದಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ 760 ಶೋ ತನಕ ಬರ್ತಾ ಇದೆ. ಅದು ಇನ್ನು ಕೂಡ ಶೋ ಬುಕ್ ಆಗಿದೆ ಅನ್ನೋದು ವಿಚಾರ ಗೊತ್ತಿದೆ. ಅದೇ ರೀತಿ ನಮ್ಮ ಶ್ರೀಲಲಿತ ತಂಡದ ನಾಟಕಗಳಾಗ್ಲಿ ಮತ್ತೆ ಬೇರೆ ಬೇರೆ ತಂಡದ ನಾಟಕಗಳು ಪೌರಾಣಿಕ ನಾಟಕಗಳಲ್ಲಿ ಹೊಸತನವನ್ನ ತೋರಿಸಿ ಜನರನ್ನ ಆಕರ್ಷಿತ ಮಾಡುವಲ್ಲಿ ಯಶಸ್ವಿ ಆಗಿದೆ. ಈಗ ಬದಲಾವಣೆ ಇಲ್ಲದಿದ್ದರೆ ಈಗ ಮುಖ್ಯವಾಗಿ ನೋಡಿ, ಮೊದಲು ಯಕ್ಷಗಾನವನ್ನ ಈಗ ಕಾಲಮಿತಿ ಯಕ್ಷಗಾನ 3 ಗಂಟೆಗೆ ಬಂದು ನಿಂತಿರುವುದಾಗಿ ಹೆಚ್ಚಿನ ಯುವ ಜನಾಂಗವನ್ನ ಅದು ಆಕರ್ಷಿತಗೊಳಿಸ್ತಾ ಇದೆ.
0: ಖಂಡಿತ ಖಂಡಿತ.
1: ಮುಖ್ಯವಾಗಿ ನಮ್ಮ ಪೌರಾಣಿಕ ನಾಟಕಗಳಲ್ಲಿ ಯಕ್ಷಗಾನಕ್ಕೂ ಮತ್ತು ನಾಟಕಗಳಿಗೆ ಹೋಲಿಸಿದ್ರೆ ಮುಂಚೆ ನಮ್ಮ ವಸ್ತ್ರ ವಿನ್ಯಾಸಗಳು ಪೌರಾಣಿಕ ನಾಟಕಗಳಲ್ಲಿ ಬೇರೆ ರೀತಿಯಲ್ಲಿತ್ತು. ತದನಂತರ ಅದೇನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಯಕ್ಷಗಾನದ ವೇಷಭೂಷಣವನ್ನ ಹೋಲಿಸತಕ್ಕಂತ ಒಂದು ವಸ್ತ್ರ ವಿನ್ಯಾಸವನ್ನು ಮಾಡಿದ್ರು. ಆಮೇಲೆ ಏನಾಯ್ತು, ಈಗ ಹೊಸ ರೀತಿಯ ವಿಗ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಮುಖ್ಯವಾಗಿ ಈಗ ಹೆಚ್ಚಿನ ಪೌರಾಣಿಕ ನಾಟಕಗಳಲ್ಲಿ ಮೇ ಬಿಟ್ಟು ಅಂತ ಹೇಳಿದ್ರೆ ಬರೀ ಪೋಷಾಕು ಧರಿಸಿಕೊಂಡು ಅಥವಾ ಆಭರಣವನ್ನ ಧರಿಸಿಕೊಂಡು ಒಂದು ಕಚ್ಚದಲ್ಲಿ ಈಗ ಜೆಂಟ್ಸ್ ಪಾತ್ರವನ್ನು ಹೇಳುವುದಾದ್ರೆ ಮುಖ್ಯವಾಗಿ ಅಂತ ರೀತಿಯ ಜನರನ್ನು ಆಕರ್ಷಿತಗೊಳಿಸ್ಲಿಕ್ಕೆ. ಯಾಕಂತ ಹೇಳಿದ್ರೆ ಇವತ್ತು ಮೊದಲಿನ ಮುಂಚಿನ ರಾಮಾಯಣ ಮಹಾಭಾರತ ಸೀರಿಯಲ್ ಹೇಗೆ ಜನರನ್ನು ಮಂತ್ರಮುಗ್ಧರಾಗಿ ಇಷ್ಟ, ಈಗಿನ ಈ ಅನಿಮೇಷನ್ ರೀತಿಯಲ್ಲಿ ಕೆಲವೊಂದು ಸೀರಿಯಲ್ಗಳು ಪೌರಾಣಿಕದಲ್ಲಿ ಏನು ಬದಲಾವಣೆ ತರ್ತಾ ಇದಾವೆ ಅದನ್ನು ಕೂಡ ರಂಗಭೂಮಿಯಲ್ಲಿ ತರ್ತಾ ಇದ್ದಾರೆ. ಅದು ಬಹಳ ಸಂತೋಷ ವಿಚಾರ. ಮುಖ್ಯವಾಗಿ ಜನರಿಗೆ ಬಹಳ ಹತ್ತಿರವಾಗಿ ಜನರಿಗೆ ಆ ದೃಶ್ಯವನ್ನು ನೋಡುವಾಗ್ಲೇ ಏನೋ ಒಂದು ವಿಶೇಷತೆ ಭಾವಿಸ್ತದೆ. ಮುಖ್ಯವಾಗಿ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಬಹಳ ಹಿಂದಿನ ಬ್ಯಾಕ್ ಗ್ರೌಂಡ್ ಏನ್ ಹೇಳ್ತಾರೆ ಸ್ಟೇಜ್, ಅದರಲ್ಲಿ ಬದಲಾವಣೆ ತಂದಷ್ಟು ಜನ ಆಕರ್ಷಿತರಾಗ್ತಾರೆ.
0: ಖಂಡಿತ. ಹಿಂದೆ ನಾವು ಹೇಳ್ತಿದ್ವಿ ಜಾತ್ರಾ ಸಮಯದಲ್ಲಿ ಮಾತ್ರ ಆಡ್ತಿದ್ದದು ಪೌರಾಣಿಕ ನಾಟಕ, ಅದು ಊರವರೆಲ್ಲ ಸೇರ್ಕೊಂಡು ಮಾತ್ರ, ಅದಕ್ಕೊಂದು ತಂಡ ಅಂತ ಬರ್ತಿರ್ಲಿಲ್ಲ. ಊರವರೇ ಸೇರ್ಕೊಂಡು ಅವರವರೇ ಪಾತ್ರ ಹಂಚ್ಕೊಂಡು ಮಾಡ್ತಿದ್ರು. ಈಗ ಹಲವು ತಂಡಗಳಿದೆ ಪೌರಾಣಿಕ ನಾಟಕಗಳು, ಈ ಬೆಳವಣಿಗೆ ಮಂಗಳೂರಲ್ಲಿ ಅಂತೂ ಈ ದಕ್ಷಿಣ ಕನ್ನಡದಲ್ಲಿ ಬಹಳ ಅಭೂತಪೂರ್ವ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ನೋಡಿ, ಆಕ್ಚುಲಿ ಎಂತ ಹೇಳಿದ್ರೆ, ಮೊದಲು ಸಂಘ ಸಂಸ್ಥೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಅವಿಭಾಜಿತ ಕಾಸರಗೋಡು ಮತ್ತು ಉಡುಪಿ ಜಿಲ್ಲೆ, ಇಲ್ಲಿ ಜಿಲ್ಲೆಗಳ ಇರತಕ್ಕಂತಹ ಸಂಘ ಸಂಸ್ಥೆಗಳು, ಮುಖ್ಯವಾಗಿ ಫ್ರೆಂಡ್ಸ್ ಕ್ಲಬ್ಗಳು, ಇದ್ದಂತ ನಮ್ಮ ಊರು ಕೇರಿಗೆ ಒಂದೊಂದು ಸಂಘ ಸಂಸ್ಥೆಗಳು ಜನಪರ ಸೇವೆಯನ್ನು ಮಾಡುವುದರ ಜೊತೆಗೆ ಪ್ರತಿ ವರ್ಷ ಅದರ ವಾರ್ಷಿಕೋತ್ಸವದ ನಿಟ್ಟಿನಲ್ಲಿ ಆ ಊರಿನ ಜನರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಜೊತೆಗೆ ಆ ಊರಿನ ಜನರನ್ನು ಒಗ್ಗೂಡಿಸುವಂತ ಪ್ರಯತ್ನ ಈಗಲೂ ನಡೀತಿದ್ದು, ಬಹಳ ಮುಂಚಿನಿಂದಲೂ ನಡೆದು ಬಂದಂತ ವಿಚಾರ. ಅಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರಾದ ಅದೆಷ್ಟು ಲೇಖಕರ ಪೌರಾಣಿಕ ನಾಟಕಗಳಾಗ್ಲಿ, ಐತಿಹಾಸಿಕ ನಾಟಕಗಳಾಗ್ಲಿ, ಚಾರಿತ್ರಿಕ ನಾಟಕಗಳಾಗ್ಲಿ, ಅಥವಾ ನಮ್ಮ ಸಾಮಾಜಿಕ ನಾಟಕಗಳಾಗ್ಲಿ, ಆ ನಾಟಕವನ್ನು ಅಲ್ಲಿನ ಸಂಘ ಸಂಸ್ಥೆಗಳು, ಆ ಕ್ಲಬ್ಗಳು, ಫ್ರೆಂಡ್ಸ್ ಕ್ಲಬ್ಗಳು, ಇಂತ ಸಮಾಜಮುಖಿ ಆದ ಕೆಲಸ ಮಾಡತಕ್ಕಂತಹ ಸಂಸ್ಥೆಗಳು ನಡೆಸಿಕೊಂಡು ಬರುದ್ರಿಂದಾಗ್ಲಿ ಪ್ರತಿ ವರ್ಷ ಹೊಸ ಹೊಸ ನಾಟಕಗಳು, ಹೊಸ ಹೊಸ ಕಲಾವಿದರು ಹುಟ್ಟಿದ್ರು. ಇವತ್ತು ಕೂಡ ಏನು ಹೆಸರು ಪಡೆದಿದ್ದಾರೆ ಇವತ್ತು ರಂಗಭೂಮಿಯಲ್ಲಿ, ಸಾಮಾಜಿಕವಾಗ್ಲಿ, ಪೌರಾಣಿಕವಾಗ್ಲಿ, ಅದು ಬೇರೆ ಯಾವ ನವೀನ ನಾಟಕಗಳಾಗ್ಲಿ, ಅದ್ರಲ್ಲಿ ಮುಖ್ಯವಾಗಿ ನನಗೆ ಗೊತ್ತಿದ್ದಾಗ ಹೆಚ್ಚಿನವರು ಅಂತಹ ತೀರವಾದಂತಹ ನಮ್ಮ ಹಳ್ಳಿ ಪ್ರದೇಶದಿಂದ ಬಂದಂತ ಕಲಾವಿದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮುಖ್ಯವಾಗಿ ಮಂಗಳೂರಿನಲ್ಲಿ ಹೇಳುವುದಾದ್ರೆ ನಮ್ದು ಉಳ್ಳಾಲ ಮತ್ತು ನಮ್ಮ ಕದ್ರಿಯನ್ನು ಹೋಲಿಸಿದ್ರೆ ಇಲ್ಲಿಂದ ಬಂದಂತ ಪೌರಾಣಿಕ ಕಲಾವಿದರು ಅನೇಕರಿದ್ದಾರೆ. ಅದು ಹೊಸ ಕಲಾವಿದರಿಗೂ ಸ್ಫೂರ್ತಿ. ಈಗ ನಾವು ಕೂಡ ಮೊದಲು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಿಸಿ ಹೋಗುವಾಗ ಅಲ್ಲಿ ಪೌರಾಣಿಕ ನಾಟಕ ತಂಡಗಳಲ್ಲಿ ಮುಖ್ಯವಾದ ಕೇಂದ್ರ ಬಿಂದುಗಳು ಇದ್ದದ್ದೇ ಅವರು ಕೆಲವೊಂದು ಸೀಮಿತವಾದ ಪ್ರದೇಶದಿಂದ ಬಂದಂತ ಕಲಾವಿದರು. ಅವರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ರಂಗಭೂಮಿಯಲ್ಲಿ ಪೌರಾಣಿಕ ನಾಟಕವನ್ನು ಇವತ್ತಿಗೂ ಕೂಡ ಉಳಿಸುವಲ್ಲಿ ಬಹಳ ಯಶಸ್ವಿಯಾದ ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದಾಗಿ ಇವತ್ತು ಹೊಸ ಜನರೇಷನ್ ಗೆ ನಾವು ಅವರ ಮಾಡಿದಂತಹ ಅಭಿನಯ ಅಥವಾ ಏನಲ್ಲಿ ಟೆಕ್ನಿಕ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಇವತ್ತು ಹೊಸಬರಿಗೆ ಬಹಳ ಅನುಕೂಲವಾಗ್ತದೆ. ಮುಖ್ಯವಾಗಿ ನೋಡಿ, ಈಗೇನು ಟೆಕ್ನಿಕಲ್ ಅಂತ ಹೇಳಿ ನಾವೇನು ಯೂಸ್ ಮಾಡ್ತಿದ್ವಿ, ಈಗ ಕೋರ್ದಬ್ಬು ತನಿ ಮಾನಿಗೆ ಅಂತ ನಾಟಕದಲ್ಲೂ ಕೂಡ ಬಹಳ ಹಿಂದಿನ ಕಾಲದಲ್ಲಿ ಕೂಡ ರಾಮ ಕಿರೋಡಿನ ಬರೆದಂತ ನಾಟಕದಲ್ಲಿ ಕೂಡ ಅಲ್ಲಿ ಬಬ್ಬುಸ್ವಾಮಿಯ ಕೆಲವೊಂದು ಯಕ್ಷಿಣಿ ಅಂತ ಒಂದು ಕೆಲಸಗಳನ್ನು ನಾವು ಆ ಟೆಕ್ನಿಕ್ ಅನ್ನು ಆಗ್ಲೇ ಯೂಸ್ ಮಾಡಿದ್ದಾರೆ. ಅದನ್ನು ಇವತ್ತು ಕೂಡ ಒಂದು ಲೆಕ್ಕದಲ್ಲಿ ಮುಂಚಿಗಿಂತ ಈಗ ಸುಲಭ. ಯಾವುದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ಲಿಕ್ಕೆ ಬೇಕಾದಷ್ಟು ಪರಿಕರಗಳು ಸಿಗ್ತದೆ ಮತ್ತು ಐಡಿಯಾಗಳು ಸಿಗ್ತದೆ, ಮತ್ತು ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬೇರೆ ಬೇಕಾದಂತಹ ನಮ್ಮ ಯಾವುದು ಬೆಳಕಿನ ಸಂಯೋಜನೆಯಲ್ಲಿ ಆಗ್ಲಿ ಅಥವಾ ಟೆಕ್ನಿಕಲ್ ಇಶ್ಯೂನಲ್ಲಿ ಬೇಕಾದಷ್ಟು ಹೊಸ ಪರಿಕರಗಳು ಬಂದಿದೆ. ಆದ್ರೆ ಮುಂಚಿನದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಈಗ ಮತ್ತು ಸುಲಭ ಅಂತ ನನ್ನ ಅನಿಸಿಕೆ. ಇನ್ನೊಂದು ವಿಚಾರ ನಾವು ಹೇಳ್ಬೇಕಾದ್ರೆ, ಮೊದಲು ದೃಶ್ಯ ಮಾಧ್ಯಮದಲ್ಲಿ ಪರದೆಯನ್ನು ಯೂಸ್ ಮಾಡ್ತೀವಿ. ನೋಡಿ, ಆ ಪರದೆಯ ಹಿಂದೆ ಪರದೆಯ ಮುಂದೆ ಇರ್ತಕ್ಕಂತ ಒಬ್ಬ ಕಲಾವಿದ, ಫಾರ್ ಎಕ್ಸಾಂಪಲ್ ಒಬ್ಬ ರಾಕ್ಷಸಿಯ ಅಥವಾ ರಾಕ್ಷಸನ ಒಂದು ಪಾತ್ರಕ್ಕೆ ಪೂರಕವಾದಂತಹ ಬ್ಯಾಕ್ ಗ್ರೌಂಡ್ ಒಂದು ಸ್ಕ್ರೀನ್ ಇತ್ತು. ಆ ಸ್ಕ್ರೀನ್ ಒಂದು ಕಾಡಿದ್ದು ಅಥವಾ ಒಂದು ನಮ್ಮ ಒಂದು ಗುಹೆ ಅಂತ ಏನಾದ್ರೂ ಒಂದು ವಿಶೇಷತೆ ಇದ್ರಿಂದಾಗಿ ಆ ಪಾತ್ರ ಎದ್ದು ಕಾಣ್ತಿತ್ತು. ನೋಡಿ, ಅಲ್ಲಿ ನಾವು ಏನು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ಪರದೆಯನ್ನು ರಚಿಸಿದ ಅಥವಾ ಮಾಡಿದಂತಹ ಕಲಾವಿದನಿಗೆ ನಾವು ಸೆಲ್ಯೂಟ್ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ, ಇಂತ ಒಂದು ಅದ್ಭುತ ಕಲೆಯಿಂದಾಗಿ ಅವತ್ತು ಜೀವಂತವಾಗಿ ಜೀವಂತವಾಗಿದ್ದಂತಹ ಪೌರಾಣಿಕ ನಾಟಕಗಳು ಇವತ್ತು ಏನು ದೃಶ್ಯ ಮಾಧ್ಯಮ ಎಲ್ಇಡಿ ಮುಖಾಂತರವಾಗ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಬಂದಿದ್ರು ಕೂಡ ಅದಕ್ಕೆ ಮೂಲ ಅವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಖಂಡಿತ ಖಂಡಿತ, ತುಂಬಾ ತುಂಬಾ ವಿಷಯಗಳನ್ನ ಇವತ್ತು ನಮ್ಗೆ ನೀವು ಹೇಳಿದ್ದೀರಾ. ನನಗೆ ಸಹ ಈ ಪೌರಾಣಿಕ ನಾಟಕಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಇವತ್ತು ಎಲ್ಲ ವಿಷಯಗಳು ಗೊತ್ತಾಯಿತು. ನವೀನ್, ನಿಮ್ಮ ರಂಗ ಪಯಣ ಹೀಗೆ ಸಾಗ್ತಾ ಇರಲಿ, ಇನ್ನಷ್ಟು ಒಳ್ಳೆಯ ನಾಟಕಗಳು ನಿಮ್ಮ ಲೇಖನೆಯಿಂದ ಮೂಡಿ ಬರಲಿ ಅಂತ ನಾವು ಹಾರೈಸ್ತೇವೆ. ಥ್ಯಾಂಕ್ ಯು. ಸೊ ಈಗ ಪೌರಾಣಿಕ ನಾಟಕಗಳ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ, ಅಂತೆಯೇ ನಾವು ನವ್ಯ ನಾಟಕಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿದೆ. ಅದಕ್ಕಿಂತ ಮೊದಲು ಈ ಸೂಪರ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಈ ಹಾಡು ನಿಮಗೋಸ್ಕರ. ಮೈಸೂರು

0: ವೀರ ರಣಧೀರ ಕಂಠೀರವ ನರಸರಾಜ ಒಡೆಯರಿಗೆ ಸಾಕ್ಷಾತ್ ಚಾಮುಂಡೇಶ್ವರಿಯ ಒಲಿದು ಪ್ರತ್ಯಕ್ಷಳಾಗಿ ವೈರಿರುಂಡ ಚಂಡಾಡಲು ಮಹಾನರಸಿಂಹ ಎಂಬ ಕಕ್ಕಿಯನ್ನ ದಯಪಾಲಿಸಿದ್ಲಂತೆ. ಅದು ರಣಧೀರ ಕಂಠೀರವರನ್ನು ಬಿಟ್ಟು ಉಳಿದವರಿಗೆ ಅಗೋಚರವಂತೆ.
1: ಓ ಆಮೇಲೆ

0: ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದಾರೆ ರೇಡಿಯೋ ಸಾರಂಗ್ 107.8 ಎಫ್ ಎಂ, ವಾಯ್ಸ್ ಆಫ್ ಮಂಜುಳಾ. ಇದರಲ್ಲಿ ನಾನು ಮಂಜುಳಾ. ಸೊ ಇದು ಬಣ್ಣ ಬಣ್ಣದ ಬದುಕು. ಇಷ್ಟವರೆಗೆ ನಾವು ಪೌರಾಣಿಕ ನಾಟಕಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಅಲ್ವಾ. ಕನ್ನಡದಲ್ಲಿ ನವ್ಯ ನಾಟಕ, ಇದ್ರ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಮೊದಲಾಗಿ ನಮ್ಗೆ ಒಂದು ಗೊತ್ತಿರುವ ಪ್ರಕಾರ, ಗಿರೀಶ್ ಕಾರ್ನಾಡ್ ಅವರ ತುಘಲಕ್ ನಾಟಕದಿಂದ ಆರಂಭವಾಯಿತು ಅಂತ ಹೇಳ್ಬಹುದು. ಅಲ್ಲಿಂದ ಪರಿಗಣಿಸಲಾಗ್ತಾ ಉಂಟು ಇಲ್ಲಿಂದ ನವ್ಯ ನಾಟಕ ಪ್ರಾರಂಭವಾಯಿತು ಅಂತ ಹೇಳಿ. ಅವರ ಯಯಾತಿ, ಹಯವದನ, ಅಂಜುಮಲ್ಲಿಗೆ, ಈ ಬಹುತೇಕ ಎಲ್ಲ ನಾಟಕಗಳು ಕೂಡ ಕನ್ನಡ ನವ್ಯ ನಾಟಕಗಳಾಗಿವೆ. ನವ್ಯ ನಾಟಕಗಳಿಗೆ ಅದರದೇ ಆದ ಒಂದು ಆಯಕಟ್ಟಿದೆ. ಕೆಲವರು ಹೇಳ್ತಾರೆ ಅದು ನಮ್ಗೆ ಅರ್ಥ ಆಗುದಿಲ್ಲ, ಅದು ಎಂತ ನಮ್ಗೆ ಗೊತ್ತಾಗುವುದಿಲ್ಲ ಅಂತೇಳಿ. ಖಂಡಿತ ಇಲ್ಲ, ನಾಟಕದ ಇನ್ನೊಂದಿಷ್ಟು ಸೊಗಡನ್ನ ನವ್ಯ ನಾಟಕಗಳಲ್ಲಿ ನಾವು ನೋಡಬಹುದು. ಹೆಗ್ಗೋಡಿನ ನೀನಾಸಮ್ಮ ಆಗಿರ್ಲಿ, ಅಥವಾ ಮೈಸೂರಿನ ರಂಗಾಯಣ ಆಗಿರ್ಲಿ, ಸಾಣೆಹಳ್ಳಿಯ ಶಿವಸಂಚಾರಿ ತಂಡ ಆಗಿರ್ಲಿ, ಇಂತಹ ಕೆಲವು ತಂಡಗಳು ಈಗಲೂ ತಮ್ಮ ತಂಡವನ್ನ ಕಟ್ಟಿಕೊಂಡು ಊರೂರಲ್ಲಿ ನಾಟಕಗಳನ್ನ ಪ್ರದರ್ಶಿಸ್ತಾ ಇದೆ. ಅದನ್ನ ಅಷ್ಟೇ ಪ್ರೀತಿಯಿಂದ ಆಸ್ವಾದಿಸುವವರು ಇದ್ದಾರೆ. ಹಾಗಿದ್ರೆ ನವ್ಯ ನಾಟಕಗಳ ಸೊಬಗಿನ ಬಗ್ಗೆ ಮಾತನಾಡೋದಿಕ್ಕೆ ನಮ್ ಜೊತೆ ಇರುವವರು ಭೂಮಿಕಾ ತಂಡ ಹಾರಾಡಿ ಇದರ ನಿರ್ದೇಶಕರಾದಂತ ಶ್ರೀ ರಾಮ್ಶಿಟಿ ಹಾರಾಡಿ. ವೃತ್ತಿಯಲ್ಲಿ ಇವರು ಮಾಸ್ಟರ್. ಅವರ ನಾಟಕಗಳೆಂದ್ರೆ ಅವರಿಗೆ ನಾಟಕಗಳು ಹೇಳಿದ್ರೆ ಹುಚ್ಚು ಅಭಿಮಾನ, ನಾಟಕದ ಕಲಾವಿದರು ಹೇಳಿದ್ರೆ ತುಂಬಾ ಪ್ರೀತಿ ಜಾಸ್ತಿ. ನಾಟಕನೇ ಇವರ ಉಸಿರು. ಹೊಸ ಹೊಸ ಪ್ರಯೋಗಗಳನ್ನ ರಂಗಕ್ಕೆ ತಂದವರು, ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡವರು. ಆಮೇಲೆ ಇವರು ಅಗ್ನಿಲೋಕ, ಅರಗಿನ ಬೆಟ್ಟ, ಕಾತ್ಯಾಯಿನಿ, ಬರ್ಬರೀಕ, ಮರಗಿಡಬಳ್ಳಿ, ನಮ್ಮ ನಿಮ್ಮೊಳಗೊಬ್ಬ, ವೃತ್ತದ ವೃತ್ತಾಂತ, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ, ಕವಡೆ ಪುರಾಣ, ಆರದಿರಲಿ ಬೆಳಕು, ಹೀಗೆ ಬಹಳಷ್ಟು ನಾಟಕಗಳನ್ನ ನಿರ್ದೇಶಿಸ್ತಾ ಬಂದಿದ್ದಾರೆ. ಸೊ ಅವರು ಈ ನವ್ಯ ನಾಟಕಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಮಸ್ತೆ ಸರ್.
1: ನಮಸ್ತೆ.
0: ನಿಮ್ಮ ನಾಟಕಗಳನ್ನ ನಾನು ನೋಡಿದ್ದೇನೆ, ಅದ್ರ ಜೊತೆಗೆ ನಿಮ್ಮ ನಾಟಕಗಳಲ್ಲಿ ನಾನು ಪಾಠ ಕೂಡ ಮಾಡಿದ್ದೇನೆ. ನವ್ಯ ನಾಟಕಗಳು ಅಂತೇಳಿ ನಾವು ಹೆಸರನ್ನ ತಗೊಂಡಾಗ ನಮ್ಗೆ ನೆನಪಾಗುವ ಒಂದು ಹೆಸರು ರಾಮ್ಶೆಟ್ಟಿ ಹಾರಾಡಿ. ನಾಟಕಗಳನ್ನ ಅತಿಯಾಗಿ ಪ್ರೀತಿಸುವವರು ನೀವು. ಆಮೇಲೆ ನಾಟಕವ ನನ್ನ ಲೆಕ್ಕದಲ್ಲಿ ನಾಟಕ ಅಂದ್ರೆ ನಿಮ್ಮ ಉಸಿರು. ನೀವು ವೃತ್ತಿಯಲ್ಲಿ ಮಾಸ್ಟರ್ ಆಗಿದ್ರು ಸಹ ನಿಮ್ಮ ಉಸಿರಲ್ಲಿ ಇರುವುದು ನಾಟಕ. ಸರ್, ಈಗ ನನಗೆ ನವ್ಯ ನಾಟಕಗಳ ಬಗ್ಗೆ ಬಹಳ ಒಂದು ದೊಡ್ಡ ಸಂಶಯ ಇದೆ. ನವ್ಯ ನಾಟಕಗಳನ್ನ ಹೆಗ್ಗೋಡಿನವರು ಎಲ್ಲಿಯಾದ್ರೂ ಅಥವಾ ಯಾರೋ ಒಂದು ತಂಡ ಆಡಿದ್ರೆ ಅಲ್ಲಿ ಒಂದು ಲೆಕ್ಕದಷ್ಟು ಜನ ಬರ್ತಾರೆ, ಒಂದು ಸ್ವಲ್ಪ ಜನ ಬರ್ತಾರೆ. ಅದೇ ತುಳು ನಾಟಕಗಳಿಗೆ ನೋಡಿ ಫುಲ್ ಹೌಸ್ಫುಲ್ ಆಗಿರುತ್ತೆ. ಯಾಕೆ ಈ ರೀತಿ ನವ್ಯ ನಾಟಕಗಳಲ್ಲಿ ಅದರದ್ದೇ ಆದ ಒಂದು ಸೊಗಡಿದೆ, ಒಂದು ಅದರದ್ದೇ ಒಂದು ಆಯಕಟ್ಟಿದೆ, ಯಾಕೆ ಜನಗಳು ಅದರ ಹತ್ರ ಆಕರ್ಷಿತರಾಗ್ತಾ ಇಲ್ಲ?
1: ಈಗ ನಮ್ದು ಏನಂದ್ರೆ, ನವ್ಯ ನಾಟಕಗಳು ನಮ್ಗೆ ಪಾಶ್ಚಾತ್ಯದಿಂದ ನಮ್ದು ಬಂದದ್ದು.
0: ಹಾ,
1: ನಮ್ಮ ದೇಶದಲ್ಲಿ ಏನಿತ್ತು ಅಂದ್ರೆ ಮೊದ್ಲಿಂದ ನಾಟಕ ಆಡ್ತಾ ಇದ್ರು, ಬಹಳ ಹಿಂದಿಂದ ನಾಟಕ ಆಡಿದ್ದಾರೆ, ಆದ್ರೆ ನಮ್ದು ಒಂದು ಸ್ಟೈಲ್ ಇತ್ತು, ಪರದೆ ನಾಟಕಗಳು ಆಡ್ತಾ ಇದ್ರು. ಆದ್ರೆ ಎಲ್ಲ ಒಂದಷ್ಟು ಜನ ಈಗಲೂ ಕೂಡ ಉತ್ತರ ಕರ್ನಾಟಕಕ್ಕೆಲ್ಲ ಹೋದ್ರೆ ನಮ್ಗೆ ಪರದೆ ನಾಟಕಗಳು ಸಿಗ್ತವೆ. ತುಮಕೂರಿನಲ್ಲಿ ರಂಗಮಂದಿರದಲ್ಲಿ ಪ್ರತಿ ವಾರ ವಾರ ಪರದೆ ನಾಟಕಗಳು ಆಗುತ್ತೆ, ಅಲ್ಲಿ ಒಂದಷ್ಟು ಜನ ಸೇರ್ತಾರೆ. ನವ್ಯ ನಾಟಕಗಳು ಏನಾಯ್ತು ಅಂದ್ರೆ, ಒಬ್ಬೊಬ್ಬ ನಿರ್ದೇಶಕ ಅದ್ರ ಒಂದಷ್ಟು ಸಾಧ್ಯತೆಗಳನ್ನ ತೆರೆದಿಡುತ್ತೆ. ನವ್ಯ ನಾಟಕ ತಾನೇನೋ ಹೇಳುವ ಪ್ರಯತ್ನವನ್ನ ಮಾಡ್ತಾನೆ ಒಬ್ಬ ನಿರ್ದೇಶಕ. ಈಗ ಅವನ್ ಹೇಳುವ ಪ್ರಯತ್ನಗಳನ್ನ ಪ್ರೇಕ್ಷಕನಿಗೆ ಅದು ಇಷ್ಟ ಆಗದೆ ಇರ್ಬೋದು, ಅಥವಾ ಅವನ ಪ್ರಯತ್ನಗಳಲ್ಲಿ ಅವನ್ ಸೋಲ್ಬಹುದು. ಆಗ ಒಟ್ಟು ನಾಟಕ ಸೋಲುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಪ್ರೇಕ್ಷಕನಿಗೆ ನಾಟಕ ಇಷ್ಟ ಆಗೋದಿಲ್ಲ. ಅದೇ ಇವಾಗ ನೀವು ನೋಡಿ ತುಳು ನಾಟಕಗಳು ಹೇಗಿದೆ ಅಂದ್ರೆ, ಒಂದ್ ಎರಡು ಗಂಟೆ ಎರಡೂವರೆ ಗಂಟೆ ಅವ್ರು ನಾಟಕ ಮಾಡಿದ್ರು, ಅಷ್ಟು ಹೊತ್ತು ಒಂದಷ್ಟು ಹಾಸ್ಯಗಳನ್ನ ಇಟ್ಕೊಂಡು ನಾಟಕ ಮಾಡ್ತಾರೆ. ಅವರು ಡೈಲಾಗ್ ಓರಿಯೆಂಟೆಡ್ ಡ್ರಾಮಾ ಅವರು.
0: ಹೌದು,
1: ಜನ ನಗ್ತಾರೆ. ತುಂಬಾ ಜನ ಇವತ್ತು ನಾಟಕದ ಮೂಲಕ ಏನನ್ನ ಕೇಳ್ತಾರೆ ಅಂದ್ರೆ ಪ್ರೇಕ್ಷಕ ಅವನು ಮನೋರಂಜನೆಯನ್ನ ಕೇಳ್ತಾನೆ. ನಾವು ನವ್ಯ ನಾಟಕಗಳ ಮೂಲಕ ಏನನ್ನು ಹೇಳುವ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋದಾಗ್ಲೇನೆ ನವ್ಯ ನಾಟಕಕ್ಕೆ ಪ್ರೇಕ್ಷಕರು ಕಡಿಮೆ ಆಗೋದು. ಯಾಕೆಂದ್ರೆ ಯಾವ್ದೋ ಒಂದು ನಾಟಕ ನೋಡ್ತಾರೆ, ಅವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು, ಆದ್ರೆ ಇನ್ನೊಂದು ನಾಟಕ ಬಹಳ ಚೆನ್ನಾಗಿರುತ್ತೆ, ಆದ್ರೆ ಅವ್ರಿಗೆ ಗೊತ್ತಾಗಲ್ಲ ಈ ನಾಟಕ ಚೆನ್ನಾಗಿದೆ ನಾವು ನೋಡ್ಬೇಕು ಅಂತ. ಹಾಗಾಗಿ ಮತ್ತು ಒಂದು ಪಬ್ಲಿಸಿಟಿ, ಇವತ್ತು ಹಾಸ್ಯ ನಾಟಕಗಳು ಹೇಗಾಗಿದ್ದಾವೆ ಅಂದ್ರೆ ಬಹಳ ಬೇಗ ಬಾಯಿಂದ ಬಾಯಿಗೆ ನೋಡಿದವರು ತುಂಬಾ ಜನ ನೋಡ್ತಾರೆ, ಅವ್ರು ಇನ್ನೊಬ್ರು ಹೇಳ್ಬಿಡ್ತಾರೆ ಅದು ಚೆನ್ನಾಗಿದೆ ಅನ್ಕೊಂಡು, ಹಾಗೆ ಸುದ್ದಿ ಆಗುತ್ತೆ. ನವ್ಯ ನಾಟಕಗಳನ್ನ ಊರಲ್ಲಿ ನೋಡುವವರ ಸಂಖ್ಯೆಯೇ ಕಡಿಮೆ ಇದೆ ಇವತ್ತು, ಹಾಗಾಗಿ ನವ್ಯ ನಾಟಕಗಳಿಗೆ ಜನ ಕಡಿಮೆ ಇದೆ.
0: ಹೇಗೆ ಸರ್ ಅವರನ್ನ ಆಕರ್ಷಿಸಬಹುದು ಇದಕ್ಕೆ?
1: ಹೇಗೆ ಅನ್ಕೊಂಡಲ್ಲ, ನವ್ಯ ನಾಟಕಗಳನ್ನ ಈಗ ಪ್ರೇಕ್ಷಕರು ಎಲ್ರು ಒಂದೇ ಮನಸ್ಥಿತಿಯರು ಇರೋದಿಲ್ಲ. ಒಂದಷ್ಟು ಜನ ಎಜುಕೇಟೆಡ್ ಪ್ರೇಕ್ಷಕರು ಇರ್ತಾರೆ. ಆಮೇಲೆ ಈಗ ನವ್ಯ ನಾಟಕಗಳನ್ನ ನೋಡೋರು ತುಂಬಾ ಜನ ಸೀನಿಯರ್ ಸಿಟಿಸನ್ಸ್ ನೋಡ್ತಾರೆ, ಹೊಸ ಪೀಳಿಗೆಯ ಹುಡುಗರು ನೋಡ್ತಾ ಇಲ್ಲ ಇವತ್ತು ನವ್ಯ ನಾಟಕಗಳನ್ನ. ನಾವು ನಾಟಕ ಆಡುವವರು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು, ನಾವು ಅದ್ರ ಬಗ್ಗೆ ಜಾಗ್ರತೆ ಮಾಡ್ಬೇಕು, ಅವರನ್ನ ಹೇಗೆ ರಂಗಭೂಮಿಗೆ ಕರೆಸ್ಬೇಕು, ಅವರನ್ನ ಹೇಗೆ ನಾಟಕ ನೋಡ್ಲಿಕ್ಕೆ ಕರೆಸ್ಬೇಕು ಅನ್ನೋದು ಬಹಳ ಮುಖ್ಯವಾದ ಟಾಸ್ಕ್ ನಮ್ಗೆ ಇವತ್ತು. ಬಟ್ ಯಾವ ರಂಗ ತಂಡ ಅಥವಾ ಯಾವ ನಿರ್ದೇಶಕ ಅಥವಾ ಯಾವ ರಂಗ ಕಲಾವಿದ ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಪ್ರೇಕ್ಷಕರನ್ನ ನಾವು ತರಬೇಕಾದ್ರೆ ನಾವು ಎಂತ ನಾಟಕಗಳನ್ನ ಕೊಡ್ಬೇಕು, ಅದು ಹೇಗಿರ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಆ ತರ ಆಗಿರೋದು.
0: ಸರ್, ನೀವು ನಿಮ್ಮ ಊರಲ್ಲಿ ನಿಮ್ಮ ಬ್ರಹ್ಮಾವರದಲ್ಲಿ ನೀವು ನಾಟಕದ ಒಂದು ಹಬ್ಬವನ್ನೇ ಆಚರಿಸ್ತೀರಿ, ಅಲ್ಲಿ ಹೇಗಿದೆ ಜನರ ಒಂದು ಸ್ಪಂದನೆ?
1: ನಾವು ಒಂದು ಬಣ್ಣ ಅಂತ ಒಂದು ನಾಟಕ ಶೋ ಮಾಡಿದ್ವಿ ಸೋಮವಾರಕ್ಕೆ. ತುಂಬಾ ವರ್ಷಗಳ ಹಿಂದೆ ಕೆ ಜಿ ನಾರಾಯಣಲ್ಲ ಇದ್ರು, ಆಗೆಲ್ಲ ನಾಟಕ ಮಾಡ್ತಾ ಇದ್ರು, ನೀನಾಸಂ ನಾಟಕಗಳು ಆಗ್ತಾ ಇತ್ತು. ಆಮೇಲೆ ಒಂದಷ್ಟು ವರ್ಷ ಬ್ರಹ್ಮವಾರ ಖಾಲಿ ಆಯ್ತು, ನವ್ಯ ನಾಟಕಗಳನ್ನ ಕಾಣ್ಲಿಲ್ಲ ಬ್ರಹ್ಮವಾರದಲ್ಲಿ. ಆಗ ನಾವು ಬ್ರಹ್ಮವಾರಕ್ಕೆ ಹೋಗಿ ಒಂದು 10 ವರ್ಷದ ಹಿಂದೆ ಹೋಗಿ ನಾವು ನಾಟಕನ ಸ್ಟಾರ್ಟ್ ಮಾಡಿದ್ವಿ. ಆಗ ಪ್ರೇಕ್ಷಕರ ಸಂಖ್ಯೆ ಬಹಳ ಬಹಳ ಕಡಿಮೆ ಇತ್ತು ಪ್ರಾರಂಭದಲ್ಲಿ. ನಾವು ತುಂಬಾ ಜನರನ್ನ ರೀಚ್ ಆಗಿದ್ವಿ, ತುಂಬಾ ಮನೆ ಮನೆಗಳಿಗೆ ಹೋಗಿ ಇನ್ವಿಟೇಷನ್ಸ್ ಗಳನ್ನ ಕೊಟ್ಟು ಬ್ಯಾನರ್ ಗಳನ್ನೆಲ್ಲ ಹಾಕಿ ಪಬ್ಲಿಸಿಟಿ ಬಹಳ ಮಾಡಿದೀವಿ. ಆದ್ರೆ ಜನ ಬರ್ಲಿಲ್ಲ, ಲಿಮಿಟ್ ಜನ ಇತ್ತು. ಆನಂತರ ಬರ್ತಾ ಬರ್ತಾ ಬರ್ತಾ ಜನ ಸ್ಟಾರ್ಟ್ ಆಯ್ತು. ಮತ್ತೆ ಇಲ್ಲೇನೋ ಒಳ್ಳೆ ನಾಟಕಗಳನ್ನ ಕೊಡ್ತಾರೆ ಅನ್ಕೊಂಡು ಈಗ ನಾವು ಒಂದ್ ಕನೆಕ್ಟ್ 300-350 ಜನ ಬರ್ತಾರೆ ಒಂದ್ ದಿವಸದ ನಾಟಕ ಅಂದ್ರೆ. ಆದ್ರೆ ಆ ನಾಟಕ ನೋಡ್ಕೊಂಡ್ ಬರ್ತಾರೆ. ಈಗ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ 6-7 ದಿವಸ ಈ ತರ ಮಾಡಿದಾಗ ಎಲ್ಲಾ ದಿವಸ ಎಲ್ರಿಗೂ ಕೊಡಕ್ ಆಗಲ್ಲ. ಹಾಗಾಗಿ ಒಟ್ಟು ಒಂದು 500 ಪ್ರೇಕ್ಷಕರು 6 ದಿನಗಳಿಗೆ ಶೇರ್ ಮಾಡ್ಕೊಂಡು ಬರ್ತಾರೆ. ಹಾಗೆ ಯೋಚನೆ ಮಾಡ್ಬೋದು. ಅದಕ್ಕಿಂತ ಬ್ರಹ್ಮವಾರಕ್ಕೆ ಎಷ್ಟು ಜನ ಇದೆ? ಮೊನ್ನೆಗೆ ಒಂದು ಅಭಿಮತ ಅಂತ ಒಂದು ಕಾರ್ಯಕ್ರಮ ಬ್ರಹ್ಮವಾರದಲ್ಲಿ ಮಾಡಿದ್ರು. ಹತ್ರ 30,000 ಜನ ಬ್ರಹ್ಮವಾರ ಗಾಂಧಿ ಮೈದಾನದಲ್ಲಿ ಒಂದ್ ದಿವಸ ಸೇರಿ ಆ ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡಿದ್ರು. ಅಷ್ಟು ಪ್ರೇಕ್ಷಕರು ಸೇರಬಹುದಾದ ಬ್ರಹ್ಮವಾರದಲ್ಲಿ ನಾವು ನಾಟಕ ಮಾಡುವಾಗ ಒಂದು 500 ಜನ ಬ್ರಹ್ಮವಾರ ನಾಟಕ ನೋಡೋ ಪ್ರೇಕ್ಷಕರು ಬ್ರಹ್ಮವಾರದಲ್ಲಿ ಇರ್ಬೋದೇನೋ ಅಷ್ಟೇ. ಆದ್ರೆ ಏನಿದೆ ಅಂದ್ರೆ, ನಾವು ನಾಟಕನ ಮಾಡೋದಿದೆಯಲ್ಲ, ನಾಟಕನ ಮಾಡೋದಕ್ಕಿಂತ ನಾಟಕ ನೋಡೋದಕ್ಕೆ ಪ್ರೇಕ್ಷಕರಿಗೆ ಮೊದಲು ಹೇಳ್ಕೊಡ್ಬೇಕಂತ. ಒಂದು 200 ಜನರಿಗೆ ನಾಟಕ ನೋಡೋದಕ್ಕೆ ಹೇಳ್ಕೊಡ್ಬೇಕು ಅಂತ ಒಂದಿದೆ ಮಾತು.
0: ಅಲ್ಲ ಸರ್, ನಮ್ಮ ನಾವು ನಾಟಕದ ಕಲಾವಿದರಿಗೆ ಪ್ರೇಕ್ಷಕರೇ ಮುಖ್ಯ. ಪ್ರೇಕ್ಷಕರೇ ಇಲ್ಲದಾಗ ನಾವೇನ್ ಮಾಡೋದು? ಹಾಗಿದ್ರೆ ಇದೊಂದು ನಿರಾಶವಾದ ಅಂತ ಹೇಳ್ಬೋದಾ?
1: ಇಲ್ಲ ಇಲ್ಲ, ನಿರಾಶವಾದ ಅನ್ಕೊಂಡ್ರೆ ನಾವು ಕೊಟ್ಟು ಅಭ್ಯಾಸ ಮಾಡ್ಬೇಕು. ಮತ್ತೆ ನಾವು ಆಡುವಂತ ಈ ನವ್ಯ ನಾಟಕಗಳಿಗೆ ನಮ್ಗೆ 1,000 ಜನ ಪ್ರೇಕ್ಷಕರು ಬೇಕಾಗಿಲ್ಲ. ನಮ್ಗೊಂದು 200-300 ಜನ ಪ್ರೇಕ್ಷಕರು ಸಿಕ್ಕಿದ್ರೆ ನಮ್ಗೆ ಆ ನಾಟಕನ ಮಾಡಬಹುದು.
0: ಒಳ್ಳೆಯ ಒಳ್ಳೆಯ ಪ್ರೇಕ್ಷಕ ವರ್ಗ
1: ಇಟ್ಟು, ಹೌದು, ಅಷ್ಟು ಜನ ಇಟ್ಟು ನಾಟಕ ಆಡ್ಬೇಕಾದ ಅಗತ್ಯ ಇಲ್ಲ. ಒಂದು 200-300 ಜನ 200 ಜನ ಪ್ರೇಕ್ಷಕರು ಇದ್ರು ಧಾರಾಳ ಸಾಕು ನಮ್ಗೆ.
0: ಈ ನವ್ಯ ನಾಟಕಗಳ ಭವಿಷ್ಯ ಹೇಗಿರಬಹುದು? ಯಾಕಂದ್ರೆ ಎಲ್ಲೂ ತಂಡಗಳಿಲ್ಲ ಸರ್, ಎಲ್ಲೂ ತಂಡಗಳಿಲ್ಲ, ಮಾಡ್ಲಿಕ್ಕೆ ಆಸಕ್ತಿಯೂ ತೋರಿಸೋದಿಲ್ಲ. ಅದಕ್ಕೆ ಯಾರು ಹಣ ಹಾಕೋದು? ಅದರ ಸೆಟ್ಟಿಂಗಿಗೆ ಯಾರು ದುಡ್ಡು ಹಾಕೋದು? ನಾಟಕಗಳು ಆಗೋದಿಲ್ಲ, ಮತ್ ಯಾಕೆ ಅದಕ್ಕೆ ಅಷ್ಟು ಖರ್ಚು ಮಾಡಬೇಕು ಅನ್ನುವ ಭಾವನೆ ನಮ್ಮಲ್ಲಿ ಇದೆ. ಹಾಗಿರುವಾಗ ಮುಂದೆ ಹೇಗೆ ಇದೆ? ಅಲ್ಲ,
1: ನೀವು 10 ವರ್ಷದ ಹಿಂದೆ ನೋಡಿದ್ರೆ ಅಥವಾ ಒಂದು 15 ವರ್ಷದ ಹಿಂದೆ ನೋಡಿದ್ರೆ ಈ ಮಟ್ಟಿನ ನಾಟಕಗಳು ಆಗ ಇರಲಿಲ್ಲ. ಈಗ ನಾಟಕ ತಂಡಗಳು ಜಾಸ್ತಿ ಆಗಿದ್ದಾವೆ, ನಾಟಕಗಳು ಜಾಸ್ತಿ ಆಗ್ತಾ ಇದಾವೆ ಈಗ ಎಲ್ಲಾ ಕಡೆ ನಮ್ಮ ನಾಟಕಗಳು. ಮತ್ತು ಹೊಸ ಹುಡುಗರು ಆಕರ್ಷಿತರಾಗ್ತಾ ಇದ್ದಾರೆ. ಬೆಂಗಳೂರು ಆ ಕಡೆ ಹೋದ್ರೆ ಹೊಸ ಹೊಸ ಹುಡುಗರು ರಂಗಭೂಮಿಗೆ ಬರ್ತಾ.

0: ನಾವು ಕಾಲೇಜ್ಗಳಲ್ಲಿ ಇಂತಹ ರಂಗಭೂಮಿಯನ್ನ ಬೆಳೆಸುವ ಕೆಲಸ ಆಗ್ಬೇಕು. ಹೈಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲೆಲ್ಲ ಈ ರಂಗಭೂಮಿ ಬೆಳೆಸ್ಬೇಕು, ಅಲ್ಲಿಂದ ಬರ್ಬೇಕು.
1: ಸರ್, ನೀವು ವೃತ್ತಿಯಲ್ಲಿ ಮಾಸ್ಟರ್ ಹಾಗಿರುವಾಗ ಮಕ್ಕಳಿಗೆ ಅಲ್ಲಿ ಒಂದು ಪಠ್ಯದ ತರ ನಾಟಕವೂ ಒಂದು ಇದ್ರೆ ಹೇಗೆ?
0: ನೀ ನೋಡಿ, ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ನಾಟಕ ಶಿಕ್ಷಕರು ಇದ್ದಾರೆ. ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೆ ಪ್ರತಿ ಜಿಲ್ಲೆಯಲ್ಲಿ, ಜಿಲ್ಲೆಗೊಬ್ಬರು ಶಿಕ್ಷಕರು ಇದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ರಂಗಭೂಮಿ ಬೇರೆ, ನಾಟಕ ಬೇರೆ ಅಲ್ಲ, ರಂಗಭೂಮಿ ಬೇರೆ, ಶಿಕ್ಷಣ ಬೇರೆ ಅಲ್ಲ. ರಂಗಭೂಮಿಯ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಬಹಳ ಸುಲಭದಲ್ಲಿ ಕೊಡಬಹುದು ಅಂತ ಕಂಡುಕೊಂಡಿದ್ವಿ. ಸಿಸ್ಟಮ್ ಇದೆ, ಬಟ್ ನಾವು ಮಾಡ್ತಾ ಇಲ್ಲ ಅದನ್ನ. ಅಷ್ಟೇ ಪಾಠ ಮಾಡ್ತಿದ್ವಿ. ರಂಗಭೂಮಿ ಒಬ್ಬ ನಟ ಮತ್ತು ಒಬ್ಬ ಟೀಚರ್ ಇಬ್ರು ಒಂದೇ ಅಲ್ಲ,
1: ಖಂಡಿತ
0: ಇಬ್ರು ಇಬ್ರು ಒಪ್ಪಿಸುವ ಕೆಲಸವನ್ನ ಮಾಡ್ತೀವಿ. ನಟ ತಾನೇನ್ ಮಾಡ್ತೀನಿ ಅದನ್ನ ಪ್ರೇಕ್ಷಕರಿಗೆ ಒಪ್ಪಿಸ್ತಾನೆ, ಒಬ್ಬ ಟೀಚರ್ ತಾನೇನ್ ಹೇಳ್ತೀನಿ ಅಂದ್ರೆ ಮಕ್ಕಳಿಗೆ ಒಪ್ಪಿಸ್ಬೇಕು, ಎಲ್ಲೂ ಒಪ್ಪಿಸುವ ಕೆಲಸವೇ ಆಗ್ಬೇಕು. ಹಾಗಾಗಿ ಒಬ್ಬ ರಂಗಭೂಮಿಯವನು ಒಬ್ಬ ಟೀಚರ್ ಆಗಿದ್ರೆ ಅವನ್ ಕ್ಲಾಸ್ ರೂಮ್ ಅಲ್ಲಿ ಗ್ಯಾರಂಟಿ ಗೆಲ್ತಾನೆ. ಎಲ್ಲಾ ಟೀಚರ್ಸ್ ಗೆ ಇವತ್ತು ರಂಗಭೂಮಿಯ ಪರಿಚಯ ಆಗ್ಬೇಕು. ಎಲ್ಲಾ ಟೀಚರ್ಸ್ ಗೆ ರಂಗಭೂಮಿ ಕರ್ಕೊಂಡ್ಬರ್ಬೇಕು, ಅವ್ರಿಗೊಂದು ತರಬೇತಿಗಳಾಗ್ಬೇಕು. ರಂಗಭೂಮಿಯ ಮೂಲಕ ಪಾಠಗಳನ್ನ ಹ್ಯಾಗ್ ಮಾಡಬಹುದು, ಬಹಳ ಸುಲಭ ಇದೆ ಮತ್ತು ಮಕ್ಕಳಿಗೆ ಬಹಳ ಆಕರ್ಷಣೀಯವಾಗಿದೆ ಅದು. ನೀವು ಕನ್ನಡ ಅನ್ಕೊಂಡಲ್ಲ, ಮ್ಯಾಥ್ಸ್ ಸೈನ್ಸ್ ಎಲ್ಲ ರಂಗಭೂಮಿಯ ಮೂಲಕ ಮಾಡೋದಕ್ಕೆ ಬಹಳ ಅವಕಾಶಗಳಿದೆ. ನಾವು ಯೋಚನೆ ಮಾಡೋದಿಲ್ಲ, ರಂಗಭೂಮಿ ಸಾಧ್ಯತೆಗಳನ್ನ ತೆರೆದಿಡುತ್ತೆ. ರಂಗಭೂಮಿ ನಮ್ ಶಿಕ್ಷಣ ಹಾಗೆ ಸಾಧ್ಯತೆಗಳನ್ನ ತೆರೆದು ಇಡ್ಬೇಕಲ್ಲ, ಅದು ರಂಗಭೂಮಿ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾಟಕ ಅಂತಲೇ ಬೇರೆ ಇರ್ಬೇಕಾಗಿಲ್ಲ, ಪಾಠಗಳ ಮೂಲಕ ರಂಗಭೂಮಿಯನ್ನ ಕಲಿಸ್ತಾ ಹೋಗ್ಬೇಕು.
1: ಸರ್, ಒಂದು ಒಂದು ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಹೇಳ್ತಾರಲ್ಲ, ಈ ಅವನ್ ನಾಟಕಕ್ಕೆ ಹೋದ್ರೆ ಹಾಳಾಗಿ ಹೋಗ್ತಾನೆ, ಬೇಡವೇ ಬೇಡ ಅಂತ ಹೇಳಿ.
0: ಇಲ್ಲ ಇಲ್ಲ, ಅವರು ಹಾಗಿದ್ರೆ ನಾಟಕಕ್ಕೆ ಹೋಗದೇ ಇದ್ದವರೆಲ್ಲ ಬಹಳ ಉದ್ದಾರ ಆಗಿದ್ದಾರೆ ಅಂತ ಅನ್ಕೊಳ್ಳೋದು.
1: ಅಲ್ಲ ಸರ್, ಇಷ್ಟು ನಾಟಕ ಕಲಿಯೋದ್ರಿಂದ ಒಂದು ನೋಡಿ, ನಮ್ಗೆ ಮೆಮೊರಿ ಪವರ್ ಇರ್ತದೆ, ನಮ್ಮ ಹತ್ರ ಡೈಲಾಗ್ ಹೇಳ್ತೇವೆ ನಾವು ಸ್ಟೇಜ್ ಅಲ್ಲಿ.
0: ಒಬ್ಬ ಒಂದು ಕಾಲೇಜ್ ಅಂತ ತಗೊಳ್ಳಿ, ಒಂದು ಹುಡುಗ ರಂಗಭೂಮಿ ಒಳಗಿದ್ರೆ ಅವನ ಯೋಚನೆ ಲಹರಿಗಳು ಬೇರೆ ಆಗ್ಬಿಡುತ್ತೆ. ರಂಗಭೂಮಿಯಲ್ಲಿ ತೊಡಗಿಸಿಕೊಂಡ ವಿದ್ಯಾರ್ಥಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಆಗಿ ಕಾಣಿಸ್ತಾನ, ಬೇರೆಯವನಾಗಿ ಕಾಣಿಸ್ತಾನ. ಅವನ ಬುದ್ಧಿಮತ್ತೆ ಜಾಸ್ತಿ ಇರುತ್ತೆ, ಅವನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ರಂಗಭೂಮಿ ಅವನನ್ನ ಮೋಲ್ಡ್ ಮಾಡುತ್ತೆ, ಪರಿಪೂರ್ಣನನ್ನಾಗಿ ರೆಡಿ ಮಾಡುತ್ತೆ ರಂಗಭೂಮಿ. ರಂಗಭೂಮಿ ಮಕ್ಕಳಿಗೆ ಬಹಳ ಬಹಳ ಸಹಾಯ ಮಾಡುತ್ತೆ. ಹಾಳಾಗೋ ಪ್ರಶ್ನೆ ಇಲ್ಲ, ಹಾಳಾಗೋನು ಎಲ್ಲೂ ಹಾಳಾಗ್ತಾನೆ
1: ಅಲ್ವಾ. ನಾವು ಕಳಿಸಿ ಅಂತ ಹೇಳಿದಾಗ ಅದು ಉತ್ತರ ಕೊಡ್ತಾರೆ ಅವರು, ಏ ಬೇಡ ಬೇಡ ಬೇಡ, ಅವ್ನು ಸುರುವಿಗೆ ಓದುದಿಲ್ಲ ಅವ ಅಂತ ಹೇಳಿ.
0: ತುಂಬಾ ತಂದೆ ತಾಯಿ ಅದೇ ರಂಗಭೂಮಿಯಿಂದ ಏನು ಆಗೋದಿಲ್ಲ ಅಂತ. ಒಂದು ಏನಂಗಿದೆ ಅಂದ್ರೆ, ಈ ನಮ್ಮ ರಂಗಭೂಮಿಯಲ್ಲಿ ನಮ್ಗೆ ಬದುಕನ್ನು ಬದುಕೋದಕ್ಕಾಗಲ್ಲ, ನೀವು ಸಂಪಾದಿಸೋದಕ್ಕಾಗಲ್ಲ. ರಂಗಭೂಮಿ ಹವ್ಯಾಸಿ ರಂಗಭೂಮಿ ಅಂತೂ ಖಂಡಿತ ಆಗಲ್ಲ. ನೀವು ವೃತ್ತಿ ರಂಗಭೂಮಿಗೆ ಹೋದ್ರೆ ಎಷ್ಟು ಸಂಬಳ ಕೊಡ್ತಾರೆ, ಒಂದ್ 15,000 ರೂಪಾಯಿ ಸಂಬಳ ಇಟ್ಕೊಂಡು ಒಂದ್ ತಿಂಗಳನ್ನ ಹೇಗೆ ದುಡಬಹುದು, ಇದೆಲ್ಲ ಇದೆ. ಹಾಗಾಗಿ ರಂಗಭೂಮಿ ಬೇಡ ಅಂತ ತುಂಬಾ ಜನರು ಇದೆ. ರಂಗಭೂಮಿಯಲ್ಲಿ ಹೋಗಿ ಬಹಳ ದುಡ್ಡು ಮಾಡಿ ಬಹಳ ಎತ್ತರಕ್ಕೆ ಹೋದವನು ಯಾರು ಇಲ್ಲ. ಬದುಕಕ್ಕೆ ಬದುಕಬಹುದೇನೋ, ಬಹಳ ಒಳ್ಳೆ ಸಂಪಾದನೆ ಮಾಡೋದಕ್ಕೆ ರಂಗಭೂಮಿ ಅಲ್ಲ. ರಂಗಭೂಮಿ ಹವ್ಯಾಸಕ್ಕೆ ನಮ್ಗೆ ನಾವೆಲ್ಲ ಮಾಡ್ತೀವಿ ಬಿಟ್ರೆ ನಮ್ ಬದುಕನ್ನ ನಾವು ಬೇರೆ ಕಡೆ ಕಂಡ್ಕೊಂಡಿದ್ದೀವಿ. ಹಾಗಾಗಿ ರಂಗಭೂಮಿಗೆ ಬೇಡ ಅಂತಾರೆ ತುಂಬಾ ಜನ.
1: ಆದ್ರೆ ರಂಗಭೂಮಿಯಲ್ಲಿ ಬದುಕು ಕಟ್ಟಬಹುದು ಸರ್, ಅವನು ಯಾವುದೋ ಒಂದು ಲೆವೆಲ್ಗೆ ಅವನು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ಸರ್, ನಾವೆಲ್ಲರೂ ಕಂಡಂತಹ ಉತ್ತಮ ನಿರ್ದೇಶಕರು ನೀವು. ನಮ್ಮಂತ ಕಲಾವಿದರನ್ನ ಕರೆದು ಕಾತ್ಯಾಯಿನಿ, ಆರದರಲ್ಲಿ ಬೆಳಕೆ, ನಮ್ಮ ನಿಮ್ಮೊಳಗೊಬ್ಬ, ಇಂಥ ನಾಟಕಗಳಲ್ಲಿ ನಟಿಸುವ ಅವಕಾಶವನ್ನು ಕೊಟ್ಟವರು ನೀವು. ನಿಮ್ಮ ನಾಟಕದ ಪ್ರೀತಿ ಹೀಗೇ ಇರಲಿ, ಕಲಾವಿದರಾಗೂ ತುಡಿತ ಇರುವವರಿಗೆ ನಿಮ್ಮ ಪ್ರೀತಿಯ ಮಾರ್ಗದರ್ಶನ ಸಿಗ್ತಾ ಇರಲಿ, ಯಶಸ್ಸು ನಿಮ್ಮ ಸದಾ ನಿಮ್ಮ ಹಾದಿಯಲ್ಲಿ ಇರಲಿ, ಇದು ನಮ್ಮ ಹಾರೈಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಟಕಗಳು ಅನ್ನೋದೇ ಒಂಥರ ಮೋಹ. ಒಮ್ಮೆ ಈ ಮೋಹವನ್ನು ತಲೆಗೇರಿಸಿಕೊಂಡ್ರೆ ಅದು ಅಷ್ಟು ಸುಲಭವಾಗಿ ಬಿಟ್ಟು ಹೋಗುದು. ನಾಟಕ ಕೆಲವರಿಗೆ ಉಸಿರು, ಕೆಲವರಿಗೆ ಬದುಕು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ವಾಯ್ಸ್ ಆಫ್ ಮಂಜುಳಾದಲ್ಲಿ ನಾನು ಮಂಜುಳಾ. ಒಂದು ಚಂದದ ಹಾಡು ನಿಮಗೋಸ್ಕರ, ಎಲ್ಲೂ ಹೋಗಬೇಡಿ, ಕಾಯ್ತಾ ಇರಿ.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳಾದಲ್ಲಿ ನಾನು ಮಂಜುಳಾ, ನಾನು ನಿಮ್ಮ ಗೆಳತಿ ಮಂಜುಳಾ. ಓಕೆ, ಇದು ಬಣ್ಣ ಬಣ್ಣದ ಬದುಕು. ಹೌದು, ನಮ್ಮ ಜೀವನ ಬೇರೆ ಬೇರೆ ಬಣ್ಣಗಳಿಂದ ಕೂಡಿರುತ್ತದೆ. ವೇದಿಕೆಗಳಲ್ಲಿ ಮುಖಕ್ಕೆ ಬಣ್ಣವನ್ನು ಹಚ್ಚಿ ಬದುಕಿಗೆ ಹತ್ತಿರವಾಗುವಂತಹ ನಾಟಕಗಳನ್ನ ಕಲಾವಿದರು ಆಡಿ ತೋರಿಸ್ತಾರೆ. ಅದರಲ್ಲೂ ಈಗ ದಕ್ಷಿಣ ಕನ್ನಡದಲ್ಲಿ ತುಳು ನಾಟಕಗಳದ್ದೇ ದರ್ಬಾರು. ಮೊದಲು ಏನಿತ್ತಂದ್ರೆ ಒಂದೆರಡು ತಂಡಗಳಿತ್ತು, ಈಗ ಹತ್ತು ಹಲವಾರು ಬೇರೆ ಬೇರೆ ರೀತಿಯ ವಿಷಯಗಳು ಇರ್ತವೆ. ಅದ್ಧೂರಿತನ, LCD, ಮ್ಯೂಸಿಕ್ಗಳ ಅಬ್ಬರ, ಸೆಲೆಬ್ರಿಟಿ ಕಲಾವಿದರು. ವಾಹ್, ತುಳು ನಾಟಕಗಳು ಈಗ ವಿದೇಶಗಳಲ್ಲಿಯೂ ಹೋಗಿದೆ, ವಿದೇಶಗಳಲ್ಲೂ ಆಡ್ತಾ ಇದ್ದಾರೆ. ಹೇಳಿದರೆ ನಮ್ಮ ಒಂದು ತುಳು ನಾಟಕದ ಪವರ್ ಹೇಗಿದೆ ಅಂತ ತಿಳ್ಕೋಬೇಕು ನಾವು. ಹಾಗಿದ್ರೆ ಈ ತುಳು ನಾಟಕದ ಬೆಳವಣಿಗೆ ಹೇಗಾಯಿತು ಇದನ್ನು ಹೇಳೋದಕ್ಕೆ ನಮ್ಮ ಮುಂದೆ ಇರುವವರೀಗ ಮಧು ಬಂಗೇರ ಕಲ್ಲಡ್ಕ, ತುಡರ್ ಕಲಾವಿದರು, ಈ ತಂಡದ ನಿರ್ದೇಶಕರು, ಕೊಪ್ಪರಿಗೆ ಶಾಂತಿನಗರ ಸೆಕೆಂಡ್ ಕ್ರಾಸ್ ಏರಾ ಉಲ್ಲೇರಿ ಈ ಲಡ್, ಇನಿ ಅತ್ತಂಡ ಎಲ್ಲೆ, ಅಕ್ಲಿಡಕೆ ಎಲ್ಲೆ, ಗಾಳಿಪಟ, ಒಟ್ಟುಗುಪ್ಪುಗ, ಇಂತಹ ಅದ್ಭುತ ನಾಟಕಗಳನ್ನು ಇವರು ಬರೆದಿದ್ದಾರೆ, ಜೊತೆಗೆ ನಿರ್ದೇಶಿಸಿದ್ದಾರೆ. 12 ವರ್ಷಗಳಿಂದ ಈ ತಂಡದ ಉಸ್ತುವಾರಿಯನ್ನು ಹೊತ್ತಿರುವ ಇವರು ತುಳು ರಂಗಭೂಮಿಯ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಮಧು ಅಣ್ಣ.
1: ನಮಸ್ತೆ.
0: ತುಳು ನಾಟಕಗಳನ್ನ, ಬಹಳಷ್ಟು ತುಳು ನಾಟಕಗಳನ್ನ ಆಡಿದವರು ನೀವು. ಅದು ನಿಮ್ಮ ಕೊಪ್ಪರಿಗೆ ಆಗ್ಲಿ, ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹ ಗಾಳಿಪಟ, ಇದಕ್ಕೆಲ್ಲ ತುಂಬಾ ಹೆಸರಿದೆ ಈ ನಾಟಕಗಳಿಗೆ. ಅದರಲ್ಲೂ ಶಾಂತಿನಗರ ಸೆಕೆಂಡ್ ಕ್ರಾಸ್ ತುಂಬಾ ಸೂಪರ್ ಆಗಿರೋ ಡ್ರಾಮಾ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತಾ ಇದ್ದೇನೆ. ಬಟ್ ನನಗೆ ಒಂದ್ ಪ್ರಶ್ನೆ ಇದೆ ನಿಮ್ಮಲ್ಲಿ. ಮೊದಲು ಹೇಗಿತ್ತು ತುಳು ನಾಟಕ ಅಂದ್ರೆ? ನಾವು ಸಣ್ಣದಿರುವಾಗ ನೋಡಿರೋದು ವಿಜಯ್ ಕುಮಾರ್ ಕೊಡಿ ಅಲ್ ಬೈಲು ಅರಿಯಡ್ದೋರಿ ಅಸಲ್, ಆಮೇಲೆ ಕಾಪಿಕಾಡ್ರವರ ನಾಟಕಗಳು. ಅದಕ್ಕಿಂತ ಮೊದಲು ಹೇಳುದಿದ್ರೆ ಕೆಎನ್ ಟೈಲರ್ ಇದ್ದು ಡ್ರಾಮಾಗಳು ಎಲ್ಲ ಇತ್ತು. ಆಮೇಲೆ ಇನ್ನೊಂದ್ ಸ್ವಲ್ಪ ಹೇಳಿದ್ರೆ ಜಾತ್ರೆಗಳಲ್ಲೆಲ್ಲ ಆ ಕ್ಲಬ್ಬಿನ ಸದಸ್ಯರು ಅಥವಾ ಆ ಊರಿನ ಹುಡುಗರೆಲ್ಲ ಸೇರ್ಕೊಂಡು ನಾಟಕಗಳನ್ನ ಆಡ್ತಾ ಇದ್ರು. ಅದು ಆ ಒಂದು ದಿವಸದ ನಾಟಕಕ್ಕೆ ಸೀಮಿತ, ಮತ್ತೆ ಅದು ಎಲ್ಲೂ ನಾಟಕಗಳು ಆಗ್ತಾ ಇರಲಿಲ್ಲ. ಅಲ್ಲಿಂದ ಅದು ಹೋಯ್ತು, ಪರದೆ ನಾಟಕಗಳು ಹೋಯ್ತು, ಇದೆಲ್ಲ ಬೆಳವಣಿಗೆಗಳು ಹೇಗೆ? ನನಗೆ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನೀವು ಹೇಳಬೇಕು.
1: ಖಂಡಿತ ಮಂಜುಳಕ್ಕ. ಈಗ ನೋಡಿ, 1933 ಮಂಗಳೂರಿನ ಮಾಧವ ತಿಂಗಳಾಯರು ಅವರು ಬರೆದಂತಹ ಜನಮರ್ಲ್ ಅನ್ನುವ ನಾಟಕ ತುಳುವಿನ ಮೊದಲ ನಾಟಕ ಅನ್ನುವ ಹೆಗ್ಗಳಿಕೆ ಇದೆ. 1933 ಇಸವಿಯಲ್ಲಿ ಅಂದ್ರೆ ಒಂದು ತುಳು ರಂಗಭೂಮಿಯಲ್ಲಿ ತುಳು ನಾಟಕ ಬಂದು ಈಗಕ್ಕೆ ಒಂದು 95-100 ವರ್ಷಗಳಂತ ಹೇಳ್ಬೋದು. ಅಷ್ಟು ಒಂದು ವಿಸ್ತಾರವಾದ ಅವಧಿ ಇದೆ ನಮ್ಮಲ್ಲಿ. ಆಮೇಲೆ 1945 ಇಸವಿಯಲ್ಲಿ ಉಡುಪಿಯ ಕೆಂತೂರು ದೊಡ್ಡಣ್ಣ ಶೆಟ್ರು ಇವರು ಬರೆದಂತಹ ಮುತ್ತು ನಮದ್ನ ಅನ್ನುವ ನಾಟಕ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕೂಡ ಸುಮಾರು 1000 ಮಿಕ್ಕಿದಂತಹ ಪ್ರದರ್ಶನಗಳನ್ನು ಕಂಡಂತಹ ನಾಟಕ ಅವತ್ತಿನ ಕಾಲದಲ್ಲಿ. ಅವತ್ತಿನ ನಾಟಕಗಳು ಹೇಗಿತ್ತಂತ ಹೇಳಿದ್ರೆ ಅದರಲ್ಲಿ ಸಾಮಾಜಿಕ ಜವಾಬ್ದಾರಿಗಳಿತ್ತು ನಾಟಕಗಳಲ್ಲಿ. ಹಾಸ್ಯಕ್ಕೆ ತೀರ ಒತ್ತು ಇಲ್ಲದಿದ್ದರೂ ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ದು ಆಗಿನ ಕಾಲದ ನಾಟಕಗಳಲ್ಲಿ ಇತ್ತು. ಹೆಚ್ಚಾಗಿ ಕೌಟುಂಬಿಕ ನಾಟಕಗಳು, ಒಂದು ಕುಟುಂಬ ವ್ಯವಸ್ಥೆ ಒಳಗೆ ಇರುವಂತಹ ನಡೆಯುವಂತಹ ಕಥೆಗಳನ್ನು ಆಧರಿಸಿ ಕೌಟುಂಬಿಕ ನಾಟಕಗಳು ಆಗಿನ ಕಾಲದಲ್ಲಿ ಹೆಚ್ಚಾಗಿ ಚಲಾವಣೆಯಲ್ಲಿ ಇತ್ತು. ಉದಾಹರಣೆಗೆ ಈಗ ನಮ್ಮ ಸಂಜೀವ ದಂಡಕೇರಿಯವರು ಬರೆದಂತಹ ಬಯ್ಯ ಮಲ್ಲಿಗೆ ನಾಟಕ ಆಗಿರ್ಬಹುದು, ಅದೆಲ್ಲ ಒಂದು ಕೌಟುಂಬಿಕ ಹಿನ್ನೆಲೆ ಇರುವಂತಹ ನಾಟಕಗಳು. ಅಂತ ನಾಟಕಗಳನ್ನು ಆಗಿನ ಪ್ರೇಕ್ಷಕರು ತುಂಬಾ ಹಚ್ಚಿಕೊಳ್ತಿದ್ರು ಅಂತಹ ನಾಟಕಗಳನ್ನು. ಹಾಗಾಗಿ ಬಯ್ಯ ಮಲ್ಲಿಗೆ ನಾಟಕ ಸುಮಾರು 2,500 ಅಧಿಕ ಪ್ರದರ್ಶನಗಳನ್ನು ಕಂಡಂತ ಒಂದು ಹೆಗ್ಗಳಿಕೆ ಬಯ್ಯ ಮಲ್ಲಿಗೆ ನಾಟಕಕ್ಕೆ ಇದೆ. ಆ ನಾಟಕ ಆ ಕಾಲಕ್ಕೂ ಪ್ರಸ್ತುತವೆನಿಸ್ತದೆ ಮತ್ತು ಈ ಕಾಲಕ್ಕೂ ಕೂಡ ಆ ನಾಟಕ ಪ್ರಸ್ತುತವೆನಿಸ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಹಿಂದಿನ ಆ ನಾಟಕ ಇತ್ತೀಚೆಗೆ ನಮ್ಮ ಸುರೇಶ್ ಶೆಟ್ಟಿ ಜೋಡ್ಕಲ್ಲು ಇವರು ಆ ನಾಟಕವನ್ನು ವಾಪಸ್ ತೆರೆಗೆ ತಂದ್ರು, ರಂಗಭೂಮಿಗೆ ತಗೊಂಡ್ಬಂದ್ರು. ಎಲ್ಲ ಕಡೆ ನಾನು ನೋಡಿದಂತೆ ಇಲ್ಲಿ ಬಂಟರ ಸಂಘ ಸುರತ್ಕಲಲ್ಲಿ ಹೌಸ್ಫುಲ್ ಶೋ ಇತ್ತು, ಇತ್ತೀಚೆಗೆ ನಡೆದಂತಹ ಹೌಸ್ಫುಲ್ ಶೋ ಇತ್ತು. ಆಮೇಲೆ ಅದ ನಾಟಕ ತಂಡ ಅವರು ಬಾಂಬೆಗೆ ಕೂಡ ಹೋದ್ರು, ಅಲ್ಲಿ ಕೂಡ ಹೌಸ್ಫುಲ್ ಶೋ ಕಂಡಂತಹ ನಾಟಕ. ಯಾಕಂತ ಹೇಳಿದ್ರೆ ಆ ಅಂತಹ ನಾಟಕಗಳು ಅವತ್ತಿನ ಕಾಲಕ್ಕೂ ಮತ್ತು ಇವತ್ತಿನ ಕಾಲಕ್ಕೂ ಯಾವಾಗಕ್ಕೂ ಕೂಡ ಆ ನಾಟಕಗಳು ಜನ ಪ್ರೇಕ್ಷಕರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಬಂದಿದ್ದಾರೆ. ಅಂತಹ ನಾಟಕಗಳು, ಅಂತಹ ನಾಟಕಗಳನ್ನು ಕೊಟ್ಟಂತಹ ತುಳು ರಂಗಭೂಮಿ ನಮ್ಮದು. ಆ ನಾಟಕಗಳ ಬಗ್ಗೆ ಹೇಳ್ಬೇಕಂತಿದ್ರೆ ಪರದೆ ನಾಟಕಗಳು, ಹೆಚ್ಚಿನ ಎಲ್ಲಾ ನಾಟಕಗಳು ಆಗ ಪರದೆ, ಈ ಸೆಟ್ಟಿಂಗ್ ನಾಟಕಗಳ ನಾಟಕಗಳು ಅವತ್ತು ಇರಲಿಲ್ಲ. ಎಲ್ಲ ಪರದೆ ನಾಟಕಗಳು, ನಿಮಗೆ ಗೊತ್ತಿರುವ ಹಾಗೆ ಎಲ್ಲ ಪರದೆ ನಾಟಕಗಳು ಇತ್ತು. ಎಲ್ಲೆಲ್ಲಿ ತೋಟಕ್ಕೆ, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿ ಸಂಜೆ 6:30 ನಂತರ ಬಂದು ಶಾಲೆಯ ಇಲ್ಲ ದೇವಸ್ಥಾನ ಎಲ್ಲ ಅಲ್ಲಿ ಕಲಾವಿದರು ಒಟ್ಟು ಸೇರಿಕೊಂಡು ರಾತ್ರಿ 11:00-12 ತನಕ ನಾಟಕಗಳನ್ನು ಮಾಡಿ ಆಡಿದಂತಹ ನಾಟಕಗಳು ಹೆಚ್ಚಾಗಿ ಚಾಲ್ತಿಯಲ್ಲಿದ್ದವು ಅವತ್ತು. ಹೀಗೆ ಅವತ್ತಿನ ವಿಶೇಷ ಏನಂತ ಹೇಳಿದ್ರೆ ಮ್ಯೂಸಿಕ್ಗಳು ಎಲ್ಲ ಲೈವ್ ಮ್ಯೂಸಿಕ್ಗಳು ಇದ್ದಂತ,
2: ಲೈವ್ ಮ್ಯೂಸಿಕ್,
1: ಹಾಡುಗಾರರು ಕೂಡ ಅಲ್ಲಿ ಸ್ತ್ರೀ ಕಲಾವಿದರು ಇದ್ರು. ಈ ಕಡೆ ಇವರು ಯಾರು
2: ಮೇಲ್ ಸಿಂಗರ್
1: ಗಂಡಸರು, ಹೌದು ಹೌದು, ಮೇಲ್ ಫೀಮೇಲ್ ಇಬ್ಬರು ಇದ್ದು
2: ಹಾಡ್ತಿದ್ರು,
1: ಹಾಡುಗಾರರು ಇದ್ರು. ಆಮೇಲೆ ಮತ್ತೊಂದು ಕೆಲವೊಂದು ಕಡೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಹೆಣ್ಣು ಗಂಡು ಈ ಎರಡು ಸ್ವರವನ್ನು ಒಟ್ಟಿಗೆ ಹಾಡುವಂತ
2: ಕಲಾವಿದರು ಇದ್ರು.
1: ಹೌದು, ಉದಾಹರಣೆಗೆ ನಾನು ವಿಟ್ಲ ಪರಿಸರದಲ್ಲಿ ಬೆಳೆದವ, ವಿಟ್ಲ ಚಂದಳಿಕೆಯಲ್ಲಿ ಬೆಳೆದವ. ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಟಿ ಕೆ ಭಟ್ರ್ ಅಂತ ಹೇಳಿ ವಿಟ್ಲದವರು, ಅವ್ರು ಮೇಲು ಫೀಮೇಲ್ ಎರಡು ವಯಸ್ಸುಗಳಲ್ಲಿ ಬಂದು ಹಾಡು ಹಾಡ್ತಾ ಇದ್ರು. ವಿಶೇಷ ಅಂತ ಹೇಳಿದ್ರೆ ಆಮೇಲೆ ಅಲ್ಲಿ ಈ ಬೆಳಕಿನ ಸಂಯೋಜನೆ ಮಾಡ್ತಿತ್ತಂತದ್ದು, ತುಂಬಾ ಬೇರೆ ಬೇರೆ ರೀತಿಯ ಒಂದು ಏನೋ ಒಂದು ತಟ್ಟೆ ಹಾಗೆ ಅದನ್ನ ಹೀಗೆ ತಿರುಗಿಸಿದ್ರು ಸ್ಟೇಜ್ ನಲ್ಲಿ, ಬೇರೆ ಬೇರೆ ಬಣ್ಣ ಬಣ್ಣದ ಎಲ್ಲ ಡಿಸೈನ್ಗಳು ಬೆಳೆದಿದ್ರು. ಅದನ್ನು ನೋಡುವಂತಹ ಒಂದು ಸೌಭಾಗ್ಯ ಬೇರೆ ಅದು
2: ಅಲ್ವಾ.
1: ಈಗ ಅಂತಹದ್ದು ನಮಗೆ ನೋಡ್ಲಿಕ್ಕೆ ಇಲ್ಲ,
2: ಖಂಡಿತ ಸಿಗ್ಲಿಕ್ಕೆ ಇಲ್ಲ. ಅಲ್ಲಿಂದ ಹೇಗೆ ಬದಲಾವಣೆ ಆಯ್ತು? ಈಗ ನೀವ್ ಹೇಳಿದ್ರೆ ಸೀನ್ ಸೀನರಿ, ಪರದೆಗಳನ್ನ ಹಾಕೋದು, ಲೈವ್ ಮ್ಯೂಸಿಕ್, ಇಲ್ಲಿಂದೆಲ್ಲ ಈಗ ಯಾವ ರೀತಿಯ ಬದಲಾವಣೆ ಆಗಿದೆ?
1: ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಸೆಟ್ಟಿಂಗ್ ನಾಟಕಗಳು ಬಂತು, ಪರದೆ ನಾಟಕಗಳು ಹೋಯ್ತು, ಸೆಟ್ಟಿಂಗ್ ನಾಟಕಗಳು ಬಂತು. ಕಲಾವಿದರಿಗೆ ಮುಂಚೆ ಹೇಗಿರ್ತದೆ ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಅನ್ನು ಬಾಯ್ಹಾಟ ಮಾಡ್ಕೊಂಡು ಬಂದು ಅಲ್ಲಿ ಓದು ಎಂತ ಅಭಿನಯ ಮಾತಾಡಿದವರಿದ್ರು. ಈಗ ಅದನ್ನೆಲ್ಲ ಬಿಟ್ಟು ಈಗ ಏನಾಯ್ತು ಅಂತ ಹೇಳಿದ್ರೆ ಈ ಸೆಟ್ಟಿಂಗ್ ಇದು ಬಂತು. ಸೆಟ್ಟಿಂಗ್ ಕಾಲಕ್ಕೆ ಬರುವಾಗ ತಂಡಗಳು ರಚನೆ ಆದ್ರು. ಈಗ ನಮ್ಮ ದೇವದಾಸ್ ಕಾಪಿಗಾಡ್ ಆಗಿರ್ಬಹುದು, ವಿಜಯ್ ಕುಮಾರ್ ಕೊಡಿಯಲ್ ವೇಲ್ಸರ್ ಆಗಿರ್ಬಹುದು, ಇಲ್ಲ ಲಯನ್ ಕಿಶೋರಿ ಶೆಟ್ರಿ, ಇವರು ಎಲ್ಲ ನಮಗೆ ಗೊತ್ತಿರುವಂತೆ ನಮ್ಮ ತುಳು ರಂಗಭೂಮಿಯ ಒಂದು ಪಿಲ್ಲರ್ಸ್ ಅಂತ ಹೇಳ್ಬಹುದು ಈಗಿನ ಕಾಲಕ್ಕೆ. ಹಾಗೆ ಹಿಂದೆ ಕೂಡ ದೊಡ್ಡ ದೊಡ್ಡ ಕಲಾವಿದರು, ನಮಗೆ ಗೊತ್ತಿರುವಂತೆ ದೊಡ್ಡ ದೊಡ್ಡ ಕಲಾವಿದರು ರಂಗಭೂಮಿಯನ್ನು ತುಂಬಾ ಬೆಳೆಸಿದ್ದಾರೆ. ಇವರ ಕಾಲದಲ್ಲಿ ಇವರು ಕಾಲಕ್ಕೆ ಬರುವಾಗ ಎಲ್ಲ ಸೆಟ್ಟಿಂಗ್ ನಾಟಕಗಳು ಹೆಚ್ಚಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾಟಕ ನಾನು ಅವಾಗ ಹೇಳಿದಂತೆ ಲೈವ್ ಮ್ಯೂಸಿಕ್ ಇತ್ತು, ಅದು ಈಗ ಇಲ್ಲ. ಲೈವ್ ಮ್ಯೂಸಿಕ್ ಬದಲು ರೆಕಾರ್ಡಿಂಗ್ ಮ್ಯೂಸಿಕ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲಿ ತನಕ ಬಂತು ಅಂತ ಹೇಳಿದ್ರೆ, ಈಗ ನಮ್ಮ ಕಲಾವಿದರ ಸಂಭಾಷಣೆ ಕೂಡ ರೆಕಾರ್ಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು
2: ಅಲ್ವಾ. ಲಿಪ್ ಸಿಂಕ್ ಮಾಡಿದ್ರೆ ಮುಗೀತು,
1: ಲಿಪ್ ಸಿಂಕ್ ಮಾಡಿದ್ರೆ ಮುಗೀತು, ಅಲ್ಲಿಗೆ ಸಂಭಾಷಣೆ ಕೂಡ ರೆಕಾರ್ಡಿಂಗ್ ಬಂದ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬೇರೆ ಬೇರೆ ರೀತಿಯ ಸ್ವರ ಅಥವಾ ಲೈಟಿಂಗ್ ವ್ಯವಸ್ಥೆಗಳಲ್ಲಿ ಹೊಸತನ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದ್ರ ಒಟ್ಟಿಗೆ ಸೆಟ್ಟಿಂಗ್ ಕೂಡ ಹೋಯ್ತು, ಹೋಗಿ ಈಗ LED ಸ್ಕ್ರೀನ್ ಈ ನಾಟಕಗಳು ಅಂತ ಬರ್ಲಿಕ್ಕೆ ಶುರುವಾಯ್ತು. ಆ ಕಡೆ ನಾಟಕಗಳು ಅಲ್ಲ, ಈ ಕಡೆ ಸಿನಿಮಾ ಅಲ್ಲ, ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು.
2: ಹೊಸತನ,
1: ಹೊಸತನ, ನವೀನತೆ, ಹೊಸತನ ಹೀಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಹೋದ್ರೆ ಪ್ರೊಜೆಕ್ಟರ್ ಗಳನ್ನು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೋ ಶೂಟಿಂಗ್ ಮಾಡುದು, ಆ ಶೂಟಿಂಗ್ ಮಾಡಿ ಅದನ್ನ ಇಲ್ಲಿ ಬಂದು ವೇದಿಕೆಯಲ್ಲಿ ಅದನ್ನು ತೋರಿಸುವಂತದ್ದು, ಅರ್ಧ ನಾಟಕ ಅರ್ಧ ಪ್ರೊಜೆಕ್ಟರ್ ವರ್ಕ್ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಶ್ಯಾಡೋ ಪ್ಲೇ, ಅದು ಅದಕ್ಕಿಂತ ಮೊದಲು ಸ್ವಲ್ಪ ಶ್ಯಾಡೋ ಪ್ಲೇ ಅದು ಅಂತದಕ್ಕೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಲೇಟೆಸ್ಟ್ ಆಗಿರುವಂತದ್ದು ಸಿನಿ ನಾಟಕಗಳು, ಅರ್ಧ ಸಿನಿಮಾ ಅರ್ಧ ನಾಟಕ, ಮತ್ತೆ ಹಿಂದ್ಗಡೆ ಸೆಟ್ಟಿಂಗ್ ನ ಬದಲು LED ಸ್ಕ್ರೀನ್ ನಲ್ಲೇ ಆ ಸೆಟ್ಟಿಂಗ್ ಗಳನ್ನು ಅಳವಡಿಸುವಂತದ್ದು, ಅಂತದೆಲ್ಲ ಪ್ರಯತ್ನಗಳು ಬರ್ಲಿಕ್ಕೆ ಶುರುವಾಯ್ತು. ಈಗ
2: ಮತ್ತೊಂದಲ್ಲ ಮಧುವಣ್ಣ, ಆರ್ಟಿಸ್ಟ್ ಗಳಿಗೆ ಒಂದು ಸ್ಟಾರ್ ವ್ಯಾಲ್ಯೂ ಬಂದದ್ದು
1: ಖಂಡಿತವಾಗಿ, ಖಂಡಿತವಾಗಿ. ಅದು ಒಂದನೇದಾಗಿ ಬರಬಾರ್ದು ಅಂತ ಹೇಳಲಿಕ್ಕಿಲ್ಲ, ಬರ್ಬೇಕು. ಪ್ರತಿಯೊಬ್ಬನ ಕೂಡ ಆಸೆ ಅದೇ, ನನಗೊಂದು ಸ್ಟಾರ್ ವ್ಯಾಲಿ ಬರ್ಬೇಕು, ನಾನು ಗುರುತಿಸಿಕೊಳ್ಬೇಕು ಅಂತ ಹೇಳುವ ಅದು ಎಲ್ಲರಿಗೆ ಕೂಡ ಇದ್ದಂತದ್ದು.
2: ಮತ್ತೊಂದು ಕೇಳ್ತಾರಲ್ಲ, ನೀವು ನಾಟಕ ಬುಕ್ ಮಾಡ್ಲಿಕ್ಕೆ ಹೋದಾಗ ಅವರಿದ್ದಾರಾ ಇವರಿದ್ದಾರಾ ಅಂತ, ನಮ್ಮ ನಾಟಕ ಅಂದ್ರೆ ಅದೊಂದು ತರ ಸ್ಟಾರ್ ವ್ಯಾಲ್ಯೂ ಅಲ್ವಾ?
1: ಸ್ಟಾರ್ ವ್ಯಾಲ್ಯೂ ಆದ್ರೆ ಬೇಕು, ಅಂತದ್ದು ಕೂಡ ಬೇಕು. ಆದ್ರೆ ಅದು ಬೇರೆ ಮಟ್ಟಕ್ಕೆ ಹೋದ್ರೆ ಏನಾಗ್ತದೆ, ಈಗ ಏನಾಗಿದೆ ಸಾರ್ವಲ್ಲಿ ಬಂದದ್ದು ಇಲ್ಲಿಂದ ಹೇಳಿದ್ರೆ ಈ ತುಳು
2: ಸಿನಿಮಾ,
1: ಎಷ್ಟೋ ಜನ ಕಲಾವಿದರು ತುಳು ಚಿತ್ರರಂಗ ಇವತ್ತು ಬೆಲೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ತುಳು ನಾಟಕ ರಂಗ. ತುಳು ನಾಟಕ ತುಳು ಅದೆಷ್ಟೋ ನಾಟಕಗಳು ತುಳು ಚಿತ್ರಗಳಾಗಿದೆ, ಚಲನಚಿತ್ರಗಳಾಗಿದೆ. ಅದು ಇವತ್ತಲ್ಲ, ಅವತ್ತು ನಮ್ಮ ಕೆ ಎನ್ ಟೈಲರ್ ಅವರ ಕಾಲದಿಂದಲೂ ಅವರ ಕಾಲದಲ್ಲಿ ತುಂಬಾ ಅವರ ನಾಟಕದಲ್ಲಿ ತುಂಬಾ ನಾಟಕಗಳು
2: ಪಿಕ್ಚರ್ ಆಗಿದೆ.
1: ಹೌದು, ಪಿಕ್ಚರ್ ಆಗಿದೆ, ಕನ್ನಡವೂ ಆಗಿದೆ ತುಳು ಆಗಿದೆ, ಅದು ನಮಗೆಲ್ಲ ಗೊತ್ತಿರುವಂತದ್ದು. ಅಲ್ಲಿಂದ ಈಗ ಈಗ ಕೂಡ ಉದಾಹರಣೆಗೆ ಕೊಡಿಯಲ್ ಬೈಲರು ಅವರದು ಕೊರಿಯರ್ ದ ರಿಯಾಸಲ್
2: ಆಗಿದೆ,
1: ಸೂಪರ್ ಡೂಪ್ ಹಿಟ್ ಪಿಕ್ಚರ್ ಆಯ್ತು.
2: ಹೌದು,
1: ಹೀಗೆ ಹೀಗಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕಲಾವಿದರು ನಾಟಕವನ್ನು ಅವರು ನಾಟಕ ಈ ರಂಗಭೂಮಿಗೆ ಬರೋದೇ ನೆಕ್ಸ್ಟ್ ಸ್ಟಾರ್ ವ್ಯಾಲ್ಯೂ ಗಿಟ್ಟಿಸ್ಕೊಂಡು ಪಿಕ್ಚರ್ ಮಾಡ್ಲಿಕ್ಕೆ ಅಂತ ಆಗಿದೆ.
2: ಖಂಡಿತ, ಅದು ಒಂದು ಬೆಳವಣಿಗೆ ಅಂತಾನೆ ಹೇಳೋಣ ನಾವು.
1: ಹೌದು, ಖಂಡಿತ ಬೆಳವಣಿಗೆ. ಆದ್ರೆ ಅಲ್ಲಿ ಕೂಡ ತೊಂದರೆಗಳು ಕಾಣ್ತಾ ಇದೆ. ಇಲ್ಲಿ ನಾಟಕ ತಂಡದವರು ಅವರು ನಾಟಕ ವಹಿಸಿಕೊಂಡಿರ್ತಾರೆ.
2: ಹೌದು ಹೌದು, ಇವರು ಶೂಟಿಂಗ್ ಅಂತ ಬಿಸಿ ಇರ್ತಾರೆ,
1: ಸಿಗುವುದಿಲ್ಲ, ಇವರು ಶೂಟಿಂಗ್ ಅಲ್ಲಿ ಬಿಸಿ ಇರ್ತಾರೆ, ಪ್ರದರ್ಶನ ಇರುವ ದಿವಸ ಇವರು ಶೂಟಿಂಗ್ ಅಲ್ಲಿ ಇರ್ತಾರೆ,
2: ಇವರಿಲ್ಲದಿದ್ದಾಗ
1: ಅಲ್ಲಿ ಹೋಗಿ ನಾಟಕ ಮಾಡುವಾಗ ಹೇಗಾಗ್ತದೆ, ಅಲ್ಲಿಗೆ ಯಾರನ್ನೋ ಒಬ್ಬರನ್ನು ಕರ್ಕೊಂಡು ಬರುವುದು, ಅಲ್ಲಿ ಅವರಿಗೆ ಪ್ರಾಕ್ಟೀಸ್ ಕೊಡುವುದು, ಅಲ್ಲಿ ಹೋದಾಗ ಅವರು ಹೇಳ್ತಾರೆ ನಾವು ಅವರು ಇದಾರೆ ಅಂತ ನಾವು ಬುಕ್
2: ಮಾಡಿರೋದು. ಈ ಸಮಸ್ಯೆಗಳು ಇದೆ,
1: ಇದನ್ನು ನಾಟಕ ತಂಡದ ಸಂಚಾಲಕರುಗಳು ಯಾರಿದ್ದಾರೆ ಅವರು
2: ಎಲ್ಲದರಲ್ಲೂ ಹಾಗೆ ಅಲ್ವಾ, ಒಂದರಲ್ಲಿ ಪ್ಲಸ್ ಇದ್ರೆ ಇನ್ನೊಂದರಲ್ಲಿ ಮೈನಸ್ ಇರ್ತದೆ, ಇನ್ನೊಂದು ವಿಷಯದಲ್ಲಿ ಮೈನಸ್ ಆಗಿ ಇರ್ತದೆ. ಅದು
1: ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ,
2: ಆದ್ರೂ ಹೋಗ್ಬೇಕಾಗಿದೆ ಇತ್ತೀಚೆಗೆ. ಹೌದು, ಈಗ ನೋಡಿದ್ರೆ ಅದನ್ನೇ ವೃತ್ತಿಯಾಗಿ ತಗೊಂಡವರು ಇದ್ದಾರೆ ನಾಟಕಗಳನ್ನ, ಅದರಲ್ಲಿ ಬದುಕು ಸಹ ನಡೆಸುವವರು ಇದ್ದಾರೆ,
1: ತುಂಬಾ ಜನ ಇದ್ದಾರೆ, ತುಂಬಾ ನಾಟಕಗಳು ಅದರಲ್ಲೂ ಬದುಕು ಕಟ್ಟಿಕೊಂಡವರು ಇದ್ದಾರೆ, ಅದರ ಹಿಂದೆ ಹೋದವರು ಅದೆಷ್ಟು ನಾಟಕ ತಂಡಗಳು. ನಾನು ನೋಡಿದ ಮಟ್ಟಿಗೆ ಈಗ ಇದೊಂದು ವ್ಯಾಪಾರೀಕರಣದ ಹಾಗೆ ಆಗಿದೆ, ಲೋನ್ ತಗೊಂಡು ಸೆಟ್ಟಿಂಗ್ ಗಳನ್ನು ಮಾಡಿ ನಾಟಕಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಅದರಲ್ಲಿ ರಿಕವರಿ ಮಾಡಿಕೊಂಡು ಲಾಂಗ್ ಕತ್ತ ಬದುಕುವವರು ಕೂಡ ಈಗ ರಂಗಭೂಮಿಯಲ್ಲಿ ತುಂಬಾ ಜನ ಇದ್ದಾರೆ.
2: ಇದೆಲ್ಲವನ್ನು ನಾವು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳೋಣ ಅಲ್ವಾ?
1: ಖಂಡಿತವಾಗಿ, ಖಂಡಿತವಾಗಿ ಒಂದು ಒಳ್ಳೆ ಬೆಳವಣಿಗೆ. ಅದರಡೆಯಲ್ಲಿ ಈಗ ಒಂದು ಟ್ರೆಂಡ್ ವಾಪಸ್ ಶುರುವಾಗಿದೆ ಏನಂತ ಹೇಳಿದ್ರೆ, ಕೆಲವೊಂದು ಕಡೆ ಈ ಹಳೆಯ ನಾಟಕಗಳನ್ನು ವಾಪಸ್ ಚಾಲ್ತಿಗೆ ತರುವುದು. ನಾನು ಇತ್ತೀಚೆಗೆ ಇಳಿಯೂರು ದೇವಸ್ಥಾನದಲ್ಲಿ ಒಂದು ನಾಟಕಕ್ಕೆ ಹೋಗಿದ್ದೆ, ಸತ್ಯತಿರಿನಗ ಅಂತ ಒಂದು ನಾಟಕಕ್ಕೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಈ ಸೆಟ್ಟಿಂಗ್ ನಾಟಕಗಳು ಬೇಡ, ಅಲ್ಲಿ ಸಂಘಟಕರು ಮಾಡಿದ ಸೆಟ್ಟಿಂಗ್ ನಾಟಕಗಳು ಬೇಡ, ಆ ಹಳೆಯ ಒಂದು ಪರದೆ ನಾಟಕವನ್ನು ತಂದು ಮಾಡಿದ್ರು. ಎಷ್ಟು ಒಂದು ಮನಸ್ಸಿಗೆ ಖುಷಿ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಕೀಬೋರ್ಡ್, ಲೈವ್ ಸಿಂಗಿಂಗ್
2: ಎಲ್ಲ ಇತ್ತು,
1: ಎಲ್ಲ ಇತ್ತು, ಮ್ಯೂಸಿಕ್ ಕೂಡ ಲೈವ್, ಅದ್ರ ಒಟ್ಟಿಗೆ ಒಂದು ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದರೆ ನಾಟಕ ಒಂದು ಸೀನ್ ಆಗಿ ಮತ್ತೊಂದು ಸೀನಿಗೆ ಹೋಗಿ ಅದು ಆ ಟೈಮ್ ಪಾಸ್ ಆಗಿದ್ರೆ
2: ಗೊತ್ತಾಗ್ತಿರ್ಲಿಲ್ಲ,
1: ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಆಡಿಯನ್ಸ್ ಕಡಿಮೆ ಇದಾರ, ನಮ್ಮ ಸೆಟ್ಟಿಂಗ್ ನಾಟಕಗಳಿಗೆ ಎಷ್ಟು ಜನ ಸೇರ್ತಾರ
2: ಅಷ್ಟೇ,
1: ಎರಡು ಪಟ್ಟು ನಾಟಕಗಳು ಅಲ್ಲಿ ಕೂಡ ಜನ ಸೇರಿತ್ತು, ಫುಲ್ ಹೌಸ್ ಫುಲ್.
2: ಬೇರೆ
1: ಅದು ಕೂಡ ಮೂರುವರೆ ನಾಲ್ಕು ಗಂಟೆ ನಾಟಕ ಆದ್ರೆ ಎರಡೂವರೆ ಗಂಟೆ ನಾಟಕಕ್ಕೆ ಜನ ನಿಲ್ಲೋದು ಕಷ್ಟದ ಈಗ, ಅಂತ ಬರೋದ ನಾಲ್ಕು ಗಂಟೆ ನಾಟಕಕ್ಕೆ ಜನ ಕೂತಿದ್ದಾರೆ.
2: ಹೊಸ ಹೊಸ ರೀತಿಯ ಒಂದು ದಾರಿಯನ್ನು ಹುಡುಕ್ತಾ ಇದ್ದಾರೆ ನಾಟಕಗಳಿಗೋಸ್ಕರ. ಥ್ಯಾಂಕ್ ಯು ಮಧು ಅಣ್ಣ. ನಮ್ಮ ಹಾರೈಕೆ ಏನು ಹೇಳಿದ್ರೆ, ಇನ್ನಷ್ಟು ಒಳ್ಳೆಯ ನಾಟಕಗಳು ನಿಮ್ಮಿಂದ ರಚಿಸಲ್ಪಡಲಿ, ಆಮೇಲೆ ಮುಂದೆ ಭವಿಷ್ಯದಲ್ಲಿ ಒಳ್ಳೊಳ್ಳೆಯ ಅವಕಾಶಗಳು ನಿಮಗೆ ಸಿಗಲಿ, ಇದು ನಮ್ಮ ಹಾರೈಕೆ.
1: ಥ್ಯಾಂಕ್ ಯು,
2: ಥ್ಯಾಂಕ್ ಯು ಮಧು ಅಣ್ಣ.
1: ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಕರು ಎಲ್ಲರ ಆಶೀರ್ವಾದ ಹೀಗೆ ಕಲಾವಿದರ ಮೇಲೆ ಯಾವತ್ತೂ ಇರಲಿ.
2: ಖಂಡಿತ, ಥ್ಯಾಂಕ್ ಯು. ಸೊ ಇವಾಗ ತುಳು ನಾಟಕಗಳ ಬಗ್ಗೆ ಮಧು ಬಂಗೇರ ಕಲ್ಲಡ್ಕ ಇವರು ಅವರಿಗೆ ತಿಳಿದಿರುವಂತಹ ಒಂದಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಇದು ರೇಡಿಯೋ ಸಾರಂಗ್ 107.8 FM. ಕೇಳ್ತಾ ಇರಿ, ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಈಗ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಂದೇ ವಾಯ್ಸ್. ಈಗ ನಾವು ನಾಟಕಗಳ ಬಗ್ಗೆ ತುಂಬಾ ನಾವು ವಿಷಯಗಳನ್ನ ಮಾತಾಡಿಕೊಂಡಿವಿ. ನಾಟಕಗಳು ಕೇವಲ ಮನರಂಜನೆ ಮಾತ್ರ ಅಲ್ಲ, ಪೌರಾಣಿಕ ನಾಟಕಗಳಲ್ಲಿ ನಮ್ಮ ಪುರಾಣದ ಮಹತ್ವಗಳನ್ನ ನಾವು ತಿಳ್ಕೊಳ್ಬಹುದು. ಆಮೇಲೆ ಒಂದೊಂದು ಪಾತ್ರಗಳಿಂದ ಆ ಪಾತ್ರದ ಘನತೆ ಏನು, ಆ ಪಾತ್ರ ಏನ್ ಹೇಳುತ್ತದೆ ಅದು ಸಹ ನಮ್ಗೆ ಅರ್ಥ ಆಗ್ತದೆ. ಇನ್ನು ಸಾಮಾಜಿಕ ನಾಟಕಗಳು ಈಗ ಜಗತ್ತಿನಲ್ಲಿ ನಡೆಯುವ ವಿಷಯಗಳ ಬಗ್ಗೆ ಬೆಳಕು ಬೀರೋದ್ರಿಂದ ಅದನ್ನು ನಾವು ಕಲಿಯಬಹುದು. ಇನ್ನು ನಾಟಕಗಳಿಂದ ಹೇಗೆ ಹೇಳಿದ್ರೆ ಭಾಷಾ ಶುದ್ಧತೆ ಹೆಚ್ಚಾಗ್ತದೆ. ಆಮೇಲೆ ಶಿಸ್ತು ಸಂಯಮ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೈಗೂಡುತ್ತದೆ. ಇದಕ್ಕಾಗಿ ಶಿಕ್ಷಣದ ಜೊತೆ ಜೊತೆಗೆ ಮಕ್ಕಳಿಗೆ ನಾಟಕವನ್ನ ಕಲಿಸಿದ್ರೆ, ಕೆಲವರು ಹೇಳ್ತಾರೆ, ನಾನು ಆಗ್ಲೇ ಹೇಳಿದೆ ರಾಮಶೆಟ್ಟಿ ಹರಡಿಯವ್ರ ಹತ್ರ ಮಾತಾಡಿದಾಗ, ನಾಟಕಗಳಿಗೆ ಹೋದ್ರೆ ಮಕ್ಕಳು ಹಾಳಾಗ್ತಾರೆ ಅಂತ ಖಂಡಿತ ಇಲ್ಲ. ನಾಟಕಗಳಲ್ಲಿ ಭಾಗವಹಿಸಿದ್ರೆ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇಷ್ಟು ಉದ್ದದ ಡೈಲಾಗ್ಗಳನ್ನ ಬಾಯಿಪಾಠ ಮಾಡಿ ಅದನ್ನ ಸ್ಟೇಜ್ ಮೇಲೆ ಹೇಳಬೇಕಾಗ್ತದೆ. ಎಲ್ಲಾ ಕಲಾವಿದರು ಒಟ್ಟು ಸೇರಿ ರಿಹರ್ಸಲ್ ಮಾಡೋದ್ರಿಂದ ಒಗ್ಗಟ್ಟಿನ ಶಕ್ತಿ ಅರಿವಾಗ್ತದೆ, ಸೃಜನಶೀಲತೆ ಬೆಳೆಯುತ್ತದೆ, ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಇಷ್ಟೆಲ್ಲ ನಮಗೆ ಪ್ಲಸ್ ಆಗಿರುವಾಗ ನಾಟಕಗಳಲ್ಲಿ ಭಾಗವಹಿಸಿದ್ರೆ ಅದು ಹೇಗೆ ಮಕ್ಕಳು ಹಾಳಾಗ್ತಾರೆ, ಇದು ನನ್ನ ಪ್ರಶ್ನೆ. ಸಾವಿರಾರು ಜನರ ಎದುರು ನಿರ್ಭೀತಿಯಿಂದ ಡೈಲಾಗ್ ಹೇಳುವ ಒಬ್ಬ ಮಗು ನಾಳೆ ಜನರ ನಾಯಕನಾಗಬಹುದು, ಒಬ್ಬ ಒಳ್ಳೆಯ ಶಿಕ್ಷಕನಾಗಬಹುದು, ರಾಜಕೀಯವಾಗಿ ಆತ ಮಿಂಚಬಹುದು. ಹಾಗಾಗಿ ನಾಟಕಗಳು ನಮ್ಮ ವೃದ್ಧಿಗೆ ಪೂರಕವೇ ಹೊರತು ಮಾರಕ ಖಂಡಿತ ಅಲ್ಲ. ಇವತ್ತು ನಾವು ಬೇರೆ ಬೇರೆ ನಾಟಕ ವಿಭಾಗಗಳ ಬಗ್ಗೆ ಸಾಕಷ್ಟು ನಾವು ಮಾತನಾಡಿದೆವು. ನಾಟಕ ರಂಗದಲ್ಲಿ ನುರಿತವರು ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಈಗಾಗಲೇ 5 ಗಂಟೆ ಹತ್ರ ಆಗ್ತಾ ಇದೆ. ನಿಮ್ಮ ಪಕ್ಕದ ಗದ್ದೆಯಲ್ಲೂ, ಕ್ಲಬ್ಬಿನ ವಠಾರದಲ್ಲೂ, ದೇವಸ್ಥಾನದ ಮುಂದುಗಡೆಯ ವೇದಿಕೆಯಲ್ಲೂ ಇವತ್ತು ಯಾವುದಾದ್ರೂ ಒಂದು ನಾಟಕ ತಂಡದ ನಾಟಕ ಇರಬಹುದು. ಅದಕ್ಕೆ ಹೋಗೋದಕ್ಕೆ ನೀವು ಸಿದ್ಧರಾಗ್ತಾ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ರೆಡಿ ಆಗ್ತಾ ಇರಿ. ಹಾಗೆ ಜೊತೆ ಜೊತೆಗೆ ನಾವು ಪ್ಲೇ ಮಾಡೋ ಹಾಡನ್ನು ಕೇಳಿ. ಯಾವತ್ತು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಮತ್ತೊಮ್ಮೆ ಸಿಗ್ತೀನಿ, ಕಾಯ್ತಾ ಇರಿ. ಬಾಯ್ ಬಾಯ್.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಉಡಲು ಜೋಡುಕಲ ತಂಡದ ಉಡಲು ಇಂಜಿನ ಕಲಾವಿದರೆ, ಜನಪದ ಸಿರಿಕದಿಕೆ ಕೆವಿ ಶೆಟ್ಟಿ, ನಟರಾಜ ಸದಾನಂದ ಆರಿಕಾಡಿ, ಕಲಾ ತಪಸ್ವಿ ಬಾಲಕೃಷ್ಣ ರೈಮಜ್ಬೇಲ್, ಕಲಾ ಸವ್ಯಸಾಚಿ ಪ್ರಶಾಂತ್ ಸಿಕೆ, ತಾರನಾಥ್ ಉರ್ವ, ದಿನೇಶ್ ಕುಂಪಲ, ಪ್ರಭಾಕರ್ ಕೊಲ್ಯ, ಯಶು ತುಂಬೆ, ಜಿತೇಂದ್ರ ಪಿಳಿಕೂರ್, ಗೋಪಿನಾಥ್ ಶೆಟ್ಟಿ ಕಾವೂರ್, ಸಮಂತ್ ಶೆಟ್ಟಿ ಮಂಗಲ್ಪಾಡಿ, ಚಂದ್ರಶೇಖರ್ ಶೆಟ್ಟಿ ಚಿರುಗೋಳಿ, ಶಿವಪ್ರಸಾದ್ ಶೆಟ್ಟಿ ತೋಟ, ಮನೀಶ್ ಶೆಟ್ಟಿ ಸಂತಡ್ಕ, ಶ್ರೀಮತಿ ನಮಿತಾ ಕುಲೂರ್ಬಕ, ವಿನೋದ್ ಶೆಟ್ಟಿ ಕಯ್ಯಾರ್. ಸಂಗೀತ ಶಿವಗಿರಿ ಕಲ್ಲಡ್ಕ. ಸ್ವರಬಕ ಬೊಲ್ಪು ಲೋಹಿತ್ ಮುಗುಲಿ ಬುಕ ದಿನ್ನು ಬಂದ್ಯೋಡು. ರಂಗ ಸಂಯೋಜನೆ ಪೊರ್ಲು ಆರ್ಟ್ಸ್ ಕುಡ್ಲ. ನಿರ್ದೇಶನ ನಿರ್ಮಾಣ ನಿರ್ವಹಣದೊಟ್ಟಿಗೂ ಪ್ರಧಾನ ಪಾತ್ರಡು ಗಡಿನಾಡ ಕೇಸರಿ ಸುರೇಶ್ ಶೆಟ್ಟಿ ಜೋಡ್ಕಲ್ಲು. ನನ್ನ ತುಲೆ ಗಗ್ಗರ.

0: பொதுமக்களை அழைச்சி கூட்டங்கள் மாணவர்களை தேர்வு புகழ்ச்சியிருந்தார்.
1: ಒಟ್ಟಿಗೆ ಬರ್ಪ
0: ಸರಿ ಅಂಜಾಂಡ
1: ನಮ್ಮ ಪಿಜ್ಜಿಗೆ 10 ಜನ ಜೋಕ್ಲಿಗೆ ಬಾರಿ ಮಲ್ಲ ಸಂಸಾರಗೆ ಆಂಡ ಮೆಗ್ದಿ ಬಲಿಯಲ್ಲೇ ದೈವದ ಮಿತ್ತು ವಾಕದಿದು ನುಪ್ಪು ನೀರು ಕುಡಿದು ಆಜಸುರ ಪಾಡದು ಜೀವ ಮುಡ್ತರಿಗೆ ಲೆಕ್ಕ ಇತ್ಯಾದಿನ ಸೈತ್ಯ ಆತ್ಮಲು ಕೂತದ ಕೈಟುಂಡಿಗೆ ಆಂಡ ಅವಳು ದಾದ ನಡೆತಿನ ಬಂದದು ನಂಕ ತರಿಯಂದು ಸಾದಿ ನಡೆತಿನ ಬಚ್ಚಲುಗಾ ಅತ್ತ ಪುಣ್ಯಾಲು ಬಲ್ಕಿನ ಮೋಕೇಡೆ ಅವಳು ನುಪ್ಪು ನೀರು ಕೊರಿಯರಂದಾಂಡ ಮೊಗ್ಗಲು ಅವನ ಗೆತ್ತೊಂದಿರಂದಾಂಡ ಅಪ್ಪ ಅಮ್ಮ ದಾಂತಿನ ಚೋಕ್ಲೇನು ನಮ್ಮ ಬಲಿಕೊರ್ಲೇಕ ಅವು
2: ಈ ಬಲ್ಪಿನ ಸರಿ ಅಂಚಾದಿ ನಮ್ಮ ಆಡೆಗೆ ಬೊಬ್ಬನ ಸರಿಯಂತೆ ಒಂದು ವೇಳೆ ನಮ್ಮ ಹಿರಿಯಾತ್ಮ ಇಲ್ಲ ತಗೊಂಡ ಅವನು ನೀರು ಬಗ್ಗಲ್ಲ ಯಾಕೆ ಒಂದು ಮಲ್ಲ ಒಂಜಿ ಎದ್ದೆ ಆಟತ್ತ
3: ಮಾಮಾಜಿ ಎದೆ ಮಲ್ಪಡಿ ಅಜ್ಜರಿಗೆ ನಮ್ಮ ಮಿತ್ತ ಮೋಕೆ ಒಪ್ಪಂದ ಉಲ್ಲಂದು ಅಂಚ ನಡೆದಿತ್ತಳ ಖಂಡಿತ ಬಲ್ವೇರಿ ಅಜ್ಜರಿನ ಮೋಳಿತು ಒಂದೆಲ್ಲ ಎಂತೋ ಕಾಲ ದೈವನೇನ ತಾನೇ ಹೆಂಚುಂಡು ಮುಂದೆ ಮಾತ ತಿಳಿಯಂದು ಆಯ್ನಾತು ಬೇಗಡೆ ಬೇರೆ ಬರ್ತ ಎಂಗ್ಳಿಗೆ ಅಪ್ಪನೇ ಕೊರ್ಲೆ ಮಾಮಾಜಿ
1: ಜಂಟ ಅಪ್ಪನೇ ಕೊರು ಯಾರು ಬೋದು ಬರ್ತಾಯ
2: ಅದ ಆಯ್ನ ಹುಡುಗು ಈ ಪೋಪೆ ಬರ್ಬಾರ ಸರಿ ಅಜ್ಜಣ್ಣ ಈ ಪೋಪನೆ ತುಂಬು ಯಾವಿ ರಟ್ಟು ಪಾತ್ರ ಬಂದ್ವೆ ಕೆಬಿ ಕೊರ್ದು ಕೇಳು ರೂಪ ಪೆತ್ತದಾನೆಲ್ಲ ಸ್ವಭಾವ ಬಿಳಿತ ನಮ್ಮ ತಮ್ಮನೇ ಮಾತು ಬಿಡುಗಡೆ ಅವನ ಯಾರು ಗೊತ್ತು ಬತ್ತಿ ಅಜ್ಜಾದ ಆರೇಖೆ ಎನ್ನದ ತೂಂಡ ಪೂಜೆ ಬೆರಿ ಪೂಜೆದ ಮಧುಬರಿಯ ಹೆಸರು ಮಾಡ್ಬೇಕು ಆರು ದಾದ ಬಂದಲ್ಲ ಈ ಮಗದ ಉತ್ತರ ಕೊರೋಡ್ಚಿ ಈತು ಬಂದ ಕಲ್ಯಾಣಿ ಕೊಂಚ ಸರಿ ಕೆಟ್ಟದ ಲೇಸಾ ಪೂಜೆ ಈರೇ ತುಂಬುತ್ತದ ಬಣ್ಣನಂಚಿ ಮದುವೆ ಮಂತ್ರ ಕೊರೋಡು ಒಂಜಿ ಬಣ್ಣನ ಮದುವೆ ಮಂತ್ರಿಂದ 7 ದೇವಸ್ಥಾನ ಕಟ್ಟಿನ ಪುಣ್ಯಗೆ ಕೊಡದೆ ಬಂದದ ಮರ್ಯಾದೆ ವರಿತದ ಕೊರಡು ಮಾಡಿದ ಯಾರು ಬಂದೆ ಅಂತ ತಮ್ಮ ನಡೆಯ ಕೊರೋಡು ಒಕ್ಕಂಜಿ ಮಾತಿರ ಓನಾಗ ಸಾದಿಡೇ ನಾರಾಯಣ ಪಟ್ಲೇಡನ ಹಿಲ್ಲು ತಿಕ್ಕೊಂಡು ಅವನು ಬಚ್ಚನ ಅರ್ಥದ ಬಂಜಾರ ಉಂಡದು ನಮ್ಮ ಹಿರಿಯಾತ್ಮನ ಹಿಲ್ಲು ನಮ್ಮ ಹಿರಿಯಾತ್ಮನ ಇಲ್ಲದೆ ನೀರು ಬರಲ ವರಸಿಗೆ ಇದೇ ಮಾಡಿದ
1: ಸರಿ ಅಣ್ಣ ಎನ್ನ ಅಪ್ಪನ ಬಂಜಿಡಿದು ಬೈದಿನ ಎನ್ನ ಮೋಕದ ಫಲೆ ಅಪ್ಪನ ಮೋಕೆ ಕೊಡ್ದು ಎನ್ನ ಎಡ್ಡಗೆ ಸರಿ ಸಾದಿ ಹೋಗಾದು ಪಂಡಿ ನಾಲ್ಕು ಪಾತ್ರ ಅವು ಎಂಕಿ ಇನ್ನಿ ಎನ್ನ ಮನಸ್ಸಿಗೆ ಎನ್ನ ಅಪ್ಪನ ನಿರಂತರ ತಿಂತಿನ ನೆನಪಾಂಡು ಸರಿ ಅಣ್ಣ ಎಲ್ಲ ಕಾರಣ ಅನಿಪಿದಾಡ
2: ಸರಿ ಬಾಕಿ ಮಾಡದ ಕಂಡದು ಬರಿ ಮಣ್ಣಿ ತೊಂದು ಕೆಲಸದ ಆದ ಮಧ್ಯದ ಗೊತ್ತಿಚ್ಚಿ ಇವರ ಆಡಿಪೋದು
4: ಸರಿ
2: ಆ ಅಜ್ಜನೆ ಮನ್ನಾಗ ಸೇನೆಗೆ ಪುರುಸದ್ದ ಅವರ ಬೋರಿಗೆ ಬಂದದ ಭಯ
4: ಸರಿ ಅಲ್ಲ
5: ಸಜ್ಜನತ್ತೆ ಅವತ್ತಂದೆ ತಿದ್ದಪ್ಪ ಏಪಲ ಆಡ ಕುಸಲ್ ಗೊಬ್ಬಂದಿ ಪೇರು ಸರಿ ತೆರಿಯಂದೆ
6: ನೀರ ಎರಡು ಗಂಟೆ ಗಟ್ಟಲೆ ಕುಸಲ್ ಗೊಬ್ಬರು ಅಜ್ಜಾದ್ರೆ ಆಯ್ರೆ ಕುಸಲ್ ಪಾತ್ರೆ ಅಲ್ಲ
2: ಕುಸಾಲ ಇನ್ನು ಯಾರ

0: ಕಣ್ಣದು ಪುಲ್ಯ ಪಂಡಾನ ಚಂದು ಪೆರ್ಗಡನ ಅದಪ್ಪು ಊರುಗು ಮಾರಿಯಾವು ಆಯದು ಆಯನ ತಂದಡಿನ ಏರ್ಲ ತೋರಬಲ್ಲಿ ಹಾಲು ಪಂಡವೇ ಸತ್ಯ ಅಚ್ಚಂಡ ಊರುಗು ಪಟ್ಲೇರ್ದಾಯಿ ಸೇನೇರ್ದಾಯಿ ಊರ್ದ ಹಿರಿಯ ತಲಿಕ್ಲೇದು ಮರ್ಯಾದೆ ಓನಂಡು
1: ಅಂಡ ನಮ್ಮ ಇತ್ತೆ ತಲಕು ಜಪ್ಪೇರ ಬಲ್ಲಿ ದಯಬಂಡ ಊರನಿ ಕಟ್ಟ ಪುಲಿ ತಡಪ್ರ ಕೊಡ್ತರು ನಂಕಲ ರೆಗ್ಲ ನ್ಯಾಯ ಬರ್ತದೆ ಸೇನೇರು ನಂಕ ನ್ಯಾಯ ಕೊರಿಯರು ಅಪಗ ಅಪಗ ಪೆರ್ಗಡನಂತ ಪುಲಿ ಜಾರ ನಮ್ಮ ಇತ್ತೆ ಕಲಕು ಜತ್ತನಂದ ಸೇನೇರಿಗೆ ಬೇಜಾರ ಉಂಡ
0: ಅಣ್ಣ ಸೇನೇರಿಗೆ ಓಡಾದು ಬಾಯಿ ಮುಚ್ಚಿದು ಕೊಂಡ ಎಲ್ಲಗಾನಾಗ ನಮಗ ತಾದಿ ಜಪ್ಪರ ಬಂಗಾವು
1: ಐಕಿ ಬನ್ನಗನೆ ಸೇನೇರ ಕೆಬಿ ಉರ್ತದು ಬೈದೆ ಹೊರ್ತು ಬನ್ನಗ ಯಾನೇ ಕೇನೇ ಬಂದು ಸೇನೇರಿ ಬಂತೀರಿ ಅಣ್ಣ ಎಲ್ಲಂಜಿ ನಮ್ಮ ಊರ್ದ ಜಾತ್ರೆ ಕೊಡಿ ಕೊಡಿಯನ್ನ ಪೊಟ್ಟರು ಚೆಂಡು ಬಾರವನ ಕಂಡರು ಏಳೂರ್ದ ಬಂಟೆನ್ನ ಪೊಟ್ಟದ ಬಲಕೂಪನ ದಿನ
0: ಹೋಯ್ಸರಿದ ಜಾತ್ರದ ಕಲೊಟ್ಟು ಮಂಜು ಪೆರ್ಗಡನ ಮೀಸ ನಿನ್ ಮಣ್ಣಗ ಉರ್ದದು ಏಳೂರ್ದ ಬಂಟೆ ಮನ್ಕುನ ಮಾನಾದಿಗೆಲ್ಲ ಬಂಗಾರದ ಬದಕಲ ನಮಗ ತೆಗೆದ ಈ ಸರ್ತಿದ ಎರಗು ತಿಕ್ಕು
1: ಮಂಜು ಪೆರ್ಗಡೆ ಕಲಕ ಜತ್ತನ್ನ ಯಾನ್ ಮಂದಿಗೆ ಜಪ್ಪೆ ಮರ್ಯಾದಿ ಕೊಡದ ಬೊಟ್ಟಿಗೂ ಬೇರೆ ಬಲ್ಲಿ ಅವನು ದಡ್ಡು ಜನ ಜವನಿರಲಿ ಅಕಲ್ನ ಅರ್ವದಲ್ಲಿಗೆ ಪಾಪ ಬಾವದಿ ಬಾರಿ ಬಡವದಿ ಹೋಗ್ಲು ಅಡ್ಡಗೊಂಡು ತಗ್ಲು
0: ದಾದಾ ಮಲ್ಕೊಂಡು ಬಂದು ಚಂದು ಪೆರ್ಗಡನ ಕೂಟದ ಕುಲಾದು ಪೋಯಿದು ಇಜ್ಜಿ ಬಂದಣ ನಮ್ಮ ಮರ್ಮಲ್ಲೋ ರಾಧಾ ಬಕ್ಕ ಮೀನನ್ನು ಅಕ್ಲೇ ಕೊಡ್ತದೆ
1: ಮದುವೆ ಅವನ ಇಲ್ಲ ಗುಲ್ಲ ಬಲ್ಲಜ್ಜಿ ಹುಡುಗು ಬೊಗ್ಗನ ಒಟ್ಟಿ ಒಗ್ಗಿ ಪೊಣ್ಣಗೆ ಏಳಿಗೆಜ್ಜಿಗೆ ತೊಟ್ಟಿಲ ಬಾರ ತೂಂಗೆರೆಜ್ಜಿಗೆ ಪೆರ್ಗಡನ ಅಪ್ಪೆಗಳ ಮೈತ್ರಿಗಳ ಹತ್ರ ವಾಕ್ ಈ ವಿಷಯ ಗೊತ್ತಿದ್ರು ಏರ್ಲ ಅಕ್ಕನ ವಿಷಯ ಪಾತ್ರ ಪೋಪುಜಿಡಿ ಅಡಿಗೆ ಕೊಟ್ಟು ಪರಪುಜಿಡಿ
0: ಸರಿ ಇತ ಪೊರ್ತು ಸುಮಾರಾಂಡು ಈ ಬಂಡ ಸಾಲಕ್ಕೆ ಹೋದು ಪಣ ಬತ್ತೊಂದು ಬಂದ ನಾನು ಇಲ್ಲ ನಾನು

0: ಈತನೇಟ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದುಕೊರ್ನ ಗಗ್ಗರ ನಾಟಕದ ಸುರೂತಯಗ್ಗೆ ಕೇಂಡರ್. ರಚನೆ ಕೆವಿ ಶೆಟ್ಟಿ, ನಿರ್ದೇಶನ ಸುರೇಶ್ ಜೋಡುಕಲ್ಲು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನಂದುಲ್ಲರ್ ನನ್ನ ದುಂಬಗ್ ಪಲ್ಲೆಂಕಿ ಈ ತುಳು ಜನಪದ ಪದಕುಲಿನಕ್ಕೆ ಏನಂದು ಬರ್ಕಾ

ಈತನೇಟ ಪಲ್ಲೆಂಕಿ ತುಳು ಜನಪದ ಪದಕುಲೆನಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024. ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ, ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇದೀಗ ತ್ಯಾಗದ ತಿರ್ಲ ತುಳು ಯಕ್ಷಗಾನದ 4ನೇ ಕಂತು.
1: ಕೇಶಿನಿ ಯಾನು ಪನ್ಪಿನ ಪಾತೆರನು

0: ಪಪ್ಪ ಆ ವಯ್ಯಾರದ ವೈಪು ಕೆಂಪು ಬಿಂಬ ಬೇರೆ ಕಲ್ಪುಲಕ ನೇರಳೆ ಬಂದು ದಂಚಿದ ರಟ್ಟು ಕಣ್ಣರು ಹಿಂಚ ಪುಕರಡ ಬಂದು ತೆರೆಯೋಜಿ ಆ ಮಾತ್ರ ಅತ್ತು ಕೇಶಿನಿ ದೈವ ದೇವರ ಮಿತ್ತದ ಭಕ್ತಿನ ತೋರದ ಎಂಕ ಉಡಲು ಎಕ್ಕದು ಬರ್ಕೊಂಡ್ಯ ಎನ್ನ ಉಡಲಿತ್ತಿನ ಅಂಗಲಪ್ಪನು ನಿಕ್ಕ ಪನೊಡು ಪನೊಡು ಪನೊಡು ದಿನ ತಾತೋ ನಿತ್ತೆ ಕೇಶಿನಿ
1: ಚಂದ್ರಹಾಸ
0: ಆ ಎನ್ನ ಉಡಲದ ಆಸೆ ನಿಶ್ಚಲ ನಿನ್ನ ಪಂಡದು ಯಾ ನಾವೇನು ತೀರಿಸವಡು ಬಂದಿತ್ತೆ ಪನೊಡ ಬರ್ಚ
1: ಪನತ
0: ನಿನ್ನನ್ನು ಮದ್ನಾವಡು ಪಂಪಿನ ಅಂಗಲ್ಲ

0: ಮುಖ, ನಿನ್ನ ಗತ್ತು, ನಿನ್ನ ನಡೆ, ನಿನ್ನ ಕಾಯ ಆಯನು ಮಾತ ಒಟ್ಟು ಸೇರಾದು ಎನ್ನ ಉದಲಿಡು ಬಿಂಬರೂ ಕೊಡು ತಾಪನೆ ಮಲ್ದ ಆತು ಮಾತ್ರ ಅತ್ತು ಐಕ್ ದಿನೋಲ ಮೋಕ್ಯದ ಪೂಜೆನು ಕೊರೊಂದೊಲ್ಲೆ
1: ಕೇಶಿನಿ
0: ಚಂದ್ರಹಾಸ
1: ಎನ್ನ ಉಡಲ ಈತು ಮುಟ್ಟ ಮುಜುಗಿತ್ತಿನಂಚಿನ ಆ ಮುಕ್ಕೆ ಇತ್ತೆ ಅರಳಂದುಂಡು ಅತ ಅಬ್ಬ ಸಂತೋಷ ಆಡು ಆ ಎನ್ನ ಬಾಡದ ಎಸಲನ ಬಿಚ್ಚಾದ ತುನಗ ಇಲಾ ಎನನು ಮೋಕೆ ಮತ್ತಂದ ಎಂದು ಅರ್ಥಾಡು ಎಂಕ್ ಅತ್ತ ಅಪಗ ನಮ್ಮ ಇರುವೆನ್ನಲ ಮೋಕೆ ಸರ್ಕೆಗೆ ಬತ್ತಂಡು
0: ಅತ್ತ
1: ಅತ್ತ ಅಂತಣ್ಣ ನಿಕ್ಕಿ ಎನ್ನನು ಮತ್ಮೆ ಆಪಿನಂಚಿನ ಆಸೆ ನಿಕ್ಕಲಾ ಉಂಡು
0: ಉಂಡು
1: ಎನ್ನ ತುಡಲು ಅರುವಾವುನ ಸಂಭ್ರಮಡು ಈ ಉಲ್ಲ ಕೇಶಿನಿ
0: ಚಂದ್ರಹಾಸ
1: ಮತ್ತೆ ಪಂಡ ಸಂಸಾರದ ಕಡೆ ಚಂಪರೆ ಅನುಮಂತು ಕೊರ್ಪುನಂಚಿನ ಒಂಜಿ ಮಾನಾದಿಗೆದ ಮುಟ್ಟು ಅತ್ತ
0: ಅಂದ್
1: ಬದುಕಗ ಸಂಸಾರ ಮಾನ್ಯರೆ ಬೆಮ್ಮೆ ದೇವರೇ ಕೊರಿನಂತಿನ ವರ ಈ ಮದುಮೆ ಒತ್ತೆ ಜೀವನ ಜೀ ಬದುಕು ಅತ್ತು ರಟ್ಟ ಜೀವ ಒತ್ತಟ್ಟಾದು ಬದುಕಂಡ ಆ ಬದುಕು ಬಂದಿ ಪೊರ್ಲು ದಾಯೆ ಆ ರಟ್ಟ ಜನ ಒಂಡಾದ ತಮ್ಮ ಅಂಗ ಅಂಗದನೆನು ಪಣ್ಯರೆ ಬೇನೆ ಬೆಸರನು ಪಣ್ಯರೆ ಒಂದು ಸಾದಿ ಅಂಚಾದ ಮದುಮೆ ಪಂಪಿನ ಒಂಜಿ ನಮ್ಮ ಜೀವನದ ಮುಟ್ಟು
0: ಅಂದ್
1: ಅತ್ತ ಅಂಡ ಒಂಜಿ ವಿಚಾರತ್ತ
0: ದಾದು ಪನ್ನ
1: ಈ ಎನ್ನ ಮದುಮೆಗೆ ಒಪ್ಪಿಗೆನ ಕೊರಿಯ ಎನ್ನ ಉಡಲು ದಿತ್ತಿನ ಅಂಗಲಾಪನು ನಿನಗ ಪರಿಯ ಅತ್ತ ಅಂಡ ಈ ಏರು ಅರಸುನ ತಂಗಡಿ
0: ಅಂದ್
1: ಯಾನ ಮಂತ್ರಿ ಅಪಗ ಮಂತ್ರಿಗೂ ನಿನ್ನನು ಕೊರಿಯರೆ ನಿನ್ನ ಅಣ್ಣೆ ಒಪ್ಪುವೆನ
0: ಚಂದ್ರಹಾಸ ಮುಂದಕ್ಕೆ ಈ ಯೋಚನೆ ಮನ್ಕೊಡ್ಸಿ ಒಂದ ದಿನ ಕಾಪುಗ ಪೊಕ್ಕ ಅಣ್ಣಡನೆ ಅಪ್ಪಣೆ ದತ್ತೊಂದು ಧಾರದ ಮಣ್ಣಿಟ್ಟು ಯಾನ್ಲ ಈಲ ಕಂಡನೆ ಬಡದಿ ಅಕ್ಕ
1: ಕೇಶಿನಿ
0: ಚಂದ್ರಹಾಸ
1: ಸಂತೋಷ ಆಡು ನಿನ್ನ ಅಣ್ಣ

ಸತತ ಪಲ್ಲೊಟ್ಟು ಎನ್ನ ಪ್ರಿಯ ಸದರಮೇ ದಿಂಜಿ ಬಂಜಿನಾಲ್ ಅಲ್ಲಿನ ಬಯಕೆದ ಲೇಸಗು ಊರಗ ಊರೇ ಸೇರ್ದುಂಡು ಬಿಜಿಂದ ಲೆಕ್ಕ ಜನಕುಲು

0: ಅಪ್ಪೇ, ನಿನ್ನ ಮೈ ಮೇಲೆ ಸತ್ಯ ಮಲ್ತನ, ಅಪ್ಪೆ ಸತ್ಯ ಮಲ್ತನ, ಬಾಲೆ ಇಚ್ಚಾಂದಿನ ಎಂಕಿಲಿಗೆ ಬಾಲೆನು ಕೊಡ್ದು ಎಂಕಿಲ್ಲ ಕಣ್ಣು ನೀರಿನ ಒಚ್ಚಾಯ ಅಂಡ
1: ಅತ್ತಿಗೆ ಅಗಲಿನ ಚಿತ್ತದ ಸಂಕಟ ಅರ್ಥ ಆಪುಡುಯ ಅಣ್ಣಾ.

0: ಹೊರಗೊಂದು ಕುಲಿಯಡ ಹೊಕ್ಕೆಲೆ ಸಕ್ಕಿಲ ದಕ್ಕಲ್ನ ಗತಿದಾದ ಅವಪನ ಅಣ್ಣ ಸಿಟ್ಟ ಮಲ್ಪಡ ಕೇಶಿನಿ ಅಣ್ಣ ಈ ದೈವ ದೇವರು ನಂಬುಲ ಪಲ್ಪ ಆಂಡ ತೂಲ ನಿನ್ನ ದೈವ ದೇವರು ನಿನ್ನ ಮೋಗಿದ ಸದನ ಮನೆಗೆ ತಂದು ಪೋರು ಆ ಪೊರು ಬಾಲೆಗೆ ಅಪ್ಪೇ ಚಂದಿಲಟ ಅಂಡಂತ ಸದರ ಮೇಯಾನು ದಾದ ಮಲ್ಪಡು ಪಲ್ಲ ಅಣ್ಣ
1: ಯಾನ್ಲ ಈಲ ಉಪ್ಪುನಗ ಆ ಬಾಲೆ ತಮರಿದಾಂತಿನಿ ಎಂಚ ಆಪುಂಡು ಪನ ಅತ್ತೆಗೆನ ದೇವರು ಕೊನೊಯರು ದಾದ ಮಲ್ಪುನು ಆ ಬಾಲೆಗೆ ತಮರಿಯಾದ ಯಾನು ತಾಂಗುವೆ ಈ ಚಿಂತೆ ಮಲ್ಪಡ ಅಣ್ಣ
0: ಕೇಶಿನಿ
1: ಅಣ್ಣ
0: ಮಗ ಬಾಲೆನ ಈ ತೂ ಅನ್ನುವ ಪನೊಂದುಲ್ಲ ಸರಿ ಮಗ ಆ ಬಾಲನ ಲಾಲನ ಪಾಲನ ಈಯೇ ಮಲ್ಪುಲ ಅಂಡ ಈ ಒಂಜಿ ಕೆಲಸ ಮಲ್ಪೋಡು ಮಗ
1: ದಾದ ಪನ್ಲಣ್ಣ
0: ಇತ್ತೇನೆ ಈ ಪುರೋಹಿತನ ನಡೆಗೆ ಪೋಡು ಸದರಮೆ ಸೈತಿನ ಗಳಿಗೆ ಅಂಚನೆ ಬಾಲೆ ಪುಟ್ಟಿದಿನ ರಾಶಿ ಮುಂದೆನ ಅಕಲೆಗೆ ಸರಿಯ ಪಾಡು ಮಗ ಅವಂದ
1: ಅಂಚನೆ ಅವಡನ್ನ ಈ ಚಿಂತೆ ಮಾಡ

0: ದೇವರನ್ನೇ ಆಲು ದೇವರನ್ನ ಪಾದ ಸೇರಿ ಅಂತ ಎಲ್ಲಿ ಪ್ರಾಯಡೆ ಅವಳು ದೇವರನ್ನ ಪಾದ ಸೇರುಡ ಅಣ್ಣ ಅಲ್ಲ ಆಯುಷನೇ ಆದ್ಯ ಇತ್ತೇನೆ ಮಗ ಅಣ್ಣ ಆಲ್ ಪೆದಿ ನಂಚಿನ ಬಾಲ ಐದ ಬಗ್ಗೆ ಆಲೋಚನೆ ಮಾಡ್ತಿಲ್ಲ ಬೆಪ್ಪು ತನದ ದೋಷವಂತ ದೋಜದ ಬರ್ಕೊಂಡು ಬಾಲೆ
1: ಅಂದೆ
0: ಅಂಚಂದು ಇಕ್ಕಳು ದಾಳ ಮಂದ ಬಚ್ಚೆ ಮಲ್ಪಡು ಪಂಡದಿಚ್ಚಿ ದಾಯ ಪಂಡ ಕಾಲಗು ಸರಿಯಾದು ಪೂಜೆ ಪುನಸ್ಕಾರ ಮಾಡ್ತಿಂದ ಅಣ್ಣ ಆ ಬೆಪ್ಪುತನ ಕಡಿಮೆಯಾದು ಎಡ್ಡೆ ಬಾಳಾದ ಬಿಳೇ ಸಾಧ್ಯ ಉಂಡು ಬಾಲೆ
1: ಆ ತಿತ್ತಂಡೆ ಯಾವು ಸ್ವಾಮಿ ಪೊಕ್ಕ ಆ ಬಾಲಿಗೆ ತಮರಿಗಾಂತಿಲ್ಲ ಚಿಂತನೆ ಇಪ್ಪಂದಿಲ್ಲಕ್ಕ ಯಾನ ತಾಂಗುವೆ ಸ್ವಾಮಿ
0: ಇಂದು ನಿನ್ನ ಪೇರು ಉರ್ಕೊದಿ ಮನಸ್ಸು ಮಗ ಐದಾವರನೇ ಪನ್ನೊಂದನೇ ಈ ಅಪ್ಪೆ ಆದ ಆ ಬಾಲನೇ ಯಾನ ಸಾಂಕುವೆ ಪಂದ ಪಂಡತ ಮುಲ್ಪ ಒಂಜಿ ವಿಚಾರ ನಿನ್ನ ತಿರಿಪಾವುಡು ಪಂಡದಲ್ಲೆ ಏನುವನ ಬಾಲೆ ಆ ದೇವರಿನ ಪುಣ್ಯ ಸನ್ನಿಧಿದು ಬರ್ತದು ತನ್ನನೇ ತಾನು ಮಗತದು ಮಯೂರ ನರ್ತನದ ಸೇವೆನು ಕೊರಿಯನ ಆ ಪೊತ್ತುಗು ಈ ದಂಟದು ಕೊರಿಯತು ಸೇರ್ದಿನಂಚಿನ ಜನಮಾನಿಲು ಪೂರ ನಿನ್ನ ನೃತ್ಯನು ತೂವರೊಂದು ಕಾತರಡು ಕಾತನಪ್ಪನ ಪೊತ್ತುಗೆ ನಿನ್ನನೇ ಈ ಮಗತದು ನರ್ತನ ಸೇವೆನ ಮಲ್ತೊಂದಿತ್ತ ಅಪಗನೆ ದಂಟದ ಪೂರಿನ ನಿಕ್ಕು ಅಕ್ಕನಿಚ್ಚಾಣು ಸೇರ್ದಿನಂಚಿನ ಜನಮಾಲಿನ ಸಹಾಯಡು ನಿನ್ನನ್ನು ತೆರ್ತದು ರಾಜವೈದ್ಯರಿಂದಲೇ ಕೊನಪೋಯಿನೇಯ ಅಲ್ಪ ರಾಜವೈದ್ಯರು ನಿನ್ನನ್ನು ಪರೀಕ್ಷೆ ಮಾಡ್ತದು ಮುಂಚೆ ಪಾಕರ ಪಂಡರ ಬಾಲೆ ದಾದಸ್ವಾಮಿ ನೀ ಬೂರಿನಂಚಿನ ಪೊರ್ತುಡು ನಿನ್ನ ಗರ್ಭಕೋಶ ನುರಿದಂಡು ನಿಕ್ಕ ದುಂಬುಗು ಜೋಕುಲಾಪುನ ಪುಣ್ಯ ಜೀನ್ ಪಂಡರ ಬಾಲೆ ಸ್ವಾಮಿ ಈ ಪಾತ್ರನು ಇನಿ ಮುಟ್ಟ ನಿನ್ನದ ದೆಂಗದದಿ ಏಪ ಈ ಅಪ್ಪೆ ದಾಂತಿನ ಬಾಲಿಗೆ ಅಪ್ಪೆಯಾದ ಯಾನು ತಾಂಕು ಏನ ಪಂಡನ ಐದಾವರನೇ ಪನ್ನೊಂದುಲ್ಲೆ ಬಾಲೆ ಐದಾವ ಈ ದಾಳ ದುಃಖ ಮಲ್ಪೊಚ್ಚಿ ಆ ದೇವರನ ಇಚ್ಛೆ ಮಲ್ಲ ಮಗ ಐಕಾದ ದುಃಖನು ಎತನೊಚ್ಚಿ ಬಾಲೆ
1: ಸ್ವಾಮಿ ಈ ದಾದ ಪನ್ನೊಂದುಲ್ಲರು ಓ ಭಗವಂತ ಇರೇನು ಯಾನು ಕಾಮಧೇನು ಅಂತ ತೆರಿಯೇ ಕಲ್ಪ ವೃಕ್ಷ ಅಂತ ತೆರಿಯೇ ಎನ್ನ ಕಷ್ಟನ ಮಾಜಾಗುನ ಎನ್ನ ತಮರಿ ಎಂದು ತೆರಿಯೇ ಆಂಡ ಈರು ಮಲ್ತಿನಿದಾದ ಈರು ಮಲ್ತಿನಿದಾದ
0: ಐಕ್ಯ ಯಾದ ಸುರೂಕೆ ಬಣ್ಣಿನಿ ಎಲ್ಲಿಯ ವಿಚಾರ ಮುಂದುವತ್ತು ಆಂಡಲ ಈ ಪೊರ್ತುಡು ನಿನ್ನದ ಪನ್ನೊಡಾಯಿನವು ಎನ್ನ ಧರ್ಮ ಪಣದ ಪಂಡೆ ಅಣ್ಣ ಈ ದೇವರನ್ನ ಮಿತ್ತು ದೂರು ಪಾಡ ಮಗ
1: ಸ್ವಾಮಿ
0: ಅವು ನಿನ್ನ ಎದ್ದಪ್ಪಗು ಕಳಂಕ ಕನಕ ನಂಚಿನ ವಿಚಾರ ದೇವರು ಆ ರೀತಿ ನಮ್ಮನ್ನು ನಡಪವೆರ ಅವೇ ತಾದಿರು ನಡಪು ನಾವು ನಮ್ಮ ಧರ್ಮತ್ತ ಬಾಲೆ ತಿರಿಯೊಂದು ಭಕ್ತಿಡು ಆ ದೇವರ ನಡಪು ನನ್ನದ ದಿನತ ಎದ್ದಪ್ಪನು ನಟ್ಟನು ಬಾಲೆ
1: ತಪ್ಪಾಂಡು ಸ್ವಾಮಿ ತಪ್ಪಾಂಡು ಆ ತಮಿರಿದಾಂತಿ ಬಾಲೆಗ ತಮಿರಿ ಆಪನ ಯೋಗ ಭಾಗ್ಯ ನಾಂಡಲ್ಲ ಕೊರಿಯರತ್ತ ಮುಂದೇ ಎನ್ನ ಭಾಗ್ಯ ಸ್ವಾಮಿ ಮುಂದೇ ಎನ್ನ ಭಾಗ್ಯ
2: ಉಪಾಯ ಮಲ್ಪಡತ್ತ ದಾದ ಮಲ್ಪನ ತೂಕ ಪೋಯ್
3: ಪೋಯ್ ಪೋಯ್ ಪೋಯ್ ದಾದ

0: ಬಾಲೆ ಬರದೆ ಎಂಟೆಡೆ ಬುಳಿಯುತ್ತುಂದುಲ್ಲೆ ಎನ್ನ ತಂಗಡಿ ಕೇಶಿನಿ ಅಪ್ಪೆನಲೆಗನೇ ಆಲಿನ ತೂಂದುಲ್ಲಲು ಮಸ್ತು ಖುಷಿಟು ನಮ ಉಲ್ಲ ಆಂಡ ದಾನ ಮಲ್ಪುನು ಪನ್ಲೆ ಬಾಲೆನು ತೂಯರ ಎಡ್ಡೆ ಇತ್ತುಂಡಲ ಒಂದೆ ಮಂದ ಬುದ್ಧಿಯಾದ ಪೆದ್ದನವರು ಟೂಲ್ಲೆ ಆಂಡ ಆಯನ ತೆಲಿಗೆನು ತೂನಗ ಒಂದು ಪೂರ ಮಾಜಿದೆ ಪೋಪುಂಡು ಆಂಡ ಯಾನೆ ಎಂದನು ಅವೆನತ್ತು ಬಾಲೆ ಬರೆದೆನು ಎನ್ನ ಬಾಲೆ ಬಂದು ಎನ್ನ ತಂಗಡಿ ತಾಕೊಂದುಲ್ಲಲು ಆಂಡ ಅಲೆನ ಜೀವನದ ಬಗ್ಗೆ ಯೋಚನೆ ಮಂತುಂಡ ಮನಸ್ಸು ಕರಗೊಂದುಂಡು ಈ ವಿಷಯಟ್ಟು ಅಲೆಡನೆ ಪಾತೆರಡು ಮಗ ಕೇಶಿನಿ ಪನ್ನಗ ಈ ಎನ್ನ ಬಾಲೆ ಬರತನು ನಿನ್ನ ಬಾಲೆದ ಲೆಕ್ಕ ತೂವೊಂದುಲ್ಲ ಅಂಡ ನಿನ್ನ ಬದುಕದ ಬಗ್ಗೆ ಈ ಯೋಚನೆ ಮಂತೊಂದುಲ್ಲ ಉಲ್ಲ ನ ಮಗ ಇಜ್ಜಿ ದಾಯ ಪನ್ನಗ ಎಂಕೇ ಬೇಜಾರ ಒಂದುಂಡು
1: ದಾದಾಂಡಣ್ಣ
0: ವಾ ಸಮಯಕ್ಕೆ ದಾದ ಆವೋಡ ಅವು ಆವೋಡೆ ಮಗ ನಿಕ್ಕೊಂಜಿ ಮದಿಮೆನು ಮಲ್ಪೊಡು ಪಂದಿಯಾನುಲ್ಲೆ ಇದಾದ ಪನ್ಪಾಯ್ಕ
1: ಅಣ್ಣ ಐಗಿತ್ತೆ ದಾಯಿಗ ಮಸರ ಬಾಲೆ ಭರತೆ ಮತ್ತೆ ಮಲ್ಲೆ ಅವಡ ಬೊಕ್ಕ ಆಯ್ತ ಬಗ್ಗೆ ಯೋಚನೆ ಮಂತುಂಡ ಅಂಡ
0: ಕೇಶಿನಿ
1: ಅಣ್ಣ
0: ಅಂಚ ಆವಂದ್ ಮಗ ದಾಯಿಗ ಪನ್ಲ
1: ದಾಯಿಗ
0: ಕಾಲ ನಮನು ಕಾಪುಜಿ ನಮ್ಮ ಕಾಲನು ಕಾಪೋಡು ಓ ವಾ ಸಮಯಡು ಆವಡ ಅವು ಸಂದೋಡು ಇಜ್ಜಿಂಡ ಈ ಒರ್ತಿಯೇ ಈ ಬದುಕುಡು ಎಂಚ ಬದುಕುವ ಮಗ ಒತ್ತಿಯೆ ಬದುಕುನ ಬದುಕವು ಬದುಕತ್ತು ಕೈ ಮುಗಿದಕ್ಕೇನೊಂದುಲ್ಲೆ ಕೇಶಿನಿ ಈ ಮದೆಮೆಗು ಒತ್ತ ನೋಡು ಮಗ ಯಾನ ಆನನ ನಾಡುವೆ ಯಾನ ಆನನ ನಾಡುವೆ
1: ಅಣ್ಣ ಈ ಹೆಂಗ ಕೈ ಮುಗಿಯರೆ ಬಲ್ಲಿ ನಿನ್ನ ಪಾತೆರಗು ಯಾನ ಮನಸಾರ ಒಪ್ಪಿದೆ ಆಂಡ ಅಣ್ಣ
0: ದಾದ ಕೇಶಿ
1: ಹೆಂಗ ರಟ್ಟ ದಿನದ ಅವಕಾಶನು ಕೊರೋಡಣ್ಣ
0: ರಟ್ಟ ದಿನ ಅತ್ತ ಈ ಪಟ್ಟಿ ಲೆಕ್ಕನೆ ಆವಡು ಕೇಶಿನಿ ಈ ಯೋಚನೆ ಮಲ್ಪು ಯೋಚನೆ ಮಲ್ಪು
1: ಅಂಚನೆ ಆವಡಣ್ಣ.

0: ಅನ್ನ ಚಂದ್ರಹಾಸ
1: ದಾದಯ ಕೇಶಿನಿ
0: ಸಂತೋಷ

0: ಅದು ಎನ್ನ ಜೀವನದಾಯ ಹಾಳು ಮಲ್ಪಡ್ಬಾನ.
1: ಒಂದು
0: ಈ ಚಂದ್ರಹಾಸ ಅದು ಒಣ್ಣ ತಿಕ್ಕುಜ ಅಂಚಾದ್ರು ಈ ವಿಚಾರ ಅಲ್ಲಿಗೆ ತೆರೆದೈತಿ ನನ್ನ ದುಂಬುಗು ದಾದಾ ಬಿಡ್ತು

0: ಬಾಯಲ್ಲಿ ಎದ್ದೆತ್ತಿ ನಾಯಿ ಎಂದು ತೆರಿಯೆ ಉಂಬೆ ಓರಿ ಪೆತ್ತದ ಮೋನೆದ ಪಿಲಿ ಎನ್ನ ವಿಷಯನ್ನು ತೆರೆದು ಎನ್ನನು ಮದ್ಲಾಪುಜಿ ಪನ್ನಗಲ ಯಾನು ಕೋಪ ಮಲ್ತುಂದುಚ್ಚಿ ಆಂಡ ಎನ್ನ ಅಣ್ಣನ ಕಾಯದ ಮಿತ್ತು ಕಣ್ಣದೀದು ಅಣ್ಣನು ಕೆರ್ದು ಪಟ್ಟಗೇರುವೆ ಪನ್ಪಿನ ಆಯನ ಅಹಂಕಾರನು ಕೊಲೆ ಕೊಡೆ ಆಯನ ಈ ಸ್ವರ್ಗದ ಬದುಕು ಕೊಲ್ಲಿದೀಜಿಡ ಯಾನು ಕೇಸಿನಿ ಅಂತ ಕೇಸಿನಿ ಅಂತ.
1: ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ 4ನೇ ಕಂತು ಕೇಳಿತಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

chicka chicka chay, chicka chicka chay, chicka chicka chay. ನೂರು ಜನರು ಬಂದರು, ನೂರು ಜನರು ಹೋ

0: ರೇಡಿಯೋ ಸಾರಂಗ್ 107.8 ಎಫ್ಎಂ ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

cosas y enredas a tener.

107.7.

0: आप सुन रहे हो रेडियो सारंग 107.8 FM।
1: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಬವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸರಂಗ್ ತುಳು ಪ್ರಸಾರಕ್ಕೆ ಏನಂದ್ರೆ ಇತ್ತೆ ಕೆಲವು ತುಳು ಸಿನಿಮಾ ಪದಕುಲೇನಕ್ಕೆ ಏನಂದು ಬರ್ಕ

0: ಈತನೇಟ ಉಡಲ್ದ ತುಡರ್ ಈ ತುಳು ಸಿನಿಮಾದ ಪದಕುಲನ್ನು ಕೇಂದರ್ ಅಂಚನೆ ನನ್ನ ದುಂಬಗ ಬಯ್ಯ ಮಲ್ಲಿಗೆ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲು.
1: Hehehehe

ಈತನೇಟ ಉಡಲ್ದ ತುಡರ್ ಅಂಚನೆ ಬಯ್ಯ ಮಲ್ಲಿಗೆ. ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನಿ ಕೇನೊಂದು ಬರ್ತಾರೆ. ಇಡಗ ಇನಿತು ತುಳು ಪ್ರಸಾರ ಮುಗಿಂಡ ಮಾತ್ರೆಗ್ಲ ಸೊಲ್ವೇನು ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ